ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 28 ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ ಶುಕ್ಲ ಪಕ್ಷದ ಪಂಚಮಿ, ಅಂದರೆ 2026 ಇಸವಿ ಜುಲೈ ತಿಂಗಳ 19 ತಾರೀಖು ಭಾನುವಾರ. ಈಗ ಸಮಯ 5:58.25. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಬಾನುಲಿ ಗೆಳತಿ ಶಭಾನ ಮಾಡುವ ಮುಂಜಾನೆಯ ನಮನಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಎಂ ಕೊಟ್ರಯ್ಯ ಅವರಿಂದ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿ ಅವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿಎಸ್ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. ಮರುಪ್ರಸಾರ ಸಂಜೆ 6:10. ರೈತರಿಗೆ ಸಲಹೆ ಈ ಬೆಳಿಗ್ಗೆ 6:50. 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾ ವಾಹಿನಿ, 7:45, 8:30 ಹಾಗೂ ಸಂಜೆ 4:45 ಚಿತ್ರಗೀತೆಗಳು. 9:40 ನಮ್ಮ ಆರೋಗ್ಯ, ಮೆದುಳಿನ ಸಮಸ್ಯೆಗಳಿಗೆ ಯಾವಾಗ ಶಸ್ತ್ರಚಿಕಿತ್ಸೆ ಅಗತ್ಯ, ಈ ಕುರಿತು ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾ ಕರ್ನಲ್ ಟಿಎಸ್ ವಾಸನ್ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿ ಗಿಡಿಗಳೇ, ಕಥೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ. 10:30 ಮಕ್ಕಳ ಮಂಟಪ ಮಾರ್ಗದರ್ಶಿ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲಪ್ರತಿಭೆ ಹೆಚ್ ವಸಿಷ್ಠ ವೇದಾಂತ ಹಾಗೂ ಅವರ ತಾಯಿ ಚೈತ್ರ ಪಿ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ವಿ. 11:00 ಮಿಶ್ರ ಮಾಧುರ್ಯ, 12:05 ವನಿತಾ ವಿಹಾರ, ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕು ಕೀರ್ತಿನಗರದ ಚಿಕ್ಕಮಾದಮ್ಮ ಮತ್ತು

ಕನ್ನಡಿಗರಿಂದ ಮಾದಪ್ಪನ ಹಾಡು. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ. ಒಂದು ಗಂಟೆ 20 ನಿಮಿಷಕ್ಕೆ ಡಾಕ್ಟರ್ ಎಡಿ ಶ್ರೀನಿವಾಸನ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಹುಲಿಯ ಹಾಲಿನ ಮೇವು. 3:40 ಸಿರಿಗನ್ನಡಂ ಗೆಲ್ಕೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಶೂರ ಪದ್ಮಾಸುರ ಕಾಳಗ, ಪ್ರಸ್ತುತಿ ನೀಲಾವರ ಲಕ್ಷ್ಮೀನಾರಾಯಣರಾವ್ ಮತ್ತು ಸಂಗಡಿಗರು. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿರಂಗ. ಮೈಸೂರು ಆಕಾಶವಾಣಿ ಆವರಣದಲ್ಲಿ ವನಮಹೋತ್ಸವ ಪ್ರಯುಕ್ತ ಆಯೋಜಿತವಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ, ಪ್ರಸ್ತುತಿ ಆರ್ ಲೋಕೇಶ್ವರಿ. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. 7:45 ಕನ್ನಡದಲ್ಲಿ ಭಾಷಣ, ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಈ ರಾತ್ರಿ 8:00 ನಾಟಕ ರಾಣಿ ದುರ್ಗಾದೇವಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡ ಅನುವಾದ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಈ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ರಾತ್ರಿ 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಸಂಸತ್ತಿನ ಕಾರ್ಯಕಲಾಪಗಳ ಮುನ್ನಾ ದಿನದ ಧ್ವನಿ ಮುದ್ರಣದ ಪ್ರಸಾರ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಧುರೈ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಇನ್ನು ಮುಂದೆ ಕೇಳೋಣ ಪುರಂದರದಾಸರ ಕೀರ್ತನೆ. ಈಸಬೇಕು ಇದ್ದು ಜಯಿಸಬೇಕು, ಹಾಡಿದ್ದಾರೆ ಅನ್ನಪೂರ್ಣ ಮತ್ತು ಸಂಗಡಿಗರು.

ಇನ್ನು ಮುಂದೆ ಕೇಳೋಣ. ನಂದಿತಾ ಎಸ್ ಅವರು ಹಾಡಿರುವ ಲದ್ದೆಯ್ಯ ಸೋಮಯ್ಯ ಅವರ ವಚನ. ವೇದಂಗಳ ಹಿಂದೆ ಹರಿಯದಿರು, ಶಾಸ್ತ್ರಗಳ ಹಿಂದೆ ಸುಳಿಯದಿರು.

ಇದುವರೆಗೂ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಕೇಳಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ.

0: ಚಿಂತನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ.
2: ವಿದ್ಯೆ ಮತ್ತು ವಿನಯ. ವಿದ್ಯಾ ದಧಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾತ್ ಧನಂ ಆಪ್ನೋತಿ, ಧನಾತ್ ಧರ್ಮ ತತಃ ಸುಖಃ. ಮೌಲ್ಯವಿಲ್ಲದ ಶಿಕ್ಷಣ ಶಿಕ್ಷಣವೇ ಅಲ್ಲ. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ವಿನಯ ಮುಖ್ಯ. ಆಧ್ಯಾತ್ಮದ ಅರಿವಿನೊಂದಿಗೆ ವಿನಯಾಧಾರಿತ ವ್ಯಕ್ತಿತ್ವ ರೂಪಿಸಿಕೊಳ್ಳಬಹುದು. ಉತ್ತಮ ವ್ಯಕ್ತಿತ್ವ ಸತ್ಕಾರ್ಯದಿಂದ ಸಂಪಾದನೆ ಮಾಡಲು ಸಾಧ್ಯ. ಹೀಗೆ ಸಂಪಾದಿಸಿದ ಹಣದಿಂದ ಧರ್ಮ ಕಾರ್ಯಗಳ ಸದ್ವಿನಿಯೋಗಕ್ಕೆ ನೀಡಿದಲ್ಲಿ ಬದುಕಿನಲ್ಲಿ ನಿಜ ಸುಖ ಪಡೆಯಬಹುದಾಗಿದೆ, ಅಹಂಕಾರದಿಂದಲ್ಲ ಎಂಬುದನ್ನು ಅರಿಯಬೇಕಿದೆ. ವಿದ್ಯೆಗೆ ವಿನಯವೇ ಭೂಷಣ ಎಂಬುದಕ್ಕೆ ಸಾಕಷ್ಟು ಪೌರಾಣಿಕ ನಿದರ್ಶನಗಳು ಉಂಟು. ಕವಿ ಕಾಳಿದಾಸ ಒಬ್ಬ ಸಾಮಾನ್ಯ ಆದರೆ ಸಕಲ ಪಾಂಡಿತ್ಯವನ್ನು ಪಡೆದು ಕವಿರತ್ನ ಕಾಳಿದಾಸನಾಗಿ ಪ್ರಖ್ಯಾತನಾದ ಕಥೆ ನಮಗೆ ಗೊತ್ತಿದೆ. ಕವಿ ಕಾಳಿದಾಸನಿಗೆ ತಾನು ಮಹಾಜ್ಞಾನಿ ಎಂಬ ಗರ್ವ ಅಹಂಕಾರ ಇತ್ತು. ಹೀಗೆ ಒಂದು ಬಾರಿ ಪರ್ಯಟನೆಯನ್ನು ಮಾಡುತ್ತಾ ಒಂದು ಊರಿನ ಬಳಿ ಬಂದಾಗ ಬಹಳ ಬಾಯಾರಿಕೆ ಆಯಿತು. ಊರ ಹೊರಗಿನ ಬಾವಿಯ ಬಳಿ ಒಬ್ಬ ವೃದ್ಧ ಸ್ತ್ರೀ ನೀರು ಸೇದುತ್ತಿದ್ದಳು. ಕಾಳಿದಾಸ ಆ ಸ್ತ್ರೀಯ ಬಳಿ ಹೋಗಿ, ತಾಯಿ, ನನಗೆ ತುಂಬ ಬಾಯಾರಿಕೆಯಾಗುತ್ತಿದೆ, ಕುಡಿಯಲು ನೀರು ಕೊಡುವಿರಾ ಎಂದು ಕೇಳಿದೆ. ಆಗ ಮುದುಕಿ, ನನಗೆ ನಿನ್ನ ಪರಿಚಯವಿಲ್ಲವಲ್ಲ ಮಗೋ, ನೀನು ನಿನ್ನ ಪರಿಚಯವನ್ನು ಹೇಳು, ಅಂದರೆ ಮಾತ್ರ ನಾನು ನಿನಗೆ ನೀರು ಕೊಡುತ್ತೇನೆ ಎಂದಾಗ ಕಾಳಿದಾಸ, ಹಾಂ, ನಾನೊಬ್ಬ

0: ಪ್ರವಾಸಿ ಎಂದ. ಸ್ತ್ರೀ, ನೋಡು, ಈ ಲೋಕದಲ್ಲಿ ಪ್ರವಾಸಿಗರು ಇಬ್ಬರೆ, ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ. ಇಬ್ಬರೂ ಹಗಲು ರಾತ್ರಿಗಳನ್ನು ನಡೆಸುತ್ತಿದ್ದಾರೆ. ಕಾಳಿದಾಸ ಮತ್ತೆ ಹೇಳ್ತಾನೆ, ನಾನೊಬ್ಬ ಅತಿಥಿ ಎಂದು ಪರಿಚಯಿಸಿಕೊಂಡ. ಇದನ್ನು ಒಪ್ಪದ ಆ ಮುದುಕಿ, ಲೋಕದಲ್ಲಿ ಅತಿಥಿಗಳು ಇಬ್ಬರೇ, ಒಂದು ಧನ ಮತ್ತೊಂದು ಯೌವನ. ಅವರಿಬ್ಬರೂ ಬಂದು ಹೊರಟು ಹೋಗುತ್ತಾರೆ, ಯಾರಲ್ಲೂ ಸ್ಥಿರವಾಗಿ ನಿಲ್ಲುವುದಿಲ್ಲ. ಅಂದಮೇಲೆ, ನಿಜ ಹೇಳು, ನೀನು ಯಾರು? ಕಾಳಿದಾಸ, ಸರಿ, ನಾನು ಸಹನಶೀಲ. ಈಗಲಾದರೂ ನೀರು ದೊರೆಯುತ್ತದೆಯೇ? ಕೇಳಿದ. ಅದಕ್ಕೆ ಆ ಮುದುಕಿ ಪ್ರತಿಯಾಗಿ, ಲೋಕದಲ್ಲಿ ಸಹನಶೀಲರು ಇಬ್ಬರೇ, ಒಂದು ಭೂಮಿ ಮತ್ತೊಂದು ವೃಕ್ಷ. ಭೂಮಿ ಪುಣ್ಯವಂತರೊಡನೆ ಪಾಪಿಷ್ಟರನ್ನೂ ಸಹಿಸುತ್ತಾಳೆ, ಹಾಗೆಯೇ ಮರವು ಕಲ್ಲೆಸೆದರೂ ಸಿಹಿಯಾದ ಹಣ್ಣನ್ನು ಕೊಡುತ್ತದೆ. ಈಗ ಕಾಳಿದಾಸ ಹತಾಶನಾಗತೊಡಗಿದ. ಕೊನೆಗೆ, ನಾನೊಬ್ಬ ಹಠಮಾರಿ ಎಂದು ಪರಿಚಯಿಸಿಕೊಂಡಾಗ ಒಪ್ಪದ ಮುದುಕಿ, ಇಲ್ಲ, ನೀನು ಹಠಮಾರಿ ಆಗಲು ಸಾಧ್ಯವಿಲ್ಲ. ಲೋಕದಲ್ಲಿ ಹಠಮಾರಿಗಳು ಇಬ್ಬರೇ, ಒಂದು ಉಗುರು ಇನ್ನೊಂದು ಕೂದಲು. ಎಷ್ಟು ಬಾರಿ ಕತ್ತರಿಸಿದರೂ ಮತ್ತೆ ಬೆಳೆಯುತ್ತವೆ. ಇದರಿಂದ ವಿಚಲಿತನಾದ ಕಾಳಿದಾಸನೀಗ ಬೇಸರವಾಗತೊಡಗಿತು. ಆಗ ನಾನೊಬ್ಬ ಮೂರ್ಖ ಎಂದಾಗ ಅದನ್ನು ಒಪ್ಪದ ಮುದುಕಿ, ಅದು ಹೇಗೆ ಸಾಧ್ಯ? ಲೋಕದಲ್ಲಿ ಮೂರ್ಖರೂ ಸಹ ಇಬ್ಬರೇ, ಒಬ್ಬ ರಾಜ ಯೋಗ್ಯತೆ ಇಲ್ಲದಾದರೂ ಎಲ್ಲರ ಮೇಲೂ ಆಳ್ವಿಕೆ ಮಾಡುತ್ತಾ ದರ್ಬಾರು ಮಾಡುತ್ತಾನೆ, ಇನ್ನೊಬ್ಬ ಆ ರಾಜನ ಆಸ್ಥಾನದ ಪಂಡಿತ, ರಾಜನನ್ನು ಓಲೈಸುವುದಕ್ಕಾಗಿ ಸುಳ್ಳು ಕಥೆಗಳನ್ನು ನಿಜವೆಂದು ಬಿಂಬಿಸುತ್ತಾನೆ. ಈಗ ಕಾಳಿದಾಸ ಏನೂ ಹೇಳುವ ಮನಸ್ಥಿತಿಯಲ್ಲಿ ಉಳಿಯದಿರಲಿಲ್ಲ. ಈ ವೃದ್ಧಸ್ತ್ರೀಯ ಕಾಲಿಗೆ ಬಿದ್ದು, ತಾಯೇ, ದಯವಿಟ್ಟು ನೀರು ಕೊಡು ಎಂದು ನೀರಿಗಾಗಿ ಬೇಡತೊಡಗಿದ. ಆಗ ಏಳು ಮಗು ಎಂಬ ಧ್ವನಿ ಕೇಳಿ ತಲೆ ಎತ್ತಿ ನೋಡಿದ. ಅಲ್ಲಿ ವೃದ್ಧಸ್ತ್ರೀಯ ಜಾಗದಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯೇ ನಿಂತಿದ್ದಳು. ಆಕೆಗೆ ಕೈ ಮುಗಿದಾಗ ಸರಸ್ವತಿ ದೇವಿ ಹೇಳಿದಳು, ವಿದ್ಯೆಯಿಂದ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು, ಗರ್ವ ಅಹಂಕಾರವನ್ನಲ್ಲ. ನಿನ್ನ ವಿದ್ಯೆಗೆ ದೊರೆತ ಮಾನ ಸನ್ಮಾನಗಳನ್ನೇ ನೀನು ಸರ್ವಸ್ವವೆಂದು ಭಾವಿಸಿದೆ, ನಿನ್ನ ಕಣ್ಣು ತೆರೆಸುವುದು ಅವಶ್ಯಕವಾಗಿತ್ತು ಎಂದು ಎಚ್ಚರಿಸಿದಳು. ಆಗ ಕಾಳಿದಾಸ ತನ್ನ ತಪ್ಪಿನ ಅರಿವಾಯಿತು, ಕ್ಷಮೆಯಾಚಿಸಿ ದಾಹ ತಣಿಸಿಕೊಂಡ, ತನ್ನ ಮುಂದಿನ ದಾರಿಯನ್ನು ಹಿಡಿದ. ಹೀಗಾಗಿ ಇವತ್ತು ನಾವು ಕೂಡ ಯೋಚಿಸಬೇಕಾಗಿದೆ. ಅಲ್ಪವಿದ್ಯಾ ಮಹಾಗರ್ವಿ ಎಂಬ ಸ್ಥಿತಿಯಲ್ಲಿ ಇವತ್ತಿನ ಜನಾಂಗ ನಾವು ನಡೆದುಕೊಳ್ಳುತ್ತಿದ್ದೇವೆ. ಅದನ್ನು ನಾವು ಮಾರ್ಪಡಿಸಿಕೊಳ್ಳೋಣ. ಅದನ್ನು ನಾವು ಸಹನಾದೃಷ್ಟಿಯಿಂದ ನಾವು ಅದನ್ನು ತಿದ್ದುಕೊಂಡು ಮುನ್ನಡೆದಾಗ ನಮಗೆ ವಿದ್ಯೆ ಲಭಿಸುತ್ತದೆ ಎಂಬತಕ್ಕಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಿದ್ದೇನೆ.
1: ಇದುವರೆಗೆ MP.M. ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಈಗ ಸಮಯ 6:35.
3: ಆಕಾಶವಾಣಿ ಮೈಸೂರು.
4: ಕಸ್ತೂರಿ ಮಾತ್ರೆ
5: ವಾರಕ್ಕೊಂದು.
4: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
5: ಕಸ್ತೂರಿ ಮಾತ್ರೆ
4: ನಗೆ ಜಾತ್ರೆ.
6: ನಗು ನಗುತ್ತಾ ಹಗುರವಾಗು ಮನವೇ, ನಗು ನಗುತ್ತಾ ಹಗುರವಾಗು.
5: ರಚನೆ BS ರಾಜಾರಾಮ್.
7: ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನುತಿಹುದೆನ್ನ ಮನಸ್ಸು.
3: ಪ್ರಸ್ತುತಿ ಉಮೇಶ್ SS. ಪ್ರಸಂಗ ಬೆರಣಿ ಬೀರಮ್ಮನ ಲೆಕ್ಕಾಚಾರ.
8: 1940 ದಶಕ ಆಗಿನ್ನೂ ಇವತ್ತಿನ ಹಾಗೆ ಗ್ಯಾಸ್ ಸ್ಟೌವು, ಕರೆಂಟ್ ಒಲೆ, ಗೀಜರು, ಸೋಲಾರು, ಇಂಡಕ್ಷನ್ನು ಇವೆಲ್ಲ ಇಲ್ಲಿವೇ ಇಲ್ಲದ ಕಾಲ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಕಟ್ಟಿಗೆ ಅಥವಾ ಇದ್ದಲು ಒಲೆ. ಸ್ವಲ್ಪ ಸ್ಥಿತಿವಂತರಾದರೆ ಸೀಮೆ ಎಣ್ಣೆ ಸ್ಟೌವು, ಸಗಣಿಯಿಂದ ಮಾಡಿದ ಬೆರಣಿ ಎಲ್ಲರ ಮನೆಯಲ್ಲೂ ಇರ್ತಿತ್ತು. ಅದಿಲ್ಲದೆ ಕಟ್ಟಿಗೆ ಇದ್ದಿಲು ಒಲೆಗಳು ಉರಿಯಲ್ಲ, ಸಾಂಬ್ರಾಣಿ ಹೊಗೆ ಹಾಕೋಕ್ಕಾಗೋಲ್ಲ. ವಾರಕ್ಕೊಂದು ಸರ್ತಿ

0: ವರ್ತನೆ ಹಾಗೆ ಬೆರಣಿ ಮಾರೋರು ಮನೆಗೇನೆ ಪುಟ್ಟಿ ತುಂಬ ಹೊತ್ಕೊಂಡು ಬರ್ತಿದ್ರು, ಮಾರ್ತಿದ್ರು.
1: ಬೀರಮ್ಮ ಬಾಮ್ಮ, ಎಷ್ಟಿದೆ ಬೆರಣಿ?
2: ಸುಮಾರು 100 ಜೊತೆ ಇದೆ ಅಮ್ಮ.
1: ಚೆನ್ನಾಗಿ ಒಣಗಿದ್ಯೋ? ಉರಿಯತ್ತೋ?
2: ತುಪ್ಪ ತುಪ್ಪ ಉಯ್ದಂಗೆ ಉರಿತದಮ್ಮ, ಹಚ್ಚು ನೋಡಿ.
1: ಹಾಗಾದ್ರೆ ಒಂದು 60 ಜೊತೆ ಕೊಡು ನೋಡೋಣ.
2: ಹ್ಞೂ, 1, 2, 3, 4, 5, 6 ಅಂದಂಗೆ ನಿಮ್ಮ ಸೊಸೆಗೆ ಎಷ್ಟು ಮಕ್ಕಳವ್ವ?
1: 8 ಮಕ್ಕಳು ಬೀರಮ್ಮ.
2: ಒಳ್ಳೇದವ್ವ, ಚೆನ್ನಾಗಿ ಬಾಳಿ ಬದುಕಲಿ. 8
3: 9, 10, 11, 12, 13, 14, 15, 16
2: ಅವ್ವ ಇವತ್ತೆಷ್ಟವ ತಾರೀಕು?
1: 26. ಯಜಮಾನ್ರಿಗೆ ಸಂಬಳ ಬರೋಕ್ಕೆ ಇನ್ನು 5 ದಿವಸ ಇದೆ.
2: 26 ಆಗೋಯ್ತಾ? ಇಷ್ಟು ಬೇಗ?
3: 27, 28, 29, 30
2: ಅವ್ವ ನಿಮ್ಮ ಹಿರಿ ಮಗನಿಗೆ ಸಂಬಳ ಎಷ್ಟವ್ವ?
4: ಕೆಲ್ಸಕ್ಕೆ ಹೋಗುವಾಗ ದೊಡ್ಡ ಸಾಹೇಬ್ರಂಗೆ ಪರಂಗಿ ಟೋಪಿ ಹಾಕ್ತಾರಲ್ಲ.
1: ಅಯ್ಯೋ ಬಿಡು ಬೀರಮ್ಮ, 1,000 ರೂಪಾಯಿ ಖರ್ಚು ಮಾಡಿ ಓದಿ ಹ್ಯಾಟು ಬೂಟು ಹಾಕ್ಕೊಂಡು ಸಾಹೇಬ್ರುಗಳಿಗೆ 3 ಹೊತ್ತು ಕೈ ಮುಗಿದ್ರೂ ತಿಂಗಳಿಗೆ 35 ಕಾಗದದ ಚೂರು ತರ್ತಾನಷ್ಟೆ.
2: ಹಾಂ ನೋಡವ್ವ, 35 ಕಡಿಮೆ ಏನಿಲ್ಲ.
3: 36, 37, 38, 39
2: ಅವ್ವ ನೀವು ಉಟ್ಟಿರೋ ಸೀರೆ ಎಷ್ಟು ಚಂದಾಗೈತೆ. ಎಷ್ಟ್ರವ ಬೆಲೆ ಈ ಸೀರೆಗೆ?
1: ಅಯ್ಯೋ ಈಗಿನ ಬೆಲೆ ಏನು ಕೇಳ್ತೀಯ ಬೀರಮ್ಮ, ಜರಿದಲ್ಲ ಗಿರಿದಲ್ಲ. ಆದರೂ ನೋಡು, 46 ರೂಪಾಯಿ ಕೊಟ್ಟು ತಂದಿದ್ದಾರೆ ನಮ್ಮ ಮನೆಯವರು.
2: ಏನು 46 ರೂಪಾಯಿ? ನಿಮ್ಮಂಥ ಪುಣ್ಯವಂತರು ಕೊಡ್ಬೋದು ಉಡ್ಬೋದು.
3: 47, 48
2: ಲೆಕ್ಕ ನೋಡ್ಕೊಳಿಯವ್ವ, ನನ್ನ ಹಾಳು ಮರವೇಲಿ ಬೆರಣಿ ಲೆಕ್ಕ ಕಡಿಮೆ ಬಂದಿತ್ತು.
3: 49, 50
2: ಅವ್ವ ಎಷ್ಟ್ರವ ವಯಸ್ಸು ನಿಮಗೆ?
1: ಅಯ್ಯ ಅದನ್ನ ಕಟ್ಕೊಂಡು ಹಿಂಗೇನು ಬೀರಮ್ಮ, ಹಾಕು ಬೆರಣಿನ.
2: ಹಂಗಲ್ಲವ್ವ,
3: ನಿಮ್ಮ ಹಾಗೆ ನನಗೊಬ್ಳು ಮಗಳಿದ್ಲು, ಹುಟ್ಟಿದ 3 ತಿಂಗಳಲ್ಲೇ ಸತ್ತೋದ್ಲು. ಅವಳಿದ್ದಿದ್ರೆ ಈಗ ಅವಳಿಗೆ ಎಷ್ಟು ವಯಸ್ಸಾಗಿತ್ತು ಅಂತ ತಿಳ್ಕೊಳಕ್ಕೆ ನಾ ಕೇಳಿದ್ದು.
1: ನನಗೀಗ 55, 56
3: ನನ್ನ ಮಗಳಿದ್ದಿದ್ರೆ ಅವಳಿಗೂ ಇಷ್ಟಯ ಇದ್ದಿರ್ಬೋದು. 57, 58, 59, 60
2: ನೋಡ್ಕೊಳಿಯವ್ವ, ಕೊಸರುಗೆ ಅಂತ ಇನ್ನೊಂದು ಜೊತೆ ಹಾಕಿದ್ದೀನಿ. ಅತ್ತೆಮ್ಮ ಈ ಕಡೆ ಬನ್ನಿ, ಒಲೆ ಉರಿ ಹಾಕೋಣ ಅಂದ್ರೆ ಒಂದು ಬೆರಣೆನೂ ಇಲ್ವಲ್ಲ.
1: ಏನ್ ಹೇಳ್ತಾ ಇದೀಯಾ, ಮೊನ್ಮೊನ್ನೆ ತಾನೇ ಬೀರಮ್ಮ 60 ಜೊತೆ ಸೊಗ್ಸಾಗಿರೋ ಬೆರಣಿ ಎಣಿಸ್ಕೊಟ್ಬಿಟ್ಟು ಹೋದ್ಲಲ್ಲ. ನಾನೇ ನಿಂತ ಹಾಕಿಸ್ಕೊಂಡಿದ್ದೀನಿ, ನನ್ನ ಎದುರಿಗೆ ಎಣಿಸಿದಾಳೆ. ಕೊಸರಿಗೆ ಬೇರೆ ಒಂದೆರಡು ಜಾಸ್ತಿ ಬೇರೆ ಹಾಕ್ಬಿಟ್ಟು ಹೋಗಿದಾಳಲ್ಲಮ್ಮ.
2: ನೀವೇ ಎಣಿಸಿದ್ರು ಅಥವಾ ಆ ಬೀರಮ್ಮನ ಹರಟೆ ಬಲೆಗೆ ಬಿದ್ದು ಎಣಿಕೆ ಮರ್ತಿದ್ರು. ಅಂತೂ ಬೆರಣಿ ಖಾಲಿಯಾಗಿದೆ, ಈಗ ನೀರು ಕಾಯಿಸೋದು ಹೇಗೆ, ಅಡುಗೆ ಮಾಡೋದು ಹೇಗೆ?
1: ಅಯ್ಯೋ ಆ ಬೆರಣಿ ಬೀರಮ್ಮನ ಲೆಕ್ಕಾಚಾರ ತಂತಲ್ಲ ಗ್ರಹಚಾರ.
5: ಕಸ್ತೂರಿ ಮಾತ್ರೆ
6: ವಾರಕ್ಕೊಂದು.
5: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
6: ಕಸ್ತೂರಿ ಮಾತ್ರೆ
5: ನಗೆ ಜಾತ್ರೆ.
7: ನಗು ನಗುತ್ತಾ ಹಗುರವಾಗು ಕೋಮನವೇ, ನಗು ನಗುತ್ತಾ ಹಗುರವಾಗು.
6: ರಚನೆ BS ರಾಜಾರಾಮ್.
8: ಒಮ್ಮೆ ನಕ್ಕು ನನ್ನ ನಗಿಸು ಮೆನ್ನು ತಿಹುದೆನ್ನ ಮನಸ್ಸು.
9: ಪ್ರಸಂಗದ ಪಾತ್ರ ನಿರ್ವಹಣೆ ಆರ್ ಲೋಕೇಶ್ವರಿ, ಬಿಜಿ ಕವಿತಾ ಹಾಗೂ ಅರ್ಚನಾ ಆರ್ಯ.
8: ನಿಲ್ಲದ ಚಿನ್ನ ಕನಸು ನಿನ್ನೆ ತಾನೇ ಕೈಗೂಡಿ.
9: ಪ್ರಸ್ತುತಿ ಉಮೇಶ್ SS.
6: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಈಗ ಸಮಯ 6:41.

0: ಈಗ ಕೇಳೋಣ ಒಂದು ಭಾವಗೀತೆಯನ್ನ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18

0: ಇದುವರೆಗೂ ಭಾವಗೀತೆಯೊಂದನ್ನು ಆಲಿಸಿದಿರಿ.
1: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
0: ಆಕಾಶವಾಣಿ ಮೈಸೂರು FM 100.6. ಸಮಯ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಬೆಳೆಗಳನ್ನು ಬಾಧಿಸುವಂತಹ ಕೀಟಗಳನ್ನು ಹತೋಟಿ ಮಾಡುವಲ್ಲಿ ಬೇವು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನೀವು ಪ್ರಶ್ನೆ ಕೇಳ್ಬೋದು, ಆದರೆ ಬೇವಿನ ಮರಕ್ಕೆ ಕೀಟಗಳು ಸಾಕಷ್ಟು ಬರ್ತವಲ್ಲ ಅಂತ. ಆದರೆ ಬೇವನ್ನು ಬಾಧಿಸೋ ಕೀಟಗಳು ಬೆಳೆಗಳನ್ನು ಬಾಧಿಸೋದಿಲ್ಲ. ಹೀಗಾಗಿ ಬೇವಿನ ಸೊಪ್ಪಿನ ಕಷಾಯ, ಬೇವಿನ ಬೀಜದ ಕಷಾಯ, ಹಾಗೆ ಬೇವಿನ ಸೊಪ್ಪಿನಿಂದ ಮಾಡಿರುವಂತಹ ಹಟ್ಟಿಗೊಬ್ಬರ, ಎರೆಗೊಬ್ಬರ, ಇವೆಲ್ಲವೂ ಕೂಡ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ, ಹಾಗೆ ಕೀಟಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತವೆ. ಬೆಂಗಳೂರಿನ ಸಮೀಪದಲ್ಲಿರುವಂತಹ ಹೆಸರುಗಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೇವು ಆಧಾರಿತ ಸೋಪ್ ಒಂದನ್ನು ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಅವರಿಟ್ಟಿರುವಂತಹ ಹೆಸರು ಅರ್ಕಾ ನೀಮ್ ಸೋಪ್ ಅಂತ. ಈ ಸೋಪನ್ನು ಬಳಕೆ ಮಾಡಿಕೊಂಡು ಅತ್ಯಂತ ಪರಿಣಾಮಕಾರಿಯಾಗಿ ಕೀಟಗಳನ್ನು ಹಾಗೆ ರೋಗಗಳನ್ನೂ ಕೂಡ ಹತೋಟಿ ಮಾಡಬಹುದು ಅಂತ ಅಲ್ಲಿನ ವಿಜ್ಞಾನಿಗಳು ಹೇಳ್ತಾರೆ. ಎಲ್ಲದೂ ಬೇವೆ, ಈ ಬೇವಿನ ಸೋಪಿನದ್ದೇನು ವಿಶೇಷ ಅಂತ ತಾವು ಪ್ರಶ್ನೆ ಮಾಡಬಹುದು. ಅದಕ್ಕೆ ವಿಜ್ಞಾನಿಗಳ ಉತ್ತರ ಸಿದ್ಧವಾಗೇ ಇದೆ. ಈ ಸೋಪಿನಲ್ಲಿ ವಿಶೇಷವಾಗಿ ಬೇವಿನ ಜೊತೆಗೆ ಕೆಯೋಲಿನ್ ಮತ್ತು ಸಲ್ಫರ್ ಅಂದರೆ ಗಂಧಕವನ್ನು ಬಳಸಲಾಗಿದೆಯಂತೆ. ಈ ಸೋಪಿನ ದ್ರಾವಣದಿಂದ ಬೆಳೆಗಳನ್ನೇನಾದರೂ ನೀವು ನೆನೆಸಿದ್ದೇ ಆದರೆ, ಅಂದರೆ ಸೋಪಿನ ದ್ರಾವಣವನ್ನು ಬಳಕೆ ಮಾಡಿಕೊಂಡು ನೀವು ಸಿಂಪರಣೆ ಮಾಡಿದ್ದೇ ಆದರೆ, ಬೆಳೆಯನ್ನು ಬಾಧಿಸುವಂತಹ ಸಣ್ಣ ಪುಟ್ಟ ಕೀಟಗಳು, ಇವು ಸಾಮಾನ್ಯವಾಗಿ ಏನು ಮಾಡ್ತವೆ, ಎಲೆಯನ್ನು ಜಗಿತವೆ, ಚೂಯಿಂಗ್ ಅಂತ ಹೇಳ್ತೀವಿ, ಹಾಗೆ ರಸವನ್ನು ಹೀರ್ತವೆ, ಸಕ್ಕಿಂಗ್ ಅಂತ ಹೇಳ್ತೀವಿ. ಚೂಯಿಂಗ್ ಮತ್ತು ಸಕ್ಕಿಂಗ್, ಈ ಎರಡೂ ರೀತಿಯ ಕೀಟಗಳ ಕೆಲಸಕ್ಕೆ ಇದು ಅಡ್ಡಿ ಮಾಡುತ್ತೆ. ಅಂದರೆ ಬೇವಿನ ಸೋಪನ್ನು ಬಳಸಿ ಸಿಂಪರಣೆ

0: ಮಾಡಿದಂತಹ ದ್ರಾವಣ ಬೆಳೆಯ ಎಲೆಯ ಮೇಲೆ ಸಂಪೂರ್ಣವಾಗಿ ಹರಡೋದ್ರಿಂದ ಕೀಟಗಳು ಅದನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಯಾವಾಗ ಈ ಕೀಟಗಳು ಎಲೆಯನ್ನು ತಿನ್ನೋದಿಲ್ಲ, ರಸ ಹೀರೋದಿಲ್ಲ, ಅವಕ್ಕೆ ಆಹಾರ ಸಿಗದಂತಾಗಿ ಒಣಗಿ ಕಡ್ಡಿಯಾಗಿ ಸತ್ತೋಗ್ತವೆ. ತುಂಬ ಜನ ಏನನ್ಕೊಂಡಿದ್ದಾರೆ, ಬೇವಿನ ಎಣ್ಣೆನ ಬೇವಿನ ಬೀಜದ ಕಷಾಯ ಸಿಂಪರಣೆ ಮಾಡಿದ್ರೆ ಕೀಟ ಸತ್ತೋಗುತ್ತೆ ಅಂತ. ಆದರೆ ನೇರವಾದ ಪರಿಣಾಮಕ್ಕಾಗಿ ಕೀಟ ಸಾಯೋದಿಲ್ಲ, ಆಹಾರ ತಿನ್ನೋಕ್ಕಾಗದೆ ಉಪವಾಸದಿಂದ ಕೀಟಗಳು ಸಾಯ್ತವೆ. ಈ ಬೇವಿನ ಸೋಪ್ನಲ್ಲಿ ಗಂಧಕವನ್ನು ಕೂಡ ಬಳಕೆ ಮಾಡಿರೋದ್ರಿಂದ, ಗಂಧಕ ನಿಮಗೆ ಗೊತ್ತು, ಶಿಲೀಂದ್ರನಾಶಕ, ಇದು ಒಂದು ಪೋಷಕಾಂಶನೂ ಕೂಡ ಹೌದು. ಗಂಧಕ ಬೆಳೆಗೂ ಬೇಕು, ಶಿಲೀಂದ್ರನಾಶಕವಾಗಿಯೂ ಕೂಡ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಈ ಬೇವಿನ ಸೋಪನ್ನು ಬಳಕೆ ಮಾಡಿಕೊಂಡು ಸಿಂಪರಣೆ ಮಾಡಿದ್ರೆ ಕೀಟಗಳನ್ನು ಹತೋಟಿ ಮಾಡೋದಷ್ಟೇ ಅಲ್ಲದೆ ರೋಗಗಳನ್ನೂ ಕೂಡ ಇದು ಹತೋಟಿ ಮಾಡುತ್ತೆ ಅನ್ನೋದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳ ಅಭಿಮತ. ಹಾಗಾದರೆ ಈ ಸೋಪನ್ನು ಬಳಕೆ ಮಾಡೋದು ಹೇಗೆ? ಎಕರೆಗೆ ನೀವು ಸಿಂಪರಣ ದ್ರಾವಣ ಏನು ತೀರ್ಮಾನ ಮಾಡ್ತೀರಿ? 200-250 ಲೀಟರ್ ಏನು ಬೇಕಾಗುತ್ತೆ? ಪ್ರತಿ ಲೀಟರ್ ನೀರಿಗೆ 5-7 ಗ್ರಾಮ್ನಷ್ಟು ಸೋಪ್ ಬೇಕಾಗತ್ತೆ. ಅದೇ ಬೇವಿನ ಬೀಜದ ಪುಡಿ ಕೂಡ ಇದೆ, ಅದಾದರೆ 5 ಗ್ರಾಮ್. ಮೊದಲಿಗೆ ಶಾಂಪೂ ಅಥವಾ ಸ್ಪ್ರೆಡರ್ಸ್ ಅಂತ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಇದನ್ನು ಬಳಕೆ ಮಾಡಿಕೊಂಡು ಈ ನೀಮ್ ಸೋಪ್ ಏನಿದೆಯಲ್ಲ ಇದನ್ನು ಚೆನ್ನಾಗಿ ಸ್ವಲ್ಪ ಪ್ರಮಾಣದ ನೀರಿನಲ್ಲಿ ಬೆರೆಸಬೇಕು. ಚೆನ್ನಾಗಿ ತಯಾರಾದಂತಹ ದ್ರಾವಣಕ್ಕೆ ನಿಧಾನವಾಗಿ ನೀರನ್ನು ಸೇರಿಸ್ತಾ ನಿಮಗೆ ಎಷ್ಟು ಲೀಟರ್ ದ್ರಾವಣ ಬೇಕೋ ಅಷ್ಟು ಲೀಟರ್ ದ್ರಾವಣವನ್ನು ತಯಾರು ಮಾಡಿಕೊಂಡು ಬೆಳೆಯನ್ನು ಸಂಪೂರ್ಣವಾಗಿ ಒದ್ದೆ ಮಾಡಿದ್ರೆ ಪರಿಣಾಮ ಉತ್ತಮವಾಗಿರುತ್ತೆ.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಈ ಸಂಜೆ 6:50 ಕೃಷಿರಂಗದಲ್ಲಿ ಕೇಳಿ ಮೈಸೂರು ಆಕಾಶವಾಣಿ ಆವರಣದಲ್ಲಿ ವನಮಹೋತ್ಸವ ಪ್ರಯುಕ್ತ ಆಯೋಜಿತವಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಆಕಾಶವಾಣಿ ಮೈಸೂರು FM 100.6. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಸಂಸದಃ ಆಗಾಮಿ ಮಾನ್ಸೂನ್ ಸೆಷನ್ ಇತಿ ಪ್ರಾವೃತ ಸತ್ರಾತ್ ಪೂರ್ವಂ ಅದ್ಯ ಸರ್ವಕಾರೇಣ ಸರ್ವದಲೀಯ ಸಭಾ ಆಹೂತಾ. ಸತ್ರಸ್ಯ ಕಾಲಖಂಡೆ ಸಂಸದಃ ದ್ವಯೋಃ ಸದನಯೋಃ ಸುಚಾರುರೂಪೇಣ ಕಾರ್ಯಂ ಕರ್ತುಂ ಸರ್ವಕಾರಃ ಸರ್ವೇಭ್ಯಃ ರಾಜನೈತಿಕ ದಲೇಭ್ಯಃ ಸಹಕಾರ್ಯಂ ಯಾಚಯಿಷ್ಯತಿ. ಶ್ವಃ ಆರಭ್ಯ ಮಾನ್ಸೂನ್ ಸತ್ರಂ ಆಗಸ್ಟ್ ಮಾಸಸ್ಯ 13 ದಿನಾಂಕ ಪರ್ಯಂತಂ ಭವಿಷ್ಯತಿ. ಸತ್ರಸ್ಯ ಕಾಲಖಂಡೆ ಅನೇಕೇ ಮಹತ್ವಪೂರ್ಣಾಃ ವಿಧೇಯಕಾಃ ಚರ್ಚಾಯೈ ಪಾರಿತಾರ್ಥಂಚ ಸುನಿಶ್ಚಿತಾಃ ಸಂತಿ. ಭಾರತೀಯ ಜನತಾ ಪಾರ್ಟೀತಿ ದಲೇನ ವರ್ಣಿತಂ ಯತ್ ಸರ್ವಕಾರಸ್ಯ ಇಥೇನಾಲ್ ಮಿಶ್ರಣ ಕಾರ್ಯಕ್ರಮಃ ಭಾರತಸ್ಯ ಬೃಹತ್ತಮೇಷು ಸಾರ್ವಜನಿಕ ನೀತಿ ಸಫಲತಾ ಕಾರ್ಯೇಷು ಅನ್ಯತಮಃ ಕಾರ್ಯಕ್ರಮಃ ವರ್ತತೆ, ಯೇನ ಕೃಷಕಾಣಾಂ ಆಯಃ ವರ್ಧಿತಃ, ಊರ್ಜಾ ಸುರಕ್ಷಾ ಸುದೃಢಾ ಅಭವತ್, ಆಯಾತಿತ ಅಸಂಸ್ಕರಿತ ಪೆಟ್ರೋಲಿಯಂ ತೈಲಸ್ಯ ನಿರ್ಭರತಾ ಚ ನ್ಯೂನೀಕೃತಾ. ಸಾಮಾಜಿಕ ಮಾಧ್ಯಮ ಪಟಲೇ ಭಾಜಪಾದಲಸ್ಯ ಸೂಚನಾ ಪ್ರೌದ್ಯೋಗಿಕೀ ಕೋಶ ಪ್ರಮುಖಃ ಅಮಿತ ಮಾಲವೀಯಃ ಅವದತ್ ಯತ್ E20 ಮಿಶ್ರಣ ಕಾರ್ಯಕ್ರಮಃ ರಾಜನೈತಿಕ ಬಿಂದು ಅಂಕ ನಿರ್ಧಾರಣೇನ ಚಾಲಿತಾಯಾಃ ಪಕ್ಷಪಾತ ಪೂರ್ಣ ಆಲೋಚನಾಯಾಃ ಅಪೇಕ್ಷೆಯಾ ಸಮಗ್ರ ಸಾಕ್ಷ್ಯ ಆಧಾರಿತ ಮೂಲ್ಯಾಂಕನಾಯ ಯೋಗ್ಯಃ ಅಸ್ತಿ. ತಥಾ ಚ ಏತಾದೃಶ ಪರಿಣಾಮಸ್ಯ ಸಾರ್ವಜನಿಕ ನೀತೇಃ ಮಾಪನೀಯ ಪರಿಣಾಮೈಃ ನ್ಯಾಯಃ ಕರಣೀಯಃ. 20% ಇಥೇನಾಲ್ ಮಿಶ್ರಣಸ್ಯ ಉಪಲಬ್ಧಿಂ ಭಾರತಸ್ಯ ಅತ್ಯಂತಂ ಪರಿಣಾಮಿ ನೀತಿ ಸಫಲತಾಸು ಅನ್ಯತಮಂ ಇತಿ ಕಥಯನ್ ಸಹ ಅವದತ್ ಯತ್ ಏತೇನ ಉಪಕ್ರಮೇಣ ಕೃಷಕ ಕಲ್ಯಾಣಂ ಗ್ರಾಮೀಣ ವಿಕಾಸಃ ಸಹಕಾರಿಯ ಸಂಸ್ಥಾಃ ಊರ್ಜಾ ಸುರಕ್ಷಾ ಪರ್ಯಾವರಣಸ್ಯ ಸ್ಥಾಯಿತ್ವಂಚ ಇತ್ಯಾದಿಷು ಕ್ಷೇತ್ರೇಷು ಯುಗಪತ್ ಔನ್ನತ್ಯಂ ದೃಷ್ಟಂ. NTA ಇತಿ ರಾಷ್ಟ್ರೀಯ ಪರೀಕ್ಷಣ ಸಂಸ್ಥೆಯ ಸಮೀಕ್ಷಾರ್ಥಂ OMR ಪತ್ರಾಣಾಂ ಪ್ರಸ್ತುತೀಕರಣಸ್ಯ ವಿಷಯೆ ಛಾತ್ರಾಣಾಂ ಅಭಿಭಾವಕಾನಾಂ ಚ ಕೃತೆ ಸಚೇತಕ ಪತ್ರಂ ಪ್ರಕಾಶಿತಂ.

0: ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಐಸ್ ಕ್ರೀಮ್ ಬೇಕೇ? ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
4: ದುಡಿಮೆಯ ದೇವರು, ದುಡಿಮೆ ತವರೂರು.
5: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ, ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಪರಾಮರ್ಶಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ರಾಜ್ಯದ 31 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಸಂವಾದ ನಡೆಯಲಿದೆ. ಬಳಿಕ ಸಂಜೆ 4:30ಕ್ಕೆ ಬರ ನಿರ್ವಹಣೆ ಕುರಿತು ಸಚಿವ ಸಂಪುಟದ ತುರ್ತು ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿ, ಮಳೆಗಾಲ ಹಾಗೂ ಬರಗಾಲದ ಪೂರಕ ಕ್ರಮಗಳು, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗುತ್ತಿರುವುದನ್ನು ತಪ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗುವುದು ಎಂದರು. ಎಲ್ಲ ಮಾಹಿತಿ ಹಾಗೂ ಅಂಕಿಅಂಶಗಳ ಸಮೇತ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಮೇಲುಕೋಟೆಯ ಪುಟ್ಟಭತ್ತ, ಯಳಂದೂರಿನ ರತ್ನಚೂಡಿ, ಪಿರಿಯಾಪಟ್ಟಣದ ರಾಜಭೋಗ, ಹೊಳೆನರಸೀಪುರದ ರಾಜಮುಡಿ, ನಂಜನಗೂಡಿನ ಆನೆಕೊಂಬಿನ ಭತ್ತ, ಕನಕಪುರದ ಮುಂಡುಗ, ನಾಗರಹೊಳೆಕಾಡಿನ ಹಾಲುದೊಡ್ಡಿ, ತುಮಕೂರಿನ ಹಾಲುಬ್ಬಲು, ಮಲೆನಾಡಿನ ಗಂಧಸಾಲೆ, ಜೀರಿಗೆ ಸಣ್ಣ, ಹೀಗೆ 200ಕ್ಕೂ ಹೆಚ್ಚು ದೇಸಿ ತಳಿಗಳ ಭತ್ತ ಮತ್ತು ಅಕ್ಕಿ ನೋಡಲು, 35ಕ್ಕೂ ಹೆಚ್ಚು ತಳಿಗಳ ಅಕ್ಕಿ ಖರೀದಿಸಲು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಅಕ್ಕಿ ಮೇಳ ಆಯೋಜಿತವಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ 5-12 ವರ್ಷದ ಮಕ್ಕಳಿಗಾಗಿ ದೇಸಿ ಭತ್ತದ ಕೃಷಿ ಮತ್ತು ಸಂಸ್ಕೃತಿ ಚಿತ್ರಕಲಾ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ದೇಸಿ ಅಕ್ಕಿ ಅಡುಗೆ ಸ್ಪರ್ಧೆ ಏರ್ಪಡಿಸಿದೆ.

0: ಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ದೇಸಿ ಅಕ್ಕಿ ಮೇಳದ ಕುರಿತು ಮಾಹಿತಿ ನೀಡಿದ್ದಾರೆ ನೂರಾರು ದೇಸಿ ಭತ್ತ ತಳಿಗಳ ಸಂರಕ್ಷಕ ಸಿದ್ದನ ಹುಂಡಿಯ ಶ್ರೀನಿವಾಸಮೂರ್ತಿ.
1: ಅಕ್ಕಿಗಳು ಅಂದ್ರೆ ಬರೀ ಅಕ್ಕಿಗಳಲ್ಲ, ಪೌಷ್ಟಿಕತೆಯ ಸಂಸ್ಕೃತಿಯ ಪ್ರತೀಕ ಆಗಿದವು. ಸ್ಥಳೀಯ ವಾತಾವರಣಕ್ಕೆ ಆಹಾರ ಪದ್ಧತಿಗಳಿಗೆ ಸೂಕ್ತವಾಗದಂತಹ ರೈತರ ತಳಿಗಳಿವು. ನೋಡಿ, ನಾವು ಮೊದಲೆಲ್ಲ ಅನ್ನಕ್ಕೊಂದು, ಪಾಯಸಕ್ಕೊಂದು, ಇಡ್ಲಿಗೊಂದು, ದೋಸೆಗೊಂದು, ಮತ್ತೆ ಕಜ್ಜಾಯಕ್ಕೊಂದು, ಅವಲಕ್ಕಿಗೆ ಒಂದು, ಇದ್ರ ಜೊತೆಗೆ ದೇವರು ನೈವೇದ್ಯಕ್ಕೆ ಅಂತ ಒಂದು ತಳಿಗಳು ಮೀಸಲಾಗಿದ್ದು. ಇಂತಹ ತಳಿಗಳಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಇವು ನಮ್ಮ ಪರಿಸರಕ್ಕೆ ಹೊಂದ್ಕೊಂಡು ನಮ್ಮ ತಲೆ ತಲೆಮಾರುಗಳಿಂದ ನಮ್ಮ ಜೊತೆ ನಮ್ಮನ್ನ ಆರೋಗ್ಯ ಕಾಪಾಡ್ಕೊಂಡ್ ಬಂದಿದ್ದಾವೆ. ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಗ್ರಾಹಕರು ಏನಾಗಿದ್ದಾರೆ ಅಂದ್ರೆ, ಅಂಗಡಿಯ ಪಾಲಿಸ ಅಕ್ಕಿಗೆ ಅವಲಂಬಿತರಾಗಿ ಅವರ ಹಣ, ಆರೋಗ್ಯ ಎರಡನ್ನು ಕಳ್ಕೊಳ್ತಾ ಇದ್ದಾರೆ. ಇದರ ದೃಷ್ಟಿಯಿಂದ ಈ ಅಕ್ಕಿಯ ಮಹತ್ವವನ್ನ ಮತ್ತೆ ಅರಿವು ಮೂಡಿಸೋದಕ್ಕೋಸ್ಕರ ಮೈಸೂರಿನ ನಂಜರಾದ ಬಹದ್ದೂರ್ ಛತ್ರದಲ್ಲಿ ಸಹಜ ಸಮೃದ್ಧ, ಸಹಜ ಸೀಡ್ಸು ಮತ್ತೆ ಭತ್ತ ಉಳಿಸಿ ಆಂದೋಲನ ಸಹಯೋಗದೊಂದಿಗೆ ದೇಸಿ ಅಕ್ಕಿ ಮೇಳವನ್ನು ಆಯೋಜಿಸಿದೀವಿ. ಇದರಲ್ಲಿ ಗ್ರಾಹಕರು ಬಂದು ನಿಮ್ಗೆ ತರತರಹವಾದ ಅಕ್ಕಿಗಳಿದೆ, ಕೆಂಪಕ್ಕಿ ಇದೆ, ಕಪ್ಪಕ್ಕಿ ಇದೆ, ಮತ್ತೆ ಬಾಸುಮತಿ ಅಕ್ಕಿ ಇದೆ, ಸೆಂಟೆಡ್ ಅಕ್ಕಿ ಇದೆ, ಗಂಧಸಾಲೆ ಇದೆ, ದೀರ್ಘಸಣ್ಣ ಇದೆ, ಡಯಾಬಿಟಿಕ್ ರೈಸ್ ಇದೆ. ಒಂದು 35ಕ್ಕೂ ಹೆಚ್ಚು ಅಕ್ಕಿಗಳು ಪ್ರದರ್ಶನ ಇದೆ ಮತ್ತೆ ಮಾರಾಟಕ್ಕಿದೆ. ನಮ್ಮ ಗ್ರಾಹಕರು ಬಂದು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಿಮ್ಮನ್ನ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ.
0: ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕ ಶೇಕಡ 41ರಷ್ಟು ಪಾಲು ಹೊಂದಿ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯಮಟ್ಟದ ರಫ್ತು ಉತ್ತೇಜನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರಕು ರಫ್ತಿನಲ್ಲಿ ಕರ್ನಾಟಕ ಶೇಕಡ 7.78ರಷ್ಟು ಪಾಲು ಹೊಂದಿದ್ದು ಗುಜರಾತ್, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನ ನಂತರ 4ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟಾರೆ ರಫ್ತು ವಲಯದಲ್ಲಿ ಶೇಕಡ 24ರಷ್ಟು ಪಾಲು ಹೊಂದಿ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ ಎಂದು ಅವರು ಸಭೆಗೆ ಮಾಹಿತಿ ನೀಡಿದರು. ನೆಟ್ವರ್ಕ್ ಟೈಮ್ ಪ್ರೋಟೋಕಾಲ್ ಮತ್ತು ಅತ್ಯಾಧುನಿಕ ವೈಟ್ ರ್ಯಾಬಿಟ್ ತಂತ್ರಜ್ಞಾನದ ಮೂಲಕ ದೇಶಾದ್ಯಂತ ಕಾನೂನು, ಆಡಳಿತ, ವಾಣಿಜ್ಯ ಮತ್ತು ಡಿಜಿಟಲ್ ವಲಯಗಳಲ್ಲಿ ಒಂದೇ ನಿಖರ ಸಮಯವನ್ನು ಒಂದು ದೇಶ ಒಂದು ಸಮಯ ಧ್ಯೇಯದೊಂದಿಗೆ ಸಮೀಕರಿಸಲಾಗುತ್ತಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಾಲಗಣನೆಯ ಈ ಮಹತ್ವದ ತಾಂತ್ರಿಕ ಕ್ರಾಂತಿ ದೇಶದ ಭದ್ರತೆ, ಸೈಬರ್ ವ್ಯವಸ್ಥೆ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಹೊಸ ಶಕ್ತಿಯನ್ನು ನೀಡಲಿದೆ. ತಮ್ಮ ಇಲಾಖೆಯ ಕಾರ್ಯವೈಖರಿ ಮತ್ತು ಸರ್ಕಾರದ ಯೋಜನೆಯನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ ಪ್ರಧಾನಮಂತ್ರಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. ಇಂದು ಬ್ಯಾಂಕ್ ರಾಷ್ಟೀಕರಣ ದಿನ. 1969ರ ಜುಲೈ 19ರಂದು ಅಂದಿನ ಪ್ರಧಾನಮಂತ್ರಿ ಇಂದಿರಾಗಾಂಧಿಯವರು ದೇಶದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟೀಕರಣಗೊಳಿಸಲು ತೆಗೆದುಕೊಂಡ ನಿರ್ಧಾರ ಗ್ರಾಮೀಣ ಭಾಗಗಳಿಗೆ ಹಣಕಾಸು ಸೇವೆಗಳನ್ನು ಒದಗಿಸಲು, ಬ್ಯಾಂಕಿಂಗ್ ಕ್ಷೇತ್ರವನ್ನು ರಾಷ್ಟೀಯ ಸಾಮಾಜಿಕ ಉದ್ದೇಶಗಳೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದ ಪರಿವರ್ತಕ ಹೆಜ್ಜೆ ಎಂದು ಗುರುತಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ನಿಪುಣ್ ಭಾರತ್ ಮಿಷನ್ ಯೋಜನೆ ಅನುಷ್ಠಾನಗೊಂಡು 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸಲು 3ರಿಂದ 9 ವರ್ಷ ವಯಸ್ಸಿನ ಮಕ್ಕಳಿಗೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಧಾರವಾಡ ತಾಲೂಕು ಕರಡಿಗುಡ್ಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ನಿಪುಣ್ ಯೋಜನೆ ಅನುಷ್ಠಾನದ ಕುರಿತು ಮುಖ್ಯಾಧ್ಯಾಪಕ ಎನ್ಜಿ ಗುರುಪುತ್ರನ್ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: National Initiative for Proficiency in Reading with Literacy and Numeracy. ಕೇಂದ್ರ ಸರ್ಕಾರ ನಿರ್ದೇಶಿತ NCERT NGOಗಳ ಮೂಲಕ 3ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಲಾಗಿದೆ.

0: ಮಕ್ಕಳ ಕಲಿಕಾ ಕೌಶಲ್ಯಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿದ್ದವು. ಈ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ 2020 ಮಾರ್ಗಸೂಚಿಯಂತೆ ನಿಪುಣ ಭಾರತ ಶೈಕ್ಷಣಿಕ ಉಪಕ್ರಮದಡಿಯಲ್ಲಿ ಹಲವಾರು ಕ್ರಿಯಾ ಯೋಜನೆಗಳನ್ನು ಹಾಕಿಕೊಂಡು ಮಕ್ಕಳ ಆಸಕ್ತಿ ಹಾಗೂ ಕಲಿಕಾ ಮಟ್ಟವನ್ನು ಆಧರಿಸಿ ಹಾಗೂ ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸರಳ ಓದು, ಬರಹ ಹಾಗೂ ಸರಳ ಲೆಕ್ಕಗಳನ್ನು ಅಂದರೆ ಸಂಖ್ಯಾಜ್ಞಾನ ಮಾಡಿಸುವಲ್ಲಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡು ಬೋಧನೋಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿ ಹಂತ ಹಂತವಾಗಿ ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳು FLN ಅಂದರೆ ಫೌಂಡೇಶನ್ ಲಿಟ್ರಸಿ ಆಂಡ್ ನ್ಯೂಮರಸಿ ಸಾಧಿಸುವಂತೆ ಕ್ರಿಯಾಶೀಲರಾಗಿದ್ದಾರೆ.
1: ರಾಜ್ಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಕರ್ನಾಟಕ ಅಮೇಚ್ಯೂರ್ ಮಲ್ಲಕಂಬ ಅಸೋಸಿಯೇಷನ್ ಆಯೋಜಿಸಿದ್ದ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬದಲ್ಲಿ ಅನೇಕ ಯುವ ಪ್ರತಿಭೆಗಳು ಪಾರಮ್ಯ ಮೆರೆದಿವೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ನಿನ್ನೆ ಸಮಾರೋಪಗೊಂಡ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳಲ್ಲಿ 275 ಹೆಚ್ಚು ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾಹಿತಿ ನೀಡಿ, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹರದನಹಳ್ಳಿಯಲ್ಲಿ ನಾಳೆ ತಮ್ಮ ತಾಯಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು. ಪ್ರಧಾನಮಂತ್ರಿ, ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇತ್ತೀಚೆಗೆ ನಿಧನರಾದ ನಾಡಿನ ಹಿರಿಯ ಚಿತ್ರಕಲಾವಿದ KT ಶಿವಪ್ರಸಾದ್ ಅವರಿಗೆ ರಾಜ್ಯ ಲಲಿತಕಲಾ ಅಕಾಡೆಮಿ ಇಂದು ಬೆಳಗ್ಗೆ 11 ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಶ್ರದ್ದಾಂಜಲಿ ಹಾಗೂ ನುಡಿನಮನ ಸಭೆ ಆಯೋಜಿಸಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಗತಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮಾನವ ಸರಪಳಿ ಹಾಗೂ ಸ್ವಚ್ಛತಾ ಶ್ರಮದಾನದ ಮೂಲಕ ಜಿಲ್ಲಾಡಳಿತ ಮತದಾರ ಜಾಗೃತಿ ಆಂದೋಲನ ಆಯೋಜಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಈಗ ಸಮಯ 7:15:48.
3: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
4: ಸೀಗೂರು ಹಳ್ಳದ ದಂಡೆಯಲ್ಲಿ ದನಗಳು ನಿರಂತರವಾಗಿ ನಡೆದು ಸವೆದಿದ್ದ ಹಾದಿಯಲ್ಲಿ ಸಾಗಿದ್ದೆವು. ಆಗಿನ್ನೂ ಬೆಳಕು ಮೂಡಿರಲಿಲ್ಲ. ಆ ದಾರಿಯ ಪಕ್ಕದಲ್ಲೇ ಇದ್ದ ಆದಿವಾಸಿಗಳ ಹಾಡಿ ಮಾಗಿಯ ಚಳಿಗೆ ಇನ್ನೂ ಹೊದ್ದು ಮಲಗಿತ್ತು. ಅಲ್ಲಿಂದ ಕೇವಲ 3/4 ದೂರಕ್ಕೆ ತೊರೆಯೊಂದು ಹರಿಯುತ್ತಿತ್ತು. ನೀರಿನ ಮಗ್ಗುಲಲ್ಲೇ ಕುಳಿತುಕೊಂಡೆವು. ಕಣ್ಣುಜ್ಜಿಕೊಂಡು ಎದ್ದ ಸೂರ್ಯನ ಮೊದಲ ಕಿರಣಗಳು ಗಿಡಮರಗಳ ಸಂದುಗಳಿಂದ ತೊರೆಯ ಮೇಲೆ ಇಣುಕಿದಾಗ ಅಲ್ಲೊಂದು ಗಂಧರ್ವ ಲೋಕವೇ ಸೃಷ್ಟಿಯಾಯಿತು. ಇಬ್ಬನಿಯಿಂದ ತೊಯ್ದಿದ್ದ ಮರಗಿಡಗಳ ಎಲೆಗಳು, ಜೇಡರ ಬಲೆಗಳಲ್ಲಿ ಬಂಧಿಯಾಗಿದ್ದ ಸಾವಿರಾರು ಇಬ್ಬನಿಯ ಬಿಂದುಗಳೆಲ್ಲವೂ ಮಿನುಗುತ್ತಿದ್ದವು. ಹಿಂಬದಿಯಲ್ಲಿ ವಿಹಂಗಮವಾಗಿ ಹರಡಿದ್ದ ನೀಲಗಿರಿ ಬೆಟ್ಟಗಳು ಈ ಅದ್ಭುತ ದೃಶ್ಯಕ್ಕೆ ಕಡು ನೀಲಿಯ ಕ್ಯಾನ್ವಾಸ್ ಒದಗಿಸಿದ್ದವು. ವಿಜ್ಲಿಂಗ್ ಥ್ರಶ್ ಹಕ್ಕಿಗಳು ಕೊಳಲು ನುಡಿಸಿದಂತೆ ಹಾಡುತ್ತಿದ್ದವು. ಒಟ್ಟಾರೆ ಆ ಮುಂಜಾನೆ ನಾವಲ್ಲಿಗೆ ಬಂದಿದ್ದೇಕೆಂದು ಮರೆಸುವಂತಿತ್ತು. ನಾವು ಕಾಡು ನಾಯಿಗಳ ಅಧ್ಯಯನವನ್ನು ಬಂಡೀಪುರದ ಕಾಡಿನಲ್ಲಿ ನಡೆಸುತ್ತಿದ್ದರೂ ಸುತ್ತಮುತ್ತಲಿನ ಎಲ್ಲ ಕಾಡು ನಾಯಿ ಗುಂಪುಗಳನ್ನು ವಿವರವಾಗಿ ಪರಿಚಯ ಮಾಡಿಕೊಳ್ಳುವುದು ಅಗತ್ಯವಾಗಿತ್ತು. ಆ ಗುಂಪಿನಲ್ಲಿರುವ ನಾಯಿಗಳ ಸಂಖ್ಯೆ, ಗುಂಪಿನಲ್ಲಿ

ಗಂಡು ಹೆಣ್ಣುಗಳ ಅನುಪಾತ, ವಯಸ್ಸು, ಗುಂಪಿನಲ್ಲಿ ಅವುಗಳ ಸ್ಥಾನಮಾನ, ಅವುಗಳ ನಡುವಿನ ಸಂಬಂಧಗಳು, ಅವು ಅಧಿಕಾರ ಸ್ಥಾಪಿಸಿರುವ ಪ್ರದೇಶದ ವಿಸ್ತೀರ್ಣ, ಮರಿಮಾಡಲು ಅವುಗಳಿಗಿರುವ ಸೂಕ್ತ ಸ್ಥಳಗಳ ಪರಿಚಯ ಹಾಗೂ ನಮ್ಮ ಕಾಡು ನಾಯಿಗಳ ಗುಂಪಿಗೆ ಹೋಲಿಸಿದರೆ ಅವುಗಳ ಸಾಮಾಜಿಕ ಸ್ಥಾನಮಾನವನ್ನೆಲ್ಲ ಅರಿತಿರಬೇಕಿತ್ತು. ನಾವು ಹಿಂಬಾಲಿಸುತ್ತಿದ್ದ ಗುಂಪುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳ ನಡೆಯನ್ನು ಅಂದಾಜಿಸಲು ಕನಿಷ್ಠ ಇಷ್ಟು ಮಾಹಿತಿಗಳು ನಮಗೆ ಅವಶ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರತಿ ಎರಡು ವಾರಕ್ಕೊಮ್ಮೆ ನೆರೆಯ ಕಾಡಿನಲ್ಲಿ ನೆಲೆಸಿರುವ ಕಾಡು ನಾಯಿಗಳನ್ನು ಹುಡುಕಿ ಒಂದೆರಡು ದಿನ ಅಲೆಯುವುದು ನಮ್ಮ ವಾಡಿಕೆಯಾಗಿತ್ತು. ನಾವು ಅಧ್ಯಯನಿಸುತ್ತಿದ್ದ ಗುಂಪೊಂದರ ವಲಯದ ದಕ್ಷಿಣಕ್ಕೆ 900 ಅಡಿಗಳಷ್ಟು ಆಳದ ದುರ್ಗಮ ಕಣಿವೆಯೊಂದಿತ್ತು. ಅನೇಕ ಬಾರಿ ಕಣಿವೆಯ ಆಚೆ ಬದಿಯಲ್ಲಿ ನೆಲೆಸಿದ್ದ ಕಾಡು ನಾಯಿಗಳ ಗುಂಪು ಆ ಪ್ರಪಾತವನ್ನು ದಾಟಿ ಬಂದು ಹೋಗುತ್ತಿದ್ದವು. ಆ ಗುಂಪಿನಿಂದ ಹೊರಬಂದ ಹದಿಹರಿಯದ ನಾಯಿಗಳು ಕೆಲವೊಮ್ಮೆ ನಮ್ಮ ಅಧ್ಯಯನಿಸುತ್ತಿದ್ದ ನಾಯಿಗಳ ನೆಲೆಯಲ್ಲಿ ಅಡ್ಡಾಡುತ್ತಿದ್ದವು. ಈ ಹಿನ್ನೆಲೆಯಲ್ಲಿ ಆ ಗುಂಪಿನ ಚರಿತ್ರೆಯನ್ನು ತಿಳಿದಿರಬೇಕಾದ ಪರಿಸ್ಥಿತಿ ಉದ್ಭವಿಸಿತ್ತು. ಮುದುಮಲೆ ಕಾಡಿಗೆ ಸೇರಿದ್ದ ಈ ಭಾಗ ಕುರುಚಲು ಗಿಡಗಳಿಂದ, ಪೊದೆಗಳಿಂದ, ಮುಳ್ಳು ಗಿಡಗಳಿಂದ, ಮುಳ್ಳು ಬಳ್ಳಿಗಳಿಂದ ಆವೃತವಾಗಿತ್ತು. ಅಷ್ಟೇನು ಮಳೆಯಾಗದ ಈ ಭಾಗದಲ್ಲಿ ಮೇಲ್ನೋಟಕ್ಕೆ ಇದು ಕುತೂಹಲ ಕೆರಳಿಸುವ ಕಾಡಾಗಿ ಕಾಣುತ್ತಿರಲಿಲ್ಲ. ಆದರೆ ಕಾಡಿನ ತೆರೆದ ಬಯಲುಗಳಲ್ಲಿ ಚಿಗುರುತ್ತಿದ್ದ ಹುಲ್ಲು ಮತ್ತು ನೀಲಗಿರಿ ಬೆಟ್ಟದಿಂದ ವರ್ಷವಿಡೀ ಇಳಿದು ಬರುತ್ತಿದ್ದ ಝರಿಗಳು ತೊರೆಗಳಾಗಿ ಇಲ್ಲಿ ಹರಿಯುತ್ತಿದ್ದುದರಿಂದ ಕಾಡು ಪ್ರಾಣಿಗಳ ಬದುಕಿಗೆ ಹೇಳಿ ಮಾಡಿಸಿದಂತಿತ್ತು. ಚಳಿಗಾಲ, ಕಾಡು ನಾಯಿಗಳು ಮರಿ ಮಾಡುವ ಸಮಯ. ಹಾಗಾಗಿ ನಾವೊಂದು, ಇಲ್ಲಿನ ಕಾಡು ನಾಯಿಗಳೇನಾದರೂ ಮರಿ ಹಾಕಿದ್ದಾವೆಯೇ? ಹಾಗಾದರೆ ಅವು ಮರಿ ಮಾಡಲು ಈ ಪ್ರದೇಶದಲ್ಲಿ ಆಯ್ದುಕೊಳ್ಳುವ ಜಾಗ ಎಂತಹುದು ಎಂದು ಪರಿಶೀಲಿಸಲು ಅಲ್ಲಿಗೆ ಬಂದಿದ್ದೆವು. ಮುಂಜಾನೆಯ ಮಂಜು ಕರಗುತ್ತಿದ್ದಂತೆ ನಾವು ಆ ನೀರಿನ ಹಳ್ಳವನ್ನು ದಾಟಿ ಕಾಲುದಾರಿಯಲ್ಲಿ ಮೂಡಿದ್ದ ಪ್ರಾಣಿಗಳ ಜಾಡನ್ನು ಪರೀಕ್ಷಿಸುತ್ತಾ ನಡೆದೆವು. ಆ ದಾರಿಯಲ್ಲಿ ಮುಳ್ಳುಹಂದಿ, ಕಾಡುಹಂದಿ, ಕಡವೆ, ಜಿಂಕೆ, ಪುನುಗಿನ ಬೆಕ್ಕು, ಕಾಡುಬೆಕ್ಕು ಮತ್ತು ಚಿರತೆ ಓಡಾಡಿದ್ದವು. ಆ ಹೆಜ್ಜೆಗಳ ಮೇಲೆ ಮೂಡಿದ್ದ ಇಲಿ, ಇರುವೆ, ಹುಳು ಮತ್ತು ಹಕ್ಕಿಗಳ ಕುರುಹುಗಳು ಹಾಗೂ ಅವುಗಳ ಮೇಲೆ ಬಿದ್ದಿದ್ದ ಮಂಜಿನ ಪ್ರಮಾಣದಿಂದ ಪ್ರಾಣಿಗಳು ತಿರುಗಾಡಿದ್ದ ಹೊತ್ತನ್ನು ಅಂದಾಜು ಮಾಡುತ್ತಾ ಸಾಗಿದ್ದೆವು. ಆ ಎಲ್ಲ ಹೆಜ್ಜೆಗಳಲ್ಲಿ ಎರಡು ಮುಳ್ಳುಹಂದಿಗಳ ಜಾಡು ಮಾತ್ರ ಹೊಸದಾಗಿದ್ದವು. ಅವು ಅಲ್ಲಿಂದ ಹೋಗಿ ಹೆಚ್ಚೆಂದರೆ ಒಂದು ತಾಸು ಮಾತ್ರ ಕಳೆದಿತ್ತು. ಕಾಡಿನ ಜಾಡುಗಳಲ್ಲಿ ಹೆಜ್ಜೆಗಳು ಕೇವಲ ಹೆಜ್ಜೆಗಳಾಗಿ ಉಳಿದಿರುವುದಿಲ್ಲ. ಆ ಹೆಜ್ಜೆಗಳಲ್ಲಿ ಆತುರ, ಭಯ, ಕಾತರ, ವಿಚಲತೆಗಳೆಲ್ಲ ದಾಖಲಾಗಿರುತ್ತದೆ. ಎಷ್ಟೋ ಬಾರಿ ಈ ಗುರುತುಗಳನ್ನು ಹಿಂಬಾಲಿಸಿ ಸಾಗಿದಾಗ ಅದು ಕಾಡು ನಾಯಿಗಳ ಗೂಡಿನ ಸುಳಿವು ನೀಡಿದ್ದ ಸಂದರ್ಭಗಳೂ ಇದ್ದವು. ಈ ಕಾರಣದಿಂದ ಅಂದು ಮುಳ್ಳುಹಂದಿಗಳ ಜಾಡನ್ನು ಹಿಂಬಾಲಿಸಲು ತೀರ್ಮಾನಿಸಿದೆವು. ಎಲ್ಲರಿಗೂ ಸೂರ್ಯ ಮುಳುಗಿದಾಗ ಇವುಗಳಿಗೆ ಬೆಳಕಾಗುತ್ತದೆ. ಮತ್ತೆ ಸೂರ್ಯ ಹುಟ್ಟುವ ಮುನ್ನ ಸುರಕ್ಷಿತ ಪೊಟರೆಯನ್ನು ಹೊಕ್ಕು ನಿದ್ರಿಸುತ್ತವೆ. ಹಾಗಾಗಿ ಈ ಜಾಡು ಮುಳ್ಳುಹಂದಿಗಳ ಪೊಟರೆಗೆ ನಮ್ಮನ್ನು ಕರೆದೊಯ್ಯಬಹುದೆಂದು ಊಹಿಸಿದೆವು. ಕಾಡು ನಾಯಿಗಳು ಕೆಲವೊಮ್ಮೆ ಮುಳ್ಳುಹಂದಿಗಳು ಬಳಸಿಬಿಟ್ಟಿರುವ ಪೊಟರೆಗಳಲ್ಲಿ ಮರಿಹಾಕುತ್ತವೆ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅವುಗಳನ್ನು ಓಡಿಸಿ ಗೂಡನ್ನು ವಶಕ್ಕೆ ಪಡೆಯುವುದೂ ಉಂಟು. ಮುಳ್ಳುಹಂದಿಯ ಜಾಡನ್ನಾಧರಿಸಿ ಇನ್ನೂ 1/4 ಕಿಲೋಮೀಟರ್ ಸಹ ನಡೆದಿರಲಿಲ್ಲ. ದೂರದಲ್ಲಿ ಏನೋ ಚಲಿಸಿದಂತಾಯಿತು. ದೃಷ್ಟಿಯನ್ನು ಅದೇ ಸ್ಥಳಕ್ಕೆ ಕೇಂದ್ರೀಕರಿಸಿ ಹಾಗೇ ನೋಡುತ್ತಿದ್ದೆವು. ಹುಲ್ಲೊಳಗೆ ತೆವಳಿದಂತೆ ಚಲಿಸುತ್ತಿದ್ದ ಅದು ಒಮ್ಮೆ ನಿಂತು ನಮ್ಮತ್ತ ತಿರುಗಿ ನೋಡಿ ನಾವು ನೋಡುತ್ತಿದ್ದಂತೆಯೇ ಹುಲ್ಲಿನಲ್ಲೊಂದಾಗಿ ಅಂತರ್ಧಾನವಾಯಿತು. ಅದರ ಮೈಮೇಲೆ ಚುಕ್ಕೆಗಳಿದ್ದಂತಿತ್ತು. ಆದರದು ಜಿಂಕೆಯಂತೂ ಆಗಿರಲಿಲ್ಲ. ಮುಂಜಾನೆಯ ಮಂಜನ್ನು ಸೀಳಿ ಬರುತ್ತಿದ್ದ ಸೂರ್ಯಕಿರಣಗಳ ಹಿನ್ನೆಲೆಯಲ್ಲಿ ಅಸ್ಪಷ್ಟವಾಗಿದ್ದ ಆ ದೃಶ್ಯ ಕಾಲ್ಪನಿಕ ಪ್ರಾಣಿಯೊಂದನ್ನು ಸೃಷ್ಟಿಸಿತ್ತೋ ಏನೋ ತಿಳಿಯಲಿಲ್ಲ. ಮುಳ್ಳುಹಂದಿಯ ಜಾಡು ಮರೆತು ಚಲಿಸಿ ಮರ್ಯಾದ ಆ ಚುಕ್ಕೆಗಳತ್ತ ನಮ್ಮ ಗಮನ ಹೊರಳಿತು. ಎಂದಿನಂತೆ ಕುತೂಹಲ ನಮ್ಮ ಉದ್ದೇಶವನ್ನು ಮರೆಸಿತು, ನಮ್ಮ ದಾರಿಯನ್ನು ತಪ್ಪಿಸಿತು. ಒಂದು ಮರದ ಮರೆಯಿಂದ ಇನ್ನೊಂದು ಮರಕ್ಕೆ ಮೆಲ್ಲನೆ ಸರಿಯುತ್ತಾ ದಿಕ್ಕು ಬದಲಿಸುತ್ತಾ ನಡೆಯುತ್ತಿದ್ದೆವು. ನಾವು ನೇರವಾಗಿ ತನ್ನಡಿಗೆ ಬರುತ್ತಿದ್ದಾರೆ ಎಂದು ಆ ಪ್ರಾಣಿಗೆ ಶಂಕೆ ಬಾರದಂತೆ ಅದನ್ನು ಸಮೀಪಿಸುವುದು ನಮ್ಮ ಉದ್ದೇಶವಾಗಿತ್ತು. ಒಂದು ಪಕ್ಷ ಆ ಪ್ರಾಣಿ ಚಿರತೆಯಾಗಿದ್ದಲ್ಲಿ ನಾವು ಅದನ್ನು ಗಮನಿಸಿಲ್ಲವೆಂದು ಅದಕ್ಕೆ ಮನವರಿಕೆಯಾದರೆ ಅದು ಅಲ್ಲೇ ಯಾವುದಾದರೂ ಪೊದೆಗಳ ಅಡಿಯಲ್ಲಿ ಅಡಗಿ ಕುಳಿತು ನಮ್ಮನ್ನೇ ನೋಡುತ್ತಿರುತ್ತದೆ ಎಂದು ನಮಗೆ ಖಚಿತವಾಗಿ ತಿಳಿದಿತ್ತು. ಆದರೆ ಇನ್ನಷ್ಟು ಹತ್ತಿರ ಹೋದಾಗ ಸಹ ಏನೂ ಕಂಡುಬರಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಬೀಸಿದ ಗಾಳಿ ಖಚಿತವಾದ ಒಂದು ಸುದ್ದಿಯನ್ನು ತಂದಿತ್ತು. ಆ ಗಾಳಿಯಲ್ಲಿದ್ದ ಆ ಕಡು ವಾಸನೆ ನಿಸ್ಸಂದೇಹವಾಗಿ ಹತ್ತಿರದಲ್ಲೆಲ್ಲೋ ಚಿರತೆ ಸಿಂಪಡಿಸಿದ ಸೆಂಟಿನದಾಗಿತ್ತು. ನಾವು ಚಿಕ್ಕ ಮರವೊಂದರ ಮರೆಯಲ್ಲಿ ಅಲುಗದೆ ನಿಂತಿದ್ದೆವು. ಕತ್ತು ಕೂಡ ತಿರುಗಿಸದೆ ಸುತ್ತಲ ಪೊದೆಗಳಲ್ಲಿ ಆ ಪ್ರಾಣಿಯನ್ನು ಹುಡುಕುತ್ತಿದ್ದೆವು. ಆಗ ಒಮ್ಮಿಂದೊಮ್ಮೆಗೆ ನಾವು ಅಡಗಿ ನಿಂತಿದ್ದ ಮರದ ಮೇಲೆ ಏನೋ ಜಾರಿದ ಸದ್ದಾಯಿತು. ನಾವಿಬ್ಬರೂ ಏಕಾಏಕಿ ತಲೆ ಎತ್ತಿ ನೋಡಿದೆವು. ಕೇವಲ 3 ಅಡಿ ದೂರದಿಂದ ಎರಡು ಕಣ್ಣುಗಳು ನಮ್ಮನ್ನೇ ನೋಡುತ್ತಿದ್ದವು. ಮರದ ರೆಂಬೆಯ ಕವಲೊಂದರಲ್ಲಿ

ಸಿಕ್ಕಿಕೊಂಡ ತಲೆಕೆಳಗಾಗಿದ್ದ ಮಂಗವೊಂದರ ಬುರುಡೆ ನಮ್ಮ ತಲೆ ನೋಡುತ್ತಿರುವಂತೆ ಕಾಣುತ್ತಿತ್ತು. ಕಾಡಿನಲ್ಲಿ ಯಾವುದೋ ನಿರೀಕ್ಷೆಯಲ್ಲಿರುವಾಗ ಇದ್ದಕ್ಕಿದ್ದಂತೆ ಸಂಭವಿಸುವ ಈ ಘಟನೆಗಳು ಕೆಲ ಕಾಲ ಮನಸ್ಸನ್ನು ಅತಂತ್ರವಾಗಿಸಿ ಮತ್ತೆ ರೀಬೂಟ್ ಮಾಡಿದಂತಾಗುತ್ತದೆ. ಹಾಗಾಗಿ ಅಲ್ಲೇನು ನಡೆದಿದೆ ಎಂದು ಗ್ರಹಿಸಲು ಬಹಳ ಸಮಯ ಹಿಡಿಯಿತು. ಅನಂತರ ಸೂಕ್ಷ್ಮವಾಗಿ ಸುತ್ತಲೂ ಅವಲೋಕಿಸಿದೆವು. ಒಂದೆಡೆ ಹುಲ್ಲು ನಲಗಿ ಮುದುಡಿದ್ದವು. ಅಲ್ಲಿ ಸ್ವಲ್ಪ ಮಾತ್ರ ರಕ್ತದ ಕಲೆಗಳಿದ್ದವು. ಒದ್ದಾಡಿದ ಕುರುಹುಗಳಿರಲಿಲ್ಲ. ಅಂದರೆ ಬೇಟೆಗೆ ಸಾವು ಬಂದೆರಗಿದ್ದು ತಿಳಿದೇ ಇಲ್ಲ. ನೆಲದಲ್ಲಿದ್ದ ಮಂಗವನ್ನು ಚಿರತೆ ಹಿಂದಿನಿಂದೆರಗಿ ಹಿಡಿದಿತ್ತು. ಅಲ್ಲಿಂದ ಅದನ್ನು ಸುಮಾರು 40 ಮೀಟರ್ ಎಳೆದೊಯ್ದಿತ್ತು. ಒಣಗಿದ್ದ ಚಳಿಗಾಲದ ಹುಲ್ಲು ಮುರುಟಿದ್ದು ಮತ್ತೆ ಎದ್ದು ನಿಂತಿರಲಿಲ್ಲ. ಅನಂತರ ಮಂಗದ ಮೈಮೇಲಿನ ರೋಮಗಳನ್ನು ಕಿತ್ತುಹಾಕಿ ಮತ್ತೆ ಸ್ವಲ್ಪ ದೂರ ಎಳೆದೊಯ್ದು ಮುಕ್ಕಾಲು ಭಾಗವನ್ನು ತಿಂದಿದೆ. ಅಲ್ಲಿ ಚೆಲ್ಲಿದ ರಕ್ತ ಕಥೆಯನ್ನು ಪೂರ್ಣಗೊಳಿಸಿತ್ತು. ಅನಂತರ ಉಳಿದ ಭಾಗವನ್ನು ಮರದ ಮೇಲೆ ತೆಗೆದುಕೊಂಡು ಹೋಗಿತ್ತು. ಆ ಪ್ರಯತ್ನದಲ್ಲಿ ಮರದ ಕಾಂಡದ ಮೇಲೆ ರಕ್ತದ ಕಲೆಗಳು ಮೂಡಿದ್ದವು. ಸ್ವಲ್ಪ ಹೊತ್ತಿನಲ್ಲಿ ನವಿಲೊಂದು ತುಸು ದೂರದಲ್ಲಿ ಕೂಗುತ್ತಾ ಹಾರಿಹೋಯಿತು. ಕೆಲ ಕ್ಷಣಗಳ ಅನಂತರ 2 ಅಡಿ ಎತ್ತರಕ್ಕೆ ಬೆಳೆದಿದ್ದ ಹುಲ್ಲಿನ ಹೂವುಗಳ ಮರಿಯಲ್ಲಿ ಸರಿದು ಹೋದ ಚಿರತೆಯ ಕಿವಿ ಮತ್ತು ಬೆನ್ನಷ್ಟೇ ಕಾಣಿಸಿತು. ಅಲ್ಲಿಂದ ಹೊರಟ ಬಳಿಕವೂ ಕಂಡ ಘಟನೆಯ ವಿವರಗಳೆಲ್ಲ ಬಹಳ ಸಮಯ ತಲೆಯಲ್ಲಿ ಸುತ್ತುತ್ತಿದ್ದವು. 1-2 ಕಿಲೋಮೀಟರ್ ಸಾಗಿದ ಬಳಿಕ ಮತ್ತೊಂದು ತೊರೆ ಎದುರಾಯಿತು. ಮಳೆಗಾಲದಲ್ಲಿ ಆರ್ಭಟಿಸಿ ಹರಿದಿದ್ದ ತೊರೆ ತಂದು ಬಿಸಾಡಿದ್ದ ಮರಳಿನ ಹಾಸುಗಳು ಅಲ್ಲಲ್ಲಿ ಹರಡಿದವು. ಇಕ್ಕೆಲೆಗಳಲ್ಲಿ ದೈತ್ಯಾಕಾರದ ಕಾಡುಮಾವು ಮತ್ತು ಹೊಳೆ ಮತ್ತಿ ಮರಗಳು ಸಾಲು ಸಾಲಾಗಿದ್ದವು. ಮರಳಿನಲ್ಲಿ ನಾಯಿಗಳ ಹೆಜ್ಜೆಗಳಿರಬಹುದೇ ಎಂದು ಕಣ್ಣು ಹಾಯಿಸುತ್ತಾ ಹೊಳೆಯ ಬದಿಯಲ್ಲಿ ಸಾಗಿದೆವು. ಬದಲಾಗಿ ಅಲ್ಲಿ ನೀರು ನಾಯಿಗಳ ವಾಸ್ತವ್ಯವನ್ನು ಪ್ರಸ್ತುತಪಡಿಸುವ ಕುರುಹುಗಳಿದ್ದವು. ಅವು ತಿಂದು ಬಿಸಾಡಿದ್ದ ಮೀನಿನ ಮುಳ್ಳುಗಳು, ಏಡಿಗಳ ಕವಚಗಳು ಎಲ್ಲೆಡೆ ಚೆಲ್ಲಾಡಿದವು. ಬಳಿಕ ಅವುಗಳು ಆಗಷ್ಟೇ ಬಿಟ್ಟು ಹೋಗಿದ್ದ ಹೊಸ ಹೆಜ್ಜೆಗಳನ್ನು ಕಂಡು ಸದ್ದು ಮಾಡದೆ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಾ ಮುಂದೆ ಸಾಗಿದೆವು. ಮುಂದಿನ ತಿರುವಿನಲ್ಲಿ ದಂಡೆಯಲ್ಲಿದ್ದ ಪೊಟೆರೆಯೊಂದರ ಬಳಿ 2 ನೀರು ನಾಯಿ ಮರಿಗಳು ಮಲಗಿದವು. ಆ ಅದ್ಭುತ ಮುಂಜಾನೆಯ ಪ್ರತಿ ಕ್ಷಣಗಳನ್ನು ಆಸ್ವಾದಿಸುತ್ತಾ ಹಳ್ಳದ ಬದಿಯಲ್ಲಿದ್ದ 100+ ವರ್ಷಗಳಷ್ಟು ಹಳೆಯದಾದ ಭವ್ಯ ಮರಗಳ ಸೊಬಗನ್ನು ಕುತೂಹಲದಿಂದ ನೋಡುತ್ತಾ ನಿಂತಿದ್ದೆವು. ಆಗ ಹೊಳೆ ಮತ್ತಿ ಮರವೊಂದರ ನೆತ್ತಿಯಲ್ಲಿ 2 ರಣಹದ್ದುಗಳು ಕಂಡುಬಂದುವು. ಬಹುಶಃ ಹತ್ತಿರದಲ್ಲೆಲ್ಲೋ ಶಿಕಾರಿಯಾಗಿರಬಹುದು. ಹಾಗಾಗಿ ಅವು ಅಲ್ಲಿ ಕಾಯುತ್ತಾ ಕುಳಿತಿರಬಹುದೆಂದು ಊಹಿಸಿದೆವು. ಆದರೆ ನಿಧಾನವಾಗಿ ಸುತ್ತಲೂ ಗಮನಿಸಿ ನೋಡಿದಾಗ ಜೀವ ಪರಿಸರದ ಅಮೂಲ್ಯ ನಿಕ್ಷೇಪವೊಂದನ್ನು ಆಕಸ್ಮಿಕವಾಗಿ ಕಂಡುಹಿಡಿದಂತಾಗಿತ್ತು. ನಾವು ರಣಹದ್ದುಗಳು ರಾತ್ರಿ ಕಳೆಯುವ ಹಾಗೂ ಗೂಡು ಮಾಡುವ ಸ್ಥಳದಲ್ಲಿದ್ದೆವು. ಅಲ್ಲಿ ಒಟ್ಟು ಕನಿಷ್ಠ 20 ಜೊತೆ ರಣಹದ್ದುಗಳಿದ್ದವು. ಆ ಸಮಯದಲ್ಲಿ ದೇಶಾದ್ಯಂತ ರಣಹದ್ದುಗಳ ಸಂಖ್ಯೆ ವಿಪರೀತ ಇಳಿಮುಖವಾಗಿ ಪರಿಸರ ವಿಜ್ಞಾನಿಗಳಲ್ಲಿ ಆತಂಕ ಹುಟ್ಟಿಸಿತು. ನೀಲಗಿರಿ ಜೈವಿಕ ವಲಯದ ಕಾಡುಗಳಲ್ಲಿ ಕಾರ್ಯನಿರ್ವಹಿಸುವ ರಣಹದ್ದುಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೋಡಿದ್ದು ನಮಗೆ ಅತ್ಯಂತ ಸಂತೋಷದಾಯಕವಾಗಿತ್ತು. ಸುತ್ತಲ ವಾತಾವರಣವೆಲ್ಲ ಬೆಚ್ಚಗಾಗಿ ಆ ಪಕ್ಷಿಗಳೆಲ್ಲ ಹಾರಿಹೋಗುವವರೆಗೆ ನಾವು ಅಲ್ಲೇ ಕುಳಿತಿದ್ದೆವು. ಸುಮಾರು 10 ಗಂಟೆಗೆ ದೂರದಲ್ಲಿ ದನಗಳು ಬರುತ್ತಿರುವ ಸದ್ದು ಕೇಳಿಬಂತು. ನಾವು ತೊರೆಯ ಪಕ್ಕದಲ್ಲೇ ನಡೆದು ದನಗಳು ಹೊಳೆಯನ್ನು ದಾಟುವ ಜಾಗಕ್ಕೆ ಬಂದು ಸೇರಿದೆವು. ಕೆಲವೇ ಸಮಯದಲ್ಲಿ ಆದಿವಾಸಿಯೊಬ್ಬ ಬರುತ್ತಿರುವುದು ಕಾಣಿಸಿತು. ಅಲ್ಲಿಗೆ ಬಂದ ಆದಿವಾಸಿ ಹುಡುಗನಿಗೆ ನಮ್ಮ ಪರಿಚಯವಿತ್ತು. ಕ್ಷೇಮ ಕುಶಲಗಳನ್ನು ಮಾತನಾಡುತ್ತಾ ಕಾಡು ನಾಯಿಗಳ ಬಗ್ಗೆ ವಿಚಾರಿಸಿದೆವು. ನಗುವಿನೊಂದಿಗೆ, ಹುಲಿಯನ್ನು ಬೇಕಾದರೂ ತೋರಿಸ್ತೇನೆ, ಆದರೆ ಈ ಕಾಡು ನಾಯಿಗಳ ಬಗ್ಗೆ ಮಾತ್ರ ಕೇಳಬೇಡಿ, ನಾನು ಅವುಗಳನ್ನು ನೋಡೇ 1-2 ತಿಂಗಳಾಗಿರಬಹುದು ಎಂದ. ನೀನು ಯಾವಾಗಲಾದರೂ ಅವುಗಳು ಮರಿ ಹಾಕುವ ಪೊಟರಿಯನ್ನು ನೋಡಿದ ನೆನಪಿದೆಯೇ ಎಂಬ ಪ್ರಶ್ನೆಗೆ, ಅವು ಕಾಣುವುದೇ ಕಷ್ಟ, ಎಲ್ಲೋ ಒಂದು ಸಲ ಕಾಣಿಸಿಕೊಂಡ್ರೂ ಮತ್ತೆ ಕಾಣೋದೇ ಇಲ್ಲ, ಇನ್ನು ಎಲ್ಲಿ ಗೂಡು ಮಾಡುತ್ತವೆ ಅನ್ನೋದು ಆ ದೇವರಿಗೆ ಗೊತ್ತು, ನಾನಂತೂ ಈವರೆಗೆ ಕಂಡಿಲ್ಲ ಎಂದ. ಅಷ್ಟರಲ್ಲಿ 100+ ದನಗಳು ಧೂಳೆಬ್ಬಿಸುತ್ತಾ ಅವಸರದಿಂದ ನೀರಿನತ್ತ ಧಾವಿಸಿ ಬರುತ್ತಿದ್ದವು. ನಾವು ಬದಿಗೆ ಸರಿದು ಹಳ್ಳದಲ್ಲಿ ಮೇಲ್ಮುಖವಾಗಿ ಸಾಗಿ ಮರಳಿನ ದಂಡೆಯ ಮೇಲೊಂದೆಡೆ ಕುಳಿತೆವು. ಈ ದನಗಳ ಗದ್ದಲ ಮುಗಿದು ಕಾಡು ತನ್ನ ಸಹಜ ಸ್ಥಿತಿಗೆ ಮರಳುವವರೆಗೆ ಅಲ್ಲಿ ವಿಶ್ರಮಿಸಿ ಮುಂದುವರಿಯುವುದೆಂದು ನಿಶ್ಚಯಿಸಿದೆವು. ನಮಗೆ ದನಗಳು ನೀರಿನಲ್ಲಿದ್ದ ಸದ್ದು ಕ್ಷೀಣವಾಗಿ ಕೇಳುತ್ತಲೇ ಇತ್ತು. ನಮ್ಮ ಮುಂದೆ ತೆಳ್ಳಗೆ ಹರಿಯುತ್ತಿದ್ದ ತೊರೆಯ ನೀರಿನಲ್ಲಿ ಬ್ಯಾಬ್ಲರ್ ಹಕ್ಕಿಗಳು ಸ್ನಾನ ಮಾಡುತ್ತಾ ಗಲಾಟೆ ಎಬ್ಬಿಸಿದವು. ಪಕ್ಕದ ಮರದಲ್ಲಿ 2 ಗುಟರ ಹಕ್ಕಿಗಳು ಯುಗಳ ಗೀತೆಗೆ ಸ್ವರ ಸೇರಿಸಲು ಹೆಣಗಾಡುತ್ತಿದ್ದವು. ಈ ಎಲ್ಲ ಸದ್ದುಗಳ ನಡುವೆ ಕೂಗುವೊಂದು ಕೇಳಿದಂತಾಯಿತು. ತೀರ ಕೆಳಸ್ತರದಿಂದ ಮೂಡಿಬಂದ ಆ ಕೂಗು ಏನೆಂದು ತಿಳಿಯಲಿಲ್ಲ. 1/2 ನಿಮಿಷದಲ್ಲಿ ಆ ಕೂಗು ಮತ್ತೆ ಕೇಳಿಬಂತು. ಅನಂತರ ಅದು ಸ್ಪಷ್ಟವಾಗಿ ಕೇಳಿತು. ದನ ಮೇಯಿಸುವವರ ಕೇಕೆಗೆ ಗಲಾಟೆಗೆ ಹುಲಿಯೊಂದು ಎದ್ದು ಹೊರಟಿತ್ತು. ಬಹುಶಃ ಹೊಳೆ ಮತ್ತಿ ಮರವೊಂದರ ಕೆಳಗೆ ಹಳ್ಳದ ನೀರಿನಲ್ಲಿ ತಣ್ಣಗೆ ವಿಶ್ರಮಿಸುತ್ತಿದ್ದ ಹುಲಿ ಒಲ್ಲದ ಮನಸ್ಸಿನಿಂದ ಎದ್ದು ಸಾಗಿತು. ತನ್ನ ಅಸಹನೆ ವ್ಯಕ್ತಪಡಿಸಲು ಗುರುಕುಟ್ಟ

0: ಛಿದ್ರಗೊಂಡಿರುವ ಆ ಕಾಡಿನಲ್ಲಿ ದನ ಜನಗಳ ನಡುವೆ ಬೆಳಗಿನ 11 ಗಂಟೆಯ ಪ್ರಖರ ಬೆಳಕಿನಲ್ಲಿ ಹುಲಿ ಘರ್ಜಿಸುತ್ತಾ ಹೊರಟಿತ್ತು. ಈ ಕುರುಚಲು ಕಾಡಿನಲ್ಲಿ ಹರಿಯುವ ಹಳ್ಳಗಳು ಎಂತಹ ಅಪೂರ್ವ ಜೀವಸಲೆಗಳು ನಮಗೆ ನಂಬಲಾಗಲಿಲ್ಲ. ಸುಡುತ್ತಿದ್ದ ಬಿಸಿಲಿನಿಂದಾಗಿ ತೊರೆಯನ್ನು ಬಿಟ್ಟು ಹೊರಬರಲು ನಮಗೂ ಮನಸ್ಸಿರಲಿಲ್ಲ. ಆದರೆ ನಾವು ಅರಸಿ ಬಂದ ಕೆಲಸ ಮುಗಿದಿರಲಿಲ್ಲ. ದಿನವಿಡೀ ಅಲೆದಾಡುತ್ತಾ ಕಾಡು ನಾಯಿಗಳು ಮರಿ ಮಾಡುವ ಸೂಕ್ತವೆನಿಸುವ ಸ್ಥಳಗಳನ್ನು ಶೋಧಿಸುತ್ತಾ ಸಾಗಿದ್ದೆವು. ಆ ಸಂಜೆ ಹಿಂದಿರುಗಿ ಹೊರಡುವ ವೇಳೆಗೆ ನಾವು ಹಸಿದಿದ್ದೆವು, ದಣಿದು ಸುಣ್ಣವಾಗಿದ್ದೆವು. ಕತ್ತಲಾಗುತ್ತಾ ಬಂದಂತೆ ಅಲ್ಲಿಯವರೆಗೆ ರಮ್ಯವಾಗಿ ಕಾಣುತ್ತಿದ್ದ ಕಾಡು ಭಯ ಹುಟ್ಟಿಸುವ ನಿಗೂಢ ಜಗತ್ತಿನಂತಾಗತೊಡಗಿತು. ಮುಸ್ಸಂಜೆ ಬೆಳಕು ಮಾಸುವ ಮುನ್ನ ಹಾಡಿಯ ಬಳಿಯಿದ್ದ ನೀರಿನ ಹಳ್ಳವನ್ನು ತಲುಪಲೆಂದು ಬಿರುಸಾಗಿ ಸಾಗಿದೆವು. ನಾವು ಅಲ್ಲಿಗೆ ತಲುಪುವಷ್ಟರಲ್ಲಿ ಕತ್ತಲು ಅಲ್ಲಿ ಕಾಲಿಟ್ಟಿತು. ಆಗಲೇ ಹಾಡಿಗೆ ತಲುಪಿದ್ದ ದನಕರುಗಳ ಸದ್ದು ಸಣ್ಣಗೆ ಕೇಳಿಬರುತ್ತಿತ್ತು. ಆ ಹಳ್ಳವನ್ನು ಸಮೀಪಿಸುತ್ತಿದ್ದಂತೆ ಸುರಕ್ಷಿತ ವಲಯಕ್ಕೆ ಬಂದ ಭಾವನೆಯಲ್ಲಿ ನಿರ್ಮಳವಾದೆವು. ಆದರೆ ಇದೇ ಸಮಯದಲ್ಲಿ ಚಟುವಟಿಕೆ ಆರಂಭಿಸುವ ಹಲವಾರು ಕಾಡು ಪ್ರಾಣಿಗಳು ಮೊದಲಿಗೆ ನೀರು ಕುಡಿಯಲು ಬರುತ್ತವಾದ್ದರಿಂದ ಎಚ್ಚರಿಕೆಯಿಂದ ನಿಧಾನವಾಗಿ ಅತ್ತಿತ್ತ ಕಣ್ಣು ಹಾಯಿಸುತ್ತಾ ತೊರೆಯ ಬಳಿ ಸಾಗಿದೆವು. ದೂರದಿಂದ ಟಿಟ್ಟಿಬ್ಬ ಹಕ್ಕಿಯ ಎಚ್ಚರಿಕೆಯ ಕರೆ ತೂರಿ ಬಂದಾಗ ಎಲ್ಲೋ ನೆರಳಿನಲ್ಲಿ ನಿದ್ರಿಸಿದ್ದ ಬೇಟೆಗಾರ ಪ್ರಾಣಿಯೊಂದು ಹೊರಬಂದು ಮೈಮುರಿಯುತ್ತಿರಬಹುದೆನಿಸಿತು. ಮುಂದಿನ ಕ್ಷಣದಲ್ಲಿ ನಮಗೆ ತೀರ ಸನಿಹದಲ್ಲಿ ಇದ್ದಕ್ಕಿದ್ದಂತೆ ಕತ್ತಲೆ ಕರಗಿ ಹೋದಂತೆ ಆ ಆಕೃತಿ ಮಾತನಾಡಿತು. ದಾರಿಯಲ್ಲಿಯೇ ಒಂದು ಕರಿಯ ದನ ಕಂಡ್ರ ಎಂದು ಹೆಣ್ಣಿನ ದನಿ ಕೇಳಿಬಂತು. ಯುವತಿಯೊಬ್ಬಳು ಒಬ್ಬಂಡಿಯಾಗಿ ಆ ಕಾಡಿನ ತೊರೆಯ ಬಳಿ ಕತ್ತಲಿನಲ್ಲಿ ನಿಂತಿದ್ದಳು. ತನ್ನ ಗಂಡ ಹಸುವನ್ನು ಹುಡುಕಿಕೊಂಡು ಹೋಗಿರುವುದಾಗಿ, ಹಾಗಾಗಿ ತಾನು ಅಲ್ಲಿ ಕಾಯುತ್ತಿರುವುದಾಗಿ ಆಕೆ ತಿಳಿಸಿದಳು. ಚಂದದ ಕಾಡಿನಿಂದ ವಾಸ್ತವಕ್ಕೆ ಏಕಾಏಕಿ ಮರಳಿದ್ದೆವು. ಆದರೆ ಆ ವಾಸ್ತವತೆ ಅಷ್ಟೇನೂ ರಮ್ಯವಾಗಿರಲಿಲ್ಲ. ನಿಜಕ್ಕೂ ಆ ಆದಿವಾಸಿ ಹುಡುಗಿ ಗಟ್ಟಿಗಿತ್ತಿ ಇರಲೇಬೇಕು. ಮರುದಿನ ಮುಂಜಾನೆ ಸೂರ್ಯ ಬೆಳಗುವ ಮುನ್ನವೇ ನಾವು ಮತ್ತೆ ಕಾಡು ನಾಯಿಗಳ ಜಾಡು ಹಿಡಿದು ಅಲ್ಲಿಗೆ ಹಿಂದಿರುಗಿದ್ದೆವು. ನೀರಿನ ಹಳ್ಳದ ಬಳಿ ಕತ್ತಲು ಕರಗಲು ತುಸು ಹೊತ್ತು ಕಾದು ನಿಂತೆವು. ಅನಂತರ ಎಂದಿನ ಚಾಳಿಯಂತೆ ಪ್ರಾಣಿಗಳ ಜಾಡಿನತ್ತ ಕಣ್ಣಾಡಿಸಿದೆವು. ಹಿಂದಿನ ಸಂಜೆ ಕತ್ತಲಾದ ಮೇಲೆ ಹುಲಿಯೊಂದು ಅದೇ ದಾರಿಯಲ್ಲಿ ನಡೆದು ಬಂದಿತ್ತು. ದನಗಳ ಕಾಲ್ತುಳಿತಕ್ಕೆ ಸಿಕ್ಕು ನುಣುಪಾದ ಧೂಳಿನ ಕಾಡುದಾರಿಯಲ್ಲಿ ಹುಲಿಯ ಹೆಜ್ಜೆ ಸ್ಪಷ್ಟವಾಗಿ ಮೂಡಿತು. ನಿನ್ನೆ ಆ ಹುಡುಗಿ ಕತ್ತಲಲ್ಲಿ ನಿಂತಿದ್ದ ಜಾಗದ ಬಳಿಯೇ ನೀರಿಗಿಳಿದಿತ್ತು. ಹುಲಿಯ ಹೆಜ್ಜೆಗಳು ತೊರೆಯನ್ನು ದಾಟಿ ಹಳ್ಳಿಯ ಕಡೆಗೆ ಮುಂದುವರೆದಿತ್ತು. ಆದರೆ ಹಿಂದಿರುಗಿ ಬಂದಿರಲಿಲ್ಲ. ಹಳ್ಳಿಗೆ ಹೋಗಿ ವಿಚಾರಣೆ ಮಾಡಲು ನಮಗೆ ಧೈರ್ಯ ಸಾಕಾಗಲಿಲ್ಲ. ನಿತ್ಯ ಬರುವ ಆದಿವಾಸಿ ದನಗಾಹಿ ಹುಡುಗನಿಗಾಗಿ ಕಾಡಿನಲ್ಲಿ ಕಾದು ಕುಳಿತೆವು. ಆ ಹುಡುಗ ಆ ವಿಷಯವಾಗಿ ಏನನ್ನೂ ಮಾತನಾಡಲಿಲ್ಲ. ಸ್ವಲ್ಪ ನೆಮ್ಮದಿಯಾಯಿತು. ಆದರೆ ತುಸು ಹೊತ್ತಿನ ಬಳಿಕ ಮುಂದುವರೆದಾತ ಹುಲಿ ಆಗೊಮ್ಮೆಯಿಗೊಮ್ಮೆ ಒಂದು ದನ ಕೊಂಡೊಯ್ದರೆ ತೊಂದರೆಯೇನಿಲ್ಲ ಎಂದು ಹೇಳಿದ. ಕಾರಣವಿಲ್ಲದೆ ಹಾಗೇಕೆ ಹೇಳಿದ ಎಂದು ನಮಗೆ ಸ್ಪಷ್ಟವಾಗಲಿಲ್ಲ.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:31. ಸೇವಾ ವಾಹಿನಿ
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸೇವಾ ವಾಹಿನಿಯಲ್ಲಿ ಕಾಣಿಯಾದವರ ಬಗ್ಗೆ ಪ್ರಕಟಣೆ. 28 ವರ್ಷದ ರಮ್ಯಾ ಎಸ್ ಎಂಬ ಯುವತಿ ಜೂನ್ ತಿಂಗಳ 15ನೇ ತಾರೀಖಿನಿಂದ ಅರಕೆರೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣಿಯಾಗಿದ್ದಾರೆ. ಇವರ ಮುಖಚಹರೆ ಹೀಗಿದೆ: 5.5 ಅಡಿ ಎತ್ತರ, ಸಾಧಾರಣ ಶರೀರ, ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ. ಕಾಣಿಯಾದಾಗ ಹಳದಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಇವರಿಗೆ ಕನ್ನಡ ಭಾಷೆ ಸ್ಪಷ್ಟವಾಗಿ ತಿಳಿದಿದೆ. 34 ವರ್ಷದ ಸಚಿನ್ ಸಿಪಿ ಎಂಬ

ವ್ಯಕ್ತಿ ಆಲನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಮುಖಚಹರೆಯನ್ನು ಗಮನಿಸಿ. 5.7 ಅಡಿ ಎತ್ತರ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು. ಎಡಗೈಯಲ್ಲಿ ಆಪರೇಷನ್ ಮಾಡಿರುವ ಗುರುತು ಇರುತ್ತದೆ. ಈಗ ಹೇಳಿದ ಸಚಿನ್ ಹಾಗೂ ರಮ್ಯಾ ಎಸ್ ಎಂಬ ವ್ಯಕ್ತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಇದುವರೆಗೂ ಸೇವಾ ವಾಹಿನಿ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ಬೆಂಗಳೂರು. ಈಗ ಒಂದು ಪ್ರಕಟಣೆ, ನಂತರ 7:35ಕ್ಕೆ ಸರಿಯಾಗಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮೇನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ಧ ಇಂಗ್ಲೆಂಡ್ಗೆ ಜಯ. ವಾರ್ತೆಗಳ ವಿವರ. ನಾಳೆಯಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಕೋರಲಿದೆ. ಸಂಸತ್ತಿನ ಮುಂಗಾರು ಅಧಿವೇಶನವು ನಾಳೆ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಚರ್ಚೆ ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸಲು ಉದ್ದೇಶಿಸಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಇದೇ 25ರವರೆಗೆ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಹಾಗೂ ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾದ ಭಾರತದ ರಾಷ್ಟಪತಿಯೊಬ್ಬರು ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. 3 ದಶಕಗಳಲ್ಲಿ ಭಾರತದ ರಾಷ್ಟಪತಿಯವರು ರೊಮೇನಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಎಸ್ಟೋನಿಯಾ ಪ್ರವಾಸದ ವೇಳೆ ಟಾಲಿನ್ನಲ್ಲಿ ನಡೆದ ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟಗಳ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವಂತೆ ಕರೆ ನೀಡಿದ್ದಾರೆ. ಉಭಯ ದೇಶಗಳ ಹಿರಿಯ ಸರ್ಕಾರಿ ಪ್ರತಿನಿಧಿಗಳು, ಕೈಗಾರಿಕಾ ವಲಯದ ಮುಖಂಡರು ಹಾಗೂ ಉದ್ಯಮ ಪ್ರತಿನಿಧಿಗಳು ಈ ವೇದಿಕೆಯಲ್ಲಿ ಭಾಗವಹಿಸಿ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಹೊಸ ಅವಕಾಶಗಳ ಕುರಿತು ಚರ್ಚಿಸಿದರು. ಕಳೆದ 2 ದಶಕಗಳಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಗಮನಾರ್ಹ ಪರಿವರ್ತನೆಯಾಗಿದ್ದು ವಿಶ್ವದ

0: ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತವೂ ಒಂದಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತದ ಉತ್ಪಾದನಾ ವಲಯದ ವಿಸ್ತರಣೆ, ನಾವೀನ್ಯತೆ ಆಧಾರಿತ ಪರಿಸರ ವ್ಯವಸ್ಥೆ ಹಾಗೂ ಸುಧಾರಣಾ ಕ್ರಮಗಳು ಜಾಗತಿಕ ಹೂಡಿಕೆದಾರರು ಮತ್ತು ಉದ್ಯಮಗಳಿಗೆ ಅಪಾರ ಅವಕಾಶಗಳನ್ನು ಒದಗಿಸಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಚೆನ್ನಮ್ಮನವರು ತಮ್ಮ ವಿನಯ ಹಾಗೂ ಸಮಾಜ ಸೇವೆಯ ಮೇಲಿನ ಬದ್ದತೆಗಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಶ್ರೀ ಮಾತಾ ವೈಷ್ಣೋದೇವಿ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಮಂಡಳಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳಲ್ಲಿ ಭಾರೀ ಮಳೆ, ಭೂಕುಸಿತ ಹಾಗೂ ಪ್ರವಾಹದ ಸಾಧ್ಯತೆ ಇರುವುದರಿಂದ ಅನಗತ್ಯ ಪ್ರಯಾಣ ಮಾಡದಂತೆ ಆಡಳಿತ ಸಾರ್ವಜನಿಕರಿಗೆ ಸೂಚಿಸಿದೆ. ಹವಾಮಾನ ವೈಪರೀತ್ಯದ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿನ ಅಮರನಾಥ ಯಾತ್ರೆಯನ್ನು ಪಹಲ್ಗಾಮ್ ಹಾಗೂ ಬಾಲ್ತಾಲ್ ಮಾರ್ಗಗಳಲ್ಲಿ ಇಂದಿನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯು ಮುಂದಿನ ಕೆಲವು ದಿನಗಳ ಕಾಲ ಪ್ರತಿಕೂಲ ಹವಾಮಾನದ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಮುಂದಿನ ಆದೇಶದವರೆಗೆ ಬಾಲ್ತಾಲ್ ಮತ್ತು ನುನ್ವಾನ್ ಚಂದನ್ವಾರಿ ಮೂಲ ಶಿಬಿರಗಳಿಂದ ಯಾತ್ರಿಕರಿಗೆ ಮುಂದೆ ತೆರಳಲು ಅನುಮತಿ ಇರುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹವಾಮಾನ ಪರಿಸ್ಥಿತಿಯ ಸಮಗ್ರ ಪರಿಶೀಲನೆಯ ಬಳಿಕ ಮಾರ್ಗಗಳು ಸುರಕ್ಷಿತವೆಂದು ಘೋಷಿಸಿದ ನಂತರ ಯಾತ್ರೆಯನ್ನು ಪುನರಾರಂಭಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಮರನಾಥ ಯಾತ್ರೆಯಲ್ಲಿ ಈವರೆಗೆ 370,000 ಹೆಚ್ಚು ಭಕ್ತರು ಪವಿತ್ರ ಗುಹಾ ದೇಗುಲದಲ್ಲಿ ದರ್ಶನ ಪಡೆದಿದ್ದಾರೆ. ಜುಲೈ 3 ಆರಂಭವಾದ 57 ದಿನಗಳ ಯಾತ್ರೆಯು ಆಗಸ್ಟ್ 28 ಶ್ರಾವಣ ಪೂರ್ಣಿಮೆ ಹಾಗೂ ರಕ್ಷಾಬಂಧನದಂದು ಸಮಾಪ್ತಿಯಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 2026 ಸಾಲಿನ 10ನೇ ತರಗತಿ ದ್ವಿತೀಯ ಮಂಡಳಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿ ಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ಪಡೆಯಬಹುದು. ರಾಷ್ಟೀಯ ಶಿಕ್ಷಣ ನೀತಿಯ ಶಿಫಾರಸಿನಂತೆ ಈ ವರ್ಷದಿಂದ 10ನೇ ತರಗತಿಗೆ 2 ಮಂಡಳಿ ಪರೀಕ್ಷೆಗಳನ್ನು ಸಿಬಿಎಸ್ಇ ಪರಿಚಯಿಸಿತ್ತು. ಮುಖ್ಯ ಪರೀಕ್ಷೆಯನ್ನು ಫೆಬ್ರವರಿ 17 ಮಾರ್ಚ್ 11 ಹಾಗೂ ದ್ವಿತೀಯ ಪರೀಕ್ಷೆಯನ್ನು ಮೇ 15 ನಡೆಸಲಾಗಿತ್ತು. ಮುಖ್ಯ ಹಾಗೂ ದ್ವಿತೀಯ ಪರೀಕ್ಷೆಗಳ ಒಟ್ಟಾರೆ ಫಲಿತಾಂಶದಲ್ಲಿ ಶೇಕಡ 96.78% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದೇಶದಲ್ಲಿರುವ ಸಿಬಿಎಸ್ಇ ಅಂಗಸಂಸ್ಥೆ ಶಾಲೆಗಳ ವಿದ್ಯಾರ್ಥಿಗಳು ಡಿಜಿ ಲಾಕರ್ ಮೂಲಕ ತಮ್ಮ ಫಲಿತಾಂಶ ಹಾಗೂ ಡಿಜಿಟಲ್ ಶೈಕ್ಷಣಿಕ ದಾಖಲೆಗಳನ್ನು ಪಡೆಯಬಹುದಾಗಿದೆ. ಒಎಂಆರ್ ಉತ್ತರ ಪತ್ರಿಕೆಗಳ ಪರಿಶೀಲನೆಗೆ ಸಂಬಂಧಿಸಿದಂತೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಇತ್ತೀಚೆಗೆ ಪರಿಶೀಲನೆಗಾಗಿ ಸಲ್ಲಿಸಲಾದ ಹಲವು ಒಎಂಆರ್ ಉತ್ತರ ಪತ್ರಿಕೆಗಳು ನಕಲಿ ಅಥವಾ ಕೃತಕ ಬುದ್ಧಿಮತ್ತೆ ಬಳಸಿ ಸೃಷ್ಟಿಸಲ್ಪಟ್ಟಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ದೂರುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದೆ ಎಂದು ಎನ್ಟಿಎ ತಿಳಿಸಿದೆ. ಪೌರಕಾರ್ಮಿಕರ ಕೆಲಸದ ಪರಿಸ್ಥಿತಿ, ಸುರಕ್ಷತೆ ಹಾಗೂ ಸಮಗ್ರ ಕಲ್ಯಾಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಷ್ಟೀಯ ಪೌರಕಾರ್ಮಿಕರ ಆಯೋಗ ಎನ್ಸಿಎಸ್ಕೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಸಾಮಾಜಿಕ ನ್ಯಾಯ

0: ಕಾಂಗ್ರೆಸ್ನ 20 ಬಂಡಾಯ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಲು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅನುಮೋದನೆ ನೀಡಿದ್ದಾರೆ. ಇದೇ ವೇಳೆ ಮಹಾರಾಷ್ಟ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಶಿವಸೇನೆ ಉದ್ದವ್ ಠಾಕ್ರೆ ಬಣದ 6 ಲೋಕಸಭಾ ಸದಸ್ಯರು ವಿಲೀನಗೊಳ್ಳಲು ಸಲ್ಲಿಸಿದ್ದ ಪ್ರಸ್ತಾವನೆಗೂ ಅವರು ಅನುಮೋದನೆ ನೀಡಿದ್ದಾರೆ. ಹಂಗೇರಿಯ ಬುಡಪೆಸ್ಟ್ನಲ್ಲಿ ನಡೆದ ಮಹಿಳೆಯರ ಕುಸ್ತಿ ಸ್ಪರ್ಧೆಯು 76 ಕೆಜಿ ವಿಭಾಗದಲ್ಲಿ ಭಾರತದ ಕಾಜಲ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅಮೆರಿಕದ ಡೈಮಂಡ್ ಪ್ರೆಷಿಯಸ್ ಗಿಲ್ಫೋರ್ಡ್ ಅವರನ್ನು ಎದುರಿಸಿದ ಕಾಜಲ್ 3-3 ಅಂಕಗಳ ಸಮಬಲದ ನಡುವೆಯೂ ತಾಂತ್ರಿಕ ಮಾನದಂಡದ ಆಧಾರದಲ್ಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದರೊಂದಿಗೆ ಟೂರ್ನಿಯಲ್ಲಿ ಭಾರತಕ್ಕೆ 3ನೇ ಚಿನ್ನದ ಪದಕ ಲಭಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಫ್ರಾನ್ಸ್ ವಿರುದ್ದ 6-4 ಗೋಲುಗಳ ಅಂತರದಿಂದ ಗೆದ್ದು ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಮೊದಲಾರ್ಧದಲ್ಲೇ ಇಂಗ್ಲೆಂಡ್ 4-0 ಮುನ್ನಡೆ ಸಾಧಿಸಿತ್ತು. ಡೆಕ್ಲಾನ್ ರೈಸ್, ಎಜ್ರಿ ಕೋನ್ಲಾ ಹಾಗೂ ಬುಖಾಯಾ ಸಾಕಾ ಗೋಲು ಗಳಿಸಿದರು. ದ್ವಿತೀಯಾರ್ಧದಲ್ಲಿ ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪ್ಪೆ 2 ಗೋಲು ಗಳಿಸಿ ಹೋರಾಟ ನಡೆಸಿದರು. ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮಾನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ಧ ಇಂಗ್ಲೆಂಡ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಗೀತಪ್ರಿಯ ಅವರ ಸಾಹಿತ್ಯ, ಟಿಜಿ ಲಿಂಗಪ್ಪ ಅವರ ಸಂಗೀತವಿರುವ ಬೆಟ್ಟದ ಹುಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್.

0: ಕಷ್ಟದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಮೈಸೂರಿನ ಬಾಲ ಪ್ರತಿಭೆ ಎಚ್ ವಸಿಷ್ಠ ವೇದಾಂತ್ ಹಾಗೂ ಅವರ ತಾಯಿ ಪಿ ಚೈತ್ರ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ.
4: ಮರಕವಾರೆ ಅಷ್ಟ ಸಿದ್ಧಿ ನೋನೆದಕ್ಕೆ ಜಾನಕಿ ಮಾತಾ ರಾಮರಸ.
5: ನನ್ ಮಗಂದು ಇರ್ಬೋದಲ್ಲ ಇದ್ರಲ್ಲಿ ಹೆಸರು, ಖುಷಿ ಆಗುತ್ತೆ ಅಂತ ಮಾಡಿಸಿದ್ವಿ. ಅಷ್ಟೇ
3: ತಪ್ಪದೆ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
6: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಬೆಳ್ಳಿಮೋಡ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

0: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಚಿತ್ರಕಿರಣಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಎಲ್.ಎನ್. ಶಾಸ್ತ್ರಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿರುವ ರವಿಮಾಮ ಚಿತ್ರದ ಗೀತೆ. ಎಸ್. ನಾರಾಯಣ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶಿಸಿದ್ದಾರೆ ಚೈತನ್ಯ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 8:30 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು FM 100.6 ಸಮಯ 8:00. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: article titled Ordinary Life is Passé. Our curated images are glowing perfection. We all pay a cost. The Indian Express writes that if beauty has become homogenized, so too has the visual record of what it means to live a good life. The paper writes that the point is not to celebrate collapse or to sneer at beauty, effort or pleasure. It is to be more honest about the price of perfection and more suspicious of the images that ask us to admire it. Under the caption, Never Mind Bastille, India has stormed Paris Horticulture Week. The Economic Times reports that Paris is no longer an impossible summit, but a destination Indian fashion can repeatedly aspire to while sustaining a presence there. And finally, under the headline, Final Face-Off, the Sunday Tribune carries pictures of Argentina's Messi and Spain's Yamal as the two nations vie for the World Football Crown tonight. And with that, it's back to you, Naresh.
1: Thank you, Syra. And now before we end the bulletin, the headlines once again. Government convenes all-party meeting today ahead of monsoon session of Parliament beginning tomorrow. National Testing Agency warns students and parents against submitting fake or AI-generated OMR sheets for scrutiny, says such acts can invite legal action. CBSE declares results of Class 10 Second Board Examination 2026. Sri Amarnath Ji and Vaishno Devi Yatras temporarily suspended due to rough weather forecast. And England beat France 6-4 in thrilling third place match to secure bronze medal in FIFA World Cup 2026. Argentina to take on Spain in final tonight. And with that, we end the morning news. Have a nice day.
2: Akashavani Mysuru FM 100.6. ಸಮಯ 8:30.
3: ಮೈಸೂರು ಸ್ಯಾಂಡಲ್
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ನಕುಲ್ ಅಭ್ಯಂಕರ್ ಹಾಗೂ ಅನುರಾಧ ಭಟ್ ಅವರು ಹಾಡಿರುವ ಅಭಿಸಾರಿಕೆ ಚಿತ್ರದ ಗೀತೆ. ಚಿನ್ಮಯಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಕರಣ್ ಬಿ ಕೃಪಾ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು. ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
4: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
3: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
4: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
3: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
4: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
3: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
4: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೆದುಳಿನ ಸಮಸ್ಯೆಗಳಿಗೆ ಯಾವಾಗ ಶಸ್ತ್ರಚಿಕಿತ್ಸೆ ಅಗತ್ಯ, ಈ ಕುರಿತು ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಕರ್ನಲ್ ಟಿಎಸ್ ವಾಸನ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್, ಮರ್ಯಾದೆಗೆ

ಈ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ HS ವೆಂಕಟೇಶ ಮೂರ್ತಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತವಿರುವ ಅಮೆರಿಕ ಅಮೆರಿಕ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸಂಗೀತ ಕಟ್ಟಿ ಹಾಗೂ ರಮೇಶ್ ಚಂದ್ರ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿ ಆಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ, ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ಮನವಿ ಮಾಡಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ವಿಶ್ವವಿದ್ಯಾನಿಲಯ, ಯಾದವಗಿರಿ ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಗಳಲ್ಲೂ ಕೂಡ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿವೆ. ಈ ಎಲ್ಲ ಅಂಚೆ ಕಚೇರಿಗಳಲ್ಲಿ ಬೆಳಿಗ್ಗೆ 9:30 ಸಂಜೆ 4:00 ಹೊಸದಾಗಿ ಆಧಾರ್ ಅಥವಾ ಇತರೆ ಎಲ್ಲ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆಟೋರಾಜ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಗೀತರಚನೆ ಚಿ ಉದಯಶಂಕರ್ ಅವರದು, ರಾಜನ್ ನಾಗೇಂದ್ರ ಅವರ ಸಂಗೀತ.

ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಕೇಳಿ. ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ

ಕೇಳುಗರೆ ಗಮನಿಸಿ, ಈ ಮಧ್ಯಾಹ್ನ 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಹುಲಿಯ ಹಾಲಿನ ಮೇವು, 3:45 ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಶೂರಪದ್ಮಾಸುರ ಕಾಳಗ, ಪ್ರಸ್ತುತಿ ನೀಲಾವರ ಲಕ್ಷ್ಮೀನಾರಾಯಣರಾವ್ ಮತ್ತು ಸಂಗಡಿಗರು. ಜ್ವಾಲಾಮುಖಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ, ಸಾಹಿತ್ಯ ಚಿ ಉದಯಶಂಕರ್, ಸ್ವರಕಲ್ಪನೆ ಎಂ ರಂಗರಾವ್.

0: ಬಾನುಲಿ ಕೃಷಿ ಬೆಳಗು
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮಾ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.
4: ನಿನ್ನ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಈ ಸಂಜೆ 6:50 ಕೃಷಿರಂಗ ಮೈಸೂರು ಆಕಾಶವಾಣಿ ಆವರಣದಲ್ಲಿ ವನಮಹೋತ್ಸವ ಪ್ರಯುಕ್ತ ಆಯೋಜಿತವಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ, ಪ್ರಸ್ತುತಿ ಆರ್ ಲೋಕೇಶ್ವರಿ. ನಂತರ ಕೃಷಿ ದರ್ಪಣ ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಈ ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ರಾಣಿ ದುರ್ಗಾದೇವಿ, ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡ ಅನುವಾದ ಡಾ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಕೆಳುಗರೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೇಳೋಣ ಡಾ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿರುವ ನಾನೊಬ್ಬ ಕಳ್ಳ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
4: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
3: ಆಟದ ಗತ್ತು ಗಮ್ಮತ್ತು,
4: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
3: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
4: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
3: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
4: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
3: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
4: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.
5: ನಾಳೆ ಮಧ್ಯಾಹ್ನ 12:45

ಕಿ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಕೇಳಿ. ಬೇಸಿಕ್ ಲೈಫ್ ಸಪೋರ್ಟ್ ಹಾಗೂ ಸಿಪಿಆರ್ ಈ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶ್ವಂತ ರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗಿನ ಸಂದರ್ಶನ. ಈ ಬೆಳಿಗ್ಗೆ 10 ಗಂಟೆಗೆ ಕೇಳಿ ಗಿಳಿಗಳೇ ಕಥೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:30 ಮಕ್ಕಳ ಮಂಟಪ ಮಾರ್ಗದರ್ಶಿ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲಪ್ರತಿಭೆ ಹೆಚ್ ವಸಿಷ್ಠ ವೇದಾಂತ್ ಹಾಗೂ ಅವರ ತಾಯಿ ಚೈತ್ರ ಪಿ ಅವರೊಂದಿಗಿನ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕವಿರಾಜ್ ಅವರ ಸಾಹಿತ್ಯ, ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿರುವ ಸಂಜು ವೆಟ್ಸ್ ಗೀತಾ ಚಿತ್ರದ ಗೀತೆ, ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
2: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ.
1: ನಾವು ನಮ್ಮೂರು

ಮುಂದಿನ ಗೀತೆ ಕೇಳುವ ಮುನ್ನ ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ಇಲ್ಲಿಂದ ಬಂದ ಪ್ರಕಟಣೆಯನ್ನು ಗಮನಿಸಿ. ಮೈಸೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ 2026-27 ಸಾಲಿಗೆ ಹೊಸದಾಗಿ ಪ್ರವೇಶ ಬಯಸುವ ಪೋಷಕರ ಆದಾಯ ಮಿತಿ 2.5 ಲಕ್ಷವಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಮತ್ತು ಪೋಷಕರ ವಾರ್ಷಿಕ ಆದಾಯ ಮಿತಿ 1 ಲಕ್ಷವಿರುವ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ವರ್ಗದ ವಿದ್ಯಾರ್ಥಿಗಳಿಗೆ 25% ಮೀಸಲಾತಿ ಇದ್ದು ಪ್ರವೇಶಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳು sw.dh.mis.karnataka.gov.in ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು SSP ID ಇರಬೇಕು. ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ ಮತ್ತು ವಿಶ್ವವಿದ್ಯಾನಿಲಯದ ರಿಜಿಸ್ಟರ್ ನಂಬರ್, ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಮತ್ತು ಇಮೇಲ್ ವಿಳಾಸ, ವಿದ್ಯಾರ್ಥಿಯ ವಾಸಸ್ಥಳ ವಿಳಾಸದ ಅವಶ್ಯಕತೆ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 25-20-910. ಮತ್ತೊಮ್ಮೆ 2520910. ಮೈಸೂರಿನ STD ಕೋಡ್ 0821. ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ತಾಲೂಕು ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಜಿ.ಕೆ. ವೆಂಕಟೇಶ್ ಅವರ ಸಂಗೀತ, ಜಿ. ಉದಯಶಂಕರ್ ಅವರ ಸಾಹಿತ್ಯವಿರುವ ಮಯೂರ ಚಿತ್ರದ ಗೀತೆ ಹಾಡಿದ್ದಾರೆ ಡಾ. ರಾಜ್ಕುಮಾರ್ ಹಾಗೂ

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಈ ಮಧ್ಯಾಹ್ನ 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕು ಕೀರ್ತಿನಗರದ ಚಿಕ್ಕಮಾದಮ್ಮ ಮತ್ತು ಸಂಗಡಿಗರಿಂದ ಮಾದಪ್ಪನ ಹಾಡು ಮೂಡಿಬರಲಿದೆ. 1:20 ಡಾಕ್ಟರ್ ಎ ಡಿ ಶ್ರೀನಿವಾಸನ್ ಅವರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಬಂಧನ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶಿಸಿದ್ದಾರೆ ಎಂ ರಂಗರಾವ್.

0: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಗಮನಿಸಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಇದೇ ತಿಂಗಳ 31 ತಾರೀಖಿನ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 2490111. ಮೈಸೂರಿನ STD ಕೋಡ್ 0821. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವೀಗ ಆಲಿಸುತ್ತಿರುವ ಗೀತೆ ಎಸ್ ಜಾನಕಿ ಹಾಗೂ ಮನು ಅವರ ಧ್ವನಿಯಲ್ಲಿರುವ ಬೆಳ್ಳಿ ಮೋಡಗಳು ಚಿತ್ರದ್ದು. ಕೆವಿ ರಾಜು ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಮೈಸೂರಿನ ಬಾಲ ಪ್ರತಿಭೆ ಎಚ್ ವಸಿಷ್ಟ್ ವೇದಾಂತ್ ಹಾಗೂ ಅವರ ತಾಯಿ ಪಿ ಚೈತ್ರ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ.
1: ಮರಕವಾರೆ ಅದರ ನಿಗಂಧದ ರಾಮದುವಾರೆ ಅಷ್ಟ ಸಿದ್ಧಿ ನೋನೆದಕ್ಕೆ ದಾತ ಸ್ಮರತೇನ ಜಾನಕಿ ಮಾತಾ ರಾಮರಸ.
2: ನನ್ ಮಗಂದು ಇರ್ಬೋದಲ್ಲ ಇದ್ರಲ್ಲಿ ಹೆಸರು, ಖುಷಿಯಾಗುತ್ತೆ ಅಂತ ಮಾಡಿಸಿದ್ವಿ.
0: ತಪ್ಪದೆ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.

ಇದೀಗ ಪ್ರಸಾರವಾಗುತ್ತಿರುವ ಗೀತೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಅನುರಾಗದ ಅಲೆಗಳು ಚಿತ್ರದ್ದು. ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿ ಈ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತವಿರುವ ನೀನನ್ನ ಗೆಲ್ಲಲಾರೆ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

0: ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸಿದ್ದೀರಿ. ಈಗ ಸಮಯ 9:41.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೆದುಳಿನ ಸಮಸ್ಯೆಗಳಿಗೆ ಯಾವಾಗ ಶಸ್ತ್ರಚಿಕಿತ್ಸೆ ಅಗತ್ಯ, ಈ ಕುರಿತು ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನರಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕರ್ನಲ್ ಟಿಎಸ್ ವಾಸನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
2: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮೆದುಳಿನ ನರಗಳಿಗೆ ವ್ಯತ್ಯಾಸವಾದರೆ ಕೆಲವು ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ ಮೆದುಳಿಗೆ. ಯಾವ ಯಾವ ಸಮಯದಲ್ಲಿ ಮೆದುಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನೋ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೀವಿ. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರೂ ಆದ ಡಾಕ್ಟರ್ ಕರ್ನಲ್ ಟಿಎಸ್ ವಾಸನ್ ಅವರು. ಡಾಕ್ಟರ್ ವಾಸನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಡಾಕ್ಟರ್ ವಾಸನ್ ಅವರೇ ಹೇಳಿ, ಈ ಮಿದುಳಿಗೆ ಯಾವಾಗ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬರುತ್ತೆ ಅಂತ?
3: ಹಾಂ, ನಮಸ್ಕಾರ. ನರಶಸ್ತ್ರಚಿಕಿತ್ಸಕರು ಅಂದರೆ ನಾವು ನ್ಯೂರೋಸರ್ಜನ್ಸ್ ಬಹುತೇಕ ತುರ್ತು ಸಂದರ್ಭಗಳಲ್ಲಿ ತಲೆಯ ಪೆಟ್ಟು ರೋಗಿಗಳಿಗೆ ದಿನವೂ ಚಿಕಿತ್ಸೆ ಮಾಡುತ್ತೇವೆ. ದುರದೃಷ್ಟವಶಾತ್ ಪ್ರತಿ ವರ್ಷವೂ ನಮ್ಮ ದೇಶದಲ್ಲಿ 1.5 ಲಕ್ಷಗಿಂತಲೂ ಮಿಗಿಲಾಗಿ ರಸ್ತೆ ಅಪಘಾತದಿಂದಲೇ ಮರಣ ಹೊಂದುತ್ತಾರೆ. ಅದರಲ್ಲಿ ಮುಕ್ಕಾಲು ಭಾಗ ತಲೆಗೆ ಪೆಟ್ಟಿನ ಕಾರಣದಿಂದಲೇ ಮರಣವನ್ನು ಹೊಂದುತ್ತಾರೆ. ಇದು ಕೂಡ ನಮ್ಮ ದೇಶದಲ್ಲಿ ದುಡಿಯುವ ವಯಸ್ಸಿನ ವಯಸ್ಕರಲ್ಲಿ

0: ಇದರಿಂದ ಅದರ ನರಕೋಶಗಳು ಪುನರುತ್ಪಾದನೆಯನ್ನು ಕಳೆದುಕೊಂಡಿರುತ್ತದೆ. ಹೀಗಾಗಿ ಮೆದುಳು ಯಾವುದೇ ಪೆಟ್ಟು ಬಿದ್ದು ಹಾನಿ ಉಂಟಾದರೂ ಅದು ಶಾಶ್ವತವಾಗಿ ನಷ್ಟ ಉಂಟಾಗುತ್ತದೆ. ಯಾವುದೇ ಗಾಯಾಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ಒಂದು ಗಂಟೆಯ ಒಳಗಡೆ ಗಾಯಾಳುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಇನ್ನು ಕೆಲವರು ಜ್ಞಾನವಿದ್ದು ಮಾತನಾಡುವ ಸ್ಥಿತಿಯಲ್ಲಿ ಇದ್ದರೂ ಕೂಡ ಅವರು ಮಂಪರಿನಲ್ಲಿದ್ದರೆ ಅಥವಾ ಮೂರ್ಛೆ ಬಂದರೆ ಅಥವಾ ಪದೇ ಪದೇ ವಾಂತಿ ಮಾಡುತ್ತಿದ್ದರೆ ಅವರನ್ನು ಕೂಡ ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಕೆಲವು ಸಂದರ್ಭಗಳಲ್ಲಿ ತಲೆಬುರುಡೆಯೊಳಗೆ ನಿಧಾನವಾಗಿ ರಕ್ತಸ್ರಾವ ಆರಂಭವಾಗಬಹುದು. ತಲೆಬುರುಡೆ ಒಂದು ಮುಚ್ಚಿದ ಡಬ್ಬದಂತೆ, ಅದರಲ್ಲಿ ಹೆಚ್ಚುವರಿ ಜಾಗವಿರುವುದಿಲ್ಲ. ರಕ್ತಸ್ರಾವ ಮೆದುಳಿನ ಮೇಲೆ ಒತ್ತಡ ಕೊಡುತ್ತದೆ, ಇದು ಜೀವಕ್ಕೆ ಅಪಾಯಕಾರಿ ಆಗಬಹುದು. ಹೀಗಾಗಿ ತಲೆಗೆ ದೊಡ್ಡ ಪೆಟ್ಟಿನ ನಂತರ ಈ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅಂದರೆ ಪದೇ ಪದೇ ವಾಂತಿ, ಮಂಪರಿನಲ್ಲಿರುವ ಗಾಯಾಳು ಅಥವಾ ಗೊಂದಲಕ್ಕೀಡಾಗಿರುವ ವ್ಯಕ್ತಿ, ತೀವ್ರವಾಗುತ್ತಿರುವ ತಲೆನೋವು, ಕೈಕಾಲಿನ ದುರ್ಬಲತೆ, ಫಿಟ್ಸ್ ಅಂದರೆ ಮೂರ್ಛೆ, ಇವೆಲ್ಲ ಅಪಾಯಕಾರಕದ ಸೂಚನೆಗಳು. ತಲೆಬುರುಡೆಯೊಳಗೆ ರಕ್ತ ಹೆಪ್ಪುಗಟ್ಟು ಮೆದುಳಿನ ಮೇಲೆ ಒತ್ತಡ ಕೊಡುತ್ತಿದ್ದರೆ ಶಸ್ತ್ರಚಿಕಿತ್ಸೆಯ ಮೂಲಕ ಆ ರಕ್ತವನ್ನು ತೆಗೆದು ಮೆದುಳಿನ ಮೇಲಿನ ಒತ್ತಡ ಕಡಿಮೆ ಮಾಡಲಾಗುತ್ತದೆ. ಆ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಮೆದುಳು ಊದಿಕೊಂಡಿದ್ದರೆ ಬುರುಡೆಯ ಒಂದು ಭಾಗವನ್ನು ತೆಗೆದು ಮೆದುಳು ವಿಕಾಸವಾಗುವುದಕ್ಕೆ ಅವಕಾಶ ಮಾಡ್ತೀವಿ. ಈ ಶಸ್ತ್ರಚಿಕಿತ್ಸೆಯು ಜೀವ ಉಳಿಸಬಲ್ಲವು. ಆದರೆ ನಾವು ಮಾಡುವ ಯಾವುದೇ ಶಸ್ತ್ರಚಿಕಿತ್ಸೆಗಿಂತ ಉತ್ತಮವಾಗಿರುವುದು ದ್ವಿಚಕ್ರ ವಾಹನದ ಮೇಲೆ ಪ್ರಯಾಣಿಸುವವರು ಯಾವಾಗಲೂ ಹೆಲ್ಮೆಟ್ ಧರಿಸಬೇಕು. ಕೈಯಲ್ಲಿ ಅಲ್ಲ, ಬೈಕ್ ಹ್ಯಾಂಡಲ್ ಮೇಲೂ ಅಲ್ಲ, ತಲೆಯ ಮೇಲೆ ಧರಿಸಿ ಮತ್ತು ಪಟ್ಟಿಯನ್ನು ಸರಿಯಾಗಿ ಕಟ್ಟಿಕೊಳ್ಳಿ.
1: ಇವಾಗ ದ್ವಿಚಕ್ರ ವಾಹನದಲ್ಲಿ ಓಡಾಡುವಾಗ ಕಂಪಲ್ಸರಿ ವಾಹನ ಚಾಲಕರು ಹಾಗೆ ಹಿಂಬದಿ ಸವಾರರು ಕೂಡ ಹೆಲ್ಮೆಟ್ ಧರಿಸೋದು ಒಳ್ಳೇದು. ಇದರಿಂದ ತಲೆಗೆ ಹೆಚ್ಚು ಪೆಟ್ಟಾಗಿ ಮಿದುಳಿನಲ್ಲಿ ರಕ್ತಸ್ರಾವ ಆಗೋದನ್ನ ತಪ್ಪಿಸಬಹುದು, ಮತ್ತಿನ್ಯಾವುದೇ ತುಂಬಾ ದೊಡ್ಡ ಕಾಂಪ್ಲಿಕೇಶನ್ನ ತಪ್ಪಿಸಬಹುದು ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಈ ಮಿದುಳಿನ ನರಗಳಲ್ಲಿ ವ್ಯತ್ಯಾಸ ಆದ್ರೆ ಸ್ಟ್ರೋಕ್ ಕೂಡ ಆಗತ್ತೆ. ಈ ಸ್ಟ್ರೋಕ್ ಯಾಕೆ ಆಗತ್ತೆ, ಇದ್ರ ಬಗ್ಗೆ ಸ್ವಲ್ಪ ವಿವರವನ್ನ ಕೊಡ್ತೀರಾ?
0: ಸ್ಟ್ರೋಕ್ ಅನ್ನೋದು ಬ್ರೈನ್ ಅಟ್ಯಾಕ್ ಅಂದರೆ ಮೆದುಳಿನ ಆಘಾತ ಎಂದು ಕರೆಯುತ್ತೇವೆ. ಹಾರ್ಟ್ ಅಟ್ಯಾಕ್ ಹೃದಯಾಘಾತದಲ್ಲಿ ರಕ್ತ ಪೂರೈಸುವ ರಕ್ತನಾಳ ಬ್ಲಾಕ್ ಆಗಿ ಮುಚ್ಚಿಕೊಂಡಿರುತ್ತದೆ ಎಂದು ಜನಸಾಮಾನ್ಯರಿಗೆ ಎಲ್ಲರಿಗೂ ತಿಳಿದಿರುವ ವಿಷಯ. ಅದೇ ರೀತಿ ಮೆದುಳಿನ ರಕ್ತನಾಳಗಳು ಬ್ಲಾಕ್ ಎಂದರೆ ಮುಚ್ಚಿಕೊಳ್ಳಬಹುದು. ಇದರಿಂದ ಮೆದುಳಿಗೆ ಆಮ್ಲಜನಕ ಸಿಗುವುದಿಲ್ಲ, ಮೆದುಳಿನ ಕೋಶಗಳು ಹಾನಿಯಾಗುತ್ತವೆ, ಇದರಿಂದಾಗಿ ಮೆದುಳು ಶಾಶ್ವತವಾಗಿ ನಷ್ಟವಾಗುತ್ತದೆ. ಇಂತಹ ರೋಗಿಗಳು ಆದಷ್ಟು ಬೇಗನೆ ಆಸ್ಪತ್ರೆ ತಲುಪಿದರೆ ಈ ಬ್ಲಾಕ್ ಅನ್ನು ಔಷಧದಿಂದ ಕರಗಿಸಬಹುದು. ಇನ್ನೂ ಕೆಲವು ರೋಗಿಗಳಲ್ಲಿ ನಳಿಕೆಯ ಮೂಲಕ ಎಂದರೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಇಂದ ಬ್ಲಾಕ್ ಅನ್ನು ತೆಗೆಯಬಹುದು. ಇದರಿಂದಾಗಿ ಸ್ಟ್ರೋಕ್ ಅನ್ನು ಹಿಮ್ಮುಖಗೊಳಿಸಿ ರೋಗಿಯನ್ನು ಮೊದಲಿನ ನಾರ್ಮಲ್ ಸ್ಥಿತಿಗೂ ತರಬಹುದು. ಆದರೆ ಇವೆಲ್ಲ ಸ್ಟ್ರೋಕ್ ಆದ ಕೆಲವು ಗಂಟೆಗಳಲ್ಲಿ ಮಾತ್ರ ಸಾಧ್ಯ. ಆದ್ದರಿಂದ ಸ್ಟ್ರೋಕ್ ರೋಗಿಗಳನ್ನು ತಕ್ಷಣವೇ ಗುರುತಿಸುವುದು ಮುಖ್ಯ. ಇದಕ್ಕೆ ಒಂದು ಸಿಂಪಲ್ ವರ್ಡ್ ಫಾಸ್ಟ್ FAST ಎಂಬುವ ಪದವನ್ನು ನೆನಪಿಡಿ. ಎಫ್ ಎಂದರೆ ಫೇಸ್, ಮುಖ. ವ್ಯಕ್ತಿಗೆ ಹಲ್ಲು ತೋರಿಸುವಂತೆ ಹೇಳಿ. ತುಟಿ ಓರೆಯಾಗಿದೆಯೇ ಅಥವಾ ಒಂದು ಕಡೆ ಮುಖ ಜ್ಯೋತಿ ಬಿದ್ದಿದೆಯೇ ಗಮನಿಸಿ. ಎ ಎಂದರೆ ಆಮ್, ಎರಡೂ ಕೈಗಳನ್ನು ಎತ್ತುವಂತೆ ಹೇಳಿ. ಒಂದು ಕೈ ಕೆಳಗೆ ಬೀಳುತ್ತಿದೆಯೇ ಗಮನಿಸಿ. ಎಸ್ ಎಂದರೆ ಸ್ಪೀಚ್, ಮಾತು ಸ್ಪಷ್ಟವಾಗಿಲ್ಲವೇ ಅಥವಾ ನಾವು ಹೇಳಿದ್ದನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಿಲ್ಲವೇ. ಟಿ ಎಂದರೆ ಟೈಮ್. ಇಂತಹ ಲಕ್ಷಣಗಳನ್ನು ಕಂಡುಬಂದಲ್ಲಿ ಕೂಡಲೇ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ತಲುಪಿಸಿ. ಬೆಳಿಗ್ಗೆಯವರೆಗೂ ಕಾಯಬೇಡಿ. ನಿದ್ರೆ ಮಾಡಿದರೆ ಸರಿ ಹೋಗ್ಬೋದು ಅಂತೂ ಭಾವಿಸಬೇಡಿ. ಸ್ವತಃ ಗುಣವಾಗುತ್ತೆ ಎಂದು ನಿರೀಕ್ಷಿಸಬೇಡಿ. ಕೈಕಾಲು ಮಸಾಜ್ ಮಾಡುತ್ತಾ ಸಮಯ ವ್ಯರ್ಥ ಮಾಡಬೇಡಿ. ನೆನಪಿಡಿ, ಆಸ್ಪತ್ರೆಗೆ ಆದಷ್ಟು ಬೇಗ ರೋಗಿಯನ್ನು ತಲುಪಿಸುವುದು. ಇನ್ನು ಕೆಲವು ಸ್ಟ್ರೋಕ್ ರೋಗಿಗಳಿಗೆ BP ಅಂದರೆ ಹೈಪರ್ ಟೆನ್ಷನ್, ಹೈ ಬ್ಲಡ್ ಪ್ರೆಷರ್ ಆಗಿ ರಕ್ತಸ್ರಾವದಿಂದ ಮೆದುಳು ಒತ್ತಡದಿಂದ ಪ್ರಾಣಾಪಾಯವಾಗಬಹುದು. ಅವ್ರಿಗೂ ಬೇಗನೆ ಶಸ್ತ್ರಚಿಕಿತ್ಸೆಯಿಂದ ರಕ್ತವನ್ನು ತೆಗೆದು ಮೆದುಳಿನ ಮೇಲಿರುವ ಒತ್ತಡವನ್ನು ಕಡಿಮೆ ಮಾಡಲಾಗುತ್ತದೆ. ಸ್ಟ್ರೋಕ್ ಕೆಲವೊಮ್ಮೆ ರಕ್ತನಾಳ ಒಡೆದು ಆಗಬಹುದು. ಅದರ ಒಂದು ಕಾರಣ ಬ್ರೈನ್ ಅನ್ಯೂರಿಸಂ. ಮೆದುಳಿನ ರಕ್ತನಾಳದ ಗೋಡೆ ದುರ್ಬಲವಾದಾಗ ಬೆಲೂನ್ನಂತೆ ಉಬ್ಬಿಕೊಳ್ಳುವುದನ್ನು ಬ್ರೈನ್ ಅನ್ಯೂರಿಸಂ ಎಂದು ಕರೆಯುತ್ತೇವೆ. ಅದು ಒಡೆದಾಗ ರೋಗಿಗೆ ಹಠಾತ್ ತಲೆನೋವು ಬರುತ್ತದೆ. ಬಹಳಷ್ಟು ರೋಗಿಗಳು ಹೇಳುವ ಮಾತು, ನನ್ನ ಜೀವನದಲ್ಲೇ ಅದು ಅತ್ಯಂತ ಭಯಾನಕರ ತಲೆನೋವು. ಇದರ ಜೊತೆಗೆ ವಾಂತಿ ಅಥವಾ ಮೂರ್ಛೆ ಅಥವಾ ಪ್ರಜ್ಞಾಹೀನತೆ ಉಂಟಾಗಬಹುದು. ಬ್ರೈನ್ ಅನ್ಯೂರಿಸಂ ಅನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಕ್ಲಿಪ್ ಮಾಡಬಹುದು ಅಥವಾ ನಳಿಕೆಯ ಮೂಲಕ ಎಂಡೋವ್ಯಾಸ್ಕ್ಯುಲರ್ ಥೆರಪಿ ಮಾಡಿ ಗುಣಪಡಿಸಬಹುದು. ಇಂಥ ತೀವ್ರ ಹಠಾತ್ ತಲೆನೋವನ್ನು ನಿರ್ಲಕ್ಷಿಸಬೇಡಿ.
1: ಸ್ಟ್ರೋಕ್ ಅನ್ನ ನಿರ್ಲಕ್ಷಿಸಬೇಡಿ ಅಂತ ಹೇಳಿದ್ರಿ. ಇದೇ ತರ ಮಿದುಳಿಗೆ ಇನ್ನೊಂದು ಸಮಸ್ಯೆ ಬರುತ್ತೆ, ಹೈಡ್ರೋಸೆಫಲಸ್ ಅಂತ. ಹಾಗಂದ್ರೆ ಏನು, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಮೆದುಳು ಮತ್ತು ಬೆನ್ನುಹುರಿಯಲ್ಲಿ, ಬೆನ್ನುಹುರಿ ಅಂದರೆ ಸ್ಪೈನಲ್ ಕಾರ್ಡ್, ಇಲ್ಲಿ ಸಿ ಎಸ್

0: ಸೆಫ್ ಸೆರ್ಬ್ರೋ ಸ್ಪೈನಲ್ ಫ್ಲೂಯಿಡ್ ಒಂದು ಪಾರದರ್ಶಕ ದ್ರವ ಹರಿಯುತ್ತಿರುತ್ತದೆ. ಕೆಲವೊಮ್ಮೆ ಅದರ ಹರಿವು ತಡೆಯಲ್ಪಟ್ಟು ಮೆದುಳಿನಲ್ಲಿ ದ್ರವ ಸಂಗ್ರಹವಾಗುತ್ತದೆ. ಅದನ್ನು ಹೈಡ್ರೋಸೆಫಲಸ್ ಎನ್ನುತ್ತೇವೆ. ಇದು ಯಾವ ವಯಸ್ಸಿನಲ್ಲಿ ಬೇಕಾದರೂ ಕಾಣಿಸಬಹುದು. ಚಿಕ್ಕ ಮಕ್ಕಳಲ್ಲಿ ತಲೆಯ ಗಾತ್ರ ಅಸಹಜವಾಗಿ ಹೆಚ್ಚಾಗುವುದು, ವಯಸ್ಕರಲ್ಲಿ ತಲೆನೋವು, ವಾಂತಿ ಮತ್ತು ದೃಷ್ಟಿ ಸಮಸ್ಯೆಗಳು ಕಾಣಿಸಬಹುದು. ಹೆಚ್ಚುತ್ತಿರುವ ತಲೆನೋವು ಉಂಟಾಗಿ ವಾಂತಿ ಕೂಡ ಆಗುತ್ತಿದ್ದರೆ ನಿರ್ಲಕ್ಷಿಸಬೇಡಿ. ಕೆಲವು ವ್ಯಕ್ತಿಗಳಲ್ಲಿ ಇದು ಬ್ರೈನ್ ಟ್ಯೂಮರಿಂದ ಆಗಲೂ ಕೂಡ ಸಾಧ್ಯವಿದೆ. ವಯೋವೃದ್ಧರಲ್ಲಿ ನಡೆಯಲು ಕಷ್ಟ, ಮರೆವು ಮತ್ತು ಮೂತ್ರದ ನಿಯಂತ್ರಣ ಕಳೆದುಕೊಳ್ಳುವುದು ಕಂಡುಬರಬಹುದು. ಕುಟುಂಬದವರು ಇದನ್ನು ವಯಸ್ಸಿನ ಪರಿಣಾಮ ಎಂದುಕೊಳ್ಳಬಹುದು. ಆದರೆ ಪ್ರತಿಯೊಂದು ಸಮಸ್ಯೆಯು ವಯಸ್ಸಿನ ಕಾರಣದಿಂದಲೇ ಆಗುವುದಿಲ್ಲ. ಸರಿಯಾದ ರೋಗಿಗಳಿಗೆ ಚಿಕಿತ್ಸೆ ನೀಡಿದರೆ ಉತ್ತಮ ಸುಧಾರಣೆ ಸಾಧ್ಯ.
1: ಸರ್, ಮತ್ತೆ ಇನ್ನೊಂದು ಸಾಮಾನ್ಯಕ್ಕೆ ಕೆಲವು ತಪ್ಪು ಕಲ್ಪನೆಗಳಿಂದ ಕೂಡಿರುವಂತಹ ಸಮಸ್ಯೆ ಅಂತ ಅಂದರೆ ಮೂರ್ಛೆ. ಮೂರ್ಛೆ ಬಂದಾಗ ಕಬ್ಬಿಣ ಕೊಡೋದು, ಬಾಯಿಗೆ ಬಟ್ಟೆ ತುರ್ಕೋದು ಅಥವಾ ನೀರು ಕುಡ್ಸಕ್ಕೆ ಹೋಗೋದು, ಈ ಥರ ಎಲ್ಲ ಮಾಡ್ತಾರೆ. ಈ ಮೂರ್ಛೆಗೆ ಕಾರಣ ಏನಿರಬಹುದು, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳೋದಾದರೆ?
0: ಮೆದುಳಿನಲ್ಲಿ ಹಠಾತ್ ಅಸಹಜ ವಿದ್ಯುತ್ ಚಟುವಟಿಕೆ ಆರಂಭವಾದಾಗ ಮೂರ್ಛೆ ಉಂಟಾಗುತ್ತದೆ. ಎಲ್ಲ ಮೂರ್ಛೆ ರೋಗಗಳಲ್ಲೂ ಕೈಕಾಲು ನಡುಗುವುದಿಲ್ಲ. ಕೆಲವರು ಸ್ವಲ್ಪ ಸಮಯ ಶೂನ್ಯವಾಗಿ ನೋಡುತ್ತಿರಬಹುದು. ಕೆಲವರಲ್ಲಿ ಕೈ ಅಥವಾ ಮುಖದ ಒಂದು ಭಾಗ ಮಾತ್ರ ಪದೇ ಪದೇ ಚಲಿಸಬಹುದು. ವಯಸ್ಕರಲ್ಲಿ ಮೊದಲ ಬಾರಿಗೆ ಮೂರ್ಛೆ ಕಾಣಿಸಿದರೆ ಅದರ ಕಾರಣವನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು, ಏಕೆಂದರೆ ಅದು ಬ್ರೈನ್ ಟ್ಯೂಮರ್ನಿಂದಾಗಲೂ ಆಗಿರಬಹುದು. ಯಾರಿಗಾದರೂ ಮೂರ್ಛೆ ಬಂದಾಗ ಅವರನ್ನು ತಕ್ಷಣ ಮಲಗಿಸಿ, ಅವರನ್ನು ಅಪಾಯಕಾರಿ ವಸ್ತುಗಳು ಉದಾಹರಣೆಗೆ ಉರಿಯುತ್ತಿರುವ ಒಲೆ ಇದರಿಂದ ದೂರ ಸರಿಸಿ, ಅವರನ್ನು ಬದಿಯ ಅಥವಾ ಪಾರ್ಶ್ವಸ್ಥಾನದಲ್ಲಿ ತಿರುಗಿಸಿ ಮತ್ತು ಕತ್ತನ್ನು ಸೀದಾ ಇಡುವುದಕ್ಕೆ ಪ್ರಯತ್ನಿಸಿ. ಇದರಿಂದಾಗಿ ಅವರ ಉಸಿರಾಟ ಸರಿಯಾಗುವುದಕ್ಕೆ ಸಹಾಯವಾಗುತ್ತದೆ. ಕೆಲವೇ ನಿಮಿಷದೊಳಗೆ ಚಲನೆ ಸಾಮಾನ್ಯವಾಗಿ ನಿಲ್ಲುತ್ತದೆ. ಅವರ ಬಾಯಿಗೆ ಚಮಚ ಅಥವಾ ಕೀಯನ್ನು ತುರುಕಬೇಡಿ. ಮೂರ್ಛೆ ನಿಂತ ನಂತರ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆ ಮಾಡಿಸಬೇಕು.
1: ಸರ್, ಈ ನ್ಯೂರೋ ಸರ್ಜರಿಯಲ್ಲಿ ಏನೇನು ಹೊಸದಾಗಿ ಆವಿಷ್ಕಾರಗಳಾಗಿದೆ ಅಂತ ನಮಗೆ ತಿಳಿಸ್ಕೊಡ್ತೀರಾ?
0: ಹಾ, ಇಂದು ನ್ಯೂರೋ ಸರ್ಜರಿ ಎಂದರೆ ನರಶಸ್ತ್ರ ಚಿಕಿತ್ಸೆಯಲ್ಲಿ ಬಹಳ ಪ್ರಗತಿಯಾಗಿದೆ. ಅಡ್ವಾನ್ಸ್ಡ್ ಆಪರೇಟಿಂಗ್ ಮೈಕ್ರೋಸ್ಕೋಪ್ನಿಂದ ಸಂಕೀರ್ಣ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ನ್ಯೂರೋ ಎಂಡೋಸ್ಕೋಪ್, ಸ್ಪೈನಲ್ ಎಂಡೋಸ್ಕೋಪ್ನಿಂದ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂದರೆ ಕನಿಷ್ಠ ಆಕ್ರಮಣಶೀಲ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಬಹುದು. ಮೆದುಳಿನ GPSನಂತೆ ಕೆಲಸ ಮಾಡುವ ನ್ಯೂರೋ ನ್ಯಾವಿಗೇಷನ್ ಸಿಸ್ಟಮ್ನಿಂದ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಬಹಳ ನಿಖರವಾಗಿ ಮಾಡಲು ಕೂಡ ಸಾಧ್ಯವಿದೆ. ಹಾಗೂ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಇಂಟ್ರಾ ಆಪರೇಟಿವ್ ನ್ಯೂರೋ ಮಾನಿಟರಿಂಗ್ ಸಿಸ್ಟಮ್ನಿಂದ ನರಗಳನ್ನು ರಕ್ಷಿಸುವ ವಿಶೇಷ ತಂತ್ರಜ್ಞಾನಗಳನ್ನು ಕೂಡ ನಾವು ಬಳಸುತ್ತೇವೆ. ಈಗೀಗ ರೋಬಾಟಿಕ್ ಸಿಸ್ಟಮ್ಸ್ನಿಂದಲೂ ಕೂಡ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು. ಕೆಲವು ರಕ್ತನಾಳಗಳ ಕಾಯಿಲೆಗಳಿಗೆ ಕ್ಯಾಥಿಟರ್ ಎಂದರೆ ನಳಿಕೆಯಿಂದಲೇ ಚಿಕಿತ್ಸೆ ನೀಡಲು ಕೂಡ ಸಾಧ್ಯವಿದೆ. ನಮ್ಮ ಉದ್ದೇಶ ಕೇವಲ ಮೆದುಳು ಮತ್ತು ಬೆನ್ನುಹುರಿಯ ಕಾಯಿಲೆಗಳನ್ನು ನಿವಾರಿಸುವುದಷ್ಟೇ ಅಲ್ಲ, ಮೆದುಳು ಮತ್ತು ಬೆನ್ನುಹುರಿಗಳನ್ನು ರಕ್ಷಿಸುತ್ತಾ ಚಿಕಿತ್ಸೆ ನೀಡಬಹುದು.
1: ಡಾಕ್ಟ್ರೆ, ಕೊನೆಯದಾಗಿ ಯಾವಾಗ ನಾವು ನರರೋಗ ಶಸ್ತ್ರಚಿಕಿತ್ಸಕರನ್ನ ಅಥವಾ ನರರೋಗಕ್ಕೆ ಸಂಬಂಧಪಟ್ಟ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ?
0: ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕಾಗುವುದು ಸಂಕ್ಷಿಪ್ತವಾಗಿ ನಾನು ಹೇಳಬಯಸ್ತೀನಿ. ಸ್ಟ್ರೋಕ್ ಅನ್ನು ಬೇಗನೆ ಗುರುತಿಸಿ. ಮುಖ, ಕೈ ಅಥವಾ ಕಾಲಿನಲ್ಲಿ ಹಠಾತ್ ದುರ್ಬಲತೆ, ತಕ್ಷಣ ಮಾತನಾಡಲು ತೊಂದರೆಯಾಗುವುದು ಅಥವಾ ಹಠಾತ್ ತೀವ್ರ ತಲೆನೋವು ಬರುವುದು. ಯಾವಾಗಲೂ ನೆನಪಿಡಿ, ಟೈಮ್ ಈಸ್ ಬ್ರೈನ್, ಸಮಯವೇ ಮೆದುಳು. ಇಂಥ ಲಕ್ಷಣ ಕಂಡುಬಂದಲ್ಲಿ ಕೂಡಲೇ ರೋಗಿಯನ್ನು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ತಲುಪಿಸುವುದು. ಆಮೇಲೆ ವಯಸ್ಕರಲ್ಲಿ ಮೊದಲ ಬಾರಿಗೆ ಮೂರ್ಛೆ ಬರುವುದು, ಅದು ಕೂಡ ಸೀರಿಯಸ್ ವಿಚಾರ. ತಲೆಗೆ ಪೆಟ್ಟಿನ ನಂತರ ಮಂಪರ್ನಲ್ಲಿರುವ ವ್ಯಕ್ತಿ, ವಾಂತಿ ಆಗ್ತಾ ಇರುವ ವ್ಯಕ್ತಿಗೆ ಅಥವಾ ಗೊಂದಲದಲ್ಲಿರುವ ರೋಗಿಗೆ ಈ ಲಕ್ಷಣಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಕೊನೆಯದಾಗಿ ನಾನು ಹೇಳುವುದು ಇಷ್ಟೇ, ಯಾವಾಗಲೂ ದ್ವಿಚಕ್ರ ವಾಹನದಲ್ಲಿ ಚಲಿಸುವವರು ತಲೆಗೆ ತೀವ್ರ ಪೆಟ್ಟನ್ನು ತಪ್ಪಿಸಲು ಸದಾ ಹೆಲ್ಮೆಟ್ಟನ್ನು ತಲೆಯ ಮೇಲೆ ಧರಿಸಿ ಅದು ನಿಮ್ಮ ಜೀವನವನ್ನು ಉಳಿಸಬಹುದು.
1: ಧನ್ಯವಾದಗಳು ಡಾಕ್ಟರ್ ಕರ್ನಲ್ ವಾಸನ್ ಅವರೇ. ಇದುವರೆಗೂ ನಮಗೆ ಯಾವ ಸಮಸ್ಯೆಗಳಿಗೆ ಮೆದುಳಿನ ಶಸ್ತ್ರಚಿಕಿತ್ಸೆ ಬೇಕಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ತಮಗೆ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೆದುಳಿನ ಸಮಸ್ಯೆಗಳಿಗೆ ಯಾವಾಗ ಶಸ್ತ್ರಚಿಕಿತ್ಸೆ ಅಗತ್ಯ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಕರ್ನಲ್ ಟಿಎಸ್ ವಾಸನ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಕೇಳುಗರೆ ಗಮನಿಸಿ, ನಾಳೆ ಮಧ್ಯಾಹ್ನ 12:45 ಪ್ರಸಾರವಾಗಲಿರುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಹಾಗೂ ಸಿಪಿಆರ್ ಈ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತ ರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಮರೆಯದೆ ಕೇಳಿ ನಾಳೆ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 9:55.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಿಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ. ವಿಷಯ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ.
1: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಮೈಸೂರಿನ ಬಾಲ ಪ್ರತಿಭೆ ಎಚ್ ವಸಿಷ್ಠ ವೇದಾಂತ್ ಹಾಗೂ ಅವರ ತಾಯಿ ಪಿ ಚೈತ್ರ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ.
3: ನನ್ ಮಗಂದು ಇರ್ಬೋದಲ್ಲ ಇದ್ರಲ್ಲಿ ಹೆಸರು, ಖುಷಿ ಆಗುತ್ತೆ ಅಂತ ಮಾಡಿಸಿದ್ವಿ.
1: ತಪ್ಪದೆ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
4: ಕೃಷಿ ನಿರಂತರ,
5: ಹಾಗೆ ಕಲಿಕೆಯೂ ನಿರಂತರ.

0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10 ಗಂಟೆ. ಕೇಳಿ ಗಿಳಿಗಳೇ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ್ ಕಾರ್ಯಕ್ರಮ.

0: ಹಾಯ್ ಪುಟಾಣಿಗಳ, ಇವತ್ತಿನ ಕೇಳಿಗಿಳಿಗಳೇ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ, ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಕ್ಕಳ, ಪ್ರತಿ ಬಾರಿಯ ಹಾಗೆ ಈ ವಾರವೂ ಕೂಡ ನೀವು ಹೊಸ ಹೊಸ ಕಥೆಯನ್ನು, ಹೊಸ ಹೊಸ ಹಾಡನ್ನು ಕಲಿತು ಫೋನ್ ಮಾಡಲಿಕ್ಕೆ ಕಾದು ಕೂತಿದ್ದೀರಾ ಅಂತ ಗೊತ್ತು. ಹಾಗಿದ್ರೆ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಆರಂಭಿಸೋಣ. ಬನ್ನಿ, ನಮ್ಮ ಫೋನ್ ನಂಬರ್ ಬೇಕಲ್ವಾ ನಿಮಗೆ ಮಾತಾಡಲಿಕ್ಕೆ? ಬೇಗ ಬೇಗ ಬರ್ಕೊಳ್ಳಿ. 251-2582, ಮತ್ತೊಂದು 251-5089, ಮೈಸೂರಿನ ಎಸ್ಟಡಿ ಕೋಡ್ 0821. ಕಾರ್ಯಕ್ರಮಕ್ಕೆ ಈಗಾಗಲೇ ಕರೆಗಳು ಬರಲಿಕ್ಕೆ ಆರಂಭ ಆಗಿವೆ. ಬನ್ನಿ, ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ.
0: ಯಾರು, ಎಲ್ಲಿಂದ ಮಾತಾಡ್ತಿರೋದು?
1: ಗೌತಮಿ, ನಂಜನಗೂಡು ಅಂಬ್ಳೆಯಿಂದ.
0: ಗೌತಮಿ, ಹೇಗಿದೀಯಾ?
1: ಚೆನ್ನಾಗಿದ್ದೀನಿ, ನೀವು?
0: ನಾನು ಚೆನ್ನಾಗಿದ್ದೀನಿ. ಏನು ಓದ್ತಾ ಇದೀಯಾ ಗೌತಮಿ?
1: ಸೆವೆಂತ್
0: ಓದ್ತಾ ಇದೀಯಾ? ಹಾಂ, ಏನು ಕಲ್ತ್ಕೊಂಡು ಬಂದಿದೀಯಾ ಇವತ್ತು?
1: ನಾನು ಇವತ್ತು ಫೋನ್ ಕತೆ ಹೇಳ್ತೀನಿ.
0: ಹ್ಮ್, ಯಾರು ಹೇಳ್ಕೊಟ್ಟಿದ್ದು?
1: ನಾನು ಸುತ್ತೂರಲ್ಲಿ ಹೋದ ವರ್ಷ ಓದ್ತಿದ್ದಾಗ ಇದನ್ನ ನಮ್ಮ ಮಿಸ್ ಹೇಳ್ಕೊಟ್ಟಿದ್ರು.
0: ಓ, ಇನ್ನು ನೆನ್ಪಿಟ್ಕೊಂಡಿದ್ಯಾ? ದೊಡ್ಡ ಕಥೆನ ಚಿಕ್ಕದ?
1: ಸ್ವಲ್ಪ ಚಿಕ್ಕದು.
0: ಹಾ, ಆಯ್ತು, ಅದನ್ನೇ ಹೇಳು.
1: ಮೊಬೈಲ್ ಪದ್ಯ ಅಂತ ಇದ್ರ ಹೆಸರು. ಒಂದು ಎರಡು ಮೊಬೈಲ್ ನೋಡು, ಮೂರು ನಾಲ್ಕು ಯೂಟ್ಯೂಬ್ ಹಾಕು, ಐದು ಆರು ಸ್ಟೇಟಸ್ ಜೋರು, ಏಳು ಎಂಟು ಇನ್ಸ್ಟಾ ಅಕೌಂಟು, ಒಂಬತ್ತು ಹತ್ತು ತುಂಬಿತ್ತು, ಒಂದರಿಂದ ಹತ್ತು ಹೀಗಿತ್ತು, ಅಯ್ಯೋ ಡೇಟಾ ಖಾಲಿಯಾಗೇ ಹೋಯ್ತು.
0: ಪುಟ್ಟದಾಗ ಹೇಳ್ಬಿಟ್ಟೆ ಮೊಬೈಲ್ ಕತೆನ ಅಲ್ವಾ? ನೀನೇನ್ ಜಾಸ್ತಿ ಬಳಸ್ತೀಯ ಮೊಬೈಲ್ ಅನ್ನ?
1: ಇಲ್ಲಪ್ಪ, ಯಾವಾಗ್ಲೋ ಒಂದ್ಸಲ, ಆದ್ರೆ ಜಾಸ್ತಿ ರೇಡಿಯೋ ಕಾಲ್ ಮಾಡ್ತಿರ್ತೀನಿ. ನಾನು ಹೋದ ಭಾನುವಾರ ಫೋನ್ ಮಾಡಿದ್ದೆ.
0: ಕರೆ ಸಿಕ್ಕಿತ್ತಾ?
1: ನಂಗೆ ಪ್ರತಿ ಸಲನು ಸಿಗುತ್ತೆ.
0: ವೆರಿ ಗುಡ್, ಮತ್ತೆ ಮತ್ತೆ ಪ್ರಯತ್ನಿಸ್ತಿರ್ತೀಯಲ್ಲ ಅದಕ್ಕೆ ಸಿಗುತ್ತೆ ನಿನಗೆ, ಹೌದಲ್ವಾ? ಹ್ಮ್, ಚೆನ್ನಾಗಿ ಹೇಳ್ದೆ ಪದ್ಯನ. ಆದ್ರೆ ಮೊಬೈಲನ್ನ ಮಕ್ಕಳು ಯಾರು ಹೆಚ್ಚು ಬಳಸಬಾರ್ದು, ಹೌದಲ್ವಾ? ಏನಾದರೂ ಮಾಹಿತಿ ತಗೊಳ್ಳಿಕ್ಕೆ ಅಷ್ಟೇ ನಾವು ಅದನ್ನ ಉಪಯೋಗ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಅದಕ್ಕೆ ಏನಾಗ್ಬಿಡ್ತೀವಿ, ಅಡಿಕ್ಟ್ ಆಗೋಗ್ತೇವೆ, ಹೌದಲ್ವಾ? ಹೆಚ್ಚು ನಾವು ಓದೋ ಕಡೆ ಗಮನವನ್ನ ಹರಿಸ್ಬೇಕು. ಹೌದು, ಅಷ್ಟೇ ಅಲ್ಲ, ನಮ್ಮ ಏನು ಪೋಷಕರಿದ್ದಾರಲ್ಲ ಅವರು ಅಷ್ಟೇ ಹೆಚ್ಚು ಬಳಸ್ಲಿಕ್ಕೆ ಹೋಗ್ಬಾರ್ದು, ಹೌದಲ್ವಾ? ಎಷ್ಟು ಅಗತ್ಯವಿದೆಯೋ ಅಷ್ಟಕ್ಕೆ ಮಾತ್ರ ಅದನ್ನ ಮೀಸಲಾಗಿಡಬೇಕು. ಓಕೆ ಗೌತಮಿ, ಚೆನ್ನಾಗಿತ್ತು. ಮುಂದೆ ಹೊಸ ಪದ್ಯವನ್ನ ಕಲ್ತ್ಕೊಂಡು ಬಂದು ನೀನೇ ಬರ್ದು ಸಾಧ್ಯ ಆದ್ರೆ ಹೇಳು, ಆಯ್ತಾ?
1: ಸರಿ,
0: ಬಾಯ್ ಬಾಯ್.
1: ಬಾಯ್.
0: ಹಲೋ
1: ಹಲೋ,
0: ಹಾಯ್.
1: ಹಾಯ್,
0: ಯಾರಿದು?

0: ಅಚ್ಯುತ್.
1: ಅಚ್ಯುತ್, ಎಲ್ಲಿಂದ ಮಾತಾಡ್ತಿದ್ದೀಯಾ ಅಚ್ಯುತ್?
0: ಮೈಸೂರಿಂದ.
1: ಏನು ಓದ್ತಾ ಇದ್ದೀಯಾ ನೀನು?
0: 4ನೇ ತರಗತಿ.
1: 4ನೇ ತರಗತಿ ಓದ್ತಿದ್ದೀಯಾ. ಹೇಳು, ಏನು ಹೇಳ್ತೀಯಾ ಇವತ್ತು?
0: ಪದ್ಯ.
1: ಓ, ಹೇಳು ಮತ್ತೆ.

0: ಮರೆತಾದರೆ ಅಯ್ಯೋ ಮರೆತಂತೆ ನನ್ನ ಮೊಲೆ ಹಾಲೆಂತಂತೆ ಸವಿಜೇನು ಬಾಯಿಗೆ ತಾಯಿ ಅಪ್ಪುಗೆಯಂತೆ ಬಳಸಗಸು ಮೈಗೆ ಗುರುವಿ ನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮರಿ ಅಪರ ಗೆಳೆಕೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಅರಕೆ ಮರೆಯದಿರು ಚಿನ್ನ ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರೆನ್ನ.
1: ನಿಮ್ಗೆ ನಾಲ್ಕನೇ ಕ್ಲಾಸಲ್ಲಿ ಪಾಠ ಇದೆಯಾ ಇದು? ಯಾರು ಬರ್ದಿರೋದು ಈ ಕವಿತೆ?
0: ಕುವೆಂಪು.
1: ವೆರಿ ಗುಡ್. ಹೌದಲ್ವಾ, ಕುವೆಂಪು ಅವರು ಈ ಪದ್ಯವನ್ನ ಬರ್ದಿದೆ. ಕನ್ನಡಮ್ಮನ ಹರಕೆ ಅಂತ. ಹೌದಲ್ವಾ, ಪದ್ಯದ ಹೆಸರು. ನೀನು ಕನ್ನಡಕ್ಕಾಗಿ ಹೋರಾಡ್ತೀಯಾ?
0: ಹೋರಾಡ್ತೀನಿ.
1: ಹೆಂಗ್ ಹೋರಾಡ್ತೀಯ? ಏನು ಇಲ್ಲ, ನಾವು ಪ್ರತಿನಿತ್ಯ ಕನ್ನಡವನ್ನ ಬಳಸೋದ್ರ ಮೂಲಕ ನಾವು ಕನ್ನಡವನ್ನ ಉಳಿಸ್ಬೇಕು. ಹೌದಲ್ವಾ? ಮುಂದೊಂದು ದಿನ ನಾವು ಕನ್ನಡ ಭಾಷೆ ಇತ್ತು ಅಂತ ಆಗ್ಬಾರ್ದು. ಹೌದಲ್ವಾ? ಕನ್ನಡ ಭಾಷೆನ ಪ್ರತಿನಿತ್ಯ ಶಾಲೆಗಳಲ್ಲಿ, ಮನೆಯಲ್ಲಿ, ಎಲ್ಲ ಸ್ನೇಹಿತರ ಜೊತೆ ಎಲ್ಲ ನಿರಂತರವಾಗಿ ನಾವು ಬಳಸ್ತಾ ಅದನ್ನ ಉಳಿಸ್ಬೇಕಾಗತ್ತೆ. ಅದೇ ನಾವು ಮಾಡುವಂತಹ ಕನ್ನಡದ ಸೇವೆ. ಹೌದಲ್ವಾ? ನೀನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದೀಯಾ? ಕನ್ನಡ ಮಾತಾಡ್ತೀಯ ಅಲ್ವಾ? ಚೆನ್ನಾಗಿ
0: ಮಾತಾಡ್ತೀನಿ. ಅವರು ಇಂಗ್ಲಿಷ್ ಮಾತಾಡಿ ಇಂಗ್ಲಿಷ್ ಮಾತಾಡಿ ಅಂದ್ರೆ ಸುಮ್ನೆ ಇರ್ತಾರೆ, ನಾವು ಕನ್ನಡದಲ್ಲೇ ಮಾತಾಡೋದು ಎಲ್ಲಾರು.
1: ವೆರಿ ಗುಡ್. ಏನ್ ಖುಷಿ ನೋಡು ನಿನ್ಗೆ ಕನ್ನಡ ಮಾತಾಡ್ತೀನಿ ಅಂತ. ಹೌದಲ್ವಾ? ಕನ್ನಡದಲ್ಲಿ ಎಷ್ಟೊಂದಿದೆ ಅಲ್ವಾ. ಕನ್ನಡದ ಮಣ್ಣಲ್ಲಿ ನಾವೆಲ್ಲ ಇದ್ದೀವಿ, ಹಂಗಾಗಿ ಕನ್ನಡವನ್ನ ಉಳಿಸ್ಬೇಕು. ವೆರಿ ಗುಡ್ ಅಚ್ಯುತ್. ಮುಂದೇನು ನೀನು ಹೊಸ ಹಾಡನ್ನ ಕಲ್ತ್ಕೊಂಡು ಬಾ ಹೀಗೆ ಕನ್ನಡದ ಬಗೆಗೆ.
0: ಆಯ್ತು,
1: ಬಾಯ್ ಬಾಯ್.
0: ಬಾಯ್.
1: ಹಲೋ.
2: ಹಲೋ.
1: ಹಾಯ್ ಪುಟ್ಟ.
2: ಹಾಯ್.
1: ಏನ್ ಹೆಸರು?
2: ಸಾನ್ವಿ.
1: ಸಾನ್ವಿ, ಹೇಗಿದೀಯ ಸಾನ್ವಿ?
2: ಚೆನ್ನಾಗಿದ್ದೀನಿ.
1: ಚೆನ್ನಾಗಿದೀಯಾ? ಏನ್ ಕಲ್ತ್ಕೊಂಡು ಬಂದಿದೀಯಾ?
2: ಹಾಡು.
1: ಹಾಡು. ನೀನ್ ಚೆನ್ನಾಗಿ ಹಾಡ್ತೀಯ ಅಲ್ವಾ? ಇವತ್ ಯಾರು ಹೇಳ್ಕೊಟ್ರು?
2: ಅಜ್ಜಿ.
1: ಅಜ್ಜಿನೇ ಹೇಳ್ಕೊಟ್ರ? ಹಾಡು ಮತ್ತೆ.
2: ನಮಸ್ಕಾರ ಜಗಜನಿವಾರ ತುಂಬ ಭಾಗ ತುಂಬಿ ಸ್ವಯಂ.

0: ಮಹಾದೇವನುಗಳಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ.
1: ಸಾನ್ವಿ, ಚೆನ್ನಾಗಿತ್ತು. ಪ್ರತಿ ವಾರನೂ ಪ್ರತಿ ದಿನಾನೂ ಒಬ್ಬ ದೇವರಿಗೆ ನೀನು ಸಮರ್ಪಿಸ್ತೆ, ಹೌದಲ್ವಾ?
0: ಹೌದು.
1: ವೆರಿ ಗುಡ್, ಚೆನ್ನಾಗಿತ್ತು ನೀನು ಹಾಡಿದ್ದು.
0: ಥ್ಯಾಂಕ್ ಯು.
1: ಬೈ ಬೈ.
0: ಬೈ ಬೈ.
1: ಹಲೋ
2: ಹಲೋ
1: ಹಲೋ, ನಮಸ್ತೆ. ಹಲೋ,
0: ನಮಸ್ತೆ.
1: ಹಾಯ್ ಪುಟ್ಟ, ನೀನು ರೇಡಿಯೋಯಿಂದ ದೂರ ಬಂದು ಮಾತಾಡ್ತೀಯಾ ಅಥವಾ ರೇಡಿಯೋ ವ್ಯಾಲ್ಯೂಮ್ನ ಕಡಿಮೆ ಮಾಡು, ಇಲ್ಲ ಅಂತಂದ್ರೆ ನೀನ್ ಮಾತಾಡ್ತಿರೋದು ನನಗೆ ಏಕೋ ಆಗುತ್ತೆ. ಆಯ್ತಾ? ವೆರಿ ಗುಡ್. ಏನ್ ಹೆಸರು?
0: ಚಾರ್ವಿಕಾ.
1: ಚಾರ್ವಿಕಾ, ಎಲ್ಲಿಂದ ಮಾತಾಡ್ತಿದ್ಯಾ ಚಾರ್ವಿಕಾ?

0: ಮೈಸೂರು.
1: ಮೈಸೂರಿಂದ. ನಿನ್ನ ದನಿ ಎಷ್ಟು ಸ್ವೀಟ್ ಆಗಿದೆ. ಏನು ಓದ್ತಿದೀಯ ಚಾರ್ವಿಕ? ಓ, ಫಸ್ಟ್ ಸ್ಟ್ಯಾಂಡರ್ಡು. ಹಾ, ಏನು ಕಲ್ಸಿದ್ದಾರೆ ಇವತ್ತು ನಿನಗೆ? ಯಾರು ಕಲ್ಸ್ಕೊಟ್ರು? ಏನು ಹಾಡ ಕಥೆನಾ?
0: ಹಾಡು.
1: ವೆರಿ ಗುಡ್. ಹಾಡು ಮತ್ತೆ
0: ಜಯ ಜನಾರ್ದನ.
2: ಏನು
1: ಜಯ ಜನಾರ್ದನ? ಕೃಷ್ಣ
0: ಕೃಷ್ಣ ರಾಧಿಕಾಪತೆ ಜನ ವಿಮೋ.

0: ವೆರಿ ನೈಸ್, ಎಷ್ಟು ಚೆನ್ನಾಗಿ ಹಾಡಿದೆ ಚಾರ್ವಿಕಾ.
1: ಥ್ಯಾಂಕ್ ಯು.
0: ನಿನ್ನ ದನಿ ಎಷ್ಟು ಸೊಗಸಾಗಿದೆ ಅಂತಂದರೆ, ಸ್ವೀಟ್ ಆಗಿದೆ ಅಂತಂದರೆ, ನಿನ್ನ ಸಂಗೀತಕ್ಕೆ ಸೇರ್ಕೋ ಆಯಿತಾ? ಕಲಿತಿದೀಯಾ ಸಂಗೀತನ?
1: This call is now being recorded.
0: ಹಲೋ,
1: Hello?
0: ಹೇಳು ಚಾರ್ವಿಕಾ, ಸಂಗೀತ ಕಲಿತಾ ಇದೀಯಾ?
1: ಇಲ್ಲ.
0: ಇಲ್ವಾ? ನಿನ್ನ ದನಿ ತುಂಬ ಚೆನ್ನಾಗಿದೆ, ಸಂಗೀತಕ್ಕೆ ಸೇರ್ಕೋ, ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಹಾಡನ್ನ ಹಾಡ್ಬೋದು.
1: ಆಯ್ತು.
0: ಓಕೆ, ಬಾಯ್ ಬಾಯ್.
1: ಬಾಯ್ ಬಾಯ್.
0: ಹಲೋ ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ.
0: ಯಾರು, ಎಲ್ಲಿಂದ ಮಾತಾಡ್ತಿರೋದು?
1: ಶ್ರುತಿ ನಾಗಲಿಕೆ ನಗರ ತಾಲೂಕು.
0: ಶ್ರುತಿ. ಶ್ರುತಿ,
1: ಹೌದು.
0: ಏನು ಓದ್ತಾ ಇದೀಯಾ? ಎಷ್ಟು?
1: 5ನೇ ಕ್ಲಾಸು.
0: 5ನೇ ಕ್ಲಾಸು. ನನಗೆ ನಿನ್ನ ದನಿ ಕೇಳಿ ನೀನು ತುಂಬ ಯಾರೋ ದೊಡ್ಡ ಹುಡುಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡೆ. ಅದಕ್ಕೆ ನಾನು, ಓ ದೊಡ್ಡ ಮಕ್ಕಳು ಮಾಡೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೆ ನಿನ್ನ ಕಾಲನ್ನು. ಹೇಳು ಶ್ರುತಿ, ಏನು ಕಲ್ತಿದ್ಯಾ ಇವತ್ತು?
1: ಕತೆ.
0: ಕತೆ ಯಾರು ಹೇಳ್ಕೊಟ್ಟಿದ್ದು?
1: ಅಮ್ಮ.
0: ಅಮ್ಮ ಹೇಳ್ಕೊಟ್ರಾ? ಸ್ಕೂಲಲ್ಲಿ ಕಲೀಲಿಲ್ವಾ?
1: ಇಲ್ಲ.
0: ಯಾವ ಕತೆ ಹೇಳ್ಕೊಟ್ಟಿದ್ದಾರೆ ಅಮ್ಮ?
1: ನಾನು ಮಾತಾಡೋದಿಲ್ಲ.
0: ನೀನು ಮಾತಾಡದೇ ಇದ್ರೆ ಕತೆ ಹೇಳೋಕ್ಕಾಗೋದಿಲ್ಲ. ಆಯಿತು ಹೇಳು ಹಾಗಿದ್ರೆ. ನಾನು ಮಾತಾಡೋದಿಲ್ಲ ಕಥೆ.
1: ಒಂದು ರಾಜ ಎಂಬ ಒಂದು ಪುಸ್ತಕ. ಒಂದಿನ ಅಮ್ಮನ ಜೊತೆ ಕೋಪ ಮಾಡ್ಕೊಂಡು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಆಗ ಒಂದಿನ ಅವ್ ಸ್ಕೂಲ್ ಕಡೆಯಿಂದ ಟೂರ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಒಂದ್ ಚೀಟಿಲಿ, ಅಮ್ಮ ನನ್ಗೆ ನಾಳೆ ಟೂರ್ ಐತೆ, ಬೇಗ 7 ಗಂಟೆಗೆ ಎದುರಿಸ್ಬಿಡು ಅಂತ ಬರ್ದಿರ್ತಾನೆ. ಆಗ ಅವ್ರಮ್ಮ ಇದೇನ್ ಮಾಡ್ತಾ ಇದನ್ನು ರಾಜು ರೂಮಲ್ಗೆ ಅಂತ ಬಂದಾಗ ಅವನ ಚೀಟಿ ಕಾಣಿಸ್ತದೆ. ಆಗ ಓದ್ತಾನೆ ಅವ್ರಮ್ಮ. ಆಗ ಅಮ್ಮ ಬೇಗ ಎದ್ದಿಸ್ಬಿಡು, 7 ಗಂಟೆಗೆ ನಾನು ಟೂರ್ಗೆ ಹೋಗ್ಬೇಕು ಅಂತ ಬರ್ದಿರ್ತದೆ. ಆಗ ಇವ್ರಮ್ಮ ಓದ್ಬಿಟ್ಟು ಅಲ್ಲೇ ಮಡಗ್ಬಿಟ್ಟು ಚೀಟಿ ಹೋಯ್ತಾಳೆ. ಆಗ ಬೆಳಕ ಆಯ್ತದೆ. ಆಗ ರಾಜು ಎದ್ದು ಟೈಮ್ ನೋಡ್ತಾನೆ, 8 ಗಂಟೆ ಆಗಿರ್ತದೆ. ಆಗ ಏನು, ಅಯ್ಯೋ 8 ಗಂಟೆ ಆಗದೆ ಟೂರ್ ಮಿಸ್ ಆಯ್ತು, ಅಮ್ಮ ಬೇಡ ಅಂತ ಚೀಟಿ ತಕೊಳಕ್ ಹೋಯ್ತಾ ಇರ್ತಾನೆ. ಆಗ ಚೀಟಿ ಪಕ್ಕ ಇನ್ನೊಂದು ಚೀಟಿ ಕಾಣಿಸ್ತದೆ. ಈಗ ಅದಿದೆ ಚೀಟಿ ಅಂತ ತಕೊಂಡು ಓದ್ತಾನೆ. ಅದ ಅದ್ರಲ್ಲಿ ರಾಜು 7 ಗಂಟೆ ಆಯ್ತು, ಬೇಗ ಎದ್ದಳು ಅಂತ ಬರ್ದಿರ್ತಾರೆ. ಆಗ ಇವನ್ಗೆ ತನ್ನ ತಪ್ಪಿನ ಅರಿವಾಗಿ ಅಮ್ಮನ ತಕೋಗಿ ಸಾರಿ ಕೇಳ್ತಾನೆ.
0: ಓಹೋ, ಎಷ್ಟು ಚೆನ್ನಾಗಿದೆ, ಹಾಸ್ಯಭರಿತವಾಗಿದೆ, ಆದರೆ ಬಹಳ ಅರ್ಥ ಇದೆ, ಹೌದಲ್ವಾ?
1: ಹೌದು.
0: ಚೆನ್ನಾಗಿದೆ ಅಮ್ಮ ಕತೆ ಹೇಳ್ಕೊಟ್ಟಿದ್ದು. ಇದರ ಅರ್ಥ ಏನು ಹೇಳು ನೋಡೋಣ.
1: ಹಿರಿಯರು ಹೇಳಿದ ಮಾತ ಕೇಳಬೇಕು.
0: ಹಿರಿಯರು ಹೇಳಿದ ಮಾತು ಕೇಳಬೇಕು, ಮತ್ತು ಹಾಗೆ ಮಾತಾಡದೇ ಇರುವಂಥದ್ದು ಸರಿಯಲ್ಲ, ಹೌದಲ್ವಾ?
1: ಹೌದು.
0: ವೆರಿ ಗುಡ್ ಶ್ರುತಿ, ಚೆನ್ನಾಗಿತ್ತು ಕಥೆ. ಅಮ್ಮನಿಗೆ ಥ್ಯಾಂಕ್ಸ್ ಹೇಳು.
1: ಓಕೆ.
0: ಮತ್ತೆ ಹೊಸ ಹೊಸ ಕಥೆ ಹೀಗೆ ಪುಟ್ ಪುಟ್ಟು ಕಥೆನ ಕಲ್ತ್ಕೊಂಡು ಬಾ.
1: ಸರಿ,
0: ಟಾಟಾ, ಬೈ ಬೈ.
1: ಬಾಯ್.
0: ಹಲೋ
1: ಹಲೋ.
0: ಹಾಯ್.
1: ಹಾಯ್.
0: ಯಾರು, ಎಲ್ಲಿಂದ ಮಾತಾಡ್ತಿರೋದು?
1: ನನ್ನ ಹೆಸರು ಅನುಷ್ಕಾ, ಮೈಸೂರಿಂದ.
0: ಅನುಷ್ಕಾ, ಅನುಷ್ಕನ್ಗೆ ಹೇಗೆ ಪ್ರತಿ ಸಲ ಕಾಲ್ ಸಿಗುತ್ತೆ?

0: ತುಂಬ ದಿನ ಆಯ್ತಾ? ನಿನ್ನ ಹೆಸರನ್ನ ಮತ್ತೆ ಮತ್ತೆ ಕೇಳ್ತಿರ್ತೀನಪ್ಪ ನಾನು. ಏನು ಕಲ್ತಿದ್ಯಾ ಅನುಷ್ಕಾ?
1: ಹಾಡು
0: ಎಷ್ಟನೇ ಕ್ಲಾಸ್ ಓದ್ತಾ ಇದೀಯ ನೀನು?
1: ಫೋರ್ತ್ ಸ್ಟ್ಯಾಂಡರ್ಡ್.
0: ಫೋರ್ತ್ ಸ್ಟ್ಯಾಂಡರ್ಡು. ಹಾಂ, ಹಾಡು ಮತ್ತೆ.

ಹಾಡುವೆ ಬಯಕೆನ ಬೇಡುವೆ ಹಯವಾದ ನನ್ನ.

0: ಅನುಷ್ಕ ಚೆನ್ನಾಗಿತ್ತು ಹಾಡು. ಯಾರು ಹೇಳ್ಕೊಟ್ಟಿದ್ದು ನಿನಗೆ?
1: ಅಮ್ಮ.
0: ಅಮ್ಮ ಹೇಳ್ಕೊಟ್ರಾ? ಓಕೆ, ಬಾಯ್ ಬಾಯ್.
1: ಬಾಯ್ ಬಾಯ್.
0: ಮಕ್ಕಳ ಕೇಳಿ ಗಿಳಿಗಳೇ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮವನ್ನು ನೀವೆಲ್ಲರೂ ಆಲಿಸ್ತಾ ಇದ್ದೀರಾ. ನಿರಂತರವಾಗಿ ಕರೆಗಳು ಬರ್ತಾ ಇವೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ.
2: ಹಲೋ.
0: ಹಾಯ್.
2: ಹಾಯ್.
0: ಯಾರು, ಎಲ್ಲಿಂದ?
2: ನಾನು ಅದು ಗುಂಡ್ಲಪೇಟೆ. ನನ್ನ ಹೆಸರು ಅನಿಕಾ.
0: ಅನಿಕಾ, ಏನು ಓದ್ತಿದ್ಯಾ ಅನಿಕಾ?
2: ಸಿಕ್ಸ್ತ್.
0: ಎಲ್ಲಿ?
2: ಕೆಎಸ್ಎಂ ನಾಗರತ್ನ ಸ್ಕೂಲು.
0: ಹೌದಾ? ಹ್ಮ್. ಏನ್ ಕಲ್ತ್ಕೊಂಡಿದ್ಯಾ ಇವತ್ತು?
2: ಹಾಡು.
0: ಹಾಡು ಯಾರು ಹೇಳ್ಕೊಟ್ಟಿದ್ದು ಅನಿಕಾ?
2: ಸಂಗೀತ ಮಿಸ್ಸು.
0: ಓ, ನೀನ್ ಸಂಗೀತಕ್ಕೆ ಹೋಗ್ತಾ ಇದೀಯಾ? ವೆರಿ ಗುಡ್. ಎಷ್ಟು ವರ್ಷ ಆಯ್ತು?
2: ಈಗ ಅದು 2 ಮಂತ್ಸ್ ಆಯ್ತು
0: ಅಷ್ಟೇನಾ? ಹ್ಮ್. ಹಾಡು ಮತ್ತೆ.

0: ಚೆನ್ನಾಗಾಡ್ದೆ ಸಂಗೀತ ತರಗತಿಗೆ
1: ಹಾ
0: ಸೇರಿ 2 ತಿಂಗಳಾಗಿದೆ ನಿನಗೆ ಅಲ್ವಾ?
1: ಹಾ
0: ತುಂಬ
1: ಹಾ
0: ಚೆನ್ನಾಗಾಡ್ದೆ, ಇನ್ನೂ ಹೊಸ ಹೊಸ ಹಾಡು ಕಲ್ತ್ಕೊಂಡು ಬಂದು ನೀನು ಹಾಡಬೇಕು. ಹ್ಞೂ,
1: ಹಾ
0: ಪ್ರತಿ ವಾರ ಕರೆ ಮಾಡಬೇಕು.
1: ಹಾ ಸರಿ
0: ಇದು
1: ಮಾಸ್ತಿ.
0: ಫಸ್ಟ್ ಕಾಲಾ ನಿಂದು? ಫಸ್ಟ್
1: ಹಾ
0: ಟೈಮ್ ನೀನು ಹಾಡ್ತಿರೋದ ಆಕಾಶವಾಣಿಗೆ ಕಾಲ್ ಮಾಡಿ?
1: ಮೊದ್ಲು ಆಡಿದ್ದೀನಿ.
0: ಹಾಡಿದ್ಯಾ?
1: ಹಾ ಮೊದ್ಲು ಆಡಿದ್ದೀನಿ.
0: ಹಾಂ, ಖುಷಿ ಆಗ್ತಾ ಇದೆಯಾ?
1: ಹಾ ಖುಷಿ ಆಗ್ತಿದೆ.
0: ವೆರಿ ಗುಡ್, ಹೊಸ ಹೊಸ ಹಾಡ್ ಕಲಿ ಆಯ್ತಾ?
1: ಹಾ ಸರಿ.
0: ಬಾಯ್ ಅನಿಕಾ.
1: ಹಾ ಬಾಯ್.
0: ಹಲೋ.
2: ಹಲೋ,
0: ಹಾಯ್ ಪುಟ್ಟ.
2: ನಮಸ್ತೆ ಮ್ಯಾಮ್.
0: ನಮಸ್ತೆ, ಯಾರು, ಎಲ್ಲಿಂದ?
2: ಮ್ಯಾಮ್ ಸಂಸ್ಕೃತಿ ಮೈಸೂರಿಂದ.
0: ಸಂಸ್ಕೃತಿ? ಹಾ, ಸಂಸ್ಕೃತಿ ಏನ್ ಕಲ್ತಿದ್ಯಾ ಇವತ್ತು, ಏನ್ ಹೇಳ್ತಾ ಇದೀಯಾ?
2: ಮ್ಯಾಮ್ ಹಾಡು.
0: ಹಾಡು ಯಾರು ಹೇಳ್ಕೊಟ್ಟಿದ್ದು?
2: ಮ್ಯಾಮ್ ಸಂಗೀತ ಮ್ಯಾಮ್.
0: ನೀನು ಸಂಗೀತಕ್ಕೆ ಹೋಗ್ತಿದ್ಯಾ?
2: ಹಾ ಮ್ಯಾಮ್.
0: ಹ್ಮ್, ಆಕಾಶವಾಣಿಗೆ ಕರೆ ಮಾಡಿ ಹಾಡಬೇಕು ಅಂತಾನೆ ಹೊಸ್ದಾಗಿ ಕಲ್ತ್ಕೊಂಡಿಯಾ ಕೇಳ್ಕೊಂಡು, ಅಥವಾ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದ ಹಾಡನ್ನ ಹೇಳ್ತಾ ಇದೀಯಾ?
2: ಮ್ಯಾಮ್ ಕ್ಲಾಸ್ ಹೇಳ್ಕೊಟ್ಟಿದ್ರು.
0: ಹೌದಾ, ವೆರಿ ಗುಡ್. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಸಂಸ್ಕೃತಿ?
2: ಮ್ಯಾಮ್ ಫಿಫ್ತ್ ಸ್ಟ್ಯಾಂಡರ್ಡ್.
0: ಫಿಫ್ತಾ? ಓಕೆ, ಹಾಡು ಹಾಗಿದ್ರೆ.

0: ಸಂಸ್ಕೃತಿ ಚೆನ್ನಾಗಿ ಹಾಡಿದೆ.
1: ಥ್ಯಾಂಕ್ ಯು ಮ್ಯಾಮ್.
0: ನಿಮ್ಮ ಸಂಗೀತ ಟೀಚರ್ಗೆ ಹೇಳು ಆಯ್ತಾ, ನಾನು ಹೀಗೆ ಕರೆ ಮಾಡಿ ಹಾಡನ್ನು ಹೇಳಿದೆ, ನೀವು ಹೇಳ್ಕೊಟ್ಟಿದ್ದನ್ನ ಅಂತ. ಆಯ್ತಾ, ಹೊಸ ಹಾಡು ಹೌದಾ, ಕೊಡು.
1: ಹಲೋ ಮ್ಯಾಮ್.
0: ಹಾಯ್ ಪುಟ್ಟ, ಏನು ಹೆಸರು ನಿಂದು? ಚಾರ್ವಿ. ಚಾರ್ವಿ, ನೀನು ಸಂಗೀತ ಕಲಿತಾ ಇದೀಯಾ? ಹ್ಮ್, ಹಾಡು ಮತ್ತೆ.

0: ಸಂಸ್ಕೃತಿ ಮತ್ತು ಚಾರ್ವಿಕ ತುಂಬ ಚೆನ್ನಾಗಿ ಹಾಡಿದ್ರಿ ಇಬ್ಬರು ಕೂಡ. ಚಾರ್ವಿ, ತುಂಬ ಚೆನ್ನಾಗಿತ್ತು ನಿನ್ನ ಹಾಡು.
1: ಥ್ಯಾಂಕ್ ಯು ಮ್ಯಾಮ್.
0: ನಿಮ್ಮ ಅಕ್ಕನಿಗೂ ಹೇಳು ಆಯಿತಾ? ಮುಂದಿನ ವಾರ ಹೊಸ ಹಾಡು ಕಲ್ತ್ಕೊಂಡು ಬರ್ತೀರಾ ಇಬ್ಬರು? ವೆರಿ ಗುಡ್, ಇಬ್ಬರದ್ದು ವಾಯ್ಸು ತುಂಬ ಚೆನ್ನಾಗಿದೆ. ಹೀಗೆ ಹೊಸ ಹೊಸ ಹಾಡನ್ನು ಕಲಿತಾ ಇರಿ ಆಯಿತಾ? ಸಂಗೀತದಲ್ಲಿ ಮತ್ತಷ್ಟು ಕಲಿಕೆ ಮುಂದುವರಿಲಿ. ಬಾಯ್ ಬಾಯ್ ಚಾರ್ವಿ. ಹಲೋ.
2: ಹಲೋ.
0: ಹಾಯ್.
2: ಹಾಯ್ ಮ್ಯಾಮ್.
0: ಯಾರು, ಎಲ್ಲಿಂದ ಮಾತಾಡ್ತಿರೋದು?
2: ಗುಂಡ್ಲುಪೇಟೆಯಿಂದ ಪ್ರೇರಣ್.
0: ಪ್ರೇರಣ್, ಪ್ರೇರಣ್ ಬೇಗ ಹೇಳು, ನಿಂದು ಲಾಸ್ಟ್ ಕರೆ, ಏನು ಹೇಳ್ತೀಯಾ?
2: ಹನುಮನಮ್ಮ ತಾಯಿ ತಂದೆ ಹಾಡು.
0: ಹಾಂ, ಸ್ವಲ್ಪ ಬೇಗ ಹೇಳು ಆಯ್ತಾ?
2: ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ. ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ. ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರ ವೈಯ. ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರ ವೈಯ. ತಾಯಿ ತಂದೆಯ ಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ ಆಯಾಸ

ಸಂದೇವನವಂತೆ ಆಯಾಸವಿಲ್ಲದೆ ಸಂಜೀವನವ ತಂದೆ ಕಾಯಗೊಂಡ ಕಪಿಗಳನು ಸಾಯದಂತೆ ಪೊರೆವ ಗಾಯಗೊಂಡ ಕಪಿಗಳನು ಸಾಯದಂತೆ ಪೊರೆವ ರಘುರಾಮನಂದ್ರಿಗಳೇ ಸಾಕ್ಷಿ ತ್ರೇತ ಯುಗದಿ ರಘುರಾಮನಂದ್ರಿಗಳೇ ಸಾಕ್ಷಿ ತ್ರೇತ ಯುಗದಿ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ ಆನಂದ ತೀರ್ಥರೆ ನಮ್ಮ

0: ವೈಷ್ಣವರಿಗೆ ಸದ್ಗತಿಯ ತೋರಿದ ಪರಮಾತ್ಮ ಗತಿ ಪುರಂದರ ವಿಠಲನೆ ಸ ಕಲಿಯುಗದಲ್ಲಿ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರ ವೈರಿಯ. ಥ್ಯಾಂಕ್ ಯು ಮ್ಯಾಮ್.
1: ವೆರಿ ಗುಡ್ ಪ್ರೇರಣ್, ತುಂಬಾ ಚೆನ್ನಾಗಿ ಹಾಡಿದೆ.
0: ಥ್ಯಾಂಕ್ ಯು ಮ್ಯಾಮ್.
1: ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ಗೀತೆಯನ್ನ ಕಲ್ತ್ಕೊಂಡು ಬಾ. ಬಾಯ್ ಬಾಯ್.
0: ಬಾಯ್ ಮ್ಯಾಮ್.
1: ಮಕ್ಕಳ ಇವತ್ತಿನ ಕೇಳಿಗಿಳಿಗಳೇ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಯಾರ್ಯಾರು ಕರೆ ಮಾಡಿ ಕಥೆಯನ್ನು ಹಾಡನ್ನು ಹೇಳಿದಿರೋ ಅವರೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಹಾಗೆ ಯಾರಿಗೆ ಕರೆ ಸಿಕ್ಕಿಲ್ಲ ಅವರೆಲ್ಲರೂ ಕೂಡ ನಿರಾಶರಾಗಬೇಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಹೊಸ ಹೊಸ ಹಾಡನ್ನು ಕಲ್ತ್ಕೊಂಡು ಬನ್ನಿ, ನಿಮ್ಮ ಕರೆಯನ್ನು ಸ್ವೀಕರಿಸ್ತೇವೆ ಅಂತ ಹೇಳ್ತಾ ಇವತ್ತಿನ ಕೇಳಿಗಿಳಿಗಳೇ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ, ಟಾಟಾ, ಬೈ ಬಾಯ್.

0: ಇದುವರೆಗೂ ಕೇಳಿ ಗಿಳಿಗಳೇ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜ್
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈ ರಾತ್ರಿ 8 ಗಂಟೆಗೆ ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡ ಅನುವಾದ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30.
2: ಏನು ರಂಗ, ಕೈಗೆ ಬ್ಯಾಂಡೇಜ್
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಬಾಲ ಪ್ರತಿಭೆ ವಸಿಷ್ಠ ವೇದಾಂತ್ ಎಚ್ ಹಾಗೂ ಅವರ ತಾಯಿ ಚೈತ್ರಾ ಪಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಪಿ.
5: ಕೇಳಿದ್ರೆ ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಚೈತನ್ಯ ಚಿಲುಮೆ ಎನ್ನುವ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ದೀವಿ. ಅತಿ ಚಿಕ್ಕ ವಯಸ್ಸಿನಲ್ಲಿ 2 ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಹಾಗೆ 1 ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡನ್ನು ತನ್ನ ಮುಡಿಗೇರಿಸಿಕೊಂಡಿರುವಂತಹ ಮೈಸೂರಿನ ಮಾಸ್ಟರ್ ವಶಿಷ್ಠ ವೇದಾಂತ್ ಹೆಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಹಾಗೆ ಅವರ ತಾಯಿಯಾದಂತಹ ಚೈತ್ರಾ ಪಿ ಕೂಡ ಭಾಗವಹಿಸ್ತಿದ್ದಾರೆ. ಮೊದಲನೇದಾಗಿ ವಶಿಷ್ಠನ ಮಾತಾಡಿಸ್ತೀನಿ. ವಶಿಷ್ಠ 6 ವರ್ಷದ ಚಿಕ್ಕ ಹುಡುಗ. ಈ ರೆಕಾರ್ಡ್ ಎಲ್ಲ ಮಾಡಿದಾಗ ಅವನು ಹತ್ತತ್ರ 1-2 ವರ್ಷದಲ್ಲೇ ರೆಕಾರ್ಡ್ ಮಾಡಿ ಮುಗಿಸಿದ್ದಾನೆ. ಈಗ ಅವನನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಮಾತಾಡಿಸ್ತೀನಿ. ವಶಿಷ್ಠ ವೇದಾಂತ್, ಹಾಯ್.
6: ಹಾಯ್,
5: ಹೇಗಿದ್ದೀಯಾ?
6: ಚೆನ್ನಾಗಿದ್ದೇನೆ.
5: ಚೆನ್ನಾಗಿದ್ದೀಯಾ? ಯಾವ ಊರು ನೀನು?
6: ಮೈಸೂರು.
5: ಮೈಸೂರು, ಎಲ್ಲಿ ಮನೆ?
6: ಶ್ರೀರಾಮ್ಪುರ ಬೆಮೆಲ್ ಆರ್ಚ್.
5: ನೀನು 8ನೇ ಕ್ಲಾಸ್ ಓದ್ತಾ ಇದೀಯಾ?
6: ಫಸ್ಟ್ ಸ್ಟ್ಯಾಂಡರ್ಡ್.
5: ಎಲ್ಲಿ ಓದ್ತಾ ಇದೀಯಾ?
6: ಎಕ್ಸೆಲ್ ಪಬ್ಲಿಕ್ ಸ್ಕೂಲ್.
5: ಹೌದಾ? ಹೆಂಗೆ ಹೋಗ್ತೀಯಾ ಸ್ಕೂಲ್ಗೆ?
6: ಬಸ್.
5: ಬಸ್ಸಲ್ಲಿ ಹೋಗ್ತೀಯಾ? ಓಹೋಹೋಹೋ. ಯಾರು ಅಪ್ಪ ಅಮ್ಮ ಕರ್ಕೊಂಡು ಹೋಗಲ್ಲ ನಿನ್ನ?
6: ದೂರ
5: ದೂರ ಆಗುತ್ತಾ? ಆ ಕಡೆಯಿಂದ ಬರ್ಬೇಕಾದ್ರೆ ಬಸ್ಸಲ್ಲೇ ಬರ್ತೀಯಾ? 4:00. ಹ್ಞೂ ಹ್ಞೂ. ಹಂಗಾದ್ರೆ ನೀನು ಹೋಗೋಕ್ಕೆ ಬರೋಕ್ಕೆ ಜಾಸ್ತಿ ಸಮಯ ಬೇಕು. ಎಷ್ಟು ಜನ ಇದೆ ಫ್ರೆಂಡ್ಸ್ ನಿನಗೆ?
6: ಆಲ್.
5: ಎಲ್ಲರೂ ಫ್ರೆಂಡ್ಸಾ? ಯಾರ್ದಾರು ಹೆಸರು ಹೇಳ್ತೀಯಾ? ನೆನ್ಪಿದೆ, ಹೇಳು ನೋಡೋಣ. ಯಾರ ಹೆಸರು ಹೇಳ್ತೀಯಾ?
6: ಗಗನ್. ಪರಿಜ್ಞ.
5: ಪರಿಜ್ಞ ಇಬ್ಬರೇ?
6: ಇನ್ನೂ ಫುಲ್ ಇದ್ದಾರೆ.
5: ಹೋಗ್ಲಿ ಬಿಡು, ಆಯಿತು. ಅವರಿಬ್ಬರು ಅದೃಷ್ಟವಂತರು. ಅವ್ರ ಹೆಸರನ್ನು ತಗೋಬಿಟ್ಟದ ನೀನು? ಹಾಂ, ಓಕೆ. ಈ ಕಾರ್ಯಕ್ರಮ ಕೇಳ್ತಾ ಓ ನನ್ನ ಹೆಸರು ತಗೊಂಡ್ರು ಅಂತ ಖುಷಿ ಪಡ್ತಾರೆ ಅವರು. ಆಯ್ತಾ? ಅಪ್ಪ ಅಮ್ಮನ ಹೆಸರು ಗೊತ್ತಾ? ಅಪ್ಪನ ಹೆಸರೇನು?
6: ಆಲೇಶ್.
5: ಆಲೇಶ್ ಏನು ಮಾಡ್ತಾರಪ್ಪ?
6: ಇಂಜಿನಿಯರ್.
5: ಇಂಜಿನಿಯರ್ ಆಗಿದ್ದಾರಾ? ಅಮ್ಮ?
6: ಇಂಜಿನಿಯರ್.
5: ಅಮ್ಮನ ಹೆಸರೇನು?
6: ಚೈತ್ರ.
5: ಚೈತ್ರ. ಅಮ್ಮನ ಇಂಜಿನಿಯರಾ? ಅಮ್ಮ ಕೆಲ್ಸಕ್ಕೆ ಹೋಗ್ತಾರಾ? ಮತ್ತೆ ಏನು ಮಾಡ್ತಾರೆ? ಮನೇಲೇ ಇರ್ತಾರಾ? ಏನು ಮಾಡ್ತಾರಮ್ಮ?
6: ಕೆಲಸ ಮಾಡ್ತಾರೆ.
5: ಕೆಲಸ ಮಾಡ್ತಾರಾ? ಮನೆ ಕೆಲಸ ಮಾಡ್ತಾರಾ? ಹೊರಗಡೆ ಹೋಗಲ್ವಾ ಕೆಲಸ ಮಾಡೋಕ್ಕೆ? ನೀನು ನೋಡ್ಕೊಬೇಕಲ್ವಾ, ಅದಕ್ಕೆ ಮನೇಲಿ ಇರ್ತಾರಾ? ಓಕೆ. ನಿನಗೆ ಬೇಕಾಗಿದ್ದೆಲ್ಲ ಮಾಡಿಕೊಡ್ತಾರಾ ಅಡುಗೆ? ಏನಿಷ್ಟ ನಿನಗೆ?
6: ದೋಸೆ.
5: ದೋಸೆ ಒಂದೇ ಇಷ್ಟನಾ?
6: ದೋಸೆ, ಪಲಾವ್, ಉಪ್ಪಿಟ್ಟು, ಚಿತ್ರಾನ್ನ
5: ಎಲ್ಲ ಮಾಡಿಕೊಡ್ತಾರಾ? ಇವೆಲ್ಲ ಹೊರಗಡೆ ತಿನ್ಬೋದಲ್ಲ? ತಿನ್ನಲ್ಲ ಹೊರಗಡೆ, ಮನೇಲೇ ತಿಂತೀಯಾ? ಸರಿ, ಆಯಿತು, ಓಕೆ. ಈಗ ನೀನು ಆಕಾಶ ಮನೇಲಿ ಮಾತಾಡ್ತಿದ್ಯಾ, ನಿನ್ನ ಮಾತುಗಳನ್ನು ಬಹಳಷ್ಟು ನಿಮ್ಮ ಫ್ರೆಂಡ್ಸ್ ಕೇಳ್ತಾ ಇದ್ದಾರೆ. ಹೇಳ್ದಲ್ಲ ಇಬ್ಬರ ಹೆಸರು, ಅವರು ಕೇಳ್ತಾ ಇರ್ತಾರೆ.

0: ಹೌದಾ? ಈಗ ನನ್ನ ಫ್ರೆಂಡು ವಶಿಷ್ಠ್ ಆಕಾಶವಾಣಿಲಿ ಮಾತಾಡ್ತಾ ಇದ್ದಾನೆ ಅನ್ನೋ ಖುಷಿ ಅವ್ರಿಗೆ. ಅದ್ರ ಜೊತೆಗೆ ನೀನು ಅವ್ರ ಹೆಸರು ಕೂಡ ಹೇಳ್ಬಿಟ್ಟಿದ್ಯಾ ಅಲ್ವಾ. ಈಗ ನಿನ್ನ ನಾನು ಏನಕ್ಕೆ ಸಂದರ್ಶನ ಮಾಡ್ತಿದ್ದೀನಿ ಗೊತ್ತಿದೆಯಾ? ಅದು ಯಾವುದು ಅಂತ ಹೇಳ್ಬೋದಾ? ನೆನಪಿದೆಯಾ ನಿನಗೆ ಯಾವ ಬುಕ್ ಆಫ್ ರೆಕಾರ್ಡಲ್ಲಿ ನಿನಗೆ ಹೆಸರು ಬಂದಿದೆ ಅಂತ ಹೇಳ್ತೀಯಾ?
1: ಗೊತ್ತಾಯ್ತು.
0: ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಬಂದಿದೆಯಾ? ಏನಕ್ಕೆ ಬಂತು ನಿನಗೆ ಅದು ಗೊತ್ತಾ? ನೀನು ಏನು ಹೇಳಿದೆ ಅಂತ ನಿನಗೆ ಆ ಬುಕ್ ಆಫ್ ರೆಕಾರ್ಡಲ್ಲಿ ನಿನ್ನ ಹೆಸರು ಬಂತು?
1: ಹನುಮಾನ್ ಚಾಲೀಸ್.
0: ಹನುಮಾನ್ ಚಾಲೀಸ್ ಹೇಳ್ದಾ? ವೆರಿ ಗುಡ್. ಎಷ್ಟು ವರ್ಷ ಆಯಿತು ನಿಂಗೆ ಅವಾಗ ಹೇಳಿದಾಗ?
1: ಫೋರ್
0: ಇಯರ್ಸಾ? ಓಕೆ. ಆಮೇಲೆ ನೀನು ಅಂದರೆ 554 ಆಬ್ಜೆಕ್ಟ್ಸ್ಗಳನ್ನು ನೀನು ಗುರುತಿಸ್ತೀಯ, 43 ಡಿಫ್ರೆಂಟ್ ಕೈಂಡ್ಸ್ ಆಫ್ ವಸ್ತುಗಳನ್ನು ಅಲ್ವಾ ಗುರುತಿಸ್ತೀಯ ಅಲ್ವಾ. ಅದಕ್ಕೆ ನಿನಗೆ ಏಕೆ ನಿನಗೆ ಅವೆಲ್ಲ ನೆನಪು ಹೆಂಗೆ ಬಂತು ನಿನಗೆ? ಯಾರು ಹೇಳ್ಕೊಡ್ತಿದ್ರು?
1: ಅಮ್ಮ.
0: ಅಮ್ಮ ಹೇಳ್ಕೊಡ್ತಿದ್ರಾ? ಏನೇನು ಹೇಳ್ಕೊಟ್ಟಿದ್ರು ಅಮ್ಮ ನಿಂಗೆ ಹಾಗಾದರೆ? ಅವಾರ್ಡ್ಸು, ಫಾರಿನ್ ಸೈಂಟಿಸ್ಟು, ಅವೆಲ್ಲ ಹೇಳ್ಕೊಟ್ಟಿದ್ದಾರಾ? ಹಾಂ, ಓಕೆ ಓಕೆ. ಆಮೇಲೆ ನ್ಯಾಷನಲ್ ಸಿಂಬಲ್ಸ್ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಓಕೆ. ಈಗ 43 ಆ್ಯಕ್ಟಿವಿಟೀಸ್ಗಳಲ್ಲಿ 554 ಆಬ್ಜೆಕ್ಟ್ಸ್ಗಳನ್ನ ನೀನು ಕಂಡುಹಿಡಿತೀಯ ಅಲ್ವಾ. ವೆರಿ ಗುಡ್. ಅದು 1 ಇಯರ್ 11 ಮಂತ್ಸಲ್ಲಿ. ಹೌದಾ? ಈಗ ಫಾರಿನ್ ಸೈಂಟಿಸ್ಟು, ಜ್ಞಾನಪೀಠ ಅವಾರ್ಡ್ ವಿನ್ನರು ಅವೆಲ್ಲನೂ ಕೂಡ ಹೇಳ್ತೀಯ ಅಲ್ವಾ. ಫೋಟೋ ತೋರಿಸೋರು ಯಾರ್ಯಾರು ಅಂತ ಹೇಳ್ತೀಯ ಅಲ್ವಾ. ಏನು ಹನುಮಾನ್ ಚಾಲೀಸು ಅದು ಕೂಡ ರೆಕಾರ್ಡ್ ಮಾಡಿದ್ಯಾ? ಎಷ್ಟು ಸೆಕೆಂಡಲ್ಲಿ ಹೇಳಿದ ನೀನು? 2 ನಿಮಿಷ 2 ಮಿನಿಟ್ಸ್ 11 ಸೆಕೆಂಡ್ಸಲ್ಲಿ. ವೆರಿ ಗುಡ್. ಈಗ ಒಂದ್ಸಲ ಹೇಳ್ತೀಯ ನಮಗೆ ಹನುಮಾನ್ ಚಾಲೀಸ್ನ? ಫಾಸ್ಟಾಗಿ ಹೇಳ್ತೀಯಾ?
1: ಹೇಳ್ತೀನಿ. ಶ್ರೀ ಗುರು ಚರಣ ಸರೋಜರ ಜಾ ನಿಜಮ ನಮ್ಮ ಕುರು ಸುಧಾರಿ ಭರಣವರ ರಘುಬರ ಭೀಮಲಯ ಸೋ ಜೋದಾಯಕ ಫಲಚಾರಿ ಬುದ್ಧಿನ ತನು ಜಾನಕಿ ಸುಮಿರ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇವ ಮುಯಿ ಅರವು ಕೊಲೆ ಸಬಿಕಾ.

0: ಕೊಡ್ತಾ ಇದ್ರ? ಹೌದಾ? ಓಕೆ, ಯಾಕೆ ನಿಂಗೆ ಕಲಿಬೇಕು ಅಂತ ಅನಿಸ್ತು?
1: ನನಗೆ ಸಾಂಗ್ ಕಲಿಯೋದಂದ್ರೆ ಇಷ್ಟ.
0: ಇಷ್ಟನಾ? ಇನ್ಯಾವ ಸಾಂಗ್ ಕಲ್ತಿದ್ಯಾ? ಆಮೇಲೆ
1: ವಿಷ್ಣು ಸಹಸ್ರನಾಮ.
0: ವಿಷ್ಣು ಸಹಸ್ರನಾಮನ ಹೇಳ್ತೀಯಾ? ವೆರಿ ಗುಡ್. ಓಕೆ, ಈಗ ಸ್ವಲ್ಪ ಸುಧಾರಿಸ್ಕೋ, ಅಮ್ಮನ ಮಾತಾಡಿಸ್ತೀನಿ ಆಯ್ತಾ? ವಶಿಷ್ಠ ವೇದಾಂತ ಅವರ ತಾಯಿ ಚೈತ್ರ ಮಾತಾಡ್ತಾರೆ. ಚೈತ್ರ ನಮಸ್ಕಾರ.
2: ನಮಸ್ಕಾರ ಸರ್.
0: ಏನ್ ಮಾಡ್ಕೊಂಡಿದ್ರಿ ಚೈತ್ರ ಅವ್ರೆ ನೀವು?
2: ನಾ ಇಂಜಿನಿಯರ್ ಸರ್.
0: ಓಕೆ, ಕೆಲಸ ಮಾಡ್ತೀರಾ?
2: ಇಲ್ಲ ಸರ್.
0: ಮಾಡ್ತಾ ಇದ್ರ?
2: ಅವ್ನ ಸಣ್ಣವನ್ನೆಲ್ಲ ಹೋಗಕ್ ಆಗೋದಿಲ್ಲ.
0: ಓಕೆ, ಅವನ ಒಂದು ಪಾಲನೆ ಪೋಷಣೆಯಲ್ಲಿ ತೊಡಗಿದಿರಿ. ಓಕೆ, ಈಗ ನಿಮ್ಮ ಮಗನ ಮಾತುಗಳನ್ನ ಕೇಳಿದ್ರಿ. ಬಹಳಷ್ಟು ಮಗ ಹೇಳಿದಾಗ ನೀವೇ ಎಲ್ಲ ಹೇಳ್ಕೊಟ್ಟಿದ್ರಿ ಅಂತ ಹೇಳ್ತಾನೆ.
2: ಹೌದು ಸರ್.
0: ಯಾಕೆ ಇವೆಲ್ಲ ಹೇಳ್ಕೊಡ್ಬೇಕು ಅನ್ನಿಸ್ತು ನಿಮ್ಗೆ?
2: ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ ಸರ್. ಒಂದ್ಸತಿ ಅದನ್ನ ನೋಡಿದ್ರೆ ಅದೇ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಹಂಗಾಗಿ ಗೊತ್ತಾಗಿ ಅದನ್ನ ಹೇಳ್ಕೊಡ್ತಾ ಬಂದೆ. ಅವನು ತುಂಬಾ ಚೆನ್ನಾಗಿ ಕಲಿತಾನೆ.
0: ಎಷ್ಟನೇ ವರ್ಷದಿಂದ ಕಲಿಸ್ಲಿಕ್ಕೆ ಶುರು ಮಾಡಿದ್ರಿ?
2: 9 months ಇಂದನೇ ಸ್ಟಾರ್ಟ್ ಮಾಡ್ಬಿಟ್ಟ ಅವ್ನು ಮಾತಾಡಕ್ಕೆ. ಅವಾಗಿಂದನೇ ಅವನಿಗೆ ಒಂದ್ ಸ್ವಲ್ಪ ಸ್ವಲ್ಪನೇ ಹೇಳ್ಕೊಡ್ತಾ ಇದ್ರೆ ಅವಾಗ ಅದನ್ನ ಬಿಡ್ಕೊಂತ ಹೋಗ್ತಾ ಇದ್ದ. ತೋರಿಸ್ಬಿಟ್ರೆ ಸಾಕು, ಮತ್ತೆ ಅದು ಕುವೆಂಪು ಅಮ್ಮ ಕುವೆಂಪು ಬಾ ಇಲ್ಲಿ ನೋಡು ಟಿವಿಯಲ್ಲಿ ಬಂದಿದ್ದಾರೆ ಅಂತ ಅನ್ನೋರು.
0: ಅಂದ್ರೆ ಇಂಥದ್ದೇ ಅಂತಲ್ಲ,
2: ಸುಮ್ನೆ
0: ಎಲ್ಲಾನು ನೋಡ್ತಾನೆ ಬೇಕಾದ್ರೆ.
2: ಹೌದೌದು.
0: ಹೌದಾ?
2: ಹೌದು ಸರ್.
0: ಕಾರ್ಟೂನ್ಸ್ ಮತ್ತೆ ಪಿಕ್ಚರ್ಸ್.
2: ಕಾರ್ಟೂನ್ಸ್ ಏನ್ ನೋಡೋದಿಲ್ಲ.
0: ಅಂದ್ರೆ ನಿಮ್ಗೆ ಇಂಥದನ್ನೇ ಕಲಿಸ್ಬೇಕು ಅಂತ ಯಾರು ಪರ್ಟಿಕ್ಯುಲರ್ ಯಾರು ಬಂತ? ಇಲ್ಲ
2: ಇಲ್ಲ ಸರ್, ಹಂಗೇನಿಲ್ಲ.
0: ಹಂಗೇನಿಲ್ಲ,
2: ಎಲ್ಲ ಕಲಿತಿದ್ನಲ್ಲ. ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿದೆ, ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿ ಕಲಿತಾನೆ ಅಂತ ಕಲಿಸ್ತೀನಿ.
0: ಮತ್ತೆ ಹಾಡುಗಳನ್ನು ಕೂಡ ಹೇಳ್ಕೊಟ್ಟಿದ್ದೀರಿ. ಯಾಕೆ ಹಾಡುಗಳನ್ನ ಹೇಳ್ಕೊಟ್ರಿ?
2: ಅವನಿಗೆ ಇಷ್ಟ ಸರ್, ಸಾಂಗ್ ಹಾಡೋದು ಅಂದ್ರೆ ತುಂಬಾ ಇಷ್ಟ.
0: ದೇವ್ರದೇ ಹಾಡ್ತಾನೆ,
2: ಎಲ್ಲದೂ ಹೇಳ್ತಾನೆ
0: ದೇವ್ರದೇ. ಈಗ ಹನುಮಾನ್ ಚಾಲೀಸ ಹೇಳದ, ಐಗಿರಿ ನಂದಿನಿ ಹೇಳ್ತಾನಂತೆ, ಹಾಗೆ ವಿಷ್ಣು ಸಹಸ್ರನಾಮ ಬರೀ ದೇವ್ರದೇ ಹೇಳ್ಕೊಟ್ಟಿದ್ರಿ ಏನ್ ಕಾಣುತ್ತೆ? ಬೇರೆ ಗೀತೆಗಳನ್ನ ಕೇಳಿಸ್ತೀರಾ ಇಲ್ಲ ಹೇಗೆ?
2: ಇಲ್ಲ, ಎಲ್ಲ ಬರುತ್ತೆ.
0: ಎಲ್ಲ ಬರುತ್ತೆ. ಯಾವ ಗೀತೆಗಳನ್ನ ಹಾಡ್ತಾನೆ?
2: ತಂಪು ಗಾಳಿ, ಭಾವಗೀತೆ ಹೇಳ್ತಾನೆ, ಭಕ್ತಿ ಗೀತೆ ಹೇಳ್ತಾನೆ, ಇಲ್ಲ ಹೇಳ್ತಾನೆ, ಜನಪದ ಹಾಡು ಹೇಳ್ತಾನೆ.
0: ಅಂದ್ರೆ ಯಾವ ವರ್ಷದಿಂದ ಶುರು ಮಾಡಿದ್ದ ಹಾಗಾದ್ರೆ ಇದು?
2: ಅವನು 1 year ಇಂದನೇ ಮಾತಾಡ್ತಾ ಇದ್ನಲ್ಲ ಸರ್, ಅವಾಗಿಂದನೇ ಕಂಟಿನ್ಯೂ ಮಾಡ್ಕೊಂತ ಬಂದೆ, ಹೇಳ್ತಾನೆ.
0: ಓಕೆ, ಹಾಗೆ ಕೂಡ ಇವನು 2 ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ತನ್ನ ಹೆಸರು ಇಟ್ಕೊಂಡಿದ್ದಾನೆ, ಹಾಗೆ ಒಂದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ?
2: ಸರ್, ಅವನು 1 year 11 months ಇದ್ದಾಗೆ 43 ಆಕ್ಟಿವಿಟೀಸ್ನ ಐಡೆಂಟಿಫೈ ಮಾಡ್ತಾ ಇದ್ದ. ಜ್ಞಾನಪೀಠ ಅವಾರ್ಡ್ ವಿನ್ನರ್ಸ್, ನ್ಯಾಷನಲ್ ಸಿಂಬಲ್ಸು, ಬೇರೆ ಕಂಟ್ರಿ ಫ್ಲಾಗ್ಸು, ಕಾರ್ ಲೋಗೋಸು, ಆಮೇಲೆ ಫಾರಿನ್ ಸೈಂಟಿಸ್ಟು, ಇಂಡಿಯನ್ ಸೈಂಟಿಸ್ಟು, ಫಿಲಮ್ ಆಕ್ಟ್ರೆಸ್, ಕ್ರಿಕೆಟ್ ಪ್ಲೇಯರ್ಸು, ಎಲ್ಲಾನು ಹೇಳ್ತಾ ಇದ್ದ ಸರ್. 554 ಆಬ್ಜೆಕ್ಟ್ಸ್ ಫುಲ್ ಹೇಳ್ತಿದ್ದ ಅವನು.
0: 554 ಆಬ್ಜೆಕ್ಟ್ಸ್. 554 ಆಬ್ಜೆಕ್ಟ್ಸ್ ನ ಐಡೆಂಟಿಫೈ ಮಾಡಿದಕ್ಕೆ ಅವನಿಗೆ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಅವನ ಹೆಸರು ಬಂದಿತ್ತಲ್ವಾ? ಅದು ಯಾವ ವರ್ಷದಲ್ಲಿ?
2: 1 year 9 months 2021.
0: ಓಕೆ, ಅವನಿಗೆ 1 year 9 months ಆಗಿತ್ತು ಅವಾಗ.
2: ಅವನ್ ಸ್ಪೆಲ್ಲಿಂಗ್ ಐಡೆಂಟಿಫೈನು ಮಾಡ್ತಿದ್ದ, ಅದ್ರದ್ದು ಸ್ಪೆಲ್ಲಿಂಗು ಹೇಳ್ತಿದ್ದ ಸರ್. ಅವನು
0: ಸ್ಪೆಲ್ಲಿಂಗು ಹೇಳ್ತಾ ಇದ್ದ. ಓಕೆ, ಹಾಗೆ ಈ ಹನುಮಾನ್ ಚಾಲೀಸ್ ಅನ್ನು ಕೂಡ 2 minutes ಸಮಥಿಂಗ್ ಅಲ್ಲಿ ಏನೋ ಹೇಳಿ ಅದು ಕೂಡ ರೆಕಾರ್ಡ್ ಮಾಡಿದ್ನಲ್ವಾ? ಎಷ್ಟು ನಿಮಿಷಕ್ಕೆ ಹೇಳಿದ್ದವನು?
2: 2 minutes 11 seconds
0: 11 seconds ಅಲ್ಲಿ ರೆಕಾರ್ಡ್ ಮಾಡಿದ್ದು. ಓಕೆ, ಇದು ಯಾವ್ದು ಒಂದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಯಾವ್ದು ಬಂದಿದ್ದವನು?
2: ಅದು ಐಗಿರಿ ನಂದಿನಿ ಸರ್, 8 minutes 43 seconds ಒಳಗೆ ಹೇಳ್ತ.
0: 8 minutes 43 seconds ಒಳಗಡೆ. ಅಂದ್ರೆ ಇದನ್ನೆಲ್ಲ ಪ್ರಾಕ್ಟೀಸ್ ಡೈಲಿ ಮಾಡಿಸ್ತಿದ್ರೆ ಹೇಗೆ?
2: ಸರ್, ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ.
0: ಅಂದ್ರೆ ಪ್ರಾಕ್ಟೀಸ್ ಡೈಲಿ ಇರ್ತಿತ್ತು, ಮತ್ತೆ ಬೇರೆ ಆಕ್ಟಿವಿಟೀಸ್ ಏನ್ ಮಾಡ್ತಿರ್ಲಿಲ್ಲ?
2: ಎಲ್ಲ ಮಾಡ್ತಾನೆ ಸರ್. ಅವ್ನು ಕ್ರಿಕೆಟ್ ತುಂಬಾ ಚೆನ್ನಾಗಿ ಆಡ್ತಾನೆ, ಶಟಲ್ ಆಡ್ತಾನೆ, ಫುಟ್ಬಾಲ್ ಆಡ್ತಾನೆ, ಪಿಯಾನೋ ಮಾಡ್ತಾನೆ, ತುಂಬಾ ಚೆನ್ನಾಗಿ ಪಿಯಾನೋ ಮಾಡ್ತಾನೆ.
0: ಇದೆಲ್ಲದಕ್ಕೂ ಕ್ಲಾಸಿಗೆ ಕಳಿಸ್ತಾ ಇದೀರಾ?
2: ಕ್ಲಾಸಿಗೂ ಕಳಿಸ್ತೇನೆ.
0: ಯಾವ್ದು ಕಳಿಸ್ತಾ ಇದ್ರಿ ಕ್ಲಾಸ್ಗೆ?
2: GSS ಸ್ಕೂಲಲ್ಲಿ ಕಳಿಸ್ತೀನಿ.
0: ಅಲ್ಲ, ಎಲ್ಲದಕ್ಕೂ ಕಳಿಸ್ತೀರಾ, ಯಾವ್ದು ಕಳಿಸ್ತೀರಾ?
2: ಪಿಯಾನೋ ಕ್ಲಾಸಿಗೆ ಕಳಿಸ್ತೀನಿ.
0: ಓಕೆ,
2: ಮ್ಯೂಸಿಕ್ ಕ್ಲಾಸಿಗೆ ಕಳಿಸ್ತೀನಿ.
0: ಓಕೆ, ಏನ್ ಚಿಕ್ಕ ವಯಸ್ಸಿಗೆ ಬಾರಿ ಬರ್ಡನ್ ಮಾಡ್ತೀರಿ ಅಂತ ಅನ್ಸಲ್ವಾ ನಿಮಗೆ?
2: ಇಲ್ಲ ಸರ್, ಅವನಿಗೆ ಖುಷಿ ಸರ್ ಹೋಗಕ್ಕೆ. ಕ್ಲಾಸ್ ಇಂದ ಬಂದ ತಕ್ಷಣ ಬಾ ಅಮ್ಮ ಹೋಗೋಣ.
0: ಸ್ಕೂಲಲ್ಲೇ ಆಕ್ಟಿವಿಟೀಸ್ಗಳು ಜಾಸ್ತಿ ಇರ್ತವೆ
2: ಇರೋದಿಲ್ಲ ಸರ್? ಈ ಸ್ಕೂಲಲ್ಲಿ ಆಕ್ಟಿವಿಟೀಸ್ ಅಷ್ಟೇ ಇರುತ್ತೆ, ತುಂಬಾ ಓದಿಸೋದೇನು ಇರೋದಿಲ್ಲ.
0: ಹೋಮ್ವರ್ಕ್ ಜಾಸ್ತಿ ಇರಲ್ವಾ?
2: ಹೋಮ್ವರ್ಕ್ ಇರೋದಿಲ್ಲ.
0: ಓಕೆ ಓಕೆ, ಅಂದ್ರೆ ಅವ್ನಿಗೆ ಫ್ರೀ ಟೈಮ್ ಸಿಗುತ್ತೆ ಅಲ್ವಾ?
2: ಹೌದು ಸರ್.
0: ಅದರಿಂದ ನೀವು ಏನ್ ಆಕ್ಟಿವಿಟೀಸ್ ಬೇಕಾದ್ರೆ ಮಾಡಿಸಬಹುದು, ಕಲಿಸಬಹುದು. ಅವ್ನಿಗೆ ಏನೇನು ಆಸಕ್ತಿ ಅಂದ್ರೆ ಮ್ಯೂಸಿಕ್ ಬಿಟ್ಟು
2: ತುಂಬಾ ಇಷ್ಟ.
0: ಓಕೆ ಓಕೆ, ನಿಮ್ ಮನೆ ಇರೋದಿಲ್ಲಿ?
2: ಶ್ರೀರಾಮ್ಪುರದಲ್ಲಿ.
0: ಶ್ರೀರಾಮ್ಪುರದಲ್ಲಿ
2: ಬೆಮಲ್ ಆರ್ಚ್ ಹತ್ರ.
0: ಓಕೆ,
2: ಅವ್ನ್ ಫಸ್ಟ್ ಡ್ರೀಮ್ ಕಿಡ್ಸ್ ಸ್ಕೂಲಿಗೆ ಹೋಗ್ತಿದ್ದ. ಅಲ್ಲಿ ಶಾರದಾ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡೋರು, ತುಂಬಾ ಚೆನ್ನಾಗಿ ಹೇಳ್ತಾನೆ ಅಂತ.
0: ಆಮೇಲೆ ಈಗ ನೀವು ಶಾಲೆ ಸೇರಿಸಿರೋದು ಎಕ್ಸೆಲ್ ಪಬ್ಲಿಕ್ ಸ್ಕೂಲ್, ದೂರ ಆಯ್ತು ಅಂತ ಅನ್ಸಲ್ವಾ?
2: ದೂರ ಆಯ್ತು, ಆದ್ರೆ ತುಂಬಾ ಚೆನ್ನಾಗಿದೆ ಸ್ಕೂಲು, ಬರ್ಡನ್ ಮಾಡೋದಿಲ್ಲ ಅಂತ
0: ಶಾಲೆಗೆ ಸೇರಿಸಿದ್ರಿ. ಈಗ ನಾನು ವಶಿಷ್ಠ ಹತ್ರ ಮಾತಾಡ್ತೀನಿ. ವಶಿಷ್ಠ, ಅಮ್ಮನ ಮಾತು ಕೇಳದೆ ಅಲ್ವಾ?
1: ಕೇಳದೆ.
0: ಎಲ್ಲ ಅಮ್ಮನೇ ಹೇಳ್ಕೊಡ್ತಾರಂತಲ್ಲ ನಿನಗೆ, ಅಪ್ಪ ಏನು ಹೇಳ್ಕೊಡಲ್ವಾ?
1: ಹೇಳ್ಕೊಡ್ತಾರೆ.
0: ಏನ್ ಹೇಳ್ಕೊಡ್ತಾರಪ್ಪ?
1: ಬ್ಯಾಟ್ ಬಾಲ್, ಶಟಲ್,
0: ಕ್ರಿಕೆಟ್, ಶಟಲ್, ಓ ಸ್ಪೋರ್ಟ್ಸ್ ಎಲ್ಲ ಅಪ್ಪ, ಕಲ್ಚರ್ ಎಲ್ಲ ಅಮ್ಮ. ವೆರಿ ಗುಡ್. ಈಗ ನೀನು 43 ಆಕ್ಟಿವಿಟೀಸ್ಗಳಲ್ಲಿ 554 ಆಬ್ಜೆಕ್ಟ್ಸ್ಗಳನ್ನ ಏನು ರೆಕಗ್ನೈಸ್ ಮಾಡ್ತೀಯಲ್ಲ, ಕೆಲವೊಂದು ರೆಕಗ್ನೈಸ್ ಮಾಡ್ತೀಯ ಈಗ?
1: ಮಾಡ್ತೀನಿ.
0: ಯಾವ್ದಾದ್ರು ಪಿಕ್ಚರ್ ತೋರಿಸ್ರಿ ಯಾರು ಅಂತ ಹೇಳ್ತೀಯ? ಅದನ್ನ ಹೇಳ್ತೀಯ?

0: ಬಾಸ್ ಅಬ್ದುಲ್ ಕಲಾಂ.
1: ಕ್ರಿಕೆಟ್ ಪ್ಲೇಯರ್ಸ್ ಹೇಳು ನೋಡೋಣ.
0: ವಿರಾಟ್ ಕೊಹ್ಲಿ, ಧೋನಿ,
2: ರಾಹುಲ್ ದ್ರಾವಿಡ್,
0: ಸಚಿನ್ ತೆಂಡೂಲ್ಕರ್, ರೋಹಿತ್ ಶರ್ಮಾ.
1: ಈಗ ಫ್ಲಾಗ್ಸ್ಗಳನ್ನು ಕೂಡ ಹೇಳ್ತೀಯಲ್ವಾ?
0: ಇಂಡಿಯಾ, ಅಮೆರಿಕಾ, ಚೀನಾ, ಇಟಲಿ, ತುಂಬ ಗೊತ್ತು, ತೋರಿಸಿದೆ ಎಲ್ಲ ಹೇಳ್ತೀನಿ.
1: ವಶಿಷ್ಠ, ಇವೆಲ್ಲ ಯಾರು ಹೇಳ್ಕೊಟ್ಟಿದ್ದು ನಿನಗೆ?
0: ಅಮ್ಮ.
1: ಅಮ್ಮ ಹೇಳ್ಕೊಟ್ಟಿದ್ದಾ? ಅಂದರೆ ಈಗ ನೀನು 1 ಇಯರ್ 11 ಮಂತ್ಸಲ್ಲೇ ಇದೆಲ್ಲ ಹೇಳ್ಬಿಟ್ಟಿದ್ದೆ ಅಲ್ವಾ?
0: ಹೌದು.
1: ಅಲ್ವಾ, ಆಮೇಲೆ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಮಾಡ್ಲಿಕ್ಕೆ ಶುರು ಮಾಡಿದೆ. ಏನಕ್ಕೆ ಇವೆಲ್ಲ ಮಾಡಬೇಕು ಅಂತ ಅನಿಸ್ತು ನಿನಗೆ? ಏನಕ್ಕೆ ಇಂಟ್ರೆಸ್ಟ್? ಏನೇನು ಇಷ್ಟ ನಿನಗೆ?
0: ಕ್ರಿಕೆಟ್, ಶಟಲ್, ಪಿಯಾನೋ.
1: ಫಿಲಮ್ಸ್ ನೋಡ್ತೀಯಾ? ಏನು ಫಿಲಮ್ಸ್ ನೋಡ್ತೀಯಾ?
0: ನೋಡ್ತೀನಿ.
1: ಯಾವ್ಯಾವ ಮೂವೀಸ್ ನೋಡ್ತೀಯಾ?
0: ನರಸಿಂಹ.
1: ಸರಿ, ಆಮೇಲೆ
0: ಗುರು ಶಿಷ್ಯರು.
1: ಕನ್ನಡ ಫಿಲಮ್ ಮಾತ್ರ ನೋಡ್ತೀಯಾ?
0: ಕನ್ನಡ ಇಂಗ್ಲಿಷ್.
1: ಕನ್ನಡ ಇಂಗ್ಲಿಷ್ ನೋಡ್ತೀಯಾ? ಓಕೆ. ಬುಕ್ ಓದ್ತೀಯಾ ನೀನು? ಯಾವ ಬುಕ್ ಓದ್ತೀಯಾ?
0: ಇಂಗ್ಲಿಷ್, ಕನ್ನಡ, ಹಿಂದಿ.
1: ನಿಂಗೆ ಯಾವ ಮಿಸ್ ಇಷ್ಟ ಆಗ್ತಾರೆ ಸ್ಕೂಲಲ್ಲಿ?
0: ಶಾರದಾ
1: ಮ್ಯಾಮ್. ಏನು ಹೇಳ್ಕೊಡ್ತಾರೆ ಶಾರದಾ ಮೇಡಮು?
0: ಎಲ್ಲ ಹೇಳ್ಕೊಡ್ತಾರೆ.
1: ಎಲ್ಲ ಅವ್ರು ಹೇಳ್ಕೊಟ್ಟಿದ್ದ ನಿನಗೆ? ಅಮ್ಮ ಮತ್ತೆ ಅವ್ರು ಹೇಳ್ಕೊಟ್ಟಿದ್ದ? ಓಕೆ. ಈಗ ನೀನು ಸ್ಕೂಲ್ ಹೋಗಿ ಬರ್ತೀಯಲ್ವಾ? ಬಂದ ಮೇಲೆ ಯಾವ್ಯಾವ ಕ್ಲಾಸ್ಗೆ ಹೋಗ್ತೀಯಾ?
0: ಪಿಯಾನೋ, ಸಂಗೀತ.
1: ಸಂಗೀತ ಎರಡು ಕ್ಲಾಸ್ಗೆ. ಅದೆಲ್ಲಿರೋದು? ದೂರನ ಹತ್ರನ ಮನೆಯಿಂದ?
0: ಹತ್ರ.
1: ಹತ್ರ ಆಗುತ್ತಾ? ಓಕೆ. ಹೆಂಗೆ ಹೋಗ್ತೀಯಾ ಅಲ್ಲಿಗೆ?
0: ಕಾರ.
1: ಕಾರಲ್ಲಿ ಹೋಗ್ತೀಯಾ? ಯಾರು ಬಿಡ್ತಾರ? ಅಪ್ಪನ ಅಮ್ಮನ?
0: ಅಮ್ಮ.
1: ಅಮ್ಮ ಬಿಡ್ತಾರ? ಈಗ ನಿನ್ನ ಜೊತೆ ಅಮ್ಮನೂ ಇರ್ತಾರಾ?
0: ಹ್ಞೂ.
1: ಪೂರ್ತಿ ಮುಗಿಯತಂಗೆ ಅಮ್ಮನೂ ಇರ್ತಾರಾ?
0: ಹ್ಞೂ ಹೌದು.
1: ಹೌದಾ? ಆಮೇಲೆ ಮುಗಿಸ್ಕೊಂಡು ನಿನ್ನ ಜೊತೆ ಬರ್ತೀರಾ?
0: ಹೌದು.
1: ಪಿಯಾನೋ ಯಾಕೆ ಇಷ್ಟ ನಿನಗೆ? ಸಂಗೀತ ಯಾರ ಹತ್ರ ಕಲಿತೀಯಾ?
0: ಅರುಣ ಮ್ಯಾಮ್.
1: ಅರುಣ ಮ್ಯಾಮು. ಪಿಯಾನೋ?
0: ಅಕ್ಷಿತ್.
1: ಅಕ್ಷಿತ್ ಸರ್. ಓಕೆ. ಡೈಲಿ ಹೋಗ್ತೀಯಾ? ಡೈಲಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? 3 ಡೇಸಾ?
0: 5 to 6.
1: 5 to 6. ಓಕೆ ಆಯಿತು. ಈಗ ಅಮ್ಮನ ಹತ್ರ ಮಾತಾಡ್ತೀನಿ. ಹ್ಞೂ. ಓಕೆ. ಚೈತ್ರ ಅವರೇ, ನಿಮ್ಮ ಮಗನ ಮಾತುಗಳು ಕೇಳಿದ್ರಿ. ಹ್ಞೂ.
3: ಹಾಂ ಸರ್.
1: ಬಹಳಷ್ಟು ಆಕ್ಟಿವಿಟೀಸ್ಗಳನ್ನು ಗುರುತಿಸ್ತಾನೆ. ಆಬ್ಜೆಕ್ಟ್ಗಳನ್ನ ಗುರುತಿಸ್ತಾನೆ. ಕ್ರಿಕೆಟು ಇಂಥದ್ದೆಲ್ಲ ಆಡ್ತಾನೆ ಅಲ್ವಾ? ಓಕೆ. ಈ ಆಕ್ಟಿವಿಟೀಸ್ನ ಗುರುತಿಸುವಂಥದ್ದು ಯಾಕೆ ನೀವು ಗುರುತಿಸಿದನ್ನ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ನನ್ನ ಮಗನ ಹೆಸರನ್ನ ನಮೂದಿಸ್ಬೇಕು ಅಂತ ಅನಿಸಿದ್ದೆ ನಿಮಗೆ? ಯಾರ್ಯಾರು ಹೇಳ್ಕೊಟ್ಟಿದ್ದೆ ನಿಮ್ಗೆ ಹೇಗೆ?
3: ತುಂಬ ಚೆನ್ನಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಅವನಿಗೆ. ಅವನು ಹೇಳ್ತಾ ಇದ್ದಾನಲ್ಲ, ಅದನ್ನ ಎಲ್ಲ ಚೆನ್ನಾಗಿ ಹೇಳಿದ್ರೆ ಒಂದು ರೆಕಾರ್ಡ್ ಆಗುತ್ತೆ, ಅವನಿಗೂ ಒಂದು ಮುಂದೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಹೇಳಕ್ಕೆಲ್ಲ. ಮುಂದೆ ಏನಾದರೂ ತೋರಿಸಿದ್ರೆ ಅವ್ನು ಚೆನ್ನಾಗೇ ಮಾಡ್ತಾನೆ.
1: ಈಗ ಸರಿ, ಈ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಬರಬೇಕು ಅಂತ ಹೇಳಿ ನಿಮ್ಗೆ ಏನಕ್ಕೆ ಅನ್ನಿಸ್ತು? ಅಂದರೆ ಈಗ ನೀವು ಯಾರಾದರೂ ಹೇಳಿದ್ರಾ, ಇಲ್ಲ ನೀವೇ ಸರ್ಚ್ ಮಾಡಿದ್ದ, ಹೇಗೆ ಅದು?
3: ಇಲ್ಲ ಸರ್, ಅದು ಗೊತ್ತಾಯಿತು. ನನ್ನ ಮಗಂದು ಇರ್ಬೋದಲ್ಲ ಇದರಲ್ಲಿ ಹೆಸರು, ಖುಷಿಯಾಗುತ್ತೆ ಅಂತ ಮಾಡಿಸಿದ್ವಿ ಅಷ್ಟು.
1: ಓಕೆ. ಅಂದರೆ ಇದು ಇಂಟರ್ನೆಟಲ್ಲಿ ನೋಡ್ಕೊಂಡು ನೀವು ತಿಳ್ಕೊಂಡಿದ್ದ?
3: ಹಾಂ ಸರ್, ಬೇರೆ ಮಕ್ಕಳಿಗೂ ಗೊತ್ತಾಗಲಿ, ಅವ್ರದ್ದು ಇಂಟೆಲಿಜೆನ್ಸ್ ಇರುತ್ತೆ, ಎಲ್ಲದು ತೋರಿಸಿದ್ರೆ ಬೇರೆಯವ್ರದ್ದು ಇಂಪ್ರೂವ್ ಮಾಡ್ಕೊತಾರೆ.
1: ಓಕೆ. ಈಗ 1 ವರ್ಷ 9 ತಿಂಗಳು 10 ತಿಂಗಳು ಇವೆಲ್ಲ ಆಕ್ಟಿವಿಟೀಸ್ ಮಾಡಿ ಮುಗಿಸ್ಬಿಟ್ಟ ಅವನು.
3: ಹೌದಾ?
1: ಅದಾದ್ಮೇಲೆ ನೀವು ಮ್ಯೂಸಿಕ್ ಕಲಿಸ್ಲಿಕ್ಕೆ ಶುರು ಮಾಡಿದ್ರಿ?
3: ಹೌದು.
1: ಮ್ಯೂಸಿಕ್ ಕಲಿಸ್ತಿದ್ರಿ, ಬಹಳಷ್ಟು ದೇವರ ನಾಮಗಳನ್ನು ಹೇಳ್ತಾನೆ. ನೀವು ಆಗ ಕೂಡ ಹೇಳಿದ್ರೆ ಭಾವಗೀತೆಗಳನ್ನೆಲ್ಲ ಹೇಳ್ತಾನೆ ಅಂತ ಹೇಳಿ.
3: ಹೌದು.
1: ಓಕೆ. ಅದು ಕಂಟಿನ್ಯೂ ಮಾಡ್ತಾ ಇದ್ದೀರಾ?
3: ಹಾಂ ಸರ್, ಮಾಡ್ತಾ ಇದ್ದೀನಿ.
1: ಮ್ಯೂಸಿಕ್ ಶಾಲೆಗೂ ಕೂಡ ಹೋಗ್ತಾ?
3: ಹೌದು, ಅರುಣ ಮ್ಯಾಮ್ ಅಂತ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು.
1: ಓಕೆ. ಅಂದರೆ ಮ್ಯೂಸಿಕಲ್ಲೇ ಮುಂದುವರಿಬೇಕು ಅಂತ ಹೇಗೆ?
3: ಅವನು ಇಷ್ಟ ಸರ್ ಅದು ಮುಂದೆ, ಈಗ ನಾನು
1: ಕಲಿಸ್ತಾ. ಈಗ ಅವನ ಆಸಕ್ತಿ ಹೇಗಿದೆ?
3: ತುಂಬ ಚೆನ್ನಾಗಿದೆ ಸರ್.
1: ಯಾಕೆಂದ್ರೆ ಸ್ಪೋರ್ಟ್ಸ್ ಕೂಡ ಆಡ್ತಾನೆ, ಮ್ಯೂಸಿಕಲ್ಲೂ ಕೂಡ ಇದ್ದಾನೆ, ಬೇರೆ ಆಕ್ಟಿವಿಟಿಗಳು ಮಾಡ್ತಾ ಇದ್ದಾನಲ್ವಾ?
3: ಹೌದು.
1: ಈಗ 3 ಕಡೆ ಅವನು ಸ್ವಲ್ಪ ಅವನ ತೊಡಗಿಸ್ಕೋತಾ ಇದ್ದಾನೆ. ಒಂದ್ ಕಡೆ ಫೋಕಸ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸಲ್ವಾ? ಯಾಕೆಂತಂದ್ರೆ ಒಂದ್ ಕಡೆ ಫೋಕಸ್ ಮಾಡಿದಾಗ ಸಕ್ಸೀಡ್ ಆಗ್ಬೋದು ಏನಾದರೂ ಅಂತ. ಈಗ ಮ್ಯೂಸಿಕ್ಕೂ ಇದ್ದಾನೆ, ಸ್ಪೋರ್ಟ್ಸಲ್ಲೂ ಇದ್ದಾನೆ, ಹಾಗೆ ಕೂಡ ಬೇರೆ ಆಕ್ಟಿವಿಟೀಸಲ್ಲೂ ಇದ್ದಾನೆ, ಕಷ್ಟ ಆಗ್ಬಿಡಲ್ವಾ ಮಗುಗೆ?
3: ಕಷ್ಟ ಏನು ಆಗೋದಿಲ್ಲ ಸರ್. ಮಲ್ಟಿ ಡೈರೆಕ್ಷನ್ ಅಲ್ಲಿ ಇದ್ರೆ, ಅವನಿಗೆ ಟ್ರೈನಿಂಗ್ ಸಿಕ್ಕರೆ ಮುಂದೆ ಅವನಿಗೆ ಎದ್ರಲ್ಲಿ ಇಷ್ಟ ಆಗುತ್ತೋ ಅದರಲ್ಲಿ ಅವನು ಮುಂದೆ ಹೋಗ್ಬೋದು.
1: ನಿಮ್ ಕನ್ಸು ಏನಿದೆ, ಏನಾಗಬೇಕು ಅಂತ ಕನ್ಸಿದೆ ಅವನು?
3: ಅವನು ಏನಾದ್ರೂ ಇಷ್ಟನೇ ಸರ್.
1: ಅಲ್ಲ, ಒಂದು ಕನ್ಸಿರುತ್ತೆ. ಈಗ
3: ನಮ್ಮ ಒತ್ತಡ ಏರ್ಬಾರ್ದಲ್ವಾ ಅವ್ರ ಮೇಲೆ?
1: ಖಂಡಿತವಾಗ್ಲೂ ಹೇರ್ಬಾರ್ದು. ಈಗ ಒಬ್ಬ ತಂದೆ ತಾಯಿ ಅಂತಂದಾಗ, ಈಗ ಇಂಥ ಆಕ್ಟಿವಿಟೀಸ್ಗಳೆಲ್ಲ ಇದ್ದಾಗ ನನ್ನ ಮಗ ಹಿಂಗಾದ್ರೆ ಚಂದ, ನನ್ನ ಮಗಳು ಹಿಂಗಾದ್ರೆ ಚಂದ ಅನ್ನುವ ಕನಸು ಕೆಲವರು ಇದ್ದೇ ಇರುತ್ತೆ. ಅದು ಆಗೋದು ಬಿಡೋದು ಸೆಕೆಂಡರಿ, ಅವ್ರಿಗೆ ಬಿಟ್ಟಿದ್ದು, ಅವರ ಆಯ್ಕೆ ಅವ್ರಿಗೆ ಬಿಟ್ಟಿದ್ದು. ಈಗ ನಿಮ್ ಕನಸು ಹಿಂಗಿರುತ್ತೆ, ಇಲ್ಲ ಅವನು ಆಕ್ಟರ್ ಆಗ್ಬೇಕು,
3: ಡಾಕ್ಟರ್ ಆಗ್ಬೇಕು ಅಂತ.
1: ಡಾಕ್ಟರ್ ಆಗ್ಬೇಕು ಅನ್ನೋ
3: ಪೀಡಿಯಾಟ್ರಿಷಿಯನ್ ಆಗ್ಬೇಕು.
1: ಓಕೆ. ಯಾಕೆ ಆ ಕನಸು?
3: ಡಾಕ್ಟರ್ ಅಂದ್ರೆ ಅವನಿಗೆ ಸಮಾಧಾನ ಬೇಕಲ್ವಾ ಸರ್. ಸಮಾಧಾನ ಬೇಕು ಅಂದ್ರೆ ಇದ್ರಲ್ಲೆಲ್ಲ ಇದ್ರೆ ಅವ್ನು ಸ್ವಲ್ಪ ಸಮಾಧಾನ ಇರ್ತಾರೆ, ಒಂದು ಸೇವೆ ಮಾಡ್ಬೋದು ಅಂತ.
1: ಓಕೆ. ನಿಮ್ಮ ಕುಟುಂಬದಲ್ಲಿ ಯಾರು ಈ ತರ ಡಾಕ್ಟರ್ ಗಿಕ್ಟರ್ ಇದ್ದಾರಾ ಸೇವ್ ಮಾಡ್ಕೊಂಡು?
3: ಇಲ್ಲ ಸರ್.
1: ಇಲ್ಲ, ನಿಮ್ದೇ ಕನಸು?
3: ಎಲ್ಲ ಇಂಜಿನಿಯರ್.
1: ಎಲ್ಲ ಇಂಜಿನಿಯರ್. ಓಕೆ. ಈಗ ಮಗನಿಗೆ ಅದ್ರ ಮಗಳಿಗೆ ಈ ತರ ಆಕ್ಟಿವಿಟೀಸ್ಗಳಲ್ಲಿ ಇರಬೇಕು ಅಂತಂದಾಗ ತಂದೆ ತಾಯಿಯ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯುಸಿ ಅಲ್ವಾ?

0: ಗಂಡನೂ ಕೆಲ್ಸಕ್ಕೆ ಹೋಗ್ತಾರೆ, ಹೆಂಡತಿನೂ ಕೆಲ್ಸಕ್ಕೆ ಹೋಗ್ತಾರೆ, ಮಗುನ ಶಾಲೆಗೆ ಬಿಟ್ಟು ಇಲ್ಲ ಯಾರು ಏನೋ ಕೇರ್ ಟೇಕರ್ನ ಬಿಟ್ಟು ಹೊರಟೋಗ್ತೀವಿ ಅಲ್ವಾ. ಆ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ತಂದೆ ತಾಯಿಯ ಒಂದು ಪ್ರೋತ್ಸಾಹ ಮಕ್ಕಳಿಗೆ ಬೇಕು ಅಂತ ನೀವು ಹೇಳ್ತೀರಿ. ಎಲ್ಲರೂ ಕೂಡ ಅವ್ರ ಕರಿಯರನ್ನು ನೋಡ್ಕೋಬೇಕು ಅಲ್ವಾ. ಈಗ ನೀವು ಕೂಡ ಹೇಳಿದ್ರಿ ಆಗಲಿ, ಇಂಜಿನಿಯರ್ ನಾನು, ಆದರೆ ನನ್ನ ಮಗನ ಪೋಷಣೆಯಲ್ಲಿ ನಾನು ಕೆಲಸವನ್ನು ಬಿಟ್ಟು ಕೆಲಸಕ್ಕೆ ಹೋಗದೆ ಮಗನ ನೋಡ್ಕೋತಿದ್ದೀನಿ ಅಂತಿದ್ದೀರಿ. ತುಂಬ ಜನ ಹಂಗಿರಲ್ಲ, ನನ್ನ ಕರಿಯರನ್ನು ನಾನು ಮುಖ್ಯ ಅಂತ ಅಂದರೆ ಮಕ್ಕಳು ನೋಡ್ಕೊಳಲ್ಲ ಅಂತಲ್ಲ, ಖಂಡಿತ ನೋಡ್ಕೋತಾರೆ ಸಮಯ ಇದ್ದಾಗ, ಆದರೆ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಸಾಧ್ಯ ಆಗಲ್ಲ ಅಲ್ವಾ. ಆ ನಿಟ್ಟಿನಲ್ಲಿ ನಿಮ್ಮ ಅನಿಸಿಕೆ ಏನು?
1: ನನ್ನ ಮಗ ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಅನ್ನೋಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ, ಮನೆಗಿದ್ದೀನಿ ಸರ್ ಅಷ್ಟೇ.
0: ಈಗ ನಿಮ್ಮ ಮನೆಯವರು ಕೂಡ ಇಂಜಿನಿಯರ್ ಕೆಲಸ ಮಾಡ್ತಾರೆ,
1: ಅವರು ಅವ್ರ ಸಹಾಯನೂ ತುಂಬ ಇದೆ. ಅವರು ನಿನ್ ಕೆಲ್ಸಕ್ಕೆ ಹೋಗ್ಬೇಡ ನೋಡ್ಕೋ ಅದು ಪರವಾಗಿಲ್ಲ ನಾನೆಲ್ಲ ಮಾಡ್ತೀನಲ್ವಾ ಅಂತ ಅಂತಾರೆ.
0: ನಿಮಗೂ ಆಸೆ ಇತ್ತಾ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ? ಆ ಕನ್ಸೇ ಇಲ್ಲ. ಓಕೆ, ಮುಂದಿನ ದಿನಗಳಲ್ಲಿ ಆಸೆ ಬರ್ಬೋದೇನೋ ಗೊತ್ತಿಲ್ಲ, ಸ್ವಲ್ಪ ದೊಡ್ಡವನಾಗ್ತಾ ಇದ್ದ
1: ದೊಡ್ಡವನಾಗಿ
0: ಅಲ್ವಾ. ಓಕೆ, ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ನಿಮ್ಮ ಮಾತುಗಳನ್ನು ಬಹಳಷ್ಟು ಪೋಷಕರು ಕೇಳ್ತಾ ಇರ್ತಾರೆ, ಅವರ ಮಕ್ಕಳ ಪೋಷಣೆಯಲ್ಲಿ ತಂದೆ ತಾಯಿಯ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಈ ರೀತಿಯ ಆಕ್ಟಿವಿಟೀಸ್ಗಳಲ್ಲಿದ್ದಾಗ ಆಕ್ಟಿವಿಟೀಸ್ಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟು ಹಾಗೆ ಹೆಚ್ಚು ಖರ್ಚನ್ನು ಕೂಡ ಮಾಡಬೇಕಾಗುತ್ತೆ.
1: ಹೌದು,
0: ಹೌದಾ? ಎಲ್ಲ ಮಕ್ಕಳಲ್ಲೂ ಕೂಡ ಇಂಡಿವಿಜುವಲ್ ಟ್ಯಾಲೆಂಟ್ ಖಂಡಿತ ಇರುತ್ತೆ.
1: ಹೌದು, ಎಲ್ಲರಲ್ಲೂ ಇರುತ್ತೆ,
0: ಖಂಡಿತ ಇರುತ್ತೆ. ಆ ಟ್ಯಾಲೆಂಟನ್ನು ಹೊರಗೆ ತರುವಂತಹ ಕೆಲಸವನ್ನು ತಂದೆ ತಾಯಿ ಆಗಿರ್ಬೋದು ಅಥವಾ ಶಿಕ್ಷಕರು, ಶಾಲೆಯ ಶಿಕ್ಷಕರಾಗಿರ್ಬೋದು, ಇವರೇ ಗುರುತಿಸುವಂಥದ್ದು ಅಲ್ವಾ. ಆ ನಿಟ್ಟಿನಲ್ಲಿ ನೀವು ನಮ್ಮ ಪೋಷಕರಿಗೆ ಹೇಳುವಂತಹ ಮಾತುಗಳು ಏನು?
1: ಎಜುಕೇಷನ್ ಒಂದು ಪ್ರೆಷರ್ ಕೊಡಬಾರ್ದು ಸರ್.
0: ಓಕೆ,
1: ಮಕ್ಕಳು ಎಲ್ಲದರಲ್ಲೂ ಇದ್ದರೆ ತುಂಬ ಚೆನ್ನಾಗಿ ಬೆಳೀತಾರೆ. ಅದು ಯಾವುದು ಅಂತ ನಾವು ಗಮನಿಸಿ ನೋಡಿ ಆಮೇಲೆ ಅವರಲ್ಲಿ ಚೆನ್ನಾಗಿದೆನೋ ಅದರಲ್ಲಿ ಮಾಡಿದ್ರೆ ಅವರು ತುಂಬ ಚೆನ್ನಾಗಿ ಬೆಳೀತಾರೆ ಅಂತ. ಡ್ರೀಮ್ ಕಿಡ್ಸು ಅಷ್ಟೇ ಸರ್, ಡ್ರೀಮ್ ಕಿಡ್ಸಲ್ಲಿ ಶಾರದಾ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ.
0: ಈಗ ಹೆಚ್ಚು ಓದುವ ಕಡೆ ಕಾನ್ಸಂಟ್ರೇಷನ್ ಮಾಡೋದು ಜಾಸ್ತಿ ಪೇರೆಂಟ್ಸ್,
1: ಪೇರೆಂಟ್ಸ್
0: ಹೌದಾ? ಓದು ಓದು, ಹೋಮ್ವರ್ಕ್ ಮಾಡು, ಓದು
1: ಓದು
0: ಅನ್ನೋದು ಜಾಸ್ತಿ.
1: ಹೌದು,
0: ನಿಮ್ಮಲ್ಲಿ ಹಂಗಿಲ್ವಾ?
1: ಇಲ್ಲ ಸರ್, ಎಕ್ಸ್ಟ್ರಾ ಕರಿಕ್ಯುಲೇಷನ್ ಚೆನ್ನಾಗಿ ಅಂತ.
0: ಓಕೆ, ನಿಮ್ಮ ಮಗ ಓದು ಓದು ಅಂತ ಹೇಳಲ್ವಾ ನೀವು ಜಾಸ್ತಿ?
1: ಇಲ್ಲ ಸರ್, ಅಷ್ಟೇ ಹೇಳಿ.
0: ಸ್ಟ್ರೆಸ್ ಮಾಡಲ್ಲ? ಈಗಲೂ ಕೂಡ ಬಹಳಷ್ಟು ಸ್ಟ್ರೆಸ್ ಮಾಡ್ತೀನಿ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಅವನು ಸ್ಟ್ರೆಸ್ ತಗೋತಾನೆ ಅಂತ ಅನ್ಸುತ್ತೆ?
1: ಇಲ್ಲ ಸರ್, ನಾವು ಮನೆಗೆ ಬಂದ್ಮೇಲೆ ಏನು ಸ್ಟ್ರೆಸ್ಸೇ ಇಲ್ಲ ಅವನಿಗೆ, ಬರೀ ಆಟ ಆಡೋದು. ಅವ್ರ ಪಪ್ಪ ಬಂದ ತಕ್ಷಣ ಆಟ ಆಡ ಕರ್ಕೊಂಡು ಹೋಗ್ಬಿಡ್ತಾರೆ, ಕ್ರಿಕೆಟು, ಶೆಟಲು, ಬ್ಯಾಡ್ಮಿಂಟನ್ನು, ಆಮೇಲೆ ಫುಟ್ಬಾಲು, ಟೆನ್ನಿಸ್ಸು, ಈ ಥರ ಎಲ್ಲ ಆಡ್ತಾರೆ. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಮ್ಯೂಸಿಕ್ಕು, ಪಿಯಾನೋ ಅದನ್ನೆಲ್ಲ ಹೇಳ್ಕೊಂಡು ಕರ್ಕೊಂಡು
0: ಹೋಗ್ತಾರೆ.
1: ಕ್ರಿಕೆಟ್ ಆಡೋದು ಅದೆಲ್ಲ ಮೈಂಡ್ ಫ್ರೀ ಆಗುತ್ತೆ, ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಫ್ರೀ ಆಗ್ತಾನೆ. ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ.
0: ಓಕೆ, ಒಬ್ಬನೇ ಮಗನ?
1: ಒಬ್ಬನೇ ಸರ್.
0: ಓಕೆ, ಈಗ ನೀವು ಮೂಲತಃ ಮೈಸೂರಿನವರೇನ?
1: ನಮ್ದು ದಾವಣಗೆರೆ ಸರ್.
0: ದಾವಣಗೆರೆಯಿಂದ ಇಲ್ಲಿ ಬಂದಿದ್ದೀರಿ?
1: ಹೌದು.
0: ಹೌದಾ? ಓಕೆ, ಯಾಕಾಗಿ ಬಂದಿದ್ದೀರಿ?
1: ನಮ್ಮ ಮನೆಯವರದ್ದು ಪೇಜ್ ಇಂಡಸ್ಟ್ರೀಸ್ ಜಾಕಿಯಲ್ಲಿ ಮೇಂಟೆನೆನ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ.
0: ಓಕೆ, ಅದಕ್ಕೆ ಕೆಲಸದ ನಿಮಿತ್ತ ಇಲ್ಲಿ ಬಂದಿದ್ದೀರಿ. ಓಕೆ, ದಾವಣಗೆರೆಯಿಂದ ಮೈಸೂರಿಗೆ ಬಂದ್ಮೇಲೆ ನಿಮಗೆ ಆರ್ ಯು ಸ್ಯಾಟಿಸ್ಫೈಡ್?
1: ತುಂಬಾ ಚೆನ್ನಾಗಿದೆ ಸರ್.
0: ಯಾಕೆ ಅಂತಂದ್ರೆ, ನಿಮ್ಮ ಮಗನ ಶ್ರೇಯೋಭಿವೃದ್ಧಿಗಾಗಿರ್ಬೋದು, ಆಕ್ಟಿವಿಟೀಸ್ಗಳಿಗಾಗಿರ್ಬೋದು, ಈ ರೀತಿ. ಯಾಕೆಂದ್ರೆ ದಾವಣಗೆರೆನೂ ಕೂಡ ದೊಡ್ಡ ಸಿಟಿ, ಅಲ್ಲಿದ್ದೀರಿ, ಇಲ್ಲ ನಮ್ಮ ಫ್ಯಾಮಿಲಿ ಕೂಡ ಎಲ್ಲ ಅಲ್ಲೇ ಇದೆ, ಇನ್ನು ಚೆನ್ನಾಗಿ ಆಗ್ತಿತ್ತೇನೋ ಅನ್ನುವ ಬೇಜಾರ ಏನಾದ್ರು ಇದೆಯಾ?
1: ಇಲ್ಲ ಸರ್, ಇದು ಸಾಂಸ್ಕೃತಿಕ ನಗರ ಅಲ್ವಾ, ಇಲ್ಲಿ ತುಂಬಾ ಚೆನ್ನಾಗಿದೆ.
0: ಓಕೆ, ನಿಮ್ಮ ಮಗನ ಟ್ಯಾಲೆಂಟ್ಗೆ ಒಳ್ಳೆ
1: ವೇದಿಕೆ
0: ಸಿಕ್ಕಿದೆ. ಬಹಳ ಸಂತೋಷ ಚೈತ್ರ ಅವರೇ, ಇಷ್ಟೊತ್ತು ನಿಮ್ಮ ಮಗನ ಒಂದು ಆಕ್ಟಿವಿಟೀಸ್ ಬಗ್ಗೆ, ಹೇಗೆ ಅವನು ತನ್ನ ಬುಕ್ ಆಫ್ ರೆಕಾರ್ಡ್ಗಳಲ್ಲಿ ಹೆಸರು ಮಾಡಲಿಕ್ಕೆ ನೀವು ಕೂಡ ಕಾರಣರಾಗಿ ಅವನಿಗೆ ಹೇಳ್ಕೊಡ್ಲಿಕ್ಕೆಲ್ಲ ಸಹಾಯ ಮಾಡ್ತಿದ್ದೀರಿ. ಹಾಗೆ ನಮ್ಮ ಪೋಷಕರಿಗೂ ಕೂಡ ಹೇಳಿದ್ರಿ, ಬರ್ಡನ್ ಮಾಡೋದು ಬೇಡ ಮಕ್ಕಳಿಗೆ, ಅವ್ರು ಏನು ಆಸಕ್ತಿ ಇದೆ ಅದನ್ನು ಕೂಡ ಮಾಡ್ಕೊಂಡು ಹೋಗಲಿ. ಅದು ಬಹಳ ಮುಖ್ಯ ಆಗುತ್ತೆ ಈಗಿನ ಒಂದು ಸಿಚುವೇಶನಲ್ಲಿ. ಓದು ಓದು ಅನ್ನೋದಕ್ಕಿಂತ ಎಷ್ಟು ಓದ್ತೀಯ ಓದು, ಮತ್ತು ಬೇರೆ ಆಕ್ಟಿವಿಟೀಸ್ಗಳಿಗೂ ಕೂಡ ನೀವು ತೊಡಗಿಸ್ಕೊಂಡಾಗ ಕೂಡ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಲ್ವಾ. ಈಗಿನ ಮಕ್ಕಳು, ಎಲ್ಲಾ ಮಕ್ಕಳಲ್ಲೂ ಕೂಡ ಏನಾದ್ರು ಒಂದು ಟ್ಯಾಲೆಂಟ್ ಇದೆ
1: ಹೌದಾ?
0: ಮಗ ಸ್ವಲ್ಪ ಐ ಕ್ಯೂ ಲೆವೆಲ್ ಜಾಸ್ತಿ ಇರುತ್ತೆ ಈಗಿನ ಮಕ್ಕಳಲ್ಲಿ, ಅದನ್ನ ಸರಿಯಾದ ದಾರಿಯಲ್ಲಿ ಬೆಳೆಸುವಂಥದ್ದು ನಮ್ಮ ಪೋಷಕರ ಕೈಯಲ್ಲಿ ಇರುವಂಥದ್ದು. ಹೌದಾ? ಓಕೆ, ಈಗ ವೇದಾಂತ್, ಅಮ್ಮನ ಮಾತು ಕೇಳಿದೆ, ಅಮ್ಮ ಏನು ಚೆನ್ನಾಗಿ ಹೇಳಿದ್ರ ನಿನಗೆ ಒಳ್ಳೆ ಹುಡುಗ ಅಂತ. ನೀವು ಒಳ್ಳೆ ಹುಡುಗನ?
2: ಹೌದು.
0: ಒಳ್ಳೆ ಹುಡುಗನ, ಗಲಾಟೆ ಮಾಡಲ್ವಾ?
2: ಇಲ್ಲ.
0: ಮಾಡಲ್ವಾ? ತೀಟೆ ಮಾಡಲ್ವಾ? ಮಾಡಲ್ವಾ? ಕಂಪ್ಲೇಂಟ್ಸ್ ಏನು ತರಲ್ವಾ ಶಾಲೆಯಿಂದ?
2: ಇಲ್ಲ.
0: ಇರಲ್ವಾ? ವೆರಿ ಗುಡ್. ಹೀಗೆ ಇದೇ ರೀತಿ ಏನಾದರೂ ಸಾಧನೆ ಮಾಡ್ತಾ ಇರು, ಆಯ್ತಾ?
2: ಆಯ್ತು.
0: ಈ ಥರ ಸಾಧನೆ ಮಾಡ್ತಾ ಇರಿ, ಇನ್ನು ಒಳ್ಳೊಳ್ಳೆ ನಿಮ್ಗೇನು ಕನಸುಗಳನ್ನ ಕಟ್ಕೊಂಡಿದ್ಯಾ ನೀನು, ನಿಮ್ಮ ಪೇರೆಂಟ್ಸ್, ಅಮ್ಮ ಆಗಲಿ ಅಪ್ಪ ಆಗಲಿ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿ ನಿನ್ನ ಒಂದು ಬುಕ್ ಆಫ್ ರೆಕಾರ್ಡಲ್ಲಿರುವಂತಹ ಹೆಸರುಗಳು, ಹಾಗೆ ಏನಕ್ಕೆ ಆ ಹೆಸರು ಬಂತು ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಆ ವಿಚಾರವಾಗಿ ನಮ್ಮನ್ನು ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು.
3: ಥ್ಯಾಂಕ್ ಯು ಸರ್. ಇದುವರೆಗೆ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲ ಪ್ರತಿಭೆ ಎಚ್ ವಸಿಷ್ಠ್ ವೇದಾಂತ್ ಹಾಗೂ ಅವರ ತಾಯಿ ಪಿ ಚೈತ್ರ ಅವರೊಂದಿಗೆ ಮಾತುಕತೆಯನ್ನು ಆಲಿಸಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ. ಇದು ಇಂದಿನ ಮಕ್ಕಳ ಮಂಟಪ.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗದಲ್ಲಿ ಮೈಸೂರು ಆಕಾಶವಾಣಿ ಆವರಣದಲ್ಲಿ ವನಮಹೋತ್ಸವ ಪ್ರಯುಕ್ತ ಆಯೋಜಿತವಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ ಮೂಡಿಬರಲಿದೆ. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಈ ಮಧ್ಯಾಹ್ನ 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕು ಕೀರ್ತಿನಗರದ ಚಿಕ್ಕಮಾದಮ್ಮ ಮತ್ತು ಸಂಗಡಿಗರಿಂದ ಮಾದಪ್ಪನ ಹಾಡು. 3:45 ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಶೂರ ಪದ್ಮಾಸುರ ಕಾಳಗ, ಪ್ರಸ್ತುತಿ ನೀಲಾವರ ಲಕ್ಷ್ಮೀನಾರಾಯಣ ರಾವ್ ಮತ್ತು ಸಂಗಡಿಗರು. 8:00 ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡ ಅನುವಾದ ಡಾ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಈ ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಧುರೈ ಕೇಂದ್ರದ ಕೊಡುಗೆ.
4: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ 4:00 ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ. ವಿಷಯ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಇದೇ ಸೋಮವಾರ 4:00 ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ.
5: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
6: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11:00-12:00.
5: ಆಟದ ಗತ್ತು ಗಮ್ಮತ್ತು,
6: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
5: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
6: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
5: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
6: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
5: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
6: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡ.
0: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 11:02:10. ಕೀಳುಗುರೆ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಬಾನುಲಿ ಗೆಳತಿ ಸುರಭಿ ಮಾಡುವ ಆತ್ಮೀಯ ನಮಸ್ಕಾರಗಳು. ಈಗ ಕಾರ್ಯಕ್ರಮ ಮಿಶ್ರ ಮಾಧುರ್ಯ. ಮೊದಲಿಗೆ ಪ್ರಸಾರ ಮಾಡ್ತಾ ಇದ್ದೀವಿ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಅವರ ಧ್ವನಿಯಲ್ಲಿ ದಾಸರ ರಚನೆಯೊಂದನ್ನು.

ಈ ಗೀತೆಯ ರಚನೆಕಾರರು ರಾಜಗುರು ರಾಜಾಚಾರ್ಯ ಅವರು. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಉಯ್ಯಾಲೆ ಚಿತ್ರದ ಗೀತೆಯೊಂದನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿದ್ದಾರೆ ಪಿ ಸುಶೀಲಾ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

0: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ.
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗದಲ್ಲಿ ಮೈಸೂರು ಆಕಾಶವಾಣಿ ಆವರಣದಲ್ಲಿ ವನಮಹೋತ್ಸವ ಪ್ರಯುಕ್ತ ಆಯೋಜಿತವಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮಿಶ್ರಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಆಚಾರ್ ಎಂಡ್ ಕೋ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ವಾರಿಜ ಶ್ರೀ ವೇಣುಗೋಪಾಲ್, ಬಿಂದು ಮಾಲಿನಿ ಹಾಗೂ ನಕುಲ್ ಅಭ್ಯಂಕರ್ ಅವರು. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಬಿಂದು ಮಾಲಿನಿ ನಾರಾಯಣಸ್ವಾಮಿ.

0: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಕೇಳಿ. ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ
1: ಇದೀಗ ಜನಪದ ಗೀತೆಯೊಂದನ್ನು ಕೇಳೋಣ.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮಾ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೃಷಿ ಬೆಳಗು ಕೃಷಿ

ಶ್ರೋತೃಗಳೇ, ಜನಪದ ಗೀತೆಯನ್ನು ಹಾಡಿದ್ದವರು ಅಪ್ಪಗೆರೆ ತಿಮ್ಮರಾಜು. ಎಫ್ಎಂ ಕಂಪನಾಂಕ 100.6 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿಯ ಮೈಸೂರು ಕೇಂದ್ರದಿಂದ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು. ಈಗ ಸಮಯ ಸರಿಯಾಗಿ 11:30 ಮಿಶ್ರಮಾಧುರ್ಯ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಇದೀಗ ಪಂಕಜ್ ಉದಾಸ್ ಅವರ ಧ್ವನಿಯಲ್ಲಿರುವಂತಹ ಗಜಲ್ ಗೀತೆಯೊಂದನ್ನು ಕೇಳಿಬರೋಣ.

ಇದೀಗ ಡ್ರಾಮಾ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸಂಗೀತ ಸಂಯೋಜನೆ ಮಾಡಿ ಗೀತೆಯನ್ನು ಹಾಡಿದ್ದಾರೆ ವಿ ಹರಿಕೃಷ್ಣ, ಸಾಹಿತ್ಯ ರಚನೆ ಯೋಗರಾಜ್ ಭಟ್ ಅವರದ್ದು.

ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ. ವಿಷಯ: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ.

ಕೇಳುಗರೆ ಗಮನಿಸಿ, ನಾಳೆ ಮಧ್ಯಾಹ್ನ 12:45 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಹಾಗೂ ಸಿಪಿಆರ್ ಈ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಮಿಶ್ರಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ಪದ್ಮಾವತ್ ಚಿತ್ರದ ಈ ಗೀತೆ. ಹಾಡಿದ್ದಾರೆ ನೀತಿ ಮೋಹನ್, ಸಾಹಿತ್ಯ ರಚನೆ ಸಿದ್ಧಾರ್ಥ್ ಹಾಗೂ ಗರಿಮಾ ಅವರದ್ದು, ಸಂಗೀತ ಸಂಯೋಜಕರು ಸಂಜಯ್ ಲೀಲಾ ಭನ್ಸಾಲಿ.

0: ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
1: ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಯೊಂದನ್ನು ಕೇಳೋಣ.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಇದೀಗ ಜಬ್ವಿಮೆಟ್ ಚಿತ್ರದ ಒಂದು ಗೀತೆಯನ್ನ ಕೇಳೋಣ.

ಈ ಗೀತೆಯನ್ನ ಹಾಡಿದ್ದವರು ಶ್ರೇಯಾ ಘೋಷಾಲ್. ಮಿಶ್ರಮಾಧುರ್ಯ ಕಾರ್ಯಕ್ರಮದ ಕಡೆಯದಾಗಿ ಪ್ರಸಾರ ಮಾಡ್ತಾ ಇದ್ದೀವಿ ಸೋನು ನಿಗಮ್ ಹಾಗೂ ಪೃಥ್ವಿ ಭಟ್ ಅವರ ಯುಗಳ ಧ್ವನಿಯಲ್ಲಿ ಕೌಸಲ್ಯ ಸುಪ್ರಜಾರಾಮ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯಾಮ್.

0: ಇದುವರೆಗೂ ಮಿಶ್ರ ಮಾಧುರ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ 12 ಗಂಟೆ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ

0: ಕರಾವಳಿ ಅಭಿವೃದ್ಧಿ ಮಂಡಳಿಗೆ 10 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಕರಾವಳಿ ಭಾಗದ ಪ್ರವಾಸೋದ್ಯಮ ಹಾಗೂ ವಿವಿಧ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ 100 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಇ ಕಫೂರ್ ತಿಳಿಸಿದ್ದಾರೆ. ಕಾರವಾರದ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಕರಾವಳಿ ಅಭಿವೃದ್ಧಿ ಮಂಡಳಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಚ್ಚಿನ್ನಲ್ಲಿ ಜಾರಿಯಲ್ಲಿರುವ ವಾಟರ್ ಮೆಟ್ರೋದಂತೆ ರಾಜ್ಯದಲ್ಲೂ ಆರಂಭಿಸುವ ಕುರಿತು ಚಿಂತನೆ ನಡೆಸಲಾಗುತ್ತಿದೆ. ಹೊನ್ನಾವರದಲ್ಲಿ ನೂತನ ಹಡಗು ನಿರ್ಮಾಣ ಕೇಂದ್ರ ಆರಂಭಿಸಲು ಯೋಜಿಸಲಾಗಿದೆ ಎಂದರು. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಇಂಗಾಲ ಮುಕ್ತ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆ ಸಿದ್ದಗೊಂಡಿದೆ. ಹವಾಮಾನ ಬದಲಾವಣೆ ಮುಖ್ಯಮಂತ್ರಿಯವರ ಸಲಹೆಗಾರ ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ಈ ಮಾಹಿತಿ ನೀಡಿದ್ದು, ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಜೀರೋ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆದಾಯ ತಂದುಕೊಡುವಂತೆ ಯೋಜಿಸಲಾಗುತ್ತಿದೆ ಎಂದರು. ಆಂಧ್ರಪ್ರದೇಶ ರಾಜ್ಯದ ಕೆಲವು ಭಾಗಗಳಲ್ಲಿ ಕೋವಿಡ್ ಮಾದರಿ ಲಕ್ಷಣವುಳ್ಳ ಋತುಮಾನದ ಫ್ಲೂ ಪ್ರಕರಣಗಳು ವರದಿಯಾಗಿದ್ದು, ರಾಯಚೂರು ಜಿಲ್ಲೆಯ ಗಡಿ ಭಾಗಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಗಿಲ್ಲೆಸೂಗೂರು, ಗಾಣದಾಳ, ಇಡಪನೂರು, ಯಾಪಲದಿನ್ನಿ, ಚಂದ್ರಬಂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಕಲ ಸಿದ್ದತೆ ಮಾಡಲಾಗಿದೆ. ಜನ ಗಾಬರಿಯಾಗದೆ ಸಕಾಲಿಕ ಚಿಕಿತ್ಸೆ ಪಡೆಯುವಂತೆ ಕೋರಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿಯಡಿ ಧಾರವಾಡ ತಾಲೂಕು ಕಲಘಟಕಿಯಿಂದ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ತಡಸ ಗ್ರಾಮದವರೆಗೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಸ್ತೆ ನಿರ್ಮಾಣವಾಗಿದ್ದು, ಸುಗಮ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಮುಕ್ತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹಿಂಡಸಗೇರಿ, ಮಲಕನಕೊಪ್ಪ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಸಚಿವರು, ನೂತನ ರಸ್ತೆ ನಿರ್ಮಾಣದಿಂದ ಈ ಭಾಗದ ಆರ್ಥಿಕ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ ಎಂದರು. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ, ಕಾರ್ಮಿಕರಿಗೆ ಗುರುತಿನ ಚೀಟಿ ಹಾಗೂ ಸಾಮಾಜಿಕ ಭದ್ರತೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ, ಕಾರ್ಮಿಕರಿಗೆ ಅಪಘಾತ ಪರಿಹಾರ ಸೌಲಭ್ಯದ ಕುರಿತು ಕೊಡಗು ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶುಭಾ ಜಾಗೃತಿ ಮೂಡಿಸಿದರು. ಕೊಡಗು ಜಿಲ್ಲೆಯ ತೆರಾಲು, ಬಿರುನಾಣಿ, ಮರೆನಾಡು ಗ್ರಾಮಗಳಿಗೆ ಭೇಟಿ ನೀಡಿ ಕಾರ್ಮಿಕರ ಹಕ್ಕುಗಳ ಕುರಿತು ಮಾಹಿತಿ ಆಂದೋಲನ ನಡೆಸಿದರು. ಧಾರವಾಡದಲ್ಲಿ ಆಯೋಜಿತ ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡಾಕೂಟದ ಸ್ಥಿರ ಮಲ್ಲಕಂಬ ಸ್ಪರ್ಧೆಯ 14 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಳಗಾವಿಯ ಶಿವಪ್ರಸಾದ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬಾಗಲಕೋಟೆಯ ವಿ ಲಕ್ಷ್ಮೀಬಾಯಿ ಪ್ರಥಮ ಸ್ಥಾನ ಪಡೆದರು. 14 ವರ್ಷ ಮೇಲ್ಪಟ್ಟ ಬಾಲಕರ ಸ್ಥಿರ ಮಲ್ಲಕಂಬ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಕಾಶ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಪಿ ದಿವ್ಯಾ ಪ್ರಥಮ ಸ್ಥಾನ ಗಳಿಸಿದರು. ತಂಡ ವಿಭಾಗದಲ್ಲಿ ದಕ್ಷಿಣ ಕನ್ನಡ, ಮೈಸೂರು ಹಾಗೂ ಬಾಗಲಕೋಟೆ ಮಲ್ಲಕಂಬ ಪಟುಗಳು ಪ್ರಥಮ ಪುರಸ್ಕಾರ ಪಡೆದರು. 14 ವರ್ಷದೊಳಗಿನ ಬಾಲಕಿಯರ ಮಲ್ಲಕಂಬ ಸ್ಪರ್ಧೆಯಲ್ಲಿ 2 ಪದಕಗಳನ್ನು ಜಯಿಸಿರುವ ಧಾರವಾಡ ಜಿಲ್ಲೆ ಹರಲಾಪುರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ದೀಪಾ ದೊಡ್ಡಮನಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ಹೆಸರು ದೀಪಾ ಹನುಮಂತಪ್ಪ ದೊಡ್ಡಮನಿ. ನಾನು ಫಸ್ಟ್ ಕಾಂಪಿಟೇಷನ್ಗೆ ನಾನು 3rd ಬಂದಿದ್ದೆ. ಈ ಸಲ ಕಾಂಪಿಟೇಷನ್ಗೆ ನನ್ನ ಕೋಚ್ ಬಹಳ ನಂಗೆ ಸ್ಟ್ರೆಸ್ ಕೊಟ್ಟು ತುಂಬಾ ಚೆನ್ನಾಗಿ ಕಲಿಸ್ತಾರೆ. ಈಗ ನಾನು ಧಾರವಾಡದಲ್ಲಿ ಪೋಲ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ, ರೋಗ ಮಲ್ಕಂದಲ್ಲಿ 2nd ಬಂದಿದ್ದೀನಿ. ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ಕೂಲ್ ಹೆಸರು GHS ಹರ್ಲಾಪುರ ಅಂತ. ನಮ್ಮ ಕೋಚ್ ಹೆಸರು ಅನನ್ಯ ಸಾಂಬಯ್ಯ ಹಿರೇಮಠ್. ಚೆನ್ನಾಗಿ ಕಲಿಸ್ತಾರೆ. 5:30 7 ಗಂಟೆ ಮಟ್ಟ ಅಭ್ಯಾಸ ಇರ್ತದೆ. ಅದರಲ್ಲಿ ಸಣ್ಣ ಸಣ್ಣ ಆಸನ ದೊಡ್ಡ ಆಸನಕ್ಕೆ ಹೋಗ್ತೀವಿ. ಬೆಳಗ್ಗಿನ 5:30 7 ಗಂಟೆ ಮಟ್ಟ ಅಭ್ಯಾಸ ಇರ್ತದೆ.
0: ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026 ಆಗಸ್ಟ್ 7 ಮತ್ತು 8 ಆಯೋಜಿತವಾಗಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 44 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಜೂನ್ ಅಂತ್ಯದವರೆಗೆ ಒಟ್ಟು 97 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಶಿವಮೊಗ್ಗ, ಭದ್ರಾವತಿ, ಸೊರಬ, ಹೊಸನಗರ ಮತ್ತು ಶಿಕಾರಿಪುರ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲಾ ಕ್ಯಾಂಪಸ್ ಹಾಗೂ ಆಸ್ಪತ್ರೆಗಳ ಸುತ್ತಮುತ್ತ ಜಂಕ್ ಫುಡ್ ಮಾರಾಟವನ್ನು ನಿಷೇಧ ಮಾಡಲು ಚಿಂತಿಸಲಾಗಿದೆ.

0: ಮಾಡಬೇಕಾಗಿದೆ. ಈ ಕುರಿತು ಶೀಘ್ರವೇ ಆದೇಶವಾಗಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ

0: ಇಲ್ಲಿ ಪ್ರತಿಯೊಂದು ಕಥೆಯೂ ಒಬ್ಬ ಹೆಣ್ಣಿನ ಹೋರಾಟ, ಪ್ರತಿಯೊಂದು ಮಾತು ಇನ್ನೊಬ್ಬ ಹೆಣ್ಣಿಗೆ ಪ್ರೇರಣೆ. ಮಹಿಳೆಯ ಮನಸ್ಸಿನೊಳಗಿನ ಶಕ್ತಿಗೆ ಧ್ವನಿಯಾಗುವ ವೇದಿಕೆ ನಮ್ಮ ವನಿತಾ ವಿಹಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಥೆಗಳನ್ನು ಕಣ್ಣಲ್ಲಿ ಕಟ್ಟುವ, ಭಾವನೆಗಳಿಗೆ ರೂಪ ನೀಡುವ, ಸೃಜನಶೀಲತೆಯ ಮೂಲಕ ಸಮಾಜವನ್ನು ಸ್ಪರ್ಶಿಸುವ ಒಬ್ಬ ವಿಶೇಷ ವ್ಯಕ್ತಿಯ ಜೊತೆ ಸಂಭಾಷಣೆ ನಡೀತಾ ಇದೆ. ಮಕ್ಕಳ ಭಾವಲೋಕವನ್ನು, ಸೈನಿಕನ ಕುಟುಂಬದ ನೋವು ನಲಿವನ್ನು ಬೆಳ್ಳಿತೆರೆಯ ಮೇಲೆ ಅದ್ಭುತವಾಗಿ ಚಿತ್ರಿಸಿದ ನಿರ್ದೇಶಕಿ ಇವರು. ತಮ್ಮ ಚೊಚ್ಚಲ ಚಿತ್ರ ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ಪ್ರತಿಭಾವಂತ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಇಂದು. ಗೌರಿ ಶ್ರೀನಿವಾಸ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನೀವು ನಿರ್ದೇಶಕಿಯಾಗುವ ಮುನ್ನ ನಿಮ್ಮ ಪಯಣ, ಅಂದ್ರೆ ನಿಮ್ಮ ಬಾಲ್ಯ, ಓದು, ಶಾಲಾ ಕಾಲೇಜು ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸ್ತೀರಾ?
1: ಖಂಡಿತ. ನಾನು ಚಿಕ್ಕ ವಯಸ್ಸಿಂದ ಹಲವಾರು ಸ್ಕೂಲ್ಸ್ ಅಲ್ಲಿ ಓದಿದ್ದೀನಿ, ಒಂದ್ ಕಡೆ ಅಂತ ಇರ್ಲಿಲ್ಲ. ನಮ್ಮ ತಂದೆಗೆ ಟ್ರಾನ್ಸ್ಫರ್ಸ್ ಆಗಿರೋದು 14 ಟ್ರಾನ್ಸ್ಫರ್ಸ್ ಮೇಲೆ ಆಗಿತ್ತು. ಸೊ ನಾನು ಕೇಂದ್ರೀಯ ವಿದ್ಯಾಲಯ ಅನ್ನೋ ಸ್ಕೂಲ್ ಅಲ್ಲಿ ಓದಿದ್ದೀನಿ. ಒಂದು 9 ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಸ್ ಅಲ್ಲಿ ಆಲ್ ಓವರ್ ಇಂಡಿಯಾ ಓದಿದ್ದೀನಿ. ಸೊ ಇದು ನಂದೊಂದು ತುಂಬಾ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದೊಂದ್ ಕಡೆ ಹೋದಾಗ್ಲೂ ಹೊಸ ಹೊಸ ಜನನ್ ಮೀಟ್ ಮಾಡೋದು, ಅಲ್ಲಿ ಕಲ್ಚರ್ ನ ನೋಡೋದು, ಅಲ್ಲಿ ಟ್ರೆಡಿಷನ್ ನ ನೋಡೋದು, ಆತರ ಎಲ್ಲ ಆಗಿ ಒಂದು ಹೊಸ ಅನುಭವನೇ ಆಗಿದೆ. ಈ ಅನುಭವದ ಮಧ್ಯೆ ಒಂದು ಭಾವನೆ ತುಂಬಾ ಸ್ಟ್ರಾಂಗ್ ಆಗಿ ನನ್ನಲ್ಲಿ ಹುಟ್ಟಿದ್ದು, ಅದು ಪೇಟ್ರಿಯಾಟಿಸಮ್. ಕೇಂದ್ರೀಯ ವಿದ್ಯಾಲಯ ಸ್ಟೂಡೆಂಟ್ಸ್ ಆದ್ರಿಂದ ಎಲ್ಲ ಡಿಫೆನ್ಸ್ ಪರ್ಸನಲ್ ಮಕ್ಕಳೇ ಬರೋರು ಅಲ್ಲಿ ಜಾಸ್ತಿ. ಸೊ ಆ ಪೇಟ್ರಿಯಾಟಿಕ್ ಫೀಲಿಂಗ್ ತುಂಬಾ ಜಾಸ್ತಿ ಇರೋದ್ರಿಂದ ನನ್ನ ವರ್ಕ್ ಅಲ್ಲಿ ಸಹ ನೀವು ಅದನ್ನ ತುಂಬಾ ನೋಡ್ತೀರಾ.
0: ಡಿಫ್ರೆಂಟ್ ಜಾನರ್ಸ್ ಅಲ್ಲಿನೂ ಕೆಲಸ ಮಾಡಿದ್ದೀರಾ. ನಿಮ್ಮ ವರ್ಕ್ ನೋಡ್ತಾ ಇದ್ರೆ, ನಿಮ್ಮ ಸೆಲೆಕ್ಷನ್ ಆಫ್ ವರ್ಕ್, ನೀವು ಒಂದೇ ಒಂದು ಪರ್ಟಿಕ್ಯುಲರ್ ಜಾನರ್ ಗೆ ಸ್ಟಿಕ್ ಆನ್ ಆಗಿಲ್ಲ. ನೀವು ಜರ್ನಿ ಆಫ್ ಬೆಳ್ಳಿ ಮಾಡಿದ್ದೀರಾ, ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಿಗೆ ಡಾಕ್ಯುಮೆಂಟ್ರಿಗಳನ್ನ ಮಾಡಿದ್ದೀರಾ. ಸೊ ಟೂರಿಸಮ್ ಅಂಡ್ ಪತ್ರಿಕೋದ್ಯಮದಲ್ಲೂ ಅದರ ಬಗ್ಗೆನೂ ಕೆಲವು ವರ್ಕ್ಸ್ ನ ಮಾಡಿದ್ದೀರಾ. ನಿಮ್ಮ ಮನೆಯ ಪರಿಸರ ಮತ್ತೆ ಶಿಕ್ಷಣ ನೀವು ನಿರ್ದೇಶಕಿಯಾಗಿ ಕಥೆಗಳನ್ನ ಹೆಣೆಯಲು ಎಷ್ಟು ಸಹಾಯ ಮಾಡಿದೆ?
1: ತುಂಬಾನೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ತರ ಇದೆ. ಸ್ಕೂಲ್ ಲೈಫ್ ಅಲ್ಲಿ ಬೇರೆ ಬೇರೆ ಫೇಸಸ್ ನೋಡಿರೋದು, ಬೇರೆ ಬೇರೆ ಕಲ್ಚರ್ಸ್ ನೋಡಿರೋದು, ಆಮೇಲೆ ಅಲ್ಲಿ ಇದ್ದಿದ್ದ ಕಲ್ಚರಲ್ ಆಕ್ಟಿವಿಟೀಸ್, ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಗಳಲ್ಲಿರೋ ಕಲ್ಚರಲ್ ಆಕ್ಟಿವಿಟೀಸ್, ಅದೇ ಒಂದು ದೊಡ್ಡ ಬೆಂಬಲದ ತರ ಕೊಟ್ಟಿದೆ ನಂಗೆ. ಸೊ ಅದರಿಂದ ನಾ ಇನ್ಸ್ಪೈರ್ ಆಗಿ ಸಾಕಷ್ಟು ಕ್ರಿಯೇಟಿವ್ ರೈಟಿಂಗ್ ಶುರು ಮಾಡಿದೆ. ರೈಟಿಂಗ್ ಇಂದ ಇನ್ಸ್ಪೈರ್ ಆಗಿ ಫಿಲಮ್ ಸ್ಕ್ರಿಪ್ಟ್ಸ್ ಬರೆಯೋದು, ಡಾಕ್ಯುಮೆಂಟ್ರಿ ಸ್ಕ್ರಿಪ್ಟ್ಸ್ ಬರೆಯೋದಾಗ್ಲಿ, ಒಂದು ಆರ್ಟ್ ಫಿಲಮ್ ಸ್ಕ್ರಿಪ್ಟ್ ಬರೆಯೋದಾಗ್ಲಿ, ಹಾಬಿ ತರ ಶುರು ಮಾಡಿದ್ದು, ಆಮೇಲೆ ಅದನ್ನೇ ನನ್ನ ಪ್ರೊಫೆಷನ್ ತರ ತಗೊಂಡೆ.
0: ಓಕೆ. ನೀವು ನಿರ್ದೇಶಕಿಯಾಗಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಅದಕ್ಕೋಸ್ಕರ ಏನಾದರೂ ಟ್ರೈನಿಂಗ್ ಏನಾದರೂ ತಗೊಂಡಿದ್ದೀರಾ ಗೌರಿ?
1: ನಾನು ಮಾಸ್ಟರ್ಸ್ ಇನ್ ಫಿಲಮ್ ಮೇಕಿಂಗ್ ಅಂಡ್ ಟೆಲಿವಿಷನ್ ಪ್ರೊಡಕ್ಷನ್ ಮಾಡಿದ್ದೀನಿ. ಸೊ ಗ್ರಾಜುಯೇಷನ್ ಆದ್ಮೇಲೆ ಇದರಲ್ಲೇ ಮಾಸ್ಟರ್ಸ್ ಮಾಡಿ ಆಮೇಲೆ ನಾಗಾಭರಣ ಸರ್ ಜೊತೆ ಇಂಟರ್ನ್ಶಿಪ್ ಕೂಡ ಮಾಡಿದ್ದೀನಿ.
0: ನೀವು ಈ ಫೀಲ್ಡ್ಗೆ ಬರೋದಕ್ಕಿಂತ ಮುಂಚೆ ಕಥೆಗಳೇ ನನ್ನ ಬದುಕು ಅನಿಸಿದ ಮೊದಲ ಕ್ಷಣ ಏನಾದರೂ ಇದೆಯಾ?
1: ಹೌದು. ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ. ಒಬ್ಬೊಬ್ರಿಗೆ ಒಂದೊಂದು ಪ್ರಾಜೆಕ್ಟ್ ಡಾಕ್ಯುಮೆಂಟ್ರಿ ಆ ಥರ ಎಲ್ಲ ಅಸೈನ್ ಆಯಿತು. ಆ ಟೈಮಲ್ಲಿ ನಾನೊಂದು ಅಸ್ಸಾಂ ಟೂರಿಸಂ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ತಗೊಂಡೆ. ಆ ಪ್ರಾಜೆಕ್ಟ್ ಜಸ್ಟ್ ಒಂದು ಡಾಕ್ಯುಮೆಂಟ್ರಿ ಸ್ಟೈಲ್ ಅಲ್ಲ, ಒಂದು ಡಾಕ್ಯು ಡ್ರಾಮಾ ಸ್ಟೈಲ್ ಅಲ್ಲಿ ಮಾಡಿದೆ, ಒಂದು ಕಥೆನ ವೀವ್ ಮಾಡಿ ಮಾಡಿದೆ. ಅದು ತುಂಬಾ ಜನ ಇಷ್ಟಪಟ್ಟರು ಮತ್ತೆ ಆಕ್ಸೆಪ್ಟ್ ಮಾಡಿದ್ರು. ಅಲ್ಲಿಂದ ನಂಗೆ ಗೊತ್ತಾಯ್ತು ಒಂದು ಸ್ಟೋರಿ ಟೆಲ್ಲಿಂಗ್ ಸ್ಟ್ರೆಂತ್ ನನ್ನಲ್ಲಿದೆ, ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗ್ಬೋದು ಅಂತ. ಸೊ ಏನೇ ಮಾಡಿದ್ರು ಆ ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ.
0: ಓಕೆ. ಈಗ ನಿಮ್ದೇ ಒಂದು ಸ್ವಂತ ವೆಂಚರ್ ಕೂಡ ಆರಂಭಿಸಿದ್ರ, ರಿಚಿ ಫಿಲ್ಮ್ಸ್ ಅಂತ.
1: ಹೌದು.
0: ಈ ವೆಂಚರ್ ಆರಂಭಿಸುವಾಗ ನಿಮ್ಮ ಮನಸ್ಸೊಳಗಡೆ ಏನಾದ್ರೂ ಭಯ ಇತ್ತ?
1: ಈ ಲೀಚಿ ಫಿಲಮ್ಸ್ ಆರಂಭಿಸಕ್ ಮುಂಚೆ ಸುರಭಿ ಟಾಕೀಸ್ ಅಂತ ಕಂಪನಿ ಇತ್ತು. ಈ ಕೋವಿಡ್ ಟೈಮಲ್ಲಿ ಇದನ್ನೇ ಲೀಚಿ ಫಿಲಮ್ಸ್ ಅಂತ ಹೆಸರು ಕೊಟ್ಟಿದ್ದೆ ನಾನು. ಸೊ ಲೀಚಿ ಫಿಲಮ್ಸ್ ಆಗ್ಲಿ ಇನ್ಯಾವುದೇ ಕಂಪನಿ ಆಗ್ಲಿ ಶುರು ಮಾಡಿದಾಗ

0: ಖಂಡಿತ ಭಯ ಇರುತ್ತೆ, ಯಾಕೆಂದ್ರೆ ಸ್ವಂತ ವೆಂಚರು, ನಿಮ್ಗೆ ಮಂತ್ಲಿ ಮಂತ್ಲಿ ಸಂಬಳ ಸಿಗಲ್ಲ,
1: ಕರೆಕ್ಟ್,
0: ಯು ಆರ್ ಓಪನ್ ಇನ್
1: ನೀವು
0: ದ
1: ಕೊಡಬೇಕು
0: ಮಾರ್ಕೆಟ್.
1: ಸಂಬಳನ.
0: ಹೌದು, ನಾವು ಸಂಬಳ ಕೊಡ್ಬೇಕು, ನಾವೇ ಪ್ರಾಜೆಕ್ಟ್ಸ್ ಹಿಡಿಬೇಕು, ಗ್ರಾಜ್ಯುಯಲ್ ಆಗಿ ಟೀಮ್ ಕೂಡ ಬಿಲ್ಡ್ ಮಾಡಬೇಕು.
1: ಕರೆಕ್ಟ್ ಕರೆಕ್ಟ್.
0: ಸೊ ಒಂದು ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಬಟ್ ಎಸ್, ಐ ಕ್ಯಾನ್ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಮೂವ್ ಫಾರ್ವರ್ಡ್ ಅನ್ನೋದೊಂದು ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ಓಕೆ, ನೀವು ಇದು ವೆಂಚರ್ ಸ್ಟಾರ್ಟ್ ಮಾಡುವಾಗ ಇದು ನಿಮ್ದೇ ಕನಸ ಅಥವಾ ನಿಮ್ಗೆ ಯಾರಾದ್ರೂ ನಿಮ್ದು ಟೀಮ್ ಆಲ್ರೆಡಿ ಇತ್ತ ನಿಮ್ಗೆ?
0: ಇಲ್ಲ, ನಂದು ಮೊದಲನೇ ಜಾಬ್ ಜಿ ಟಿವಿ ನಲ್ಲಿತ್ತು. ಅದಾದ್ಮೇಲೆ ಆನ್ ಮೊಬೈಲ್ ಗ್ಲೋಬಲ್ ಅನ್ನೋ ಕಂಪ್ನಿನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೆ. ಸೊ ಇದಾದ್ಮೇಲೆ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಇದಷ್ಟೇ ಅಲ್ಲ, ಐ ವಾಂಟ್ ಟು ಡೂ ಮೋರ್ ಅಂತ ಇತ್ತು. ಅವಾಗ ನಾನು ಕಂಪ್ನಿ ಶುರು ಮಾಡಿದ್ದು.
1: ಓಕೆ.
0: ಸೊ ನಂಗೆ ತುಂಬಾನೇ ಆಸೆ ಇತ್ತು, ನಂದೇ ಕಂಪ್ನಿ ಶುರು ಮಾಡಬೇಕು, ಮೀಡಿಯಾ ಪ್ರೊಡಕ್ಷನ್ ಹೌಸ್ ತರ ಇರಬೇಕು ಅಂತ. ಸೊ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿಸಿ ಕಂಪ್ನಿ ಶುರು ಮಾಡಿದೆ.
1: ನಿಮ್ಮ ವೆಂಚರ್ ಅಡಿಯಲ್ಲಿ ನೀವು ಆರಂಭಿಸಿದ ಪ್ರಾಜೆಕ್ಟ್ಗಳ ಬಗ್ಗೆ ಒಂದು ಬ್ರೀಫ್ ಕೊಡೋದಾದ್ರೆ?
0: ಸ್ಟಾರ್ಟಿಂಗ್ ಅಲ್ಲಿ ನಾನು ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟರಿ ಫಿಲಮ್ಸ್, ಆಡ್ ಫಿಲಮ್ಸ್ ಫಾರ್ ಬ್ರ್ಯಾಂಡ್ಸ್ ಇಂಥದ್ದೆಲ್ಲ ಮಾಡ್ತಾ ಇದ್ದೆ ಜಾಸ್ತಿ. ಸೊ ಈ ತರ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೆ. ಆಮೇಲೆ ಫಿಲಮ್ ಪ್ರೊಡಕ್ಷನ್ ಕೂಡ ಮಾಡಿದ್ದೀನಿ, ಎರಡು ಫಿಲಮು, ಸ್ಯಾಂಡಲ್ವುಡ್ ಸರಿಗಮ ಮರಿಯಲಾರಿ ಅನ್ನೋ ಇವೆರಡು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಒಂದು ಫಿಲಮ್ ಡೈರೆಕ್ಟ್ ಮಾಡಿದ್ದೀನಿ, ದ ಜರ್ನಿ ಆಫ್ ಬೆಳ್ಳಿ ಅಂತ. ಆದ್ರೆ ಥ್ರೂ ಔಟ್ ಒಂದು ಸಪೋರ್ಟ್ ಸಿಸ್ಟಮ್ ತರ ನಾನು ಏನ್ ಕಾರ್ಪೊರೇಟ್ ಪ್ರಾಜೆಕ್ಟ್ಸ್ ಮಾಡ್ತೀನಿ, ಒಂದು ಆಡ್ ಫಿಲಮ್ಸ್ ಮಾಡ್ತೀನಿ, ಅದು ಕಂಟಿನ್ಯೂಸ್ ನಡೀತಿರುತ್ತೆ. ಈವನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕೂಡ ನಾನು ತುಂಬಾ ಇನ್ನೋವೇಟಿವ್ ಸ್ಕ್ರಿಪ್ಟ್ಸ್ ಮಾಡ್ತೀನಿ. ಈಗ ಒಂದು ಮೆಷಿನರಿ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ, ಬಟ್ ಆ ಮೆಷಿನ್ಗೆ ಜೀವ ತುಂಬಿ ಅದಕ್ಕೊಂದು ಎಮೋಷನಲ್ ಕನೆಕ್ಟ್ ಸ್ಟೋರಿ ಮಾಡೋದೇ ನನ್ನ ಸ್ಟ್ರೆಂತ್.
1: ಈಗ ಒಂದು ಪ್ರಾಜೆಕ್ಟ್ ಮಧ್ಯದಲ್ಲಿ ಅದು ಆಗಲ್ಲ ಅನ್ಕೊಂಡು ಒಂದು ಸಲ ಅನ್ಸತ್ತೆ, ಏ ಇದನ್ ಬಿಟ್ಬಿಡೋಣ ನನ್ನ ಕೈಯಲ್ಲಿ ಆಗಲ್ಲ ಅಂತ, ಬಟ್ ಅದೇ ನೆಕ್ಸ್ಟ್ ಆಗಲ್ಲ ಅಂದಿರೋ ಕ್ಷಣನೇ ಇಟ್ ಮೇ ಟರ್ನ್ ಇನ್ ಟು ಯುವರ್ ಸ್ಟ್ರೆಂತ್. ಸೊ ಆತರ ಯಾವ್ದಾದ್ರು ನಿಮ್ದು ಲೈಫ್ ಅಲ್ಲಿ ನಡೆದಿದ್ಯಾ?
0: ಆತರ ಅಂದ್ರೆ ಈಗ ಕೋವಿಡ್ ಟೈಮ್ ಅಲ್ಲಿ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೆ ನಾನು, ಅಲಕ್ ಅಂತ. ಅದು ತುಂಬಾ ಟಫ್ ಪೀರಿಯಡ್ ಇತ್ತು, ಜನನ್ ಸೇರ್ಸದೆ ತುಂಬಾ ಕಷ್ಟದ ಟೈಮು. ಅಂತ ಟೈಮ್ ಅಲ್ಲಿ ಮಾಡಿದ ಪ್ರಾಜೆಕ್ಟ್, ಮಾಡಕ್ಕೆ ತುಂಬಾ ಆಸೆ, ಬಟ್ ಸಿಚುವೇಶನ್ ಸಾಕಷ್ಟು ಚಾಲೆಂಜಸ್ ತಂದ್ಕೊಡ್ತಾ ಆ ಟೈಮ್ ಅಲ್ಲಿ.
1: ಓಕೆ.
0: ಸೊ ಅಲಕ್ಕನ್ ಶೂಟ್ ಮಾಡುವಾಗ ಜನನ ಸೇರ್ಸೋದಾಗ್ಲಿ, ಲೊಕೇಶನ್ಸ್ ನೋಡೋದು, ಆಮೇಲೆ ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡಿಕೊಂಡು ಶೂಟ್ ಮಾಡೋದು, ಇದೆಲ್ಲ ಸಾಕಷ್ಟು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿದೆ. ಇದನ್ನೊಂದು ಟಫ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ನಾನು.
1: ಓಕೆ, ನಿಮಗೆ ಈ ಚಂದೇರಿ ಹ್ಯಾಂಡ್ಲೂಮ್ಸ್ ಬಗ್ಗೆ ಪ್ರಾಜೆಕ್ಟ್ ಮಾಡೋ ಅಪರ್ಚುನಿಟಿ ಹೇಗೆ ಸಿಕ್ತು ಮೇಡಮ್?
0: ನಾನು ಬೇರೆ ಬೇರೆ ಕಡೆ ಕಾನ್ಸೆಪ್ಟ್ಸ್ ಕಳಿಸ್ತಿರ್ತೀನಿ ಕ್ರಿಯೇಟ್ ಮಾಡಿ, ಇನ್ನೋವೇಟಿವ್ ಐಡಿಯಾಸ್ ಆ ತರ. ಸೊ ಇದು ಮಧ್ಯಪ್ರದೇಶ ಟೂರಿಸಂ ಡಿಪಾರ್ಟ್ಮೆಂಟ್ಗೂ ನಾನು ಕಳಿಸ್ದೆ ಒಂದು ಐಡಿಯಾ ಕಾನ್ಸೆಪ್ಟ್ ನೋಟ್, ಈ ತರ ಮಾಡ್ಬೋದು, ಈ ತರ ಐಡಿಯಾ ಇದೆ ಅಂತ. ಸೊ ಅವ್ರಿಗೆ ಇಷ್ಟ ಆಗಿ ಒಂದು ಕೊಲಾಬ್ರೇಷನ್ ತರ ಕರೆದು ಹಂಗಾಗಿ ಇದು ಎಕ್ಸಿಕ್ಯೂಟ್ ಮಾಡಿದೆ. ಅಲ್ಲಿ ವೀವರ್ಸ್ ಏನಿದ್ದಾರೆ ಅವರ ಸ್ಟೋರಿ ತಗೊಂಡು, ಅದೇ ಒಂದು ದೊಡ್ಡ ಸ್ಟ್ರೆಂತ್, ವೀವರ್ಸ್ ಇನ್ ಜರ್ನಿ ಆಗ್ಲಿ, ಹೇಗೆ ಒಂದು ಸ್ಯಾರಿ ಮಾಡ್ತಾರೆ, ಫ್ಯಾಬ್ರಿಕ್ ಹೇಗೆ ಕ್ರಿಯೇಟ್ ಮಾಡ್ತಾರೆ. ಸೊ ಹೇಗೆ ಅಂದ್ರೆ ಒಂದು ಸ್ಯಾರಿ ಮಾಡಕ್ ಒಂದ್ ತಿಂಗಳು ತಗೋತಾರೆ, ಪಿಟ್ ಲೂಮ್ಸ್ ಅಂತ ಇದೆ. ಸೊ ಫುಲ್ ಫಿಸಿಕಲ್ ವರ್ಕ್ ಅದು. ಸೊ ಆತರ ಮಾಡಿ ಮಾಡೋ ಕಾನ್ಸೆಪ್ಟ್ ಬಗ್ಗೆ ಒಂದು ಎಮೋಷನಲ್ ಸ್ಟೋರಿ ವೀವ್ ಮಾಡಿ, ವೀವರ್ಸ್ ಕಥೆನ, ಅವ್ರ ಪೇನು, ಅವರ ಜರ್ನಿನ ತಗೊಂಡು ಮಾಡಿರೋ ಕಥೆ ಇದು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ.
1: ಒಂದು ಕತೆ ಹೆಣಿಯಕ್ಕೆ ನೀವು ಎಷ್ಟು ಗ್ರೌಂಡ್ ವರ್ಕ್ ಮಾಡ್ತೀರಾ, ಮತ್ತೆ ಎಷ್ಟು ಸಮಯ ತಗೊಳತ್ತೆ ಒಂದು ಗ್ರೌಂಡ್ ವರ್ಕ್ಗೆನೆ?
0: ಈಗ ಫಾರ್ ಎಕ್ಸಾಂಪಲ್ ಒಂದು ಡಾಕ್ಯುಮೆಂಟ್ರಿ ಫಿಲಮ್ ಆದರೆ ರಿಸರ್ಚ್ ವರ್ಕ್ಗೆನೆ ಒಂದು ತಿಂಗಳಿಗಿಂತ ಜಾಸ್ತಿ ತಗೋತೀನಿ ಮಿನಿಮಮ್. ಅದು ಮಿನಿಮಮ್ ಟೈಮ್ ಅಷ್ಟು ಬೇಕಾಗುತ್ತೆ. ಅದಾದ್ಮೇಲೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಶುರು ಆಗುತ್ತೆ. ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸುಮಾರು ಟೈಮ್ ಕೊಡ್ತೀನಿ. ಫೀಚರ್ ಫಿಲಮ್ಸ್ ಆದರೆ ಆಲ್ಮೋಸ್ಟ್ 8 ತಿಂಗಳಿಂದ 1 ವರ್ಷನೇ ಪ್ರೀ ಪ್ರೊಡಕ್ಷನ್ ಟೈಮ್ ಕೊಡ್ತೀನಿ ನಾನು. ರಿಸರ್ಚ್ ಆಗಲಿ, ಅದೇ ಸ್ಕ್ರಿಪ್ಟ್ ಆಗಲಿ, ಅದೆಲ್ಲ ಇನ್ ಡೆಪ್ತ್ ತಿಳ್ಕೊಳ್ಳೋದು, ಒಂದೊಂದು ಆಸ್ಪೆಕ್ಟ್ ಬಗ್ಗೆನೂ, ಒಂದು ಕಾಸ್ಟ್ಯೂಮ್ ಇಂದ ಹಿಡಿದು ಒಂದು ಡೈಲೆಕ್ಟ್ ಬಗ್ಗೆನೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಒಂದು ಫೀಚರ್ ಫಿಲಮ್ ಅಲ್ಲಿ.
1: ಓಕೆ, ಈಗ ಸಿನಿಮಾ ರಂಗ ಅಂದ್ರೆ ತುಂಬಾ ಜನ ನಟನೆ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ, ಪ್ರೊಡಕ್ಷನ್ ಕಡೆ ಜಾಸ್ತಿ ಒಲವು ಕೊಡ್ತಾರೆ. ನಿರ್ದೇಶಕಿಯಾಗಿ ನೀವು ತೆಗೆದುಕೊಂಡಿರೋ ಚಾಲೆಂಜ್ ಇಸ್ ಬಿಟ್ ಏನ್ ಹೇಳ್ತಾರೆ, ಹೆಕ್ಟಿಕ್ ಅನ್ಸತ್ತೆ. ಸೊ ನಿಮ್ಗೆ ಅದು ಮ್ಯಾನೇಜ್ ಮಾಡಕ್ ಹೇಗೆ ಸಾಧ್ಯ ಆಗ್ತಾ ಇದೆ?
0: Where there is a will, there is a way ಅಂತಾರಲ್ಲ, ಇಟ್ಸ್ ನಾಟ್ ಓನ್ಲಿ ದ ವಿಲ್, ಇಟ್ಸ್ ಆಲ್ಸೋ ಮೈ ಪ್ಯಾಷನ್. ಸೊ ಒಂದು ಕತೆ ಹೆಂಡು ರೆಡಿ ಆದಾಗ ಕತೆನ, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಏನೇನ್ ಬೇಕು ಮಾಡ್ಬೇಕು, ಅದೊಂದು ದೊಡ್ಡ ಟೀಮ್ ಕಟ್ಟಬೇಕು, ಅಷ್ಟೇ ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡಿ ಮಾಡ್ಬೇಕು. ಇಟ್ಸ್ ಅ ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು, ನಾವು ಒಬ್ಳೆ ಮಾಡಲ್ಲ. ಬಟ್ ಯೆಸ್, ಆಸ್ ಅ ಲೀಡರ್ ಆಫ್ ದ ಶಿಪ್ ಒಟ್ಟಿಗೆ ಎಲ್ಲಾನು ಕರ್ಕೊಂಡು ಹೋಗ್ತೀನಿ, ಎಲ್ಲಾರ ಕಾಂಟ್ರಿಬ್ಯೂಷನ್ ಖಂಡಿತ. ಆದ್ರೆ ಎಲ್ಲರ ಕಾಂಟ್ರಿಬ್ಯೂಷನ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಒಂದು ಡೈರೆಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಜನ ಕೈ ಜೋಡಿಸಿರ್ತಾರೆ, ನಾನು ಒಬ್ಳದೇ ರೋಲ್ ಇರಲ್ಲ ಅದರಲ್ಲಿ. ಎಸ್, ನಂದೊಂದು ವಿಷನ್ ಖಂಡಿತ ಇರುತ್ತೆ.
1: ನಿಮ್ ಟೀಮ್ ಇದಕ್ಕೆ ಸಹಾಯ ಹೆಂಗೆ, ಸಪೋರ್ಟಿವ್ ಆಗಿ ಹೆಂಗ್ ನಿಲ್ತಾ ಇದೆ ನಿಮ್ ಬೆಂಬಲವಾಗಿ?
0: ತುಂಬಾ ಒಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಟೀಮ್ ಇದೆ. ಇವನ್ ಕ್ರಿಯೇಟಿವ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲರೂ. ಟೆಕ್ನಿಕಲ್ ಟೀಮ್ ಅವರು ಕ್ರಿಯೇಟಿವ್ ಇನ್ಪುಟ್ಸ್ ಕೊಡ್ತಾರೆ. ಆತರ ತುಂಬಾನೇ ಆಕ್ಟಿವ್ ಟೀಮ್ ಇದೆ ನಂದು.

0: ಓ, ಏನೇ ಪ್ರಾಜೆಕ್ಟ್ ಮಾಡಿದ್ರು ವಿ ಸಿಟ್ ಆಸ್ ಅ ಗ್ರೂಪ್, ವಿ ಡಿಸ್ಕಸ್. ನಂದೊಂದು ಕತೆ ರೆಡಿ ಆದ್ಮೇಲೆ, ಒಂದು ಸೀನ್ ಬಂದ್ಮೇಲೆ ಅದನ್ನ ಹೆಂಗ್ ಶೂಟ್ ಮಾಡ್ಬೋದು ಈ ತರ ಡಿಸ್ಕಸ್ ಮಾಡಿ ಒಂದು ಟೀಮ್ ವರ್ಕ್ ತರ ಮಾಡ್ತೀವಿ.
1: ಓಕೆ, ಈಗ ಒಂದು ಕಥೆಯ ಒಂದು ಮೊದಲ ಐಡಿಯಾ ಬರುತ್ತೆ ನಿಮಗೆ, ಇದರ ಬಗ್ಗೆ ಸ್ಟೋರಿ ಮಾಡಬೇಕು ಅಂತ ಹೇಳಿ, ಅದು ಇಂಟ್ರೆಸ್ಟಿಂಗ್, ಅದು ನಿಮಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರತ್ತಾ ಅಥವಾ ಫೈನಲ್ ಕಟ್ ನೋಡೋ ಕ್ಷಣ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರತ್ತೆ?
0: ಇದು ತುಂಬಾ ಡಿಫಿಕಲ್ಟ್ ಕ್ವೆಶ್ಚನ್. ಕತೆ ಬಂದ್ರೆ ಒಂದು ಉತ್ಸಾಹ ಬರುತ್ತೆ, ನನಗೆ ತುಂಬಾ ಒಳ್ಳೆ ಕಥೆ ಸಿಕ್ಕಿದೆ ಇದಕ್ಕೆ ಸಿನಿಮಾ ಮಾಡೋಣ ಈಗ ಅಂತ ಒಂದು ಉತ್ಸಾಹ ಖಂಡಿತ ಬರುತ್ತೆ. ಬಟ್ ಆ ಉತ್ಸಾಹ ಬಂದ ಮೇಲೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಗ್ರೌಂಡ್ ವರ್ಕ್ ಇರುತ್ತೆ, ರಿಸರ್ಚ್ ವರ್ಕ್ ಇರುತ್ತೆ, ಎಕ್ಸಿಕ್ಯೂಷನ್ ಮಾಡೋದಿರುತ್ತೆ. ಸೊ ಅದೆಲ್ಲ ಮಾಡಿದ್ಮೇಲೆ ಫೈನಲ್ ಔಟ್ಪುಟ್ ಏನ್ ನೋಡ್ತೀವಿ ಅದ್ರಲ್ಲಿ ಆಗೋ ಸಂತೋಷ ಏನಿರುತ್ತೆ ಅದು ಅದಕ್ಕೆ ವರ್ಡ್ಸ್ ಇಲ್ಲ ಹೇಳಕ್ಕೆ. ಹೌದು, ಆಮೇಲೆ ಈ ಫಿಲ್ಮ್ ಫೀಲ್ಡ್ ಅಲ್ಲಿ ಎಂಡ್ ರಿಸಲ್ಟ್ ಅನ್ನೋದಕ್ಕಿಂತ ಅದು ರಿಲೀಸ್ ಆಗತ್ತಲ್ಲ ಆಗಾಗೋ ಸಂತೋಷ ಅದು ನೆಕ್ಸ್ಟ್ ಲೆವೆಲ್ ಆಗುತ್ತೆ.
1: ಆಂಗ್ಸೈಟಿ ಕೂಡ ಇರತ್ತಲ್ಲ.
0: ಹೌದು,
1: ಹೆಂಗ್ ತಗೋತಾರೆ?
0: ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಮ್ ಏನಿದೆ, ಒಂದು 9 ವರ್ಷದ ಮಗು ಪರ್ಸ್ಪೆಕ್ಟಿವ್ ಇಂದ ತೆಗೆದಿರೋ ಫಿಲಮ್ ಅದು. ಅದು ಚಿಲ್ಡ್ರನ್ಸ್ ಫಿಲಮ್ ಕ್ಯಾಟಗರಿಗೆ ಬರುತ್ತೆ, ಇಟ್ಸ್ ಫುಲ್ ಲೆಂತ್ ಫೀಚರ್ ಫಿಲಮ್. ಸೊ ಈ 9 ವರ್ಷದ ಮಗಳು ಅವರ ಅಪ್ಪ ಸೋಲ್ಜರ್ ಆಗಿರ್ತಾನೆ, ಹೆಂಗೆ ಅಪ್ಪನ ಮಿಸ್ ಮಾಡ್ಕೋತಾಳೆ. 9 ವರ್ಷದ ಮಗಳು ಸೋಲ್ಜರ್ ಅಂದ್ರೆ ಏನು ಅವಳಿಗೆ? ಫಾರ್ ಎ 9-year-old ಗರ್ಲ್ ಹರ್ ಪರ್ಸ್ಪೆಕ್ಟಿವ್ ಇಸ್ ಡಿಫ್ರೆಂಟ್. ಬರ್ತ್ಡೇ ದಿನ ಅಪ್ಪ ಜೊತೆ ಇಲ್ಲ, ಏನೋ ಪ್ರಾಬ್ಲಮ್ ಆಯ್ತು ಅಪ್ಪ ಇಲ್ಲ, ಸ್ಕೂಲ್ ಅಲ್ಲಿ ಏನೋ ಟೀಚರ್ ಬೈದ್ರು ಅಪ್ಪ ಇಲ್ಲ.
1: ಪೇರೆಂಟ್ಸ್ ಅಪ್ಪ ಬರುವಾಗ
0: ಹೌದು
1: ಆ ತರ ಫೀಲಿಂಗ್ಸ್,
0: ಯಾವ ಸಂದರ್ಭದಲ್ಲೂ ಅಪ್ಪ ಜೊತೆ ಇಲ್ಲ, ಬೇರೆಯವರೆಲ್ಲ ನೋಡಿದ್ರೆ ಓ ಅಪ್ಪ ಸೋಲ್ಜರ್ ಅಂತಿದ್ದಾರೆ, ಇಲ್ಲಿಲ್ಲ. ಸೊ ಅವಳಿಗೆ ಆ ಭಾವನೆಯಿಂದ ಒಂದು ಟ್ರಾನ್ಸ್ಫಾರ್ಮೇಶನ್, ಅಪ್ಪನ ಕೆಲಸದ ಮೇಲೆ ಹೆಮ್ಮೆ ಹೇಗ್ ಬರುತ್ತೆ, ಸೊ ಆ ಜರ್ನಿನೇ ಜರ್ನಿ ಆಫ್ ಬೆಳ್ಳಿ, ಅವಳ ಫುಲ್ ಲೈಫ್ ಜರ್ನಿ ತರ ಅದು.
1: ಓಕೆ, ನಿಮ್ಮ ಚಿತ್ರಗಳು ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ತಂದಿದೆ, ಮತ್ತೆ ನೀವೊಂದು ಫಿಲ್ಮ್ ಮಾಡುವಾಗ ನನ್ನ ಪ್ರೇಕ್ಷಕನಲ್ಲಿ ಈ ತರದ ಚೇಂಜ್ ಆಗ್ಬೇಕು, ಬದಲಾವಣೆ ಉಂಟಾಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಫಿಲ್ಮ್ ಮಾಡ್ತೀರಾ?
0: ಈ ಫೀಲ್ಡ್ ನಂಗೆ ತುಂಬಾ ಕಲ್ಸಿದೆ, ಪ್ರತಿ ದಿನ ಕಲಿಯೋ ದಿನ. ಆಮೇಲೆ ಪ್ರತಿ ವ್ಯಕ್ತಿ, ಒಬ್ರು ಲೈಟ್ ಮೆನ್ ಆಗಿರ್ಬೋದು, ಒಬ್ರು ಮೇಕಪ್ ಮೆನ್ ಆಗಿರ್ಬೋದು, ಒಬ್ರು ಆರ್ಟಿಸ್ಟ್ ಆಗಿರ್ಬೋದು, ಒಬ್ರು ಟೆಕ್ನಿಕಲ್ ಟೀಮ್ ಸ್ಟಾಫ್ ಆಗಿರ್ಬೋದು, ಎಲ್ಲರಿಂದ ಕಲಿಯಕ್ಕೆ ತುಂಬಾ ಇರುತ್ತೆ. ಸೊ ಈ ಫೀಲ್ಡ್ ನಿಮ್ಗೆ ತುಂಬಾ ಡೌನ್ ಟು ಅರ್ತ್ ಮಾಡುತ್ತೆ, ಒಂದು ತುಂಬಾ ಹಂಬಲ್ ಆಗಿ ಹೇಗೆ ನೀವು ನಡ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕಲ್ಸುತ್ತೆ ಈ ಫೀಲ್ಡು, ಅದೊಂದು ನಾ ತಿಳ್ಕೊಂಡಿದ್ದೀನಿ. ಆಮೇಲೆ ಎಲ್ಲರ ಜೊತೆ ಒಂದು ಟೀಮ್ ವರ್ಕ್ ಮಾಡಿದಾಗ ಈಚ್ ಡೇ ಯು ಗ್ರೋ ಆಸ್ ಅ ಪರ್ಸನ್. So it's a biggest contribution from this field what I've got. Every day is a learning day.
1: It contributes for personal growth.
0: Personal growth, ಹೌದು. ಎಲ್ಲರಿಂದನು ಕಲಿಯಕ್ಕೇನು ಒಂದು ಸಿಗುತ್ತೆ ನಿಮಗೆ.
1: ಮತ್ತೆ ನೀವು ಪ್ರೇಕ್ಷಕನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ?
0: ಈಗ ಒಂದ್ ಫಿಲಮ್ ಅಂದ್ರೆ ಏನೋ ಒಂದ್ ಮೆಸೇಜ್ ಇರುತ್ತೆ, ನಾವು ಡೈರೆಕ್ಟ್ ಆಗಿ ಮೆಸೇಜ್ ಹೇಳಿದ್ರು ಒಂದ್ ಕಥೆನಲ್ಲಿ ಒಂದ್ ಮೆಸೇಜ್ ಇರುತ್ತೆ, ಆ ಮೆಸೇಜ್ ತಿಳ್ಕೊಂಡು ಒಂದು ಸೋಷಿಯಲ್ ಚೇಂಜಸ್ ತಂದ್ರೆ ಅದೊಂದು ಸಂತೋಷ, ಇನ್ನೊಂದು ಅವ್ರ ಎಂಟರ್ಟೈನ್ಮೆಂಟ್ ಖಂಡಿತ ಇದೆ ಫಿಲಮು.
1: ಓಕೆ, ನೀವು ಸರ್ಕಾರಿ ಡಾಕ್ಯುಮೆಂಟ್ರಿಗಳನ್ನ ಮಾಡಿದೀರಾ ಆಯ್ತಾ, ಬಟ್ ಏನಂದ್ರೆ ಇಲ್ಲಿ ಸರ್ಕಾರಿ ಡಾಕ್ಯುಮೆಂಟ್ರಿಗಳನ್ನ ಮಾಡುವಾಗ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಮಾಹಿತಿ ಆಧಾರಿತವಾಗಿರುತ್ತೆ ಡಾಕ್ಯುಮೆಂಟ್ರಿಗಳು. ಸೊ ವೆರ್ ಆಸ್ ನೀವು ಒಂದು ಫಿಲ್ಮ್ ಮಾಡುವಾಗ ಅದರಲ್ಲಿ ಭಾವನೆಗಳು, ಇಮೋಷನ್ಗಳನ್ನ ತುಂಬೇಕಾಗತ್ತೆ, ಬಟ್ ಸರ್ಕಾರಿ ಡಾಕ್ಯುಮೆಂಟ್ರಿಗಳು ನೋಡಕ್ಕೂ ಒಂದು ಇಮೋಷನ್ಸ್ ಬೇಕು, ಇಮೋಷನಲಿ ಕನೆಕ್ಟ್ ಆಗಬೇಕು ಪ್ರೇಕ್ಷಕರು. ಅದರಲ್ಲಿ ನೀವು ಹೇಗೆ ಭಾವನೆಗಳನ್ನ ತುಂಬುತ್ತೀರಾ?
0: ಈಗ ಫಾರ್ ಎಕ್ಸಾಂಪಲ್ ಒಂದು ದೇವಸ್ಥಾನದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಒಂದು ಹಿಸ್ಟ್ರಿ ಕನೆಕ್ಟೆಡ್ ಇರುತ್ತೆ, ಆ ಹಿಸ್ಟ್ರಿನಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಕನೆಕ್ಟೆಡ್ ಆಗಿರ್ತಾರೆ, ಮತ್ತೆ ಒಂದು ಭಾವನೆ ಕೂಡ ಕನೆಕ್ಟೆಡ್ ಆಗಿರುತ್ತೆ. ಸೊ ಆ ಸ್ಕ್ರಿಪ್ಟ್ ಮಾಡೋವಾಗ್ಲೇ ಆ ಭಾವನೆ ಮತ್ತೆ ಆ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನ ತಗೊಂಡು ಸ್ಕ್ರಿಪ್ಟ್ ಮಾಡಿ ಜನಕ್ಕೆ ಇವತ್ತು ಯಾವ ತರ ಕನೆಕ್ಟ್ ಆಗ್ತಾರೆ ಅದನ್ನ ನೋಡಿ ಮಾಡಿದ್ರೆ ಜನ ಖಂಡಿತ ಕನೆಕ್ಟ್ ಆಗ್ತಾರೆ. ಅದು ಎಮೋಷನಲ್ ಕನೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದು ಡಾಕ್ಯುಮೆಂಟ್ರಿ ಆಗ್ಲಿ ಫೀಚರ್ ಫಿಲ್ಮ್ ಆಗ್ಲಿ.
1: ಸೊ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ?
0: ಖಂಡಿತ.
1: ಅನೆಕ್ಡೋಟಲ್ ರೆಫರೆನ್ಸಸ್, ಮತ್ತೆ ಸ್ಟಾಟಿಸ್ಟಿಕ್ಸ್ ಅಂಡ್ ಇಮೋಷನಲ್ ಕನೆಕ್ಟ್ ನ ಬ್ಯಾಲೆನ್ಸ್ ಮಾಡಿ.
0: ಡೆಫಿನೆಟ್ಲಿ ಯೆಸ್.
1: ಓಕೆ, ಒಂದು ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತಿದ್ದೀರಾ, ದೇವಸ್ಥಾನ ಇರ್ಬೋದು, ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಇರ್ಬೋದು,
0: ಓಕೆ
1: ಆಯ್ತಾ, ಆಗ ಶೂಟ್ ಮಾಡ್ತಿರುವಾಗ ಒಂದು ನಿಮಿಷ ಪಾಸ್ ತಗೊಂಡು ಆ ಎನ್ವಿರಾನ್ಮೆಂಟ್ ನ ಒಂದು ಎಂಜಾಯ್ ಮಾಡಿದ ಕ್ಷಣ ಇದೆಯಾ? ಯಾಕಂದ್ರೆ ನೀವು ಡೈರೆಕ್ಟರ್, ಲೈಕ್ ಯುವರ್ ವರ್ಕ್ ವಿಲ್ ಬಿ ಲೈಕ್ ಜಸ್ಟ್ ಫೋಕಸ್ಡ್ ಆನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್, ಒಬ್ಬ ವ್ಯಕ್ತಿನ ಡೈರೆಕ್ಟ್ ಮಾಡೋದು, ಒಂದು ಪ್ಲೇಸ್ ನ ಶೂಟ್ ಮಾಡುವಾಗ ಇದನ್ನ ಫೋಕಸ್ ಮಾಡಿ, ಅದನ್ನ ತೆಗೀರಿ, ಈ ಆಂಗಲ್ ಇಂದ ತೆಗೀರಿ ಅಂತ ಹೇಳ್ತೀರಾ. ಬಟ್ ನೋ, ಲೆಟ್ ಮೀ ಸ್ಟಾಪ್ ದಿ ಶೂಟ್ ಅಂಡ್ ಲುಕ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಆರ್ ಸೀನ್ ಅನ್ನೋ ಅಂದಿರೋ ಕ್ಷಣ ಇದೆಯಾ ಯಾವ್ದಾದ್ರು?
0: ನೋಡಿ, ನೀವು ಈ ಕ್ವೆಶ್ಚನ್ ಕೇಳ್ತಿದ್ದಾಗಲೇ ನಂಗೊಂದು ಸ್ಮೈಲ್ ಬರ್ತಾ ಇದೆ.
1: ಓಕೆ,
0: ಯಾಕೆ ಅಂದ್ರೆ ನಾನು ನಂದು ಒಂದೊಂದು ಪ್ರಾಜೆಕ್ಟ್ ನು ಒಂದು ಜರ್ನಿ ತರ ನೋಡ್ತೀನಿ. ಐ ಲವ್ ಟ್ರಾವೆಲಿಂಗ್. ಸೊ ನಾನು ಒಂದೊಂದು ಪ್ರಾಜೆಕ್ಟ್ ನಾನು ಟ್ರಾವೆಲ್ ತರಾನೇ ಟ್ರೀಟ್ ಮಾಡ್ತೀನಿ.
1: ಓಕೆ,
0: ಸೊ ನಾನು ಶೂಟ್ ಮಾಡುವಾಗ ಶೂಟ್ ನ ನಿಲ್ಸಿ ನೋಡಲ್ಲ, ಶೂಟ್ ಮುಂಚೆ ಶೂಟ್ ಆದ್ಮೇಲೆ ಲಂಚ್ ಬ್ರೇಕ್ ಅಲ್ಲಿ ಖಂಡಿತ ಜಾಗನ ಕಣ್ತುಂಬ ನೋಡ್ತೀನಿ.
1: ಓಕೆ,
0: ಆಮೇಲೆ ಒಂದು ಹೊಸ ಜಾಗ ನೋಡಿದ ಸಂತೋಷ ಆಗುತ್ತೆ, ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗ್ಬೋದು, ಒಂದು ದೇವಸ್ಥಾನನೇ ಆಗ್ಬೋದು, ಒಂದು ಇನ್ಸ್ಟಿಟ್ಯೂಷನ್ ಆಗ್ಬೋದು. ಸೊ ಎಷ್ಟು ಚೆನ್ನಾಗಿ

0: ಅದು ಡೆವಲಪ್ ಮಾಡಿದ್ದಾರೆ, ಅಲ್ಲಿದ್ ಏನು ಅವರ ಸ್ಟ್ರಾಟಜೀಸ್ ಇದೆ, ಯಾವ ಥರ ನಡೆಸ್ತಿದ್ದಾರೆ ಒಂದು ಸಂಸ್ಥೆನ, ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಗತ್ತೆ ನನಗೆ. ಸೊ ಐ ಕಾಲ್ ಮೈ ಎವ್ರಿ ಪ್ರಾಜೆಕ್ಟ್ ಆಸ್ ಮೈ ಜರ್ನಿ.
1: ಈಗ ವಾಸ್ತವ ಆಧಾರಿತ ಡಾಕ್ಯುಮೆಂಟ್ರಿಗಳು ಮತ್ತೆ ಕಲ್ಪನೆ ಫೀಚರ್ ಫಿಲ್ಮ್ಗಳು, ನಿಮ್ಗೆ ಯಾವುದು ಜಾಸ್ತಿ ಸವಾಲನ್ನ ಒಡ್ಡುವಂಥವು?
0: ಒಂದು ಕಲ್ಪನೆಯಿಂದ ಸೃಷ್ಟಿಸಿ ಮಾಡಿರೋ ಫೀಚರ್ ಫಿಲ್ಮು ಯಾವಾಗಲೂ ಜಾಸ್ತಿ ಚಾಲೆಂಜಿಂಗ್ ಇರುತ್ತೆ. ಅದನ್ನು ಎಕ್ಸಿಕ್ಯೂಟ್ ಮಾಡಿ ತೆರೆ ಮೇಲೆ ತರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಹೋಗಿರುತ್ತೆ. ಒಂದು 2 ಇಯರ್ಸ್ ಆಗತ್ತೆ ಒಂದು ಫೀಚರ್ ಫಿಲಮ್, ನಾರ್ಮಲ್ ಸಿಂಪಲ್ ಫೀಚರ್ ಫಿಲಮ್ಗೆ. ಹಿಸ್ಟಾರಿಕಲ್ ಫಿಲಮ್ಸ್ ಎಲ್ಲ ಆದ್ರೆ ರಿಸರ್ಚ್ 2 ಇಯರ್ಸ್ ಆಗತ್ತೆ
1: ಓಕೆ
0: ಒಂದೊಂದ್ಸಲಿ.
1: ಓಕೆ
0: ಸೊ ಆ ತರ
1: ಅಂಡ್
0: ತುಂಬಾ
1: ನಥಿಂಗ್
0: ವರ್ಕ್
1: ಶುಡ್ ಗೋ
0: ಹೋಗಿರುತ್ತೆ,
1: ರಾಂಗ್ ಇನ್ ದ ಲ್ಯಾಬ್.
0: ನಥಿಂಗ್ ಶುಡ್ ಗೋ ರಾಂಗ್. ಹಾಗಂತ ನಾನು ನಿಮ್ಗೆ ಡಾಕ್ಯುಮೆಂಟ್ರಿ ಫಿಲಮ್ಸ್ ಅಲ್ಲಿ ಕಮ್ಮಿ ಎಫರ್ಟ್ ಆಗತ್ತೆ ಅಂತ ಹೇಳಲ್ಲ, ಬಟ್ ಎಸ್ ಟೈಮ್ ಸ್ಪ್ಯಾನ್ ಕಮ್ಮಿ ಆಗತ್ತೆ ಮಾಡೋದು, ಬಟ್ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ. ಏನ್ ಎಫರ್ಟ್ ಇದಕ್ಕೆ ಹಾಕ್ತಿವಿ ಅದಕ್ಕೂ ಅದೇ ಹಾಕ್ತಿವಿ.
1: ಓಕೆ. ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರೋ, ಆದರೆ ಅದು ಟೈಮ್ ಬಂದಿಲ್ಲಪ್ಪ ಇನ್ನು ನಾನು ಅದನ್ನ ಏನು ಇನಿಷಿಯೇಟ್ ಮಾಡಕ್ಕೆ ಲಾಂಚ್ ಮಾಡಕ್ಕೆ ಅಂದ್ಕೊಂಡಿರೋ ಏನಾದರೂ ಕಥೆ ಇದೆಯಾ?
0: ಅದು ಒಂದು ತುಂಬಾ ಒಳ್ಳೆ ಕಥೆ ಇದೆ ನನ್ನ ಹತ್ರ. ಅದು
1: ರಿವೀಲ್ ಮಾಡಲ್ಲ ಅಂತ ಮಾತ್ರ ಹೇಳಬೇಡಿ.
0: ನನ್ನ ಈಗಿನ ಜನರೇಷನ್ ಗೆ ತುಂಬಾ ಹತ್ತಿರವಾಗಿರೋ ಕಥೆ ಅಂತ ಹೇಳ್ಬೋದು.
1: ಓಕೆ.
0: ಸೊ ಈಗಿನ ಜನರೇಷನ್ ಅಲ್ಲಿ ಎಲ್ಲರೂ ದೇ ಟ್ರೈ ಟು ಫಿಟ್ ಇನ್,
1: ಕರೆಕ್ಟ್.
0: ಮಾಡರ್ನೈಸೇಷನ್ ಜೊತೆ ಫಿಟ್ ಇನ್ ಆಗಕ್ ಟ್ರೈ ಮಾಡ್ತಾರೆ. ದೇ ಲೂಸ್ ದೇರ್ ಓನ್ ಐಡೆಂಟಿಟಿ, ಅಸ್ತಿತ್ವ ಕಳ್ಕೊಳ್ದೇನೆ ಫಿಟ್ ಇನ್ ಆಗೋ ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಕಥೆ. ಇದಕ್ಕಿಂತ ಹೆಚ್ಚಿಗೆ ನಾ ಹೇಳಲ್ಲ ಈಗ್ಲೇನೆ.
1: ಓಕೆ.
0: ಸೊ ಬಟ್ ಈಗಿನ ಜನರೇಷನ್, ಈಗಿನ ಟೀನೇಜರ್ಸ್, ಈಗಿನ ಯೂತ್ ಗೆ ತುಂಬಾನೇ ಕ್ಲೋಸ್ ಆಗಿ ಕನೆಕ್ಟ್ ಆಗುವಂತ ಕಥೆ ಇದು. ಒಂದು ತುಂಬಾ ಒಳ್ಳೆ ಕಥೆ ಇಟ್ಕೊಂಡಿದ್ದೀನಿ. ಸೊ ಇಷ್ಟರಲ್ಲೇ ಮಾಡ್ತೀನಿ.
1: ಒಂದು ಕಥೆಯನ್ನ ಬರೆದು ಎಕ್ಸಿಕ್ಯೂಟ್ ಮಾಡಿ ಅದು ತೆರೆ ಮೇಲೆ ಬರೋ ತನಕ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ. ಈಸ್ ಅ ಕಮರ್ಷಿಯಲ್ ಆಂಗಲ್ ಟು ಅ ಫಿಲ್ಮ್ ಇಸ್ ಇಂಪಾರ್ಟೆಂಟ್ ಟು ಯು?
0: ಐ ವುಡ್ ಸೇ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದಟ್ ಇಸ್ ಹೌ ದ ಪ್ರೊಡ್ಯೂಸರ್ ವುಡ್ ಸರ್ವೈವ್.
1: ನೀವು ಪ್ರೊಡ್ಯೂಸರ್ ಕೂಡ?
0: ಪ್ರೊಡ್ಯೂಸರ್ ಕೂಡ ಆಗಿದ್ದೀನಿ. ಈವನ್ ನಾನು ಬರೀ ಡೈರೆಕ್ಟ್ ಮಾಡಿದಾಗ್ಲೂ ಕೂಡ ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದ್ರು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಕಮರ್ಷಿಯಲ್ ಆಂಗಲ್ ವರ್ಕ್ಔಟ್ ಆಗಬೇಕು ಅಂತ. ಸೊ ಯಾರೇ ಪ್ರೊಡ್ಯೂಸರ್ ಆಗ್ಲಿ, ಈಗ ನಂದು ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಮ್ ಮಾಡಿದ್ದೀನಿ, ಅದಕ್ಕೆ ಪ್ರೊಡ್ಯೂಸರ್ ಮಹೇಂದ್ರ ಕುಮಾರ್ ಅಂತ ಇದಾರೆ, ಅವರು ಮಂಗಳೂರು ಅವರು. ಅವ್ರ ಬ್ಯಾನರ್, ಫೀನಿಕ್ಸ್ ಫಿಲಮ್ ಬ್ಯಾನರ್ ಅಲ್ಲೇ ಈ ಫಿಲಮ್ ಮಾಡಿರೋದ್ ನಾನು. ಸೊ ಒಬ್ರು ಕತೆ ಹೇಳಿದ್ಮೇಲೆ ಒಂದು ಕಮರ್ಷಿಯಲ್ ಆಂಗಲ್ ಅವರು ನೋಡೇ ನೋಡ್ತಾರೆ. ಆಮೇಲೆ ಆಸ್ ಅ ಪ್ರೊಡ್ಯೂಸರ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಎ ಡೈರೆಕ್ಟರ್ ನಾವು ಅದನ್ನ ಕೇಟರ್ ಮಾಡಿದ್ರೆ ಅವಾಗ ಆ ಪ್ರಾಡಕ್ಟ್ ಏನು ಔಟ್ಪುಟ್ ಏನ್ ವ್ಯಾಲ್ಯೂ ಬೇಕು ಅದು ಬರಲ್ಲ.
1: ಅಟ್ಲೀಸ್ಟ್ ನಮ್ಮ ಎಫರ್ಟ್ ಗೆ ಒಂದು ರೆಕಗ್ನಿಷನ್,
0: ಹೌದು,
1: ಒನ್ ಆರ್ ದಿ ಅದರ್ ವೇ ಬಂದ್ರೆ ಚೆನ್ನಾಗಿರುತ್ತೆ
0: ಹೌದು
1: ಅಲ್ವಾ? ನಿಮ್ಮ ಕಥೆಗಳಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಜರ್ನಿ ಆಫ್ ಬೆಳ್ಳಿಗೆನೆ ಎಲ್ಲಾ ಸುಮಾರು ಕ್ಯಾಟಗರಿಗಳಲ್ಲಿ ನಾಮಿನೇಟ್ ಕೂಡ ಆಗಿದೆ ಆ ಫಿಲ್ಮ್. ಮತ್ತೆ ನಿಮ್ಗೆ ವೈಯಕ್ತಿಕವಾಗಿನೂ ಪ್ರಶಸ್ತಿಗಳು ಬಂದಿದೆ. ಸೊ ಅವಾರ್ಡ್ ಗಳಿಗಿಂತ ಹೆಚ್ಚು ಖುಷಿ ಕೊಟ್ಟಿರೋ ಏನಾದ್ರೂ ಪ್ರಶಂಸೆ ಮಾತುಗಳು, ಪ್ರತಿಕ್ರಿಯೆಗಳು ಏನಾದ್ರೂ ನೆನಪಿಗೆ ಬರ್ತಿದ್ಯಾ?
0: ನಾನು ಒಬ್ರು ಡಾಕ್ಟರ್ ಸುಚರಿತಾ ಅಂತ ಇದಾರೆ. ಸೊ ಅವ್ರಿಗೆ ನಾನು ಒಂದು ಫಿಲಮ್ ಮಾಡಿಕೊಟ್ಟಿದ್ದೆ. ಇಟ್ಸ್ ಅಬೌಟ್ ಹರ್ ಲೈಫ್, ಹರ್ ಜರ್ನಿ, ಶಿ ಈಸ್ ಇನ್ ಟು ಹೀಲಿಂಗ್ ಅಂಡ್ ಆಲ್ ದಟ್. ಸೊ ಮಾಡಿಕೊಟ್ಟಿದ್ದೆ. ಅದು ತುಂಬ ಚೆನ್ನಾಗಿ ಮೂಡ್ ಬಂತದು ಆ ಪ್ರಾಜೆಕ್ಟು. ಸೊ ಅವಾಗ ಅವರ ಬಾಯಿಂದ ಕೆಲವು ವರ್ಡ್ಸ್ ಹೇಳಿದ್ರು, ಗೌರಿ ಹ್ಯಾಸ್ ಕ್ರಿಯೇಟೆಡ್ ಸಚ್ ವಂಡರ್ಫುಲ್ ಪ್ರಾಡಕ್ಟ್, ಶಿ ಹಸ್ ಗಿವನ್ ಲೈಫ್ ಟು ವಾಟ್ ಐ ಡೂ ಅಂತ. ಸೊ ಪ್ರಶಸ್ತಿ ಎಲ್ಲ ಖುಷಿ ಕೊಡತ್ತೆ, ಬಟ್ ಅವ್ರು ಹೇಳಿದ ಮಾತುಗಳು ತುಂಬ ಮನ್ಸಿಗೆ ಮುಟ್ಟಿದೆ.
1: ಓಕೆ. ಈಗ ರೀಲ್ಸ್ ಯುಗ ಮೇಡಮ್, ಎಲ್ಲದು ಅಟೆನ್ಷನ್ ಸ್ಪ್ಯಾನು ಕಡಿಮೆ ಆಗಿದೆ ಎಲ್ರದ್ದು, ಅಂಡ್ ಎಲ್ರು ಕ್ವಿಕ್ ಆಗಿ ಒಂದು ಸಬ್ಜೆಕ್ಟ್ ನ ಗ್ರಾಸ್ಪ್ ಮಾಡಕ್ ನೋಡ್ತಾರೆ. ಅದೇ ಒಂದು 5 ಮಿನಿಟ್ಸ್ ಅಲ್ಲಿ ನನ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಅನ್ಕೋತಾರೆ. ಸೊ ಈ ಯುಗದಲ್ಲೂ ದೀರ್ಘ ಕಥೆಗಳು ಎಷ್ಟು ಪ್ರಸ್ತುತ, ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮ್ಗೆ?
0: ರೀಲ್ಸು ಈಗ ನೀವು ಟೈಮ್ ಮಧ್ಯೆ ಟೈಮ್ ಸಿಕ್ಕಿದ್ರೆ ಜಸ್ಟ್ ಬ್ರೌಸ್ ಮಾಡ್ಬೇಕಂದ್ರೆ ನೀವು ರೀಲ್ಸ್ ನ ಬ್ರೌಸ್ ಮಾಡ್ಬೋದು. ಒಂಥರ ಬಿಂಜ್ ವಾಚಿಂಗ್ ಅಂತಾರಲ್ಲ, ಆ ಟೈಪ್ ಬರುತ್ತೆ ರೀಲ್ಸು. ಬಟ್ ಇನ್ ಡೆಪ್ತ್ ನೀವು ಒಂದು ಕಥೆನಲ್ಲಿ ಮುಳುಗಿ ಅದು ಆ ಜಾಗದಲ್ಲಿ ನೀವು ಇರೋ ಫೀಲ್ ಮಾಡ್ಬೇಕಾದ್ರೆ ಒಂದು ಇನ್ ಡೆಪ್ತ್ ಬಿಲ್ಡ್ ಆಗಿರೋ ಕಥೆ ಒಂದು ಫಿಲಮ್ಮೇ ಆಗ್ಬೇಕಾಗತ್ತೆ. ಇವತ್ತು ಕೂಡ ಜನ ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡಕ್ ಇಷ್ಟಪಡ್ತಾರೆ. ಅದು ಸ್ಟ್ಯಾಂಡ್ ಅಲೋನ್ ಥಿಯೇಟರ್ಸ್ ಆಗ್ಲಿ, PVR ಸ್ಕ್ರೀನ್ಸ್ ಆಗ್ಲಿ, ಯಾವುದೇ ಆಗ್ಲಿ, ಅಲ್ಲಿ ಕೂತು ನೋಡಿದಾಗ ಒಂದೇನ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಆ ಕಥೆಲಿ ನೀವ್ ಹೆಂಗೆ ಒಂದು ಪಾತ್ರ ಜೊತೆ ಅಟ್ಯಾಚ್ ಆಗ್ತೀರಾ, ಆ ಕಥೆಲಿ ನೀವ್ ಹೆಂಗೆ ಟ್ರಾವೆಲ್ ಮಾಡ್ತೀರಾ, ಅದು ರೀಲ್ಸ್ ಮಾಡಕ್ಕಾಗಲ್ಲ.
1: ಅಂಡ್ ಸಿನಿಮಾ ರಂಗಕ್ಕೆ ಬರೋದಿಕ್ಕೆ ತುಂಬಾ ಜನ ಯುವಕ ಯುವತಿಯರು ಕನ್ಸ್ ಕಾಣ್ತಿರ್ತಾರೆ. ನಟನೆ ಇರಬಹುದು ಅಥವಾ ಡೈರೆಕ್ಷನ್ ಇರಬಹುದು, ಪ್ರೊಡಕ್ಷನ್ ಇರಬಹುದು. ಸೊ ಅವರಿಗೆ ನಿಮ್ಮ ಕಿವಿ ಮಾತೇನು? ಸೊ ಇದರಲ್ಲಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ, ನೀವು ನಿಮ್ಗೆ ಬಂದಿರೋ ಸವಾಲುಗಳು ಅದನ್ನ ಯುವ ಜನರು ಹೇಗೆ ಸಾರ್ಟ್ ಔಟ್ ಮಾಡ್ಕೋಬಹುದು, ಅಂಡ್ ಹೇಗೆ ಬೇಸಿಕ್ ಪ್ರಿಪರೇಷನ್ ಇರಬೇಕು ಅವ್ರದ್ದು. ತುಂಬಾ ಪ್ಯಾಷನೇಟ್ ಆಗಿರೋರಿಗೆ ಈ ಸಲಹೆಗಳು ವರ್ಕ್ ಆಗತ್ತೆ ಅನ್ಸುತ್ತೆ ಮೇಡಮ್. ಸೊ ಹೇಳಿ.
0: ಸೊ ಈ ಸಿನಿಮಾ

0: ರಂಗದಲ್ಲಿ ಮುಂದೆ ಬರಬೇಕು ಅನ್ನೋರಿಗೆ ಫಸ್ಟ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ಕಂಪ್ಲೀಟ್ ಫಿಲಮ್ ಮೇಕಿಂಗ್ ಪ್ರಾಸೆಸ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ.
1: ಓಕೆ,
0: ಒಂದು ಕತೆ ಇದನ್ನು ಶೂಟ್ ಮಾಡಿ ಎಡಿಟ್ ಮಾಡಿಬಿಡ್ತೀನಿ ಅನ್ನೋ ಒಂದು ಅರ್ಜೆನ್ಸಿನಲ್ಲಿ ಹೋಗ್ಬಿಡಿ.
1: ಓಕೆ,
0: ಎಂಡ್ ಟು ಎಂಡ್ ಪ್ರಾಸೆಸ್, ನೀವು ಫಿಲಮ್ ಮಾಡಾದ್ಮೇಲೆ ಏನಾಗುತ್ತೆ, ನೀವು ಮಾಡಿರೋ ಫಿಲಮ್ನ ಹೆಂಗೆ ನೀವು ಜನಕ್ಕೆ ತಲುಪಿಸ್ಬೋದು ಅದನ್ನು ಎಂಡ್ ಟು ಎಂಡ್ ಫಸ್ಟ್ ತಿಳ್ಕೊಳ್ಳಿ. ಶಾರ್ಟ್ ಫಿಲಮ್ ಆಗಲಿ, ಫೀಚರ್ ಫಿಲಮ್ ಆಗಲಿ, ಯಾವುದೇ ಆಗಲಿ, ತಿಳ್ಕೊಂಡ್ಮೇಲೆ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಅಲ್ಲಿ ವರ್ಕ್ ಮಾಡಿ, ಅದು ಮಾಡ್ಬೇಕಾದ್ರೆ ನಾನು ಏನೇನು ಮಾಡ್ಬೇಕೀಗ ಅಂತ. ಅದಾದ್ಮೇಲೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸುಮಾರು ಟೈಮ್ ಕೊಡಿ. ಪ್ರೀ ಪ್ರೊಡಕ್ಷನ್ ಆದ್ಮೇಲೆ ಒಂದೊಂದೇ ಸ್ಟೆಪ್ ತಿಳ್ಕೊಂಡು ಆ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ.
1: ಅಂದ್ರೆ ಲೈಕ್ ಅವರಿಗೆ ಒಂದು ಬೇಸಿಕ್ ನಾಲೆಜ್ ಇರೋದು ಮುಖ್ಯ ಅಂತ ಹೇಳ್ತೀರಾ ನೀವು?
0: ಹೌದು, ಬೇಸಿಕ್ ನಾಲೆಜ್ ಬೇಕಾಗತ್ತೆ. ಒಂದು ಸ್ಕ್ರಿಪ್ಟಿಂಗ್ ನಾಲೆಜ್ ಆಗಲಿ, ಒಂದು ಸ್ಕ್ರೀನ್ ಪ್ಲೇ ಆಗಲಿ, ಸ್ಕ್ರೀನ್ ಪ್ಲೇ ಯಾವ ಪ್ಯಾಟರ್ನ್ ಅಲ್ಲಿ ಇರಬೇಕು, ಆಮೇಲೆ ಯಾರಿಗೆ ಮಾಡ್ತಿದ್ದಾರೆ, ಆಡಿಯನ್ಸ್ ಯಾರು, ಅವ್ರಿಗೆ ಮುಟ್ಟತ್ತಾಕತ್ತೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸ್ಟೋರಿ ಪ್ರಿಪರೇಷನ್ ಮಾಡ್ಬೇಕು.
1: ಸೊ ಕನಿಷ್ಠ ಎಷ್ಟು ವರ್ಷ ಅವರು ಇದಕ್ಕೆ ಎಫರ್ಟ್ ಹಾಕಬೇಕಾಗತ್ತೆ? ಎಫರ್ಟ್ ಅಂದ್ರೆ ಇಟ್ಸ್ ಆನ್ ಗೋಯಿಂಗ್ ಪ್ರಾಸೆಸ್, ಎಫರ್ಟ್ಸ್ ಆರ್ ಆನ್ ಗೋಯಿಂಗ್ ಪ್ರಾಸೆಸ್.
0: ಇವತ್ತು ಕಲಿತಿದ್ದೀನಿ ಹಂಗೆ.
1: ಸೊ ಬಟ್ ಒಂದು ಸೆಟಪ್ ಮಾಡಕ್ಕೆ ನಾನೊಂದು ಫುಲ್ ಟೈಮ್ ಡೈರೆಕ್ಷನ್ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ಒಂದು ಎಷ್ಟು ಸಮಯ ಅವರು ಡೆಡಿಕೇಟ್ ಮಾಡಬೇಕಾಗತ್ತೆ
0: ಕಲಿಯೋದಕ್ಕೆ? ಅಂದ್ರೆ ಬೇಸಿಕ್ಸ್ ಕಲಿಯೋಕೆ ಒಂದ್ 2 ವರ್ಷ ಅವರು ಬೇಸಿಕ್ಸ್ ಕಲ್ತು, ಯಾರು ತಿಳಿದವ್ರ ಹತ್ರ ಅಥವಾ ಕಾಲೇಜಸ್ ಅಲ್ಲಿ ಬೇಸಿಕ್ಸ್ ಕಲ್ತ್ಬಿಟ್ಟು, ಯಾವ್ದಾದ್ರು ಪ್ರೊಡಕ್ಷನ್ ಟೀಮ್ ಜೊತೆ ಆನ್ ಫೀಲ್ಡ್ ಆನ್ ಗ್ರೌಂಡ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ನಾಗಭರಣ ಸರ್ ಜೊತೆ ಅವ್ರ ಸೀರಿಯಲ್ ವರ್ಕ್ ಮಾಡಿದ್ದೆ, ಆತರ ಎಲ್ಲೋ ಒಂದ್ ಕಡೆ ಅಟ್ಯಾಚ್ ಆಗಿ ವರ್ಕ್ ಮಾಡಿದಾಗ ಅಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ ಬೇರೆ. ಆಮೇಲೆ ನಿಮ್ಗೆ ಗ್ರೌಂಡ್ ರಿಯಾಲಿಟೀಸ್ ಗೊತ್ತಾಗತ್ತೆ, ಆಕ್ಚುಲ್ ಪ್ರಾಕ್ಟಿಕಲ್ ಚಾಲೆಂಜಸ್ ಏನ್ ಬರುತ್ತೆ ಗೊತ್ತಾಗತ್ತೆ. ಅದು ನೀವು ಓದಿದ್ರೆ ಜಸ್ಟ್ ಕಾಲೇಜ್ ಮಾಡಿದ್ರೆ ಸಿಗೋಲ್ಲ ನಾಲೆಜ್.
1: ಓಕೆ ಓಕೆ, ಸೊ ಪ್ರಾಕ್ಟಿಕಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್,
0: ವೆರಿ ಇಂಪಾರ್ಟೆಂಟ್.
1: ಜಸ್ಟ್ ಲೈಕ್ ಬುಕ್ ಓದಿ ನಾನು ನೆಕ್ಸ್ಟ್ ಪ್ರೊಡಕ್ಷನ್ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಆನ್ ಹ್ಯಾಂಡ್ ಪ್ರಾಕ್ಟೀಸ್ ಬೇಕಾಗುತ್ತೆ,
0: ಬೇಕೇ ಆಗುತ್ತೆ.
1: ಓಕೆ ಗೌರಿ ಅವರೇ, ನೀವು ಈ ತರ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಏನಾದ್ರೂ ಸವಾಲುಗಳು ಎದುರಾಗಿದೆಯಾ? ಲೈಕ್ ಡಿಫಿಕಲ್ಟ್ ಅನ್ಸಿತ್ತು, ಈ ವರ್ಕ್ ಡಿಫಿಕಲ್ಟ್ ಆಗಿದೆ, ಅಥವಾ ಕೋಆರ್ಡಿನೇಷನ್ ವಿತ್ ದ ಟೀಮ್ ಇಸ್ ಡಿಫಿಕಲ್ಟ್, ಅಥವಾ ಕಥೆ ಹೆಣಿಯೋದು ಡಿಫಿಕಲ್ಟ್, ಆತರ ಏನಾದ್ರೂ ಸವಾಲುಗಳು ಇದ್ವಾ?
0: ಎಲ್ಲಾ ಸ್ಟೇಜಸ್ ಅಲ್ಲೂ ಒಂದ್ ಲೆವೆಲ್ ಆಫ್ ಡಿಫಿಕಲ್ಟಿ ಅಂತ ಅನ್ಸುತ್ತೆ, ಅದ್ ನಿಮ್ ಡಿಫಿಕಲ್ಟಿ ಅಂತ ತಗೊಂಡ್ರೆ ಅದನ್ನೇ ಒಂದು ಎಸ್ ಚಾಲೆಂಜ್, ಐ ಹ್ಯಾವ್ ಟು ಡೂ ದಿಸ್, ಇದನ್ ಹೌ ಬೆಸ್ಟ್ ಕೆನ್ ಐ ಎಕ್ಸಿಕ್ಯೂಟ್, ಹೌ ಬೆಸ್ಟ್ ಕೆನ್ ಐ ಕೋಆರ್ಡಿನೇಟ್ ಅಂತ ಬಂದ್ರೆ ಡಿಫಿಕಲ್ಟ್ ಅನ್ಸಲ್ಲ, ವೇ ಫಾರ್ವರ್ಡ್ ಅನ್ಸುತ್ತೆ.
1: ಓಕೆ,
0: ಸೊ ಅದ್ ನೀವ್ ಹೆಂಗೆ ಪರ್ಸೀವ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
1: ಸೊ ಮೋಸ್ಟ್ ಆಫ್ ದಿ ಟೈಮ್ ನೀವು ಮನೆಗಿಂತ ಹೊರಗಡೆ ಆನ್ ಇನ್ ಫೀಲ್ಡ್ ಇರೋದೇ ಜಾಸ್ತಿ ಅನ್ಸುತ್ತಲ್ವಾ?
0: ಹೌದು, ಶೂಟ್ಸ್ ಇದ್ದಾಗೆಲ್ಲ ಹೊರಗಡೆ ಇರ್ತೀನಿ, ಸ್ಟುಡಿಯೋದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಂಗಂತ ಮನೇಲೂ ಇರ್ತೀನಿ, ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತೀನಿ, ಐ ಡಿವೈಡ್ ಮೈ ಟೈಮ್ ಅಕಾರ್ಡಿಂಗ್ಲಿ.
1: ಓಕೆ, ಗೌರಿ ಅವರು ಹುಡ್ಕೊಂಡು ಹೋಗ್ತಾ ಇರೋ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿ.
0: ನಂದು 2 ಪ್ರಾಜೆಕ್ಟ್ ಇದೆ ನೆಕ್ಸ್ಟ್ ಯೋಚನೆ ಮಾಡ್ತಿರೋದು. ಒಂದು ನಾನು ನಿಮ್ಗೆ ಹೇಳಿದೆ, ಫಿಟ್ಟಿಂಗ್ ಇನ್ ಟು ದ ಮಾಡರ್ನ್ ಸೊಸೈಟಿ, ಒಬ್ಬ ಮನುಷ್ಯ ಹೆಂಗೆ ಫಿಟ್ ಆಗಕ್ಕೆ ಟ್ರೈ ಮಾಡ್ತಾನೆ ಅಂಡ್ ಹೌ ಹಿ ಚೇಂಜಸ್ ಲೂಸಿಂಗ್ ಹಿಸ್ ಐಡೆಂಟಿಟಿ ಅಂತ, ಅದೊಂದು ಪ್ರಾಜೆಕ್ಟ್ ಇದೆ ನಂದು. ಇಟ್ಸ್ ಅ ಫೀಚರ್ ಫಿಲಮ್ ಪ್ರಾಜೆಕ್ಟ್.
1: ಓಕೆ,
0: ಅದಲ್ಲದೆ ಒಂದು ಮ್ಯೂಸಿಕಲ್ ಆಲ್ಬಮ್ ಪ್ಲಾನ್ ಮಾಡ್ತಾ ಇದ್ದೀನಿ, ಅದು ಇಷ್ಟರಲ್ಲಿ. ಈಗ ಅಲಕ್ ಅನ್ನೋ ಮ್ಯೂಸಿಕಲ್ ಆಲ್ಬಮ್ ಮಾಡಿದ್ದೆ ನಾನು, ಇಬ್ರು ಮ್ಯೂಸಿಕ್ ಕಂಪೋಸರ್ಸ್ ದೇಬುಲಿನಾ ಘೋಷ್ ಅಂತ ಮತ್ತೆ ಇನ್ನೊಬ್ರು ಸೌರವ್ ದೇ ಅಂತ, ತುಂಬಾ ಸಪೋರ್ಟ್ ಮಾಡಿ ಮಾಡಿದ್ರು. ಸೊ ಅವ್ರ ಜೊತೆನೆ ಇನ್ನೊಂದು ಮ್ಯೂಸಿಕಲ್ ಆಲ್ಬಮ್ ತರ ಮಾಡ್ಬೇಕು ಅಂತಿದ್ದೀನಿ ನಾನು.
1: ಓಕೆ,
0: ಸೊ ಅದ್ರ ಮೇಲೂ ವರ್ಕ್ ಮಾಡ್ತೇನೆ, ಕಾನ್ಸೆಪ್ಟ್ ಬೇಸ್ಡ್ ಆಲ್ಬಮ್.
1: ಓಕೆ ಗೌರಿ ಅವರೇ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಬರೀ ಸಿನಿಮಾ ಮಾತ್ರ ಅಲ್ಲ, ಅದರ ಹಿಂದಿರುವ ಇಮೋಷನಲ್ ಕನೆಕ್ಟ್ ಇರ್ಬೋದು ಅಥವಾ ಶ್ರಮ ಇರ್ಬೋದು, ಅದು ಎಷ್ಟು ದೊಡ್ಡದು ಅಂತ ಅರ್ಥ ಆಗತ್ತೆ. ಮತ್ತೆ ಹಲವಾರು ಜನ ಸಿನಿಮಾ ಪ್ರೊಡಕ್ಷನ್, ಸಿನಿಮಾ ಡೈರೆಕ್ಷನ್ ಕನ್ಸು ಕಾಣ್ತಿರೋ ಹೆಣ್ಮಕ್ಳಿಗೂ ಕೂಡ ನಿಮ್ಮ ಮಾತುಗಳು ಸ್ಫೂರ್ತಿ, ಇವತ್ತೇನು ನೀವು ಮಾತಾಡಿದ್ದೀರಾ ಅದು. ಸೊ ಒಂದು ಸುಂದರ ಕಥೆಯನ್ನ ಅಷ್ಟೇ ಸುಂದರವಾಗಿ ತೆರೆಯ ಮೇಲೆ ತಂದಿರುವ ನಿಮ್ಮ ಧೈರ್ಯ ಮತ್ತೆ ಸೃಜನಶೀಲತೆಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ, ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೀವರ್ಸ್.
0: ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಮೈ ಪ್ಲೆಜರ್ ಬೀಂಗ್ ಹಿಯರ್ ಅಂಡ್ ಸ್ಪೀಕಿಂಗ್ ಹಿಯರ್ ವಿತ್ ಯು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.
1: ಕೇಳುಗರಿ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಂಭಾಷಣೆಯಲ್ಲಿ ಭಾಗಿಯಾದವರು ಪ್ರತಿಭಾವಂತ ನಿರ್ದೇಶಕಿ, ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ಅವರು.

0: ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನ ಕೇಳೋಣ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜ್?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಇದೀಗ ಇನ್ನು ಮುಂದೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕು ಕೀರ್ತಿನಗರದ ಚಿಕ್ಕಮಾದಮ್ಮ ಮತ್ತು ಸಂಗಡಿಗರಿಂದ ಮಾದಪ್ಪನ ಹಾಡು. ಇಂದು 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಡಾಕ್ಟರ್ ಎಡಿ ಶ್ರೀನಿವಾಸನ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿಯಲ್ಲಿ ಹುಲಿಯ ಹಾಲಿನ ಮೇವು. 3:40 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿಕೆ ರವೀಂದ್ರಕುಮಾರ್. 3:45 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮದಲ್ಲಿ ಶೂರ ಪದ್ಮಾಸುರ ಕಾಳಗ ಪ್ರಸಂಗವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಪ್ರಸ್ತುತಿ ನೀಲಾವರ ಲಕ್ಷ್ಮೀನಾರಾಯಣರಾವ್ ಮತ್ತು ಸಂಗಡಿಗರು. ಇಂದು 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿ ರಂಗದಲ್ಲಿ ಮೈಸೂರು ಆಕಾಶವಾಣಿ ಆವರಣದಲ್ಲಿ ವನ ಮಹೋತ್ಸವ ಪ್ರಯುಕ್ತ ಆಯೋಜಿತವಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಅನಂತರ ಕೃಷಿ ದರ್ಪಣ ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಇಂದು ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 8:00 ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಾನುವಾದ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತಿನ ಕಾರ್ಯಕಲಾಪಗಳ ಮುನ್ನಾ ದಿನದ ಧ್ವನಿ ಮುದ್ರಣದ ಪ್ರಸಾರ. ಇನ್ನು ಇಂದು ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಧುರೈ ಕೇಂದ್ರದ ಕೊಡುಗೆ. ಇದುವರೆಗೂ ಇನ್ನು ಮುಂದೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

ಇನ್ನು ಮುಂದೆ ಸಿ ಎನ್ ಶಾಸ್ತ್ರಿಯವರ ಧ್ವನಿಯಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಗಾಯನವನ್ನು ಕೇಳಲಿದ್ದೀರಿ. ಲಿಂಗವೆನ್ನೇ ಲಿಂಗೈಕ್ಯವೆನ್ನೇ ಸಂಘವೆನ್ನೇ ನಿಸ್ಸಂಗವೆನ್ನೇ.

ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಕೇಳುಗರೆ ಗಮನಿಸಿ, ಇಂದು ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಧುರೈ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 12:45. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕು ಕೀರ್ತಿನಗರದ ಚಿಕ್ಕ ಮಾದಮ್ಮ ಮತ್ತು ಸಂಗಡಿಗರಿಂದ ಮಾದಪ್ಪನ ಹಾಡು ಕೇಳುವಿರಿ. ಒಂದು ವಾಣಿಜ್ಯ ಪ್ರಕಟಣೆಯ ನಂತರ ಕಾರ್ಯಕ್ರಮ

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕು ಕೀರ್ತಿನಗರದ ಚಿಕ್ಕಮಾದಮ್ಮ ಮತ್ತು ಸಂಗಡಿಗರಿಂದ ಮಾದಪ್ಪನ ಹಾಡು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ 1 ಗಂಟೆ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರಶ್ಚಂದ್ರ ರಾನಡೆ ಅವರು.
2: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು PMe ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ PM ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ

ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ PMeDrive ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. PMeDrive ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ PMeDrive ಯೋಜನೆ ಅಂತ ಹೇಳಿದರೆ PM ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂಥೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎರಡನೇ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆಯಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015 ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015 2019 ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019 ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024 500 crore ಅನುದಾನದೊಂದಿಗೆ 4 ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 31/3/2026 ಅವಧಿಯ PMeDrive ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಒಂದು ಯೋಜನೆಗೆ ಈಗ 10,900 crore ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028 ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟಮೊದಲಾಗಿ PMeDrive ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ ತ್ರಿಚಕ್ರ ವಾಹನಗಳು ಮತ್ತು ಈ ಬಸ್ ಈ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 lakh ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ PMeDrive ಯೋಜನೆಯು 14,000 ಹೆಚ್ಚು ಈ ಬಸ್ಗಳಿಗೆ ಪ್ರೋತ್ಸಾಹನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬ್ಯುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯುಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಈ ಟ್ರಕ್ಗಳಿಗೆ ಪ್ರೋತ್ಸಾಹನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ PMeDrive ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸ್ತಕ್ಕಂಥದ್ದು. ಮೂರನೇದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸ್ತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸ್ತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೆಯದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟುಕುವಂತಹ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಕ್ಕಂಥದ್ದು. ಏಳನೇದಾಗಿ ನಾವೆಲ್ಲರೂ ಕೇಳಿದ್ದೀವಿ ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ, ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ PMeDrive ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆಯ ಗುರುತು

0: ಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡತಕ್ಕಂಥದ್ದು. ಹತ್ತನೇದಾಗಿ, ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದನೆಯದಾಗಿ, ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆಯಡಿ ಈ ವಾಹನಗಳ ಖರೀದಿಗಾಗಿ 5 ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ, ಈ ದ್ವಿಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟ್ರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ, ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೆಯದಾಗಿ, ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟ್ರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ, ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ PMeDrive ಅಂತಕ್ಕಂಥ ಒಂದು ವೋಚರನ್ನು ನಾವು ಪಡೀಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. PMeDrive ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ eKYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದನ್ನು ಹೇಗೆ ನಾವು ಪಡಿಬೇಕು, ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದರೆ PMeDrive.heavy.industries.gov.in ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ PMeDrive ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ eKYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥದ್ದು ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಇ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ eDrive ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಈಗ ಸಮಯ 1:10 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರು ಭಾಗವಹಿಸುವಿಕೆ. ಮೂರು ರಾಷ್ಟಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಮೆಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, ನೂರಾರು ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿ.ವಿ. ಸಿಂಧು. ಅಂತಾರಾಷ್ಟೀಯ

0: ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಕೇಂದ್ರ ಸರ್ಕಾರ ಕರೆದಿದ್ದ ಸರ್ವಪಕ್ಷ ಸಭೆ ಇಂದು ಸಂಸತ್ ಸಂಕೀರ್ಣದಲ್ಲಿ ಆರಂಭವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹಾಗೂ ರಾಜ್ಯಸಭೆಯ ಸಭಾನಾಯಕ ಜೆಪಿ ನಡ್ಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆರಂಭವಾದ ತಕ್ಷಣವೇ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರ, ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಡಿಎಂಕೆ, ಜೆಎಂಎಂ, ತೃಣಮೂಲ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ಸೇರಿದಂತೆ ಎಲ್ಲಾ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು ಎಂದು ತಿಳಿಸಿದರು. ಸರ್ವಪಕ್ಷ ಸಭೆಯಲ್ಲಿ ಪಾಲ್ಗೊಂಡಿದ್ದ ರಾಷ್ಟೀಯ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ, ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಪ್ರತಿಪಕ್ಷದವರು ಆರೋಪಿಸಿದರು. ಆದರೆ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ ಬಳಿಕ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್, ಸಿಪಿಐಎಂ ನಾಯಕ ಜಾನ್ ಬ್ರಿಟ್ಟಾಸ್ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಪುನಃ ಸಭೆಯಲ್ಲಿ ಭಾಗವಹಿಸಿದರು. ಮುಂಗಾರು ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಕಲಾಪ ಸುಗಮವಾಗಿ ನಡೆಯಲು ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲು ಸರ್ಕಾರ ಈ ಸಭೆ ನಡೆಸಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭಗೊಂಡು ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗಳ ಮೂರು ರಾಷ್ಟಗಳ ಭೇಟಿಗೆ ಪ್ರಯಾಣ ಬೆಳೆಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ರಾಷ್ಟಪತಿಯವರು ನಾಳೆ ಮೊಲ್ಡೋವಾ ತಲುಪಲಿದ್ದು ಅಲ್ಲಿನ ಅಧ್ಯಕ್ಷೆ ಮೈಯಾ ಸೆಂಡು ಅವರನ್ನು ಭೇಟಿ ಮಾಡಿ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮೊಲ್ಡೋವಾ ಸಂಸತ್ ಅಧ್ಯಕ್ಷ ಇಗೋರ್ ಗ್ರೋಸು ಅವರನ್ನು ಭೇಟಿ ಮಾಡಲಿದ್ದಾರೆ. ಅಲ್ಲದೆ ಮೊಲ್ಡೋವಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದಲ್ಲದೆ ರಾಷ್ಟಪತಿಯವರು ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಮೊಲ್ಡೋವಾದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮೊಲ್ಡೋವಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲಾಗಿದೆ. ಮೊಲ್ಡೋವಾ ಭೇಟಿಯ ಬಳಿಕ ರಾಷ್ಟಪತಿಯವರು ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ಮಂಗಳವಾರ ಉತ್ತರ ಮ್ಯಾಸಿಡೋನಿಯಾ ತಲುಪಲಿದ್ದಾರೆ. ಭೇಟಿಯ ವೇಳೆ ರಾಷ್ಟಪತಿಯವರು ಅಲ್ಲಿನ ಅಧ್ಯಕ್ಷೆ ಗೋರ್ಡಾನಾ ಸಿಲ್ಯಾನೋಸ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ಪ್ರಧಾನಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಸಂಸತ್ ಅಧ್ಯಕ್ಷರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿಯವರು ಉತ್ತರ ಮ್ಯಾಸಿಡೋನಿಯಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು ಭಾರತ ಉತ್ತರ ಮ್ಯಾಸಿಡೋನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರವಾಸದ ಅಂತಿಮ ಹಂತದಲ್ಲಿ ರಾಷ್ಟಪತಿಯವರು ಗುರುವಾರ ರೊಮಾನಿಯಾ ತಲುಪಲಿದ್ದಾರೆ. ಎರಡು ದಿನಗಳ ರೊಮಾನಿಯಾ ಭೇಟಿಯ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ನಿಕುಶೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿಯೆ ಬೊಲೆಜಾನ್, ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯನ್ ಮತ್ತು ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷ ಸೊರಿನ್ ಗ್ರಿಂಡಿಯಾನು ಅವರನ್ನು ಭೇಟಿ ಮಾಡಲಿದ್ದಾರೆ. ಇದಲ್ಲದೆ ರೊಮಾನಿಯಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಭಾರತ ರೊಮೇನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಅಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಠಾತ್ ಪ್ರವಾಹ ಉಂಟಾದ ಪರಿಣಾಮ ನೂರಾರು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇಂದು ಮುಂಜಾನೆ ಬೇಲಾ ಕಾಲೋನಿಯಲ್ಲಿರುವ ಹೊಸ ಬಸ್ ನಿಲ್ದಾಣ ಸೇರಿದಂತೆ ತಗ್ಗು ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿವೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿದ ಪರಿಣಾಮ ಹಲವು ವಾಹನಗಳು ಕೊಚ್ಚಿಹೋಗಿವೆ. ಮಳೆಯಿಂದಾಗಿ ಅಲ್ಲಿ ವ್ಯಾಪಕ ಹಾನಿ ಮತ್ತು ಜನಜೀವನ ಅಸ್ತವ್ಯಸ್ತವಾಗಿದೆ. ಸ್ಥಳೀಯ ಆಡಳಿತದ ಸಹಯೋಗದೊಂದಿಗೆ ರಕ್ಷಣಾ ಮತ್ತು ಪರಿಹಾರ ತಂಡಗಳು ಸಂತ್ರಸ್ತ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯದಲ್ಲಿ ತೊಡಗಿವೆ. ಜಮ್ಮು ಕಾಶ್ಮೀರದ ಕಟ್ರಾ ಉಪವಿಭಾಗೀಯ ಆಡಳಿತವು ಮುಂಗಾರು ವಿಪತ್ತು ನಿರ್ವಹಣೆಗೆ ತ್ವರಿತ ಸ್ಪಂದನೆ ಹಾಗೂ ಸಮರ್ಪಕ ಸಮನ್ವಯಕ್ಕಾಗಿ ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿದೆ. ನಿಯಂತ್ರಣ ಕೊಠಡಿಯು ದಿನದ 24 ಗಂಟೆಯೂ ಮುಂಗಾರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಿದೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹಾಗೂ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ರಜೌರಿ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದರು. ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಪ್ರವಾಹದಿಂದ ಸಂತ್ರಸ್ತರಾದ ಜನರ ಸುರಕ್ಷತೆ ಮತ್ತು ಭದ್ರತೆ ಖಾತರಿಪಡಿಸಲು ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಅಗತ್ಯ ನೆರವು ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ ತಾಂಜಾನಿಯಾದ ಸಂಯುಕ್ತ ಗಣರಾಜ್ಯದ ಅರೆ ಸ್ವಾಯತ್ತ ಪ್ರದೇಶವಾದ ಜಾಂಜಿಬಾರ್ನ ಅಧ್ಯಕ್ಷ ಡಾ ಹುಸೇನ್ ಅಲಿ ಮ್ಯೂನಿ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಜೈಶಂಕರ್, ಉಭಯ ನಾಯಕರು ಉನ್ನತ ಶಿಕ್ಷಣ, ಸಾಮರ್ಥ್ಯ ಅಭಿವೃದ್ಧಿ, ನೀರು ಸರಬರಾಜು, ಆರೋಗ್ಯ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಇತರ ಆದ್ಯತಾ ಕ್ಷೇತ್ರಗಳಲ್ಲಿ ಭಾರತ ತಾಂಜಾನಿಯಾ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು ನವದೆಹಲಿಯಲ್ಲಿ ಆಯೋಜಿಸಿದ್ದ ಸಂಡೇ ಆನ್ ಸೈಕಲ್ ಅಭಿಯಾನದ 82ನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದರು. ದೇಶದಾದ್ಯಂತದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಅಭಿಯಾನವು ಆರೋಗ್ಯ, ದೈಹಿಕ ಸದೃಢತೆ ಹಾಗೂ ಪರಿಸರ ಸಂರಕ್ಷಣೆಯ ಮಹತ್ವದ ಸಂದೇಶವನ್ನು ಸಾರಿದೆ ಎಂದು ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದರು. ಸೈಕಲ್ ಸವಾರಿ ಸಣ್ಣ ಪ್ರಯತ್ನವಾದರೂ ಅದರ ಪ್ರಯೋಜನಗಳು ಅಪಾರವಾಗಿವೆ. ಪ್ರತಿ ಭಾನುವಾರ ಕನಿಷ್ಠ 1 ಗಂಟೆ ಸೈಕಲ್ ಸವಾರಿಗೆ ಮೀಸಲಿಡುವಂತೆ ಸಾರ್ವಜನಿಕರಿಗೆ ಅವರು ಕರೆ ನೀಡಿದರು. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕ್ರಾಂತಿಕಾರಿ ಯೋಧ ಮಂಗಲ್ ಪಾಂಡೆ ಅವರ ಜನ್ಮದಿನವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. 1827ರ ಜುಲೈ 19ರಂದು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ನಾಗ್ವಾ ಗ್ರಾಮದಲ್ಲಿ ಜನಿಸಿದ ಅವರು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ 34ನೇ ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಪಡೆಯ ಸೈನಿಕರಾಗಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಕ್ರಾಂತಿಕಾರಿ ಯೋಧರಲ್ಲಿ ಮಂಗಲ್ ಪಾಂಡೆ ಪ್ರಮುಖ ಸ್ಥಾನ ಪಡೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಲ್ ಪಾಂಡೆ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾತೃಭೂಮಿಯ ಗೌರವ ಮತ್ತು ಸ್ವಾಭಿಮಾನವನ್ನು ಕಾಪಾಡಲು ಮಂಗಲ್ ಪಾಂಡೆ ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಎಂದು ಹೇಳಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಭಾರತದ ಪಿವಿ ಸಿಂಧು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಟೋಕಿಯೋದಲ್ಲಿ ಇಂದು ನಡೆದ ಫೈನಲ್ನಲ್ಲಿ ಆತಿಥೇಯ ದೇಶದ ಹಾಗೂ ಹಾಲಿ ವಿಶ್ವ ಚಾಂಪಿಯನ್ ಅಕಾನೆ ಯಮಗುಚಿ ಅವರನ್ನು 21-17, 21-17 ನೇರ ಸೆಟ್ಗಳಿಂದ ಮಣಿಸಿದ ಸಿಂಧು ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಜಯದೊಂದಿಗೆ ಸಿಂಧು ಸುಮಾರು 2 ವರ್ಷಗಳ ಬಳಿಕ BWF ವರ್ಲ್ಡ್ ಟೂರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದು 7 ವರ್ಷಗಳ ಬಳಿಕ ಪ್ರಮುಖ ವೈಯಕ್ತಿಕ ಪ್ರಶಸ್ತಿಯನ್ನು ಗೆದ್ದ ಸಾಧನೆಯನ್ನು ದಾಖಲಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ನಿರ್ಣಾಯಕ 3ನೇ ಪಂದ್ಯ ಇಂದು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:30 ಆರಂಭವಾಗಲಿದೆ. 3 ಪಂದ್ಯಗಳ ಈ ಸರಣಿಯಲ್ಲಿ ಉಭಯ ತಂಡಗಳು 1-1 ಸಮಬಲ ಸಾಧಿಸಿವೆ. ಬ್ರಿಟನ್ ಪ್ರವಾಸದಲ್ಲಿ ಮೊದಲ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿರುವ ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಜಯ ಸಾಧಿಸಿ ಪ್ರವಾಸವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸುವ ಗುರಿ ಹೊಂದಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ 2026ರ ಅಂತಿಮಘಟ್ಟ ತಲುಪಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ಇಂದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರುಭಾಗವಹಿಸುವಿಕೆ. 3 ರಾಷ್ಟ್ರಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆ ಮೊಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, 100+ ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿವಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 1:20:40.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ

0: ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಹಾಡಿದ್ದಾರೆ ಡಾಕ್ಟರ್ ಎಡಿ ಶ್ರೀನಿವಾಸನ್. ಮೊದಲಿಗೆ ವಿವಿ ಜೋಶಿ ಅವರ ರಚನೆಯ ಗೀತೆಯೊಂದನ್ನು ಕೇಳೋಣ. ನಿನ್ನ ಕಲ್ಪನೆ ನನ್ನದಾಗಲಿ, ನನ್ನ ಗುರಿಯು ಮುಟ್ಟಲಿ.

ಭಾವಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಸಹಜ ಸುಂದರ ಸೃಷ್ಟಿಮಂದಿರ ಋತುವಿಲಾಸವು ಬಂದುರ ಗೀತೆಯನ್ನು ಕೇಳೋಣ. ರಚನೆಕಾರರು ವರದರಾಜರಾವ್.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಹಾಡಿದ್ದವರು ಡಾಕ್ಟರ್ ಎಡಿ ಶ್ರೀನಿವಾಸನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 1:40:40. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ನೀವು

ನಮಗಾಗಿ ಸಂದೇಶದ ಮೂಲಕ ಕಳುಹಿಸಬಹುದು. ಸಂದೇಶಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408 5853 9408 5853. ಮೊದಲ ಗೀತೆಯ ಪ್ರಸಾರದ ನಂತರ ತಲುಪುವ ಸಂದೇಶಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ನಾವು ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಈಗ ಮೊದಲಿಗೆ ಕೇಳೋಣ ಮಾಣಿಕ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ಕಾರ್ತಿಕ್ ಹಾಗೂ ಸಂಗಡಿಗರು. ಜಯಂತ್ ಕೈಕಿಣಿಯವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ ಅರ್ಚನಾ ಚಿತ್ರದಿಂದ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ ಜೋಡಿ. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ ಬಜಾರ್, ರವಿಕುಮಾರ್ ಹಾಗೂ ಪವಿತ್ರ ಅವರು.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಇದೀಗ ಮೈಸೂರಿನ ಶ್ರೀರಾಮ್ಪುರದ ಮಧುವನ ಬಡಾವಣೆಯಿಂದ ರಮಾ ಅಜಿತ್ ಅವರು ನಮಗಾಗಿ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಮೆಚ್ಚಿನ ಗೀತೆ ಮುಂಗಾರು ಮಳೆ 2 ಚಿತ್ರದ್ದು. ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಶಶಾಂಕ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯಾ.

0: ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6
2: ನಗುವೆನ್ನು ನಗಿಸುತ್ತ ನಿನ್ನನು
3: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
0: ನಾಕರಿಗೆ ಜೈ ಎನ್ನಿ.

ಇದೀಗ ಜಿ ಉದಯಶಂಕರ್ ಸಾಹಿತ್ಯ ಹಾಗೂ ರಾಜನ್ ನಾಗೇಂದ್ರ ಜೋಡಿಯ ಸಂಗೀತವಿರುವ ಬೆಂಕಿಯ ಬಲೆ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿದ್ದಾರೆ ಎಸ್ ಜಾನಕಿ. ಈ ಗೀತೆಗಾಗಿ ನಮಗೆ ಸಂದೇಶ ಬಂದಿದೆ. ಟಿ ನರಸೀಪುರ ನೆಲಸೋಗೆ ಗ್ರಾಮದ ಟೈಲರ್ ಮೂರ್ತಿ ಸ್ವಾಮಿ ಹಾಗೂ ಮಹದೇವಮ್ಮ ಇವರಿಂದ.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ ಹಾಡಿದ್ದಾರೆ ಬೊಂಬೆ ಜಯಶ್ರೀ. ವಿ ನಾಗೇಂದ್ರಪ್ಪ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀರಂಗಪಟ್ಟಣದಿಂದ ಟೈಲರ್ ಕೃಷ್ಣ, ಪದ್ಮ, ಚೈತ್ರ, ನಾರಾಯಣ, ಎನ್ಡಿ ಬಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಹಾಗೂ ಬಂಧು ಮಿತ್ರರು.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮೊದಲಿಗೆ ಸಂದೇಶಗಳನ್ನು ಕಳಿಸಿದ್ದವರನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ನಾವು ಗೀತೆಗಳನ್ನು ಪ್ರಸಾರ ಮಾಡಿದ್ವಿ. ಅನೇಕರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿದ್ರು. ನೀಲಮ್ಮ ಮತ್ತು ಕುಟುಂಬ ಅಶೋಕಪುರಂ ಮೈಸೂರಿನಿಂದ, ಸುಮತಿ ಮತ್ತು ಕುಟುಂಬ ಮಂಡಿ ಮೊಹಲ್ಲಾದಿಂದ, ಶಿಲ್ಪಿ ರಮೇಶ್ ಮತ್ತು ಕುಟುಂಬ ಹನುಮನಾಳು ಗ್ರಾಮದಿಂದ, ಪಾಂಡವಪುರ ಹರಳಹಳ್ಳಿ ಇಂದ, ಸುಭಾನ ಕೋರಿ ಮತ್ತು ಕುಟುಂಬದವರು ಹಗರಿಬೊಮ್ಮನಹಳ್ಳಿಯಿಂದ, ಶ್ರೀನಿವಾಸ ಜಿಪಿಯವರು ಗೊಬ್ಬರಗಾಲ ಗ್ರಾಮದಿಂದ, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿಯವರು ಕೆಎಸ್ಆರ್ಟಿಸಿ ಮೈಸೂರಿನಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮತ್ತು ಕುಟುಂಬ, ಮರಿನಂಜ ಮತ್ತು ಕುಟುಂಬ ಗುಂಡ್ಲುಪೇಟೆಯಿಂದ, ಕೆಆರ್

ಕನ್ನಡದಿಂದ ನೇತ್ರಾವತಿ ನಟರಾಜ್, ಪುಷ್ಪ ಜೈನ್ ಮತ್ತು ಕುಟುಂಬ ಜೆಪಿ ನಗರ ಮೈಸೂರಿನಿಂದ, ನಮಿತಾ ಹಾಗೂ ಕುಟುಂಬದವರು ವಿದ್ಯಾರಣ್ಯಪುರಂ ಮೈಸೂರಿನಿಂದ, ಮೀನಮ್ಮ ಮತ್ತು ಕುಟುಂಬ ಬೆಳವಾಡಿ ಮೈಸೂರಿನಿಂದ ಹಾಗೂ ಮಂಜುರಾಣಿ ಮತ್ತು ಕುಟುಂಬದವರು, ಯೋಗೇಶ್ ನಂಜುಂಡಸ್ವಾಮಿ ಮತ್ತು ಕುಟುಂಬದವರು ಮೈಸೂರಿನ ರಾಮಕೃಷ್ಣ ನಗರದಿಂದ, ಶಕ್ತಿನಗರದಿಂದ ಹರ್ಷಿತಾ ಅವರು, ಬೆಂಗಳೂರಿನ ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ ಹಾಗೂ ಎಆರ್ ಹರ್ಷಿತ್ ಅವರು, ಇನ್ನು ರಾಮಕೃಷ್ಣ ನಗರದಿಂದ ನಿರ್ಮಲಾ ಮಹಾದೇವ್ ಅವರು, ಹೂಟಗಳ್ಳಿ ಮೈಸೂರಿನಿಂದ ಪುಷ್ಪಾ ಪವನ್ ಮೇಘನಾ ಕುಟುಂಬದವರು, ಸೂರ್ಯನಾರಾಯಣ ಮಂಜುಳಾ ನಾಗಾರ್ಜುನ ಸಿದ್ದರಾಮನ ಹುಂಡಿ ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಮೈಸೂರಿನ ಗಾಯತ್ರಿ ರಮೇಶ್ ಶ್ರೇಯಸ್ ಹಾಗೂ ಕುಟುಂಬದವರು, ಹೀಗೆ ಇನ್ನೂ ಅನೇಕರು ನಮಗೆ ಪ್ರೀತಿಯಿಂದ ಸಂದೇಶಗಳನ್ನು ಕಳಿಸಿದರು. ನಮ್ಮ ಕಾರ್ಯಕ್ರಮಕ್ಕಾಗಿ ಸಂದೇಶಗಳನ್ನು ಕಳಿಸಿ ಪ್ರೀತಿಯಿಂದ ಎಲ್ಲ ಗೀತೆಗಳನ್ನು ಆಲಿಸಿದ್ದಕ್ಕಾಗಿ ಎಲ್ಲ ಕೇಳುಗ ಬಾಂಧವರಿಗೆ ಧನ್ಯವಾದಗಳು ಮತ್ತು ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 1:58.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ 2 ಗಂಟೆ. ಇನ್ನು ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆ. ಅನಂತರ 2:30 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
2: Good afternoon. This is Akashvani and I am Abhishek Mukhopadhyay with the Midday News. The headlines. Government holds all-party meeting ahead of the monsoon session of Parliament. Opposition stages symbolic walkout over invitation to NCPI to the meeting. Parliamentary Affairs Minister Kiran Rijiju seeks cooperation of all parties for smooth running of Parliament. Flash floods and landslides hit multiple places in Jammu and Kashmir, claiming 7 lives and damage to property. Rescue operations in full swing. Centre assures of all possible assistance. President Draupadi Murmu embarks on 3-nation visit to Moldova, North Macedonia and Romania. In badminton, PV Sindhu scripts history, becoming first Indian to win Japan Open. Clinches women's singles title, defeating Japanese shuttler Akane Yamaguchi. And football fever peaks worldwide as Argentina and Spain gear up for a showdown in FIFA World Cup final tonight. The all-party meeting convened by the government ahead of the monsoon session of Parliament beginning tomorrow is underway at the Parliament House Annex. The meeting has been chaired by Defence

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ, ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ, ಕುಡಿಯುವ ನೀರು ಪೂರೈಕೆ ಹಾಗೂ ಕೃಷಿ ಚಟುವಟಿಕೆಗಳ ಕುರಿತಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಬರದ ತೀವ್ರತೆಯ ಬಿಸಿ ಸಾರ್ವಜನಿಕರಿಗೆ ತಟ್ಟದಂತೆ ಆಡಳಿತ ವ್ಯವಸ್ಥೆ ತಳಮಟ್ಟದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಸರ್ಕಾರದ ಎಲ್ಲಾ ಪರಿಹಾರ ಕ್ರಮಗಳು ಜನರನ್ನು ನೇರವಾಗಿ ತಲುಪಬೇಕು ಎಂದು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು.

0: ರೈತರ ಹಿತರಕ್ಷಣೆಗೆ ಆದ್ಯತೆ ನೀಡಿದ ಮುಖ್ಯಮಂತ್ರಿಗಳು ಫ್ರೂಟ್ಸ್ ತಂತ್ರಾಂಶದ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ವಿವರಗಳನ್ನು ಸಿದ್ದವಾಗಿಟ್ಟುಕೊಂಡು ಬೆಳೆಹಾನಿ ಸಮೀಕ್ಷೆಯನ್ನು ತಕ್ಷಣವೇ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಯಾವುದೇ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ವಂಚಿತನಾಗಬಾರದು ಎಂದು ಸ್ಪಷ್ಟಪಡಿಸಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆ ವಿಮೆ ಮಾಡಿಸುವಂತೆ ಪ್ರೇರೇಪಿಸಲು ಅಧಿಕಾರಿಗಳಿಗೆ ತಿಳಿಸಿದರು. ಯಾವುದೇ ಹಳ್ಳಿ ಅಥವಾ ನಗರದ ವಾರ್ಡ್ಗಳಲ್ಲಿ ನೀರಿನ ತೊಂದರೆ ಉದ್ಭವಿಸಬಾರದು ಎಂದ ಅವರು, ಅಗತ್ಯವಿದ್ದೆಡೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ಅಥವಾ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಬೇಕು. ಆದರೆ ವಿತರಣೆಗೆ ಮುನ್ನ ನೀರಿನ ಗುಣಮಟ್ಟವನ್ನು ಕಡ್ಡಾಯವಾಗಿ ತಪಾಸಣೆ ನಡೆಸಿ ಕಲುಷಿತ ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಜತೆಗೆ ಮಳೆ ನೀರು ಕೊಯ್ಲಿನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚಿಸಿದರು. ಇನ್ನು ಹಸಿವು ನೀರಡಿಕೆಯಿಂದ ಯಾವುದೇ ಜಾನುವಾರು ಮರಣ ಹೊಂದದಂತೆ ಅಗತ್ಯವಿರುವ ಕಡೆಗಳಲ್ಲೆಲ್ಲ ತಕ್ಷಣವೇ ಮೇವಿನ ಬ್ಯಾಂಕ್ ಹಾಗೂ ಗೋಶಾಲೆಗಳನ್ನು ತೆರೆಯಲು ಆದೇಶಿಸಿದರು. ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದ ನೇರ ಪ್ರಸಾರ ವೀಕ್ಷಿಸುವ ವೇಳೆ ಫುಟ್ಬಾಲ್ ಅಭಿಮಾನಿಗಳು ತಾಳ್ಮೆಯಿಂದ ಇರುವ ಜೊತೆಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಯುವ ಪೀಳಿಗೆ ಹಾಗೂ ಕ್ರೀಡಾಪ್ರೇಮಿಗಳ ಆಶಯ ಮತ್ತು ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ರಾಜ್ಯ ಸರ್ಕಾರ ಫೈನಲ್ ಪಂದ್ಯದ ನೇರ ಪ್ರಸಾರ ಸುಲಭಗೊಳಿಸಲು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಮುಂಜಾನೆ 3:30ರವರೆಗೆ ತೆರೆದಿರಲು ಈಗಾಗಲೇ ವಿಶೇಷ ಅನುಮತಿ ನೀಡಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಪಂದ್ಯ ವೀಕ್ಷಣೆಯ ಉತ್ಸಾಹದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಬೆಂಗಳೂರಿನವರ ಜೀವನ ಗುಣಮಟ್ಟ ಸುಧಾರಿಸಲು ಹಾಗೂ ನಗರದಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದವಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಎನ್ಟಿಎ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವ ನೂತನ ಉದ್ಯಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾಗರಿಕರಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟಿನಲ್ಲಿ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. ಸ್ಥಳೀಯ ನಿವಾಸಿಗಳ ಬೇಡಿಕೆಯನ್ನು ಸಾಕಾರಗೊಳಿಸಲಾಗಿದೆ. ಇಂತಹ ಉದ್ಯಾನಗಳು ಮಕ್ಕಳ ಆಟೋಟಗಳಿಗೆ, ಹಿರಿಯ ನಾಗರಿಕರ ನಡಿಗೆಗೆ ಅತ್ಯಗತ್ಯ ಸಾರ್ವಜನಿಕ ಸ್ಥಳಗಳಾಗಿವೆ ಎಂದು ತಿಳಿಸಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ಇವುಗಳಲ್ಲಿ ಕನ್ನಡಿಗರ ಸಾಧನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸುಮಂತ ಭಟ್ ನಿರ್ದೇಶನದ ಮಿಥ್ಯಾ ಚಲನಚಿತ್ರ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಹಾಗೂ ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಲನಚಿತ್ರ ತುಳು ಭಾಷೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿರುವುದಕ್ಕೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಎಲ್ಲಾ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಇಡೀ ಚಿತ್ರತಂಡಕ್ಕೆ ಗೃಹ ಸಚಿವರು ಅಭಿನಂದನೆ ಸಲ್ಲಿಸಿದ್ದು, ಈ ಸಾಧನೆ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಸದಭಿರುಚಿಯ ಮತ್ತು ಗುಣಮಟ್ಟದ ಚಲನಚಿತ್ರಗಳು ಮೂಡಿಬರಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 80%ರಷ್ಟು ಬಿತ್ತನೆಯಾಗಿದೆ. ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಪೂರೈಸಲು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಸನ್ನದ್ದವಾಗಬೇಕು ಎಂದು ಸಂಸದ ಸಾಗರ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ದಿಶಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಮುಖ ಬೆಳೆಗಳಾದ ಸೋಯಾಬೀನ್, ಉದ್ದು, ಹೆಸರು ಮತ್ತು ತೊಗರಿ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ. ರೈತರು ಇದೇ 31ರ ಒಳಗಾಗಿ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವಂತೆ ಕೋರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2026ರ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು 7 ಮತ್ತು 8ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟ ಯುವ ರಾಷ್ಟೀಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹಾಗೂ ದಕ್ಷಿಣ ವಲಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಎಲ್ಲಾ ಅರ್ಹ ಕ್ರೀಡಾಪಟುಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಕ್ರೀಡಾಪಟುಗಳು ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟದ ಮಾರ್ಗಸೂಚಿಯಂತೆ ವಯೋಮಿತಿಯ ಮಾನದಂಡಗಳನ್ನು ಹೊಂದಿರಬೇಕು. 14, 18, 20 ವರ್ಷದ

0: ತಾಲೂಕಿನ ಕ್ರೀಡಾಪಟುಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ಕ್ರೀಡಾಪಟುಗಳು ಅರ್ಜಿ ಸಲ್ಲಿಸಲು ಇದೇ 31 ಕೊನೆಯ ದಿನಾಂಕವಾಗಿದೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸೇರಿದಂತೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಲಾಭ ಪಡೆಯಲು ರೈತರು ತಕ್ಷಣವೇ ಫ್ರೂಟ್ ಐಡಿ ಹಾಗೂ ಇ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರಮೂರ್ತಿ ತಿಳಿಸಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ದಾವಣಗೆರೆ ತಾಲೂಕಿನಲ್ಲಿ 9,545 ರೈತರು ಇದುವರೆಗೂ ಫ್ರೂಟ್ ಐಡಿ, ಇ ಕೆವೈಸಿ ಹಾಗೂ ಅದರ ಮುಂದುವರಿದ ಭಾಗವಾದ ಸೆಂಟ್ರಲ್ ಐಡಿ ಮಾಡಿಸದೇ ಬಾಕಿ ಉಳಿದಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಕಿಸಾನ್ ಬೆಳೆ ವಿಮೆ ಹಾಗೂ ರಾಜ್ಯ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು ಹಾಗೂ ಪ್ರೋತ್ಸಾಹಧನಗಳನ್ನು ಪಡೆಯಲು ಈ ಗುರುತುಗಳು ಕಡ್ಡಾಯವಾಗಿವೆ ಎಂದು ಅವರು ತಿಳಿಸಿದ್ದಾರೆ.
1: ದಾವಣಗೆರೆ ತಾಲೂಕಿನ ಸುಮಾರು 9,545 ರೈತರು ಫ್ರೂಟ್ ಐಡಿ, ಇ ಕೆವೈಸಿ ಮತ್ತು ಅದರ ಮುಂದುವರೆದ ಭಾಗ ಸೆಂಟ್ರಲ್ ಐಡಿ ಮಾಡದೇ ಇರುವುದು ನಮಗೆ ಮಾಹಿತಿ ಇದೆ. ಆದುದರಿಂದ ದಯವಿಟ್ಟು ರೈತರು ಕೂಡಲೇ ತಮ್ಮ ಸಮೀಪದ ಗ್ರಾಮ ಒನ್, ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಪಶು ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕಾ ಇಲಾಖೆ, ಸಹಕಾರ ಇಲಾಖೆಗಳಿಗೆ ಸಂಪರ್ಕಿಸಿ ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತದ್ದು ತಮಗೆ ತಿಳಿಯಪಡಿಸುತ್ತೇನೆ.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಚುರುಕಿನಿಂದ ಸಾಗಿದ್ದು, ಈಗಾಗಲೇ ಶೇಕಡ 67% ಗಣತಿ ನಮೂನೆಗಳ ದತ್ತಾಂಶ ದಾಖಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ನಗರದ ಒನಕೆ ಓಬವ್ವ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೊಬೈಲ್ ಫೋನ್ ಟಾರ್ಚ್ ಲೈಟ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕರು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಕೋರಿದರು. ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜುಲೈ 17 ಸಂಜೆಯ ವೇಳೆಗೆ ಗಣತಿ ನಮೂನೆ ವಿತರಣೆ ಶೇಕಡ 100% ಪೂರ್ಣಗೊಂಡಿದೆ. ಜೂನ್ 16ಕ್ಕೆ ಅನ್ವಯವಾಗುವಂತೆ 10,69,504 ಮತದಾರರಿದ್ದು, ಜುಲೈ 17 ಸಂಜೆಯ ವೇಳೆಗೆ ಶೇಕಡ 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೋಂಸ್ಟೇಗಳ ಅಧಿಕೃತ ನೋಂದಣಿ ಪ್ರಕ್ರಿಯೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈವರೆಗೂ 500ಕ್ಕೂ ಹೆಚ್ಚು ಹೋಂಸ್ಟೇ ಮಾಲೀಕರು ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದ ಎಲ್ಲಾ ಹೋಂಸ್ಟೇಗಳ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ನಿಯಮಾನುಸಾರ ಪ್ರತಿಯೊಬ್ಬ ನಿರ್ವಾಹಕ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಪ್ರವಾಸೋದ್ಯಮ ಇಲಾಖೆ ಆಯುಕ್ತ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಕಂಡುಬರುತ್ತಿರುವ ಸೂಪರ್ ಎಲ್ನಿನೋ ಹವಾಮಾನ ವೈಪರೀತ್ಯದ ಪರಿಣಾಮದಿಂದಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರಿಗೆ ನಿಯಮಿತವಾಗಿ ಶುದ್ದ ಕುಡಿಯುವ ನೀರು ಪೂರೈಸಲು ಜಿಲ್ಲಾ ಆಡಳಿತವು ಬದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ.ಎಂ.ಆರ್.ರವಿ ತಿಳಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 2:40:40. ಒಂದು ವಾಣಿಜ್ಯ ಪ್ರಕಟಣೆಯ ನಂತರ ನಮ್ಮ ಮುಂದಿನ ಕಾರ್ಯಕ್ರಮ ಆರಂಭವಾಗಲಿದೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಹುಲಿಯ ಹಾಲಿನ

ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಪ್ರದ, ಜಯಚಿತ್ರ, ಎಂ ಪಿ ಶಂಕರ್, ಸಂಪತ್, ತೂಗುದೀಪ ಶ್ರೀನಿವಾಸ್, ವಜ್ರಮುನಿ, ಬಾಲಕೃಷ್ಣ ಹಾಗೂ ಉಮಾ ಶಿವಕುಮಾರ್. ಕಥೆ ಭಾರತೀಸುತ, ಸಂಗೀತ ಜಿ ಕೆ ವೆಂಕಟೇಶ್, ನಿರ್ದೇಶನ ವಿಜಯ್. ಕೇಳಿ ಚಿತ್ರ ಹುಲಿಯ ಹಾಲಿನ ಮೇವು.

0: ಗೆಳೆಯರ ಬಂಡು ಅಂದ್ರೆ ನೀನು, ವಯಸ್ಸಿಗೆ ತಕ್ಕ ಶಕ್ತಿ, ಶಕ್ತಿಗೆ ತಕ್ಕ ಸಾಹಸ, ಸಾಹಸಕ್ಕೆ ತಕ್ಕ ಅವಕಾಶ, ಅವಕಾಶಕ್ಕೆ ತಕ್ಕ ಧೈರ್ಯ. ನಿನ್ನ ಹೆಸರು?
1: ಚುಂಕುಮಣಿ.
0: ಯಾರ ಮಗ?
1: ನಮ್ಮಮ್ಮನ ಮಗ.
0: ನಿಮ್ಮ ತಂದೆ ಹೆಸರೇನು?
1: ಬೇಪನಾಡಿನ ಹುಲಿ ಬೇಟೆ ಮಾದಪ್ಪ.
0: ಓಹೋ, ನಿಮ್ಮ ತಂದೆ ಹುಲಿ ಬೇಟಿಲಿ ಪ್ರಸಿದ್ಧಿನೋ? ನೀನು ಹುಲಿ ಬೇಟೆಗೋಸ್ಕರ ಬಂದೀಯ?
1: ಇಲ್ಲ, ನಾನಿಲ್ಲೇ ಹತ್ತಿರದಲ್ಲಿ ದನಗಳು ಮೇಯಿಸ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಹುಲಿ ಗುಟ್ರ ಆಗ್ತು, ದನಗಳನ್ನ ಚದುರು ಬಿಟ್ವು. ಆ ಹುಲಿ ಎದ್ವಾ ತದ್ವಾ ಅರ್ಚುಕೋತಾನೆ ಇದೆ. ನನಗೆ ಯಾಕೋ ಗಾಬರಿ ಆಯ್ತು. ನಮ್ದು ಯಾವ್ದಾದ್ರು ದನ ಕರು ಮೇಲೆ ಬಿದ್ದು ಬಿಟ್ಟಿದ್ಯೋ ಏನೋ ಅಂತ ಆ ಶಬ್ದನೇ ಅನುಸರಿಸ್ಕೊಂಡು ಬಂದು ನೋಡಿದ್ರೆ ನಿಮ್ಮ ಮೇಲೆ.
0: ನಿನ್ನ ಧೈರ್ಯ ಸಾಹಸ ನಮಗೆ ಇಷ್ಟು ಆನಂದ ಆಶ್ಚರ್ಯ ಉಂಟು ಮಾಡಿದೆ ಅಂದ್ಮೇಲೆ ಈ ದೃಶ್ಯನ ನಿಮ್ಮ ತಂದೆ ಕಣ್ಣಾರೆ ಕಂಡಿದ್ರೆ ಎಷ್ಟು ಹೆಮ್ಮೆ ಪಡ್ತಿದ್ದ.
1: ನಮ್ಮಪ್ಪ ಇಲ್ಲ, ನನ್ ಚಿಕ್ಕನಾಗಿದ್ದಾಳೆ, ಸತ್ತೋದಂತೆ. ನಮ್ಮಮ್ಮ ಇದ್ದಾಳೆ.
0: ತೆಗೆದುಕೋ ಕತ್ತಿಯನ್ನ, ನಾಳೆ ಅರಮನೆಯಲ್ಲಿ ಬಂದು ನಮ್ಮನ್ನು ಕಾಣು. ಮುದ್ದಣ್ಣನವರೇ.
2: ಮಹಾಸ್ವಾಮಿ.
0: ಇಂದಿನಿಂದ ಇವನು ನಿಮ್ಮ ಶಿಷ್ಯ. ಇವನಲ್ಲಿರ್ತಕ್ಕಂತಹ ಪೌರುಷ ಪ್ರಕಾಶಕ್ಕೆ ಬರಬೇಕಾದರೆ ನಿಮ್ಮಿಂದ ಶಿಕ್ಷಣ ಇವನಿಗೆ ಅತ್ಯಗತ್ಯ.
2: ಹೌದು ಮಹಾಪ್ರಭು, ಇದನ್ನು ಸುಂದರ ವಿಗ್ರಹವಾಗಿ ಮಾಡಲೇಬೇಕು. ಆ ಹೊಣೆ ನನಗಿರಲಿ.

0: ಉತ್ತರಣ್ಣನವರೆ, ಮಹಾಸ್ವಾಮಿಯವರು ಚಂಗುಮಣಿನ ನೋಡ್ಬೇಕಂತೆ.
1: ಹೌದೇನು ಚಂಗುಮಣಿ? ಇವತ್ತಿಗೆ ನಿನ್ನ ವಿದ್ಯೆ ಪರಿಪೂರ್ಣವಾಯಿತು, ನನ್ನ ಶ್ರಮವೂ ಸಾರ್ಥಕವಾಯಿತು. ಮಹಾಸ್ವಾಮಿಯವರು ನಿನ್ನನ್ನು ಕಾಣಬೇಕಂತೆ, ಹೋಗಿ ಅವರ ಆಶೀರ್ವಾದ ಪಡಿ.
2: ಮುತ್ತಣ್ಣನವರೇ.
3: ಪ್ರಭು,
2: ನಮ್ಮ ಚಂಗುಮಣಿಯನ್ನ ಅಂಗರಕ್ಷಕರ ಪಡೆಯ ನಾಯಕನನ್ನಾಗಿ ಮಾಡಲು ನಾವು ನಿರ್ಧರಿಸಿದ್ದೇವೆ.
3: ಬಹಳ ಸಂತೋಷ, ಬಹಳ ಸಂತೋಷ ಪ್ರಭು.
1: ಚಂಗು, ತಾಯಿ ಹಾಲಿಗೆ ಎಷ್ಟು ಮಹತ್ವ.

0: ನೀನಿಲ್ಲಿ ಯಾಕೆ ನಿದ್ರೆ ಬರಲಿಲ್ಲ? ಯಾಕೆ ಬೆವತ್ಕೊಂಡಿದ್ದೀಯ?
1: ಬೆವರು ತುಂಬಾ ಸೆಕೆ ನೋಡು, ಅದಕ್ಕೆ ನಾ ಬೀಸ್ತೀನಿ.
0: ನನಗ ಹುಚ್ಚಿ, ಊಟ ಆಯ್ತಾ?
1: ಯಾವಾಗಲೂ ಆಯ್ತು, ಇವಾಗ ಕೇಳ್ತಿದ್ದಾನೆ.
0: ಹೋಗು ಮಲ್ಕೋ, ಹೋಗು
1: ಮಲ್ಕೋ. ನೀ ಮಲ್ಕೋ ಬಾಬಾ,
0: ಕೂತ್ಕೊಂಡು ಬೀಸ್ತೀಯ? ಬೀಸು.
2: ಅನ್ಯಾಯ ಅಪ್ಪ, ಯಾ ಮಹಾನ್ಯಾಯ! ಯಾವುದು, ಯಾರಿಗೆ ಅನ್ಯಾಯ? ಏನಾಯ್ತು? ಇಷ್ಟು ದಿವಸ ದೊಡ್ಡ ವೀರಪ್ಪ ಪ್ರಭುಗಳ ಅಂಗರಕ್ಷಕ ಪಡೆಯ ದಳಪತಿಯಾಗಿದ್ದ ಈ ಬೆಮ್ಮಯನ್ನ ಅಕಾರಣವಾಗಿ ಆ ಪದವಿಯಿಂದ ತೆಗೆದು ಯಾವನೋ ಒಬ್ಬ ಅಕಸ್ಮಾತ್ ಒಂದು ಪೆಟ್ಟು ತಿಂದು ಹುಲಿನ ಕೊಂದ ಅಂತ ಅವನಿಗೆ ಇವನು ಪದವಿಯನ್ನು ಕೊಟ್ಟಿದ್ದ. ಇಷ್ಟು ದಿವಸ ಆ ಪದವಿಯಲ್ಲಿದ್ದ ಈ ಬೆಮ್ಮಯ ಇವತ್ತು ಅವನ ಕೈ ಕೆಳಗೆ ನಾಳು ಅಂದ್ರೆ ಇದಕ್ಕಿಂತ ಅನ್ಯಾಯ ಬೇಕಪ್ಪಯ್ಯ?
3: ನೋಡಿದ್ರ ಇಂಥ ಎಷ್ಟೋ ಅನ್ಯಾಯಗಳು ನಮ್ಮ ಮೇಲೆ ನಡೆದಿದೆ, ನಡೀತಾನೇ ಇದೆ.
2: ವಂಶ ಪಾರಂಪರ್ಯವಾಗಿ ರಾಜ್ಯವಾಡಬೇಕಾಗಿದ್ದವರೇ ನಾವು. ಈ ದಿವಸ ಸಾಮಾನ್ಯ ನಾಡತಕ್ಕರಾಗಿದ್ದಿ.
4: ಅದ ಕಾರಣ ಏನಪ್ಪಯ್ಯ?
2: ಕಾರಣವೇ, 400 ವರ್ಷಗಳ ಹಿಂದೆ ಜಂಗಮ ವೇಷದಿಂದ ಬಂದು ನಮ್ಮ ಹಿರಿಯರ ಭಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ಅವರು ಕೊಟ್ಟ ದಾನದ ಭತ್ತ ಧರ್ಮದ ಕಾಣಿಕೆಗಳಿಂದ ತಮ್ಮ ಜೀವನವನ್ನು ಸಾಗಿಸುತ್ತಾ ತಮ್ಮ ಮನೆಯ ಉಳಿಗಕ್ಕೆಂದು ಚಾವಡಿಕಾರರು ನೇಮಿಸಿಕೊಂಡು ತಮ್ಮ ಪರಿವಾರ ಬಲವಾಗುತ್ತಲೇ ಒಗ್ಗಟ್ಟಿಲ್ಲದೆ ನಮ್ಮ ನಮ್ಮಲ್ಲೇ ಜಗಳವಾಡುತ್ತಿದ್ದ ನಮ್ಮ ಪೂರ್ವಿಕರನ್ನು, ನಮ್ಮ ನಾಡನ್ನು ಆಡುತ್ತಿದ್ದ ನಾಯಕರನ್ನು ಕೊಂದು ತಾನೇ ರಾಜನೆಂದು ಸಿಂಹಾಸನವೇರಿದ ಆ ವೀರರಾಜನ ವಂಶದವನೇ ಈ ದೊಡ್ಡ ವೀರಪ್ಪ. ನಿಮಗೆಲ್ಲ ನ್ಯಾಯ ದೊರಕಿ ಮುಂದೆ ಇಂಥ ಅನ್ಯಾಯ ನಡೀದೇ ಇರಬೇಕು ಅಂದ್ರೆ ಅವನನ್ನು ಸಿಂಹಾಸನದಿಂದ ದೂರ ತಳ್ಳಿ ಆ ಸಿಂಹಾಸನದ ಮೇಲೆ ನನ್ನನ್ನು ಕೂರಿಸಬೇಕು.
5: ಪ್ರಜೆಗಳೆಲ್ಲ ಅವನ ಸಾಕ್ಷಾತ್ ದೇವರನ್ನು ತಿಳಿದು ಕೈಮುಗುವಾಗ ಅವನ ಸಿಂಹಾಸನ ಕೆಳಗಿಳಿಸುವುದು ಹೇಗೆ ಸಾಧ್ಯ ನಾಯಕರೇ?
2: ರಾಜ್ಯದಲ್ಲಿ ಕ್ಷೋಭೆ ಉಂಟಾಗಿ ಪ್ರಜೆಗಳಲ್ಲಿ ಭೀತಿ ಹೆಚ್ಚಬೇಕು.
4: ಅದಕ್ಕೆ ನಾವೇನ್ ಮಾಡ್ಬೇಕು ನಾಯಕರೇ?
2: ನಾಳೆನೆ ಕಾವೇರಿ ಜಾತ್ರೆ, ಈ ಜಾತ್ರೆಯಿಂದನೇ ನಮ್ಮ ಆ ಕೆಲಸಗಳು ಪ್ರಾರಂಭ.

0: ಮಾಡಿ, ಸ್ವಲ್ಪ ಗಾಳಿ ಬರಲಿ. ಇನ್ನು ಜೀವಕ್ಕೇನು ಅಪಾಯ ಇಲ್ಲ.
1: ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಪೂಯಿ ಪೂಯಿ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ ಅಮ್ಮ. ನಿನಗೇನಾದರೂ ಅಪಾಯ ಆಗಿದ್ದಿದ್ರೆ ಅಪ್ಪ ಹಿಂಗೆ ನಾನು ಹೇಗೆ ಮುಖ ತೋರಿಸ್ತಿದ್ದೆ? ಏನು ದೇವರ ದಯೆ, ಸಾಕ್ಷಾತ್ ಆ ಇಗ್ಗು ತಪ್ಪನೆ ಈತನ ರೂಪದಲ್ಲಿ ಬಂದು ನಿನ್ನ ಪ್ರಾಣ

0: ಮಹಾಪ್ರಭು, ಕಾವೇರಿ ಜಾತ್ರೆಗೆ ಬಂದಿರೋ ಜನಗಳನ್ನ ಅಲ್ಲಲ್ಲೇ ಕಳ್ಳಕಾಕರು ಮುತ್ತಿ ದರೋಡೆ ಲೂಟಿ ಮಾಡಿ ಹಿಂಸಿಸ್ತಾ ಇದ್ದಾರೆ.
1: ನಮ್ಮ ರಾಜ್ಯದಲ್ಲಿ, ನಮ್ಮ ಆಡಳಿತದಲ್ಲಿ ಕಳ್ಳಕಾಕರು ಲೂಟಿ,
0: ಅದು ಈ ವರ್ಷನೇ ಮಹಾಪ್ರಭು.
1: ಚಂಗಮಣಿ,

ಯಾರು ನೀವು? ನಿಮ್ಮ ಗುಂಪಿನ ಯಜಮಾನ ಯಾರು?

0: ಕಾವೇರಿ ಜಾತ್ರೆಗೆ ಬರೋ ಜನರನ್ನ ಕಳ್ಳರು ಕಾಡ್ತಾರೆ ಅನ್ನೋ ಸಂಗತಿ ನಮಗೆ ತಿಳಿದಿರಲಿಲ್ಲ. ಇನ್ನು ಮುಂದೆ ಈ ರೀತಿ ಅನಾಹುತ ನಡೆದಿರೋ ಹಾಗೆ ನಾವು ಸರಿಯಾದ ಏರ್ಪಾಡು ಮಾಡ್ತೇವೆ. ನೀವಿನ್ನು ನೆಮ್ಮದಿಯಾಗಿ ಹೋಗಬಹುದು.
1: ನಮ್ಮ ಕತ್ತಿಗೆ ತಲೆಗೊಡಲು ಬಂದ ಇಬ್ಬರಿಗೆ ಹೆದರ್ಕೊಂಡು ಒದೆಯಿಂದ ಪಲಾಯನ ಮಾಡಿ ಬಂದಿದ್ದೀರಲ್ಲ, ನಾಚಿ ಆಗೋಗ್ಬೇಕು ನಿಮ್ಗೆ. ಈಗಾದ್ರೆ ನಾನು ದೊಡ್ಡ ವೀರಪ್ಪನ ಮಟ್ಟ ಹಾಕೋದು ಹೇಗೆ? ಒಟ್ಟಿನಲ್ಲಿ ನಮ್ಮ ಜನಗಳಲ್ಲಿ ಒಗ್ಗಟ್ಟಿಂದ ಒಗ್ಗಟ್ಟಿರೋ ನಿಮ್ಮಲ್ಲಿ ಧೈರ್ಯವಿಲ್ಲ.
2: ಧೈರ್ಯ ಅಂತ ನಾವು ಇನ್ನೊಂದ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನಮ್ಮವರೊಬ್ಬ ದಾರಿನೇ ನಾವು ಹಿಂಬಾಲಿಸಿ ಪ್ರಾಣ ತ್ಯಾಗ ಮಾಡ್ಬೇಕಾಗಿತ್ತು ನಾಯಕ್ರೆ.
1: ರಾತ್ರಿ ಬಾಳೋದು ಅಂದ್ರೆ ಹುಡುಗಾಟ ಅಂದ್ಕೊಂಡೇನು? ನೂರಾರು ಜನ ರಕ್ತ ಚೆಲ್ಲದ್ರೇನೆ ಕಣು, ನಾನು ಸಿಂಹಾಸನದ ಮೇಲೆ ಕೂತು ಮೆರೆಯೋದಿಕ್ಕೆ ಸಾಧ್ಯ?
3: ಅಪ್ಪಯ್ಯ, ಬಿದ್ದಯ್ಯ ಈ ಸಲ ಓಟದ ಪಂದ್ಯಕ್ಕೆ ಬರಲ್ವಂತೆ. ಅದ್ ಹೇಗ್ ಬರಲ್ವ ನೋಡ್ತೀನಿ. ನಾನ್ ಯಾರಂತ ತಿಳ್ಕೊಂಡಿದ್ಯೇ? ನಾಡತಕ್ಕ ಸುಬ್ಬಯ್ಯ ಮೌಳಿ ಮಗಳು ಪೂವಿ, ಗೊತ್ತಾ? ಪಂದ್ಯಕ್ಕೆ ಹೆದರ್ಕೊಂಡು ಬರಲ್ಲ ಅಂದ್ಯಂತೆ, ಸುಟ್ಟು ಬಿಡ್ತೀನಿ. ಒಬ್ಬ ಗಂಡಸಾಗಿ ಮಾತು ಹೇಳೋದಕ್ಕೆ ನಾಚಿ ಆಗಲ್ಲ ನಿನಗೆ?

0: ಬಿದ್ದಕೊಂಡ್ಬಿಟ್ಟಿದ್ದೆ.
1: ಪರವಾಗಿಲ್ಲ, ನಾನು ಬಿದ್ದೈನ ಭಾವ ಚೆಂಗುಮಣಿ. ಬಿದ್ದೈನ ಬದಲಾಗಿ ಓಟದ ಪಂದ್ಯದಲ್ಲಿ ನಾನು ಭಾಗವಹಿಸಬಹುದಾ?

0: ಅಯ್ಯೋ ಬೆಪ್ತಕಡಿ, ಯಾಕೆ ಗಾಬರಿಯಾಗಿ ನೋಡ್ತಿದ್ಯಾ? ಏವನಂ ಭಾವ ಕಣೆ, ಹುಲಿನ್ ಕೊಂದು ಮಹಾರಾಜನ ಉಳಿಸಿದ್ನಲ್ಲ ಇವನೇ.
1: ನನಗ್ ಗೊತ್ತು.
0: ಹೇಗ್ ಗೊತ್ತು?
1: ನಾನ್ ನೋಡಿದ್ದೀನಿ.
0: ಕೇಳಿದ್ಯ ಬಾಬಾ, ಇವಳು ನಿನ್ ಹುಲಿನ್ ಕೊಂತಿದ್ನ ನೋಡಿದ್ಲಂತೆ.
2: ಯಾವಾಗಂತೆ
1: ಅಲ್ವೇ?
0: ಇನ್ನೇನೆ
1: ಅವ್ರ ಗೊತ್ತು ಒಂದೆ.
0: ಹೇಗ್ ಗೊತ್ತು ನಿಂಗೆ?
2: ನಾನ್ ಹೇಳ್ತೀನಿ ತಂಗ. ಆವತ್ತು ಕಾವೇರಿ ಜಾತ್ರೆನಲ್ಲಿ ನೀರಿನಲ್ಲಿ ಮುಳು ಹೋಗಿದ್ದ ಒಂದು ಹುಡುಗಿನ ದಡಕ್ಕೆತ್ಕೊಂಡ್ಬಂದೆ ಅಂತ ಹೇಳಿದ್ನಲ್ಲ, ಇವಳನ್ನೇ.
0: ನೀನಾ? ಪೂವಿನ ಉಳಿಸ್ತವನು ನೀನಾ? ನಿಜವಾಗ್ಲೂ ಬಾವಾ.

0: ಬಯಸಿದ್ದು ಅವಳನ್ನಲ್ಲ, ನನ್ನ. ಬಾಬಾ, ಇವಳು ಯಾರು ಗೊತ್ತಾ? ನನ್ನ ಆಪ್ತ ಸ್ನೇಹಿತೆ, ನನ್ನ ಪಂಚ ಪ್ರಾಣ ಪೂವಿ. ಇವಳಿಗೆ ಏನಾದರೂ ಆಗಿದ್ದಿದ್ರೆ ಖಂಡಿತ ನಾನು ಬದುಕಿರಲಿಲ್ಲ.
1: ಮಹಾಜನಗಳೇ, ಹುಲಿನ ಕೊಂದು ಮಹಾಸ್ವಾಮಿಗಳ ಅಪಾಯದಿಂದ ಪಾರು ಮಾಡಿದ ಈ ಚೆಂಗುಮಣಿ ಇದೇ ಮೊದಲನೇ ಸಲ ಗದ್ದೆ ಓಟದಲ್ಲಿ ಭಾಗವಹಿಸಿ ಗೆದ್ದಿದ್ದಾಳೆ. ಚೆಂಗುಮಣಿ, ಈ ನಾಣ್ಯ ನಮ್ಮ ವಿಶ್ವಾಸದ ಗುರುತು.
2: ತಂಗ ಬರಲ ನಾನು? ಬಾವ ಬರ್ತೀನಿ, ಹೋಗ್ಬಾ, ಬಿದ್ದರೆ ಬರಲ.
3: ಸರಿ ಬಾವ.
2: ಏನ್ ತಂಗ?
0: ಮತ್ತೆ ಯಾವಾಗ ಬರ್ತಿ ಬಾವ?
2: ನಾನ ಇನ್ಮೇಲೆ ಆಗಾಗ ಬರ್ತಾ ಇರ್ತೀನಿ ತಂಗ. ಓಹೋ, ಇಷ್ಟೊತ್ತು ಯಾರನ್ನ ನಾನು ಮನಸ್ಸಿನಲ್ಲೇ ಧ್ಯಾನ ಮಾಡ್ಕೊಂಡು ಬರ್ತಿದ್ನೋ, ಆ ದೇವತೆ ಇಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇದೇನ್ ಕೈಯಲ್ಲಿ ಹೂನಾರ ದೇವ್ರಿಗ? ಮತ್ತೆ ನನಗ ಏನು ಪಂದ್ಯದಲ್ಲಿ ಗೆದ್ದದಕ್ಕ?
0: ಅಲ್ಲ,
2: ಮತ್ತೆ
0: ನನ್ನ ಹೃದಯ ಗೆದ್ದಿದ್ದಕ್ಕೆ.
2: ಅಪ್ಪ, ಎಂಥ ಮಾತು! ನಾನು ನಿನ್ನ ಹೃದಯ ಗೆದ್ದುಬಿಟ್ನ? ಏನು ಹೂನಾರ ಕೈಯಲ್ಲೇ ತಗೋಬೇಕ? ಈ ಕೈಯಿಂದ ಹಾಕಿಸ್ಕೊಳ್ಳೋಷ್ಟು ಅದೃಷ್ಟ ನನಗಿಲ್ವಾ?
0: ಯಾವ ಲೋಕಕ್ಕೆ ಹೊರಟೋಗಿದ್ದೀಯ ನೀನು? ಎಲ್ಲಿ ಹೋಗಿತ್ತು ನಿನ್ನ ಮನಸ್ಸು? ಏ ಕಳ್ಳಿ, ನನಗೆ ಗೊತ್ತು ಇಷ್ಟೊತ್ತು ನೀನ್ ಯಾವ ಲೋಕದಲ್ಲಿದ್ದೆ ಅಂತ.
4: ಹಾಗಾದ್ರೆ ಅದ್ರ ಅನುಭವ ನಿನಗೂ ಇದೆ ಅಂತಾಯ್ತು?
0: ಹೋಗೆ.
4: ಏ, ಈಗ ನೀನೇ ಕಳ್ಳಿ.
0: ಹಾಗಾದ್ರೆ ಅವನ್ ಯಾರು ಅಂತ ನೀನ್ ಹೇಳೋದಿಲ್ಲ.
4: ನೀನ್ ಹೇಳಿದ್ರೆ ತಾನೆ ನಾನು ಹೇಳೋದು.
0: ಸರ್, ಅದೆಷ್ಟು ದಿನ ನೀನ್ ಹೇಳ್ತೀ ಇರ್ತೀಯೋ ನಾನು ನೋಡ್ತೀನಿ.
5: ದೇವಯ್ಯ, ಗೋಪಣ್ಣ, ತಿಮ್ಮಯ್ಯ ಇವ್ರು ಯಾರೂ ನಮ್ಮ ಪಕ್ಷಕ್ಕೆ ಸೇರೋಲ್ಲ ಅಂದ್ರೆ ನಾಯಕರೇ, ಅವರೆಲ್ಲ ಆ ಸುಬ್ಬಯ್ಯ ಮೌಲಿ ಸಂಗಡಿಗರು. ಅವನೊಬ್ಬ ನಮ್ಮ ಪಕ್ಷಕ್ಕೆ ಸೇರಿದ್ರೆ ಉಳಿದವರೆಲ್ಲ ತಾವಾಗೆ ನಮ್ಮ ಹಿಂದೆ ಬರ್ತಾರೆ.
6: ಅದು ನನಗೆ ಗೊತ್ತು. ಅಂಥ ಒಂದು ಅವಕಾಶಕ್ಕೆ ನಾನು ಮಾರ್ಗ ಹುಡುಕ್ತಾ ಇದ್ದೀನಿ. ಅದಕ್ಕೆ ಮಾರ್ಗ ಇಲ್ಲೇ ಇದೆ
7: ನಾಯಕರೇ. ಅವರ ಮಗಳ ಪೂವಿನ ನಮ್ಮ ಭೀಮನಿಗೆ ತಂದ್ಕೊಂಡ್ರೆ ನೀವು ಅವ್ರ ಬೀಗರಾಗಿ ಸಂಬಂಧನೂ ಬೆಳೆಯುತ್ತೆ, ಸಂಪೂರ್ಣ ಬೆಂಬಲನೂ ಸಿಕ್ಕುತ್ತೆ.
8: ಭಾವ, ಇನ್ನೆಷ್ಟು ದಿನ ಅಂತ ಬರ್ತೀಯ? ನಾನು ನಿನ್ ಬರ್ತೀನಿ.
2: ವಿದಯ, ಮಾವನಿಗೊಂದು ವಿಷಯ ತಿಳಿಸ್ಬೇಕಾಗಿತ್ತಲ್ಲ.
8: ಏನ್ ವಿಷಯ?
2: ಏನಿಲ್ಲ, ನನ್ನ ಮದುವೆ ವಿಷಯ ಮಾತಾಡಬೇಕಾಗಿತ್ತು.
8: ಓಹೋ, ಮದುವೆ ವಿಷಯನಾ? ಬಾ ಹೋಗೋಣ, ಈಗಲೇ ಮಾತಾಡೋಣ.
2: ಇಲ್ಲ, ಮುಂಚಿತವಾಗಿ ನೀನು ಈ ವಿಷಯ ಮಾವನ ತಿಳಿಸಿರು, ಆಮೇಲೆ ಬಂದು ನಾನು ನೋಡ್ತೀನಿ.
8: ಯಾಕೆ ಈಗಲೇ ತಿಳಿಸ್ತಾರೆ ನಾಚಿಕೆನು? ಸರಿ ಆಯ್ತಪ್ಪ, ನಾವು ಕಾಯ್ತಿರ್ತೀವಿ.
2: ತಂಗ, ತಂಗ!
0: ಏನಪ್ಪ?
2: ಕೇಳಿದ ನಿಮ್ಮ ವಿಷಯನ? ಚಂಗುಮಣಿ ಬರ್ತಾ ಇದ್ದಾನೆ ಅತ್ತೆ, ಮದುವೆ ವಿಷಯ ಮಾತಾಡೋದಕ್ಕೆ.
0: ನಿನ್ಗೊಂದು ಒಳ್ಳೆ ವಿಷಯ. ಏನ್ ಮಾಡ್ತಾ ಇದೀಯ ಒಬ್ಳೆ?
4: ಏನಿಲ್ಲ,
0: ಅದೇನೆ ಮಂಡೆ ಮೇಲೆ ಅಷ್ಟೊಂದು ಹೂ ಹರಡಿದೀಯ?
4: ಏನಿಲ್ಲ, ಸುಮ್ನೆ.
0: ಏನು ಇಲ್ಲ, ಸುಮ್ನೆ ಎಲ್ಲಿ ನೋಡೋಣ?
4: ಬೇಡ ತಂಗ, ಅದನ್ ಮಾತ್ರ ನೋಡ್ಬೇಡ.

0: ಯಾಕೆ ಯಾಕೆ ನೋಡಬಾರ್ದು? ನನ್ನ ಹತ್ರ ಏನೇ ಗುಟ್ಟು, ಹಾಗಾದ್ರೆ ನೀನೇ ಹೇಳು ಹೂನಲ್ಲಿ ಅದೇನು ಮುಚ್ಚಿಟ್ಟಿದ್ಯಾಂತ?
1: ಏನು ಇಲ್ಲ ತಂಗ.
0: ಏನಿಲ್ಲದೆ ಇದ್ರೆ ಬೇಡ ಅಂತ ಯಾಕೆ ಹೇಳ್ತೀಯ? ಈ ಕಡೆ ಬಾ.
1: ಬೇಡ ತಂಗ, ಬೇಡ ಕಣೆ.
0: ನೀನು ಬೇಡ ಅಂದ್ರೆ ಬಿಡೋರು ಯಾರು? ಈ ಕಡೆ ಬಾ. ನೀನ್ ಕೆಂಗು ಮಾಡಿನ ಪ್ರೀತಿಸ್ತಿದ್ಯಾ?
2: ಹೌದು ತಂಗ, ಅವರೇ ನನ್ನ ಜೀವ, ನನ್ನ ಸರ್ವಸ್ವ.
0: ಯಾವಾಗ ನಿಂದ
2: ಸುಳಿಗೆ ಸಿಕ್ಕಿ ಮುಳುಗ್ತಿದ್ದ ಈ ದೇಹನ ಯಾವಾಗ ತಮ್ಮ ಎರಡು ತೋಳುಗಳಲ್ಲೂ ಬಳಸಿ ಹಿಡಿದ ದಡಕ್ಕೆ ತಂದು ನನ್ನ ಪ್ರಾಣ ಉಳಿಸಿದ್ರು ಆವಾಗಿಂದ.
0: ನೀನೇನು ಚೆಂಗುಮಣಿ ಪ್ರೀತಿಸ್ತಿದೀಯ? ಅವನು ನಿನ್ ಪ್ರೀತಿಸ್ತಿದನ?
2: ಹೌದು ತಂಗ, ಇಲ್ಲದ ನೆವ ಮಾಡಿಕೊಂಡು ಅವ್ರು ನಿಮ್ಮ ಮನೆಗೆ ಬರೋದೇ ನನಗೋಸ್ಕರ, ನನ್ನ ನೋಡೋಕ್ಕೋಸ್ಕರ, ನನ್ನ ಹತ್ರ ಮಾತಾಡೋಕ್ಕೋಸ್ಕರ. ಯಾಕೆ ತಂಗ?
0: ಏನಿಲ್ಲ ಭೂಮಿ, ಏನಿಲ್ಲ, ಸಂತೋಷಕ್ಕೆ. ನನ್ನ ಆಪ್ತ ಸ್ನೇಹಿತೆ ಭೂಮಿ ಎಂಥ ಅದೃಶ್ಯ ಸಾಲಿ, ಎಂಥ ವ್ಯಕ್ತಿ ಹೃದಯನ ಗೆದ್ದಿದೀಯ ನೀನು. ಗೊತ್ತಪ್ಪ, ನಿಮ್ಮ ಯಾವತ್ತೂ ಚೆನ್ನಾಗಿದ್ದಿರಬೇಕು ಅಷ್ಟೇ ನನ್ನ ಆಸೆ.
3: ಭೂಮಿಯವರಪ್ಪ ಒಪ್ಪಲಿ ಒಪ್ಪದೆ ಹೋಗ್ಲಿ, ಅದ್ ನನಗೆ ಗೊತ್ತಿಲ್ಲ ಮಾವ. ನನ್ನ ಅವಳ ಮನಸ್ಸುಗಳು ಒಂದಾಗಿವೆ. ನಾನು ಭೂಮಿನೇ ಮದುವೆ ಮಾಡಿಕೊಳ್ಳೋದು ಅಂತ ತೀರ್ಮಾನ ಮಾಡಿಕೊಂಡಿದ್ದೀನಿ.
4: ನಿನ್ ಮನಸ್ಸು ತುಂಬಾ ನೋವಾಗುವಂತ ಒಂದು ವಿಷಯನ ಹೇಳ್ಬೇಕಾಗಿದೆ.
0: ನೀನೇನ್ ಹೇಳ್ಬೇಕು ಅಂತಿದ್ಯೋ ಅದ್ ನನಗೆ ಗೊತ್ತಪ್ಪ.
4: ನಿನಗೆ ಯಾಕಮ್ಮ ಗೊತ್ತು?
0: ನನ್ನ ಪಾವ ಚೆಂಗುಮಣಿ ಯಾರ ವಿಷಯವಾಗಿ ಮಾತಾಡಕ್ ಬಂದಿದ್ದಾನೋ ಅವರೇ ಹೇಳಿದ್ರು.
4: ಹೂವಿನ ಅದೆಲ್ಲ ಗೊತ್ತಿದ್ರು ಇಷ್ಟೊಂದು ಸಮಾಧಾನವಾಗಿ ಹೇಗಮ್ಮ ಇದ್ದೀಯ ನೀನು?
0: ಕಣ್ಣೀರಿಗೆ ಕಷ್ಟ ಕರಗಿಸೋ ಶಕ್ತಿ ಇಲ್ವಲ್ಲಪ್ಪ, ಅದಕ್ಕೆ ಸಹನೆ, ಸಮಾಧಾನ, ಸಂಯಮ, ಸೈರಣೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿರ್ತಾನೆ. ಆಗಿರೋ ನಿರಾಸನೆಲ್ಲ ನೋಡ್ಕೊಂಡು ಬದುಕಿರಕ್ಕೆ ಸಾಧ್ಯ. ಏನಪ್ಪ ಇದು, ಹೆಣ್ಮಕ್ಳ ಹಾಗೆ ಕಣ್ಣೀರ್ ಹಾಕ್ತೀಯ?
4: ತಂಗ ತಂಗ, ನಿನಗಿರೋ ಧೈರ್ಯ ನನಗಿಲ್ಲ ಮಗು, ನಿನಗಿರೋ ಧೈರ್ಯ ನನಗಿಲ್ಲ.
0: ಧೈರ್ಯ ಇರಲ್ಲಪ್ಪ, ನಾವು ತಂದ್ಕೋಬೇಕು.
4: ಅದು ಹೇಗಮ್ಮ ಸಾಧ್ಯ? ಚಂಗನೆ ಹೇಳ್ತಾನೆ ಇವನು ಪುವಿ ಮದುವೆ ಆಗೋದಕ್ಕೆ ಅವಳ ಅಪ್ಪತ್ರ ಹೋಗಿ ನಾ ಮಾತಾಡ್ಬೇಕಂತೆ.
0: ನಿನ್ ಬಿಟ್ರೆ ಭಾವಂಗೆ ಯಾರಪ್ಪ ದಿಕ್ಕಿದ್ದಾರೆ? ತಂದೆ ಸ್ಥಾನದಲ್ಲಿ ನಿಂತು ಈ ಕರ್ತವ್ಯ ಮುಗಿಸ್ಬೇಕದವನು ನೀನ್ ತಾನೆ.
4: ಮದುವೆ ವಯಸ್ಸಿಗೆ ಬಂದ ಮಗಳ ಮನೇಲಿ ಇಟ್ಕೊಂಡು ಅವಳು ಇಷ್ಟಪಟ್ಕಂಡ್ಗೆ ಬೇರೆ ನೋಡ್ಕೊಕ್ಕೆ ನಾ ಹೋಗ್ಬೇಕಾ?
0: ಅಪ್ಪ ಭಾವಂಗೆ ನಾನು ಇಷ್ಟಪಡ್ತೀನಿ ಅಂತ ನೀನ್ ಅವ್ಗೆ ಹೇಳ್ಬಿಟ್ಟಿಯ?
4: ಇಲ್ಲಮ್ಮ, ಅದೊಂದು ತಪ್ಪು ಮಾಡ್ಲಿಲ್ಲ.
0: ಅಪ್ಪ ನಮ್ಮಪ್ಪ ನಿಜವಾಗ್ಲೂ ಚಿನ್ನ. ಇನ್ಯಾಕಪ್ಪ ನಿಂಗೆ ಯೋಚನೆ? ಹೀಗಾಗ್ಬೇಕಾಗಿರೋದು ನಿನ್ ಮಗಳ ಮದುವೆ ಅಂತ ತಾನೇ ತಿಳ್ಕೊಂಡು ಪ್ರಯತ್ನ ಮಾಡಪ್ಪ, ಪ್ರಯತ್ನ ಮಾಡು.
5: ಬರಬೇಕು ಬರಬೇಕು.
6: ಏನ್ ಚೆಂಗುಮಣಿ?
5: ಏನ್ ಸೋಮಯ್ಯ? ಅಪ್ರೂಪ.

0: ಕೂತ್ಕೋ.
1: ಏನ್ ಸೋಮಯ್ಯ
2: ಬಂದ ಕಾರಣ?
3: ಮನೆ ಬೆಳಗ್ಸೋ ಜ್ಯೋತಿ ಇರೋ ಕಡೆ ನಮ್ಮಂತವ್ರು ಹುಡ್ಕೊಂಬರೋದು ಸಹಜ ತಾನೆ.
0: ಮನೆ ಬೆಳಗ್ಸೋ ಜ್ಯೋತಿನ ಅಂದ್ರೆ?
3: ಅಂದ್ರೆ ತಮ್ಮ ಮಗಳು ಪೂವಿನ ನಮ್ಮ ಚಂಗುಮಣಿ ಇಷ್ಟಪಟ್ಟಿದ್ದಾನೆ. ತಾವು ದೊಡ್ಡ ಮನಸ್ಸು ಮಾಡಿ ನಿಂತು ಅವರ ಮದುವೆ ಮಾಡಿ ನಮ್ಮ ಚಂಗುಮಣಿ ಮನೇನ ಬೆಳಗ್ಸೋ ಹಾಗೆ ಮಾಡಬೇಕು ಅಂತ ಕೇಳ್ಕೊತೀನಿ.
0: ಚಂಗುಮಣಿ ನನ್ನ ಮಗಳು ಪೂವಿನ ಇಷ್ಟಪಟ್ಟಿಯಾನೋ? ಮದುವೆ ಮಾಡ್ಕೋತಾನಂತೋ? ಹುಡುಗ ಎಲ್ಲಿದ್ದಾನೆ?
3: ಅರಮನೆಯಲ್ಲಿ.
0: ಅರಮನೆಯಲ್ಲಿ ಯುವರಾಜನ
1: ದಿವಾನ?
3: ಇಲ್ಲ, ಅಂಗರಕ್ಷಕರ ಪಡೆ ದಳಪತಿ.
0: ದಳಪತಿ ಅಂದ್ರೆ ಕಾವಲುಗಾರ.
4: ಆಸ್ತಿ, ಅಂತಸ್ತು, ಘನತೆ, ಗೌರವ ಇದು ಯಾವುದರಲ್ಲೂ ನಮಗ್ ಸರಿ ಸಮಾನ ಇಲ್ದಿರೋ ನೀನು ಒಬ್ಬ ಸಾಮಾನ್ಯ ಸೇವಕ ನನ್ನ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ಕೇಳೋಕೆ ಒಂದ್ ಯೋಗ್ಯತೆ ಬೇಡ ನಿನಗೆ?
3: ತಿಪ್ಪೆ ಮೇಲಿರೋ ದುಂಬಿ ಉಪ್ಪಳಿಗೆ ಮೇಲಿರೋ ಚಿನ್ನದ ತಾವ್ರೆಗೆ ಆಸೆ ಪಟ್ರೆ ಸಿಕ್ಕುತ್ತೇನೋ? ಮುತ್ತು ನಾಯಕರೇ, ಹಾರೋ ಶಕ್ತಿ ಇರೋ ದುಂಬಿಗೆ ಚಿನ್ನದ ತಾವರೆ ಉಪ್ಪರಿಗೆ ಮೇಲಲ್ಲ, ಅದ ಅಪ್ಪರ ಮೇಲಿದ್ರು ಬಿಡೋಲ್ವಂತೆ. ದುಂಬಿ ರಕ್ಕೆಗಳನ್ನ ಮುರಿದು ಬಿಟ್ರೆ, ಮುರಿಯೋಕ್ ಬಂದ ದೇಹನ ಕೊರೆದು ಬಿಟ್ರೆ
4: ಮುಚ್ಚಬಾಯ್. ದೊಡ್ಡವ್ರನ್ನ ಎದುರುವಾದಿಸೋಷ್ಟು ಧೈರ್ಯ ಬಂತ ನಿನಗೆ?
3: ದೊಡ್ಡ ಬಾಯಿನಲ್ಲಿ ಸಣ್ಣ ಮಾತು ಬರೋವಾಗ ಬರೀ ಎದುರುವಾದಿಸೋದಲ್ಲ, ಎಗರಾಡ್ತಾ ಇರೋ ನಿಮ್ಮಂಥವ್ರನ್ನ ಅಡಗಿಸ್ಬೇಕಾಗತ್ತೆ.
4: ಏನಂದೆ?
3: ಈ ಮರ್ಯಾದೆ ಪಡೆಯೋದಕ್ಕೋಸ್ಕರ ನಾನು ನಿಮ್ಮ ಮನೆಗೆ ಬರಲಿಲ್ಲ. ಪುಟ್ಟ ನಾಯಕರೇ, ನೀವು, ನಾನು, ಸುಬ್ಬಯ್ಯ, ಮುದುಕರು, ನಮಗೆ ಇಷ್ಟು ಪೊಗಳಿರುವಾಗ ಪ್ರಾಯಕ್ಕೆ ಬಂದ ಮಗನಿಗೆ ಎಷ್ಟು ಪೊಗಳಿರಬೇಕು? ಮೇಲಾಗಿ ನಾವು ನಿಮ್ಮ ಮನೆಗೆ ಬಂದಿಲ್ಲ ಮಾತಾಡೋದಕ್ಕೆ, ಸುಬ್ಬಯ್ಯನ ಮನೆ ಬಂದಿದ್ದೇವೆ.
5: ಏನ್ ಸುಬ್ಬಯ್ಯ, ಇದು ನಮ್ಮನೆ ಅಲ್ವೋ?
4: ಯಾರು ಹಾಗಂತ ಹೇಳಿದ್ದು? ನಿಮ್ ಮಗ ನಮ್ಮ ಮನೆ ಅಳಿಯ ಅಂತ ಹೇಳಿದ ಮೇಲೆ ನಿಮ್ ಮನೆ ಬೇರೆ ಅಲ್ಲ, ನಮ್ಮ ಮನೆ ಬೇರೆ ಅಲ್ಲ.
5: ಇನ್ನೊಂದು ಸಲ ಇವನಿಗೆ ಹೇಳಿ ಆ ಮಾತನ್ನ.
4: ಈ ಮನೆ ನಿಮ್ಮನೆ, ನಿಮ್ ಮಗನೇ ನನ್ನ ಅಳಿಯ ಅಂತ ಒಂದ್ ಸಲ ಏನು, ನೂರ್ ಸಲ ಹೇಳ್ತೀನಿ.
3: ನಾನ್ ನೂರ್ ಸಲ ಹೇಳೋದಿಲ್ಲ, ಒಂದೇ ಸಲ ಹೇಳೋದು. ಈ ಮನೆ ನಂದಲ್ಲ, ನಿಮ್ಮ ಮಗಳು ಪೂವಿನೇ ನನ್ನ ಹೆಂಡತಿ ಅಂತ.
4: ಆದ ನಿನ್ನ ಹಣನೂ ಬರೆದಿಲ್ಲ.
3: ನಿಮ್ ಕಣ್ಣು ಮುಂದೆನೆ ನಿಮ್ಮ ಮಗಳನ್ನ ಸಂಪ್ರದಾಯ ಮದುವೆ ಮಾಡಿಕೊಂಡು ನಿಮ್ಮ ಆಶೀರ್ವಾದ ನಾನು ಪಡ್ಕೊಂಡು ಹೋಗಲಿಲ್ಲ. ನನ್ನ ಹೆಸರು ಚೆಂಗುಮಣಿನೇ ಅಲ್ಲ.
5: ನಿಜವಾಗಿಯೂ ನೀನೀಗ ಮಾಡಿಬಿಟ್ರೆ ಈ ಮೀಸೆಯಲ್ಲಿ ಅರ್ಧ ಬೋಳಿಸ್ಕೊಂಡು ಬಿಡ್ತೀನಿ ಕಣು. ನೀನ್ ಸೋತ್ರೆ
3: ನನ್ನ ನಾಲ್ಗೆನ ಕತ್ತರಿಸಿ ನಾಯಿನರಿಗಳಿಗೆ ಹಾಕ್ತೀನಿ.
5: ಇದೇ ಮಾತು?
3: ಇದೇ ಮಾತು.
5: ಹೌದೋ?
3: ಹೌದು.
5: ನಾಲ್ಗೆ ಜೋಪಾನ,
3: ನಿನ್ನ ಮೀಸೆ ಜೋಪಾನ. ರೆಡಿ ಮಾವಾ.

0: ಪೂವಿನ ನೋಡಕ್ ದೇವಸ್ಥಾನಕ್ ಬಂದಿದ್ರು ಅಂತ ಅವರ ಅಪ್ಪನ್ ಗೊತ್ತಾಯ್ತು. ಅದಕ್ಕೆ ಪೂವಿನ ಒಂದ್ ಚಡಿ ತಗೊಂಡು ಸಿಕ್ಕಾಬಿಟ್ಟೆ ಹೊಡೆದ್ಬಿಟ್ಟ. ಅದನ್ನ ನೋಡಿ ನಂಗ್ ತಡಿಯಕಾಗಲಿಲ್ಲ ಬಾಬ, ತಡಿಯಕಾಗಲಿಲ್ಲ.
1: ಚಡಿ ತಗೊಂಡು ಹೊಡೆದು ಬಿಟ್ಟ ಎಲ ಸುಪ್ಪ. ನೀನ ಯಾಕ ಬಂದ? ಹೆದರ್ಕೋಬೇಡ ಮಾವ, ನಿನ್ ಹಾಗೆ ಹೆಣ್ಮಕ್ಳು ಮೈ ಮೇಲೆ ಕೈ ಮಾಡುವಂತ ಶಂಡ ಅಲ್ಲ ನಾನು. ನಿನ್ನ ಮಗಳ ಮನಸ್ಸು ಪ್ರೀತಿನ ಗೆದ್ದಿರೋ ನಾನು. ಅವಳು ಅನುಭವಿಸುವ ನೋವು ಸಂಕಟನ ನಾನು ಅನುಭವಿಸಲೇಬೇಕು. ಹೊಡಿ, ನೀನು ತೃಪ್ತಿಯಾಗುವಷ್ಟು ಹೊಡಿ.

0: ಯಾಕ ಮಾವ ಆಯಸ್ ಆಯ್ತಾ? ಬುಸ್ ಬುಸ್ ಅಂತ ಹಾವನ ಹಾಗೆ ಬುಸುಗುಟ್ಟತಾ ಇದೆಯಲ್ಲ, ತೃಪ್ತಿ ಆಯ್ತೋ?
1: ತೃಪ್ತಿ ನಿನ್ನಂತ ಬಂಡನಿಗೆ ಇದು ಸರಿಯಲ್ಲ. ನಿನಗೆ ನಿನಗೆ ಸರಿಯಾಗಿ ಶಾಸ್ತಿ ಮಾಡ್ತೀನಿ.
0: ಮಾವ ಮಾವ ಮಾವ ನೀನ್ ನನ್ನ ಕೊಂದು ಬಿಟ್ರೆ ಆಮೇಲೆ ನಿನ್ನ ಮಗಳ ಗತಿ ಏನು? ಈಗ ತಾನೇ ನಿನ್ನ ಮಗಳಿಗೂ ನನಗೂ ಕೊಟ್ಟರು ಈ ಸಾಲದ ಋಣಾನ ಬಡ್ಡಿ ಸಮೇತ ತೀರಿಸ್ತೇ ಹೋದ್ರೆ ನಿನ್ನ ಅಳಿಯನಾಗಿ ನಾನು ಈ ಭೂಮಿ ಮೇಲೆ ಬದುಕಿದ್ದೇನು ಪ್ರಯೋಜನ? ಮಾವ, ನಾರ್ತಕನ ಘನತೆನ ನಾನು ಸ್ವಲ್ಪ ಮೆರೆಸಬೇಕೋ ಬೇಡವೋ? ಮಾವ ಮಾವ ಮಾವ ಮಾವ ಇನ್ನೊಂದು ಸಲ ನನ್ನ ಪೂವಿಗೇನಾದ್ರೂ ನೀನು ಈ ರೀತಿ ತೊಂದರೆ ಕೊಟ್ರೆ ನಿನ್ನ ಹೆಣ ನಿನ್ನ ಮನೆ ಮುಂದಿರೋ ಮರದಲ್ಲಿ ನೇತಾಡ್ತಾ ಇರುತ್ತೆ. ಜಾಗ್ರತೆ, ಮತ್ತೆ ಮದುವೆ ಮಂಟಪದಲ್ಲಿ ನೋಡ್ತೀನಿ ನಿನ್ನ.
2: ಉತ್ತನಾಯಕನ ಮಗ ಭೀಮಯ್ಯ ಎಂಬ ಗಂಡಿಗೆ ನಾರತಕ್ಕ ಸುಬ್ಬಯ್ಯ ಮೌಲಿ ಇವರ ಮಗಳು ಪೂವಿ ಎಂದು ಹೇಳಿಸಿಕೊಳ್ಳುವ ಹೆಣ್ಣನ್ನು ಮದುವೆ ಮಾಡಿಕೊಡುವ ಸಲುವಾಗಿ ಈ ಮದುವೆ ಒಪ್ಪಂದಕ್ಕೆ ನೆಂಟರಿಷ್ಟರು ಏನು ನೋಡುತ್ತಿರಲಿವೆಂದು ಕೇಳುವುದಕ್ಕೆ ಬಂದಿದ್ದೇವೆ. ಇದಕ್ಕೆ ತಾವೆಲ್ಲರೂ ಸಮ್ಮತಿಸಿ ಒಪ್ಪಿಗೆ ನೀಡಬೇಕು.
3: ನಮ್ಮ ಅಭ್ಯಂತರವೇನೂ ಇಲ್ಲ.
4: ಅಂದ್ಮೇಲೆ ಭೀಮಾ ಮತ್ತು ಪೂವಿಯರ ಮದುವೆನ ನಾಡಿದ್ದೇ ನೆರವೇರಿಸಬಹುದು ಅಲ್ವೇ ಸುಬ್ಬಯ್ಯ?

0: ಕಾರ್ಯಕ್ರಮಕ್ಕೆ ಉತ್ಕ ನಾಯಕರಿಗೆ ಸುಸ್ವಾಗತ ಸುಸ್ವಾಗತ. ಸ್ವಾಮಿ ದಿಬ್ಬದ ಆಹ್ವಾನಕ್ಕೆ ಅಂತ ನಮ್ಮನ್ನ ಸುಬ್ಬಯ್ಯ ಮೌಲ್ಗಳು ಕಳಿಸಿದ್ದಾರೆ. ತಾವು ಹೇಗೂ ಬಹಳ ದೂರದಿಂದ ದಣಿದು ಬಂದಿದ್ದೀರಿ, ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ನಮ್ಮ ಪುಟ್ಟ ಆತಿಥ್ಯವನ್ನು ಸ್ವೀಕರಿಸಿ ಹೊರಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.
1: ಸುಬ್ಬಯ್ಯ ಮೌಲಿ ಬಹಳ ಅಚ್ಚುಕಟ್ಟು, ದಿಬ್ಬಣ ಬರುತ್ತೆ ಅಂತ ಎಷ್ಟು ಮರ್ಯಾದೆ, ಬರೋ ದಾರಿಯಲ್ಲಿ ಎಂಥ ಏರ್ಪಾಡು ಮಾಡಿದಾನೆ ನೋಡಿದೇನೆಯ ಭೀಮಾ.
0: ಸ್ವಾಮಿ ಇವರೆಲ್ಲ ನಮ್ಮ ಕಾಡಿನ ಜನಗಳು, ಇವರ ಕುಣಿತ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ತಮ್ಮ
1: ಅದಕ್ಕೇನಂತೆ, ಏನೇನ್ ನಡೀಬೇಕು ಎಲ್ಲ ನಡೀಲಿ.

0: ಬಲು ಚಂದ, ಇವನ ಮುದ್ದಾದ ಮಗನು ಅತಿ ಚಂದ, ರಾಜಾಧಿರಾಜ ನೋಡೆಯಂತ ಚಂದ, ಮೀಸ ಇನ್ನು ಚಂದ ತುಂಬಿದ ಆಸೆ ಬಲು ಚಂದ, ಇವನ ಮುದ್ದಾದ ಮಗನು ಅತಿ ಚಂದ, ರಾಜಾಧಿರಾಜ.
1: ಅಪ್ಪ ಯಾರ? ಅಪ್ಪ ನಾನು ಕಾಳಯ್ಯ.
2: ಕಾಳ?
1: ಹ್ಮ್.
2: ಏನಪ್ಪ
1: ಇಪ್ಪಣ್ಣ?

0: ದಿಬ್ಬಣಾ
1: ದಿಬ್ಬಣಾ. ಓ ಬರಬೇಕು ಬರಬೇಕು, ಭೂತಮಾಲಯ ಬರಬೇಕು, ಕ್ಷೇಮ ತಾನೆ.
0: ಅಯ್ಯೋ ಇಷ್ಟು ಜನ ನನ್ ಬೆನ್ ಹಿಂದೆನೆ ಇಷ್ಟು ಅಚ್ಚುಕಟ್ಟಾಗಿ ನನ್ ಯೋಗಕ್ಷೇಮ ವಿಚಾರಿಸ್ಕೋತಾ ಇರೋವಾಗ ನನ್ನ ಕ್ಷೇಮಕ್ಕೆ ಏನಪ್ಪ ಕ್ಷಾಮ,
1: ಏನಪ್ಪ ಅಭಿಮಾ. ಗಂಡು ಅಂದ್ರೆ ನೀನೇ ಕಣೆಯ ಗಂಡು, ನನ್ ಪೂವಿಗ್ ಸರಿಯಾ ಜೋಡಿ ಕಣೆಯ ನೀನು.
0: ಸುಬ್ಬಯ್ಯ
1: ಬೇಡಿ
0: ಹೆಂಡ ಸ್ವಲ್ಪ ಜಾಸ್ತಿ ಆಗಿದೆ ನಮ್ಮ ಅಪ್ಪನಿಗೆ.
2: ಪೂವಿ ಪೂವಿ ದಿಬ್ಬಣ ಬಂದಿದೆ ದಿಬ್ಬಣ. ಏನ್ ಪೂವಿ?
3: ಅದಕ್ಕೆ ನನಗೊಂದ್ ಸ್ವಲ್ಪ ವಿಷ ಕೊಟ್ಟು ಬಿಡು. ಅದಕ್ಕೆ ನಾನು ಬದುಕೋದಿಲ್ಲ, ನಾನು ಬದುಕೋದಿಲ್ಲ.
2: ಹುಚ್ಚ ಹುಡುಗಿ, ನೀನ್ ಪ್ರಾಣ ಕಳ್ಕೊಳ್ತೀನಿ ಅಂದ್ರೆ ನೀನ್ನೇ ಮದ್ವೆ ಮಾಡ್ಕೊಳ್ಬೇಕು ಅಂತ ಬಂದಿದ್ದಾನಲ್ಲ, ಅವನು ಏನ್ ಹೇಳ್ಬೇಕು?
3: ಅದ್ಕೆ ಇಲ್ಲ.

0: ಎಲ್ಲಪ್ಪ ಅವನು ಆ ಸೋಮಯ್ಯ ಕಾಣಿಸ್ತಾ ಇಲ್ಲ. ಆವತ್ತು ಅವನ ಅಳಿಯ ಎಗರಾಡ್ತಿದ್ದ. ನಾನು ಪೂವಿನ ಮದುವೆ ಮಾಡ್ಕೊಳ್ದಿದ್ರೆ ನನ್ನ ನಾಲ್ಗೆನ ಕತ್ತರಿಸ್ಕೋತೀನಿ ಅಂತ. ನಾಲ್ಗೆ ಕತ್ತರಿಸ್ಕೊಳ್ಳೋನ್ ಮುಖವೇ ಕಾಣಿಸ್ತಿಲ್ಲ.
1: ಮುಖ ಯಾಕೆ ಕಾಣಿಸ್ತಾ ಇಲ್ಲ? ಸ್ವಲ್ಪ ಚೆನ್ನಾಗಿ ನೋಡಿ ಕಾಣಿಸುತ್ತೆ. ಹುಷಾರ್, ಯಾವನಾದ್ರೂ ಮಿಸ್ಗಾಡಿದ್ರೆ ಅಂದ್ರೆ ಒಬ್ಬನ ಪ್ರಾಣನ ಉಳಿಯೋದಿಲ್ಲ. ಆವತ್ ನೀವುಗಳು ಬಹಳ ಎಗರಾಡಿದ್ರಿ. ಒಂದಾನೊಂದು ಕಾಲದಲ್ಲಿ ನಾವು ರಾಜ್ಯ ಆಳ್ತಿದ್ದವರು ಇವತ್ತಿಗೂ ಅವಕಾಶ ಸಿಕ್ಕಿದ್ರೆ ಮೀಸೆ ಮೇಲೆ ಕೈ ಇಡ್ತೀವಿ ಅಂತ. ಮೀಸೆ ಮೇಲೆ ಕೈ ಇಡೋ ಬದಲು ಕತ್ತಿ ಇಡಬೇಕಾದ ಸಂದರ್ಭ ಬಂದಿದೆ. ಉತ್ತನಾಯಕರು ಕಾಯ್ತಾ ಇದ್ದಾರೆ. ಇದೇ ಈ ನಿಮ್ಮ ಕತ್ತಿಯಿಂದ ಉತ್ತನಾಯಕರ ಮೀಸೆನ ನಿಮ್ಮ ಕೈಯಾರೆ ಮಾಡಿಬಿಡಿ. ಆಶೀರ್ವಾದ ಮಾಡಿ.
2: ಬೆಟ್ಟಕ್ಕೆ ಚಳಿಯಾದರೆ ಏನ ಹೊದಿಸುವರಯ್ಯ ಅನ್ನೋ ಹಾಗೆ ನ್ಯಾಯ ತೀರ್ಮಾನ ಮಾಡೋಕೆ ಅಂತಾನೆ ನೇಮಕ ಮಾಡಿರೋ ನಾಡ ತಕ್ಕರೆ ಇಲ್ಲಿ ತನಕ ದೂರ್ ತಂದಿರೋದನ್ನ ನೋಡಿದ್ರೆ ನಮ್ಗೆ ಏನ್ ಹೇಳಬೇಕು ಒಂದು ತೋಚ್ತಾ ಇಲ್ಲ.
1: ತಾವು ಏನೂ ತೋಚದು ಅಂತ ಮೌನವಾದರೆ ನಮಗೆ ಬಹಳ ಅನ್ಯಾಯವಾದಾಗ ಆಗುತ್ತೆ ಮಹಾಸ್ವಾಮಿ. ಆ ಪೂವಿ ನನ್ನ ಮಗನ ಕೈ ಹಿಡಿಬೇಕಾದ ಹೆಣ್ಣು ಮಹಾಸ್ವಾಮಿ.
2: ಚಂಗಮಣಿ, ಅವ್ರ ಮಗನ ಕೈ ಹಿಡಿಬೇಕಾದ ಹೆಣ್ಣನ್ನ ನೀನ್ ನೋಡಿದಿ ಯಾವಾಗ?
3: ಕಾವೇರಿ ಜಾತ್ರೆಯಲ್ಲಿ.
2: ಏನು ಪೂವಿ, ಚಂಗುಮಣಿನೇ ಬಂದು ನಿನ್ನ ನೋಡ್ತಿದ್ನೋ ಇಲ್ಲ ನೀನೇ ಹೋಗಿ ಅವನನ್ನ ಕಾಣ್ತಿದ್ಯೋ?
4: ನಾನೇ ಹೋಗಿ ನೋಡ್ತಾ ಇದ್ದೆ.
2: ಮದುವೆ ಅನ್ನುವುದು ಕೇವಲ ನಿಮ್ಮ ಸ್ವಪ್ರತಿಷ್ಠೆ ಮೆರೆಸೋ ಉತ್ಸವ ಅಲ್ಲ, ಒಂದು ಹೆಣ್ಣಿನ ಬಾಳಿನ ಭವಿಷ್ಯ. ಇಷ್ಟಪಡದಿರೋ ಹೆಣ್ಣನ್ನು ಚಂಗುಮಣಿ ಹೊತ್ತು ತಂದಿದ್ದರೆ ಅದು ಅಪರಾಧ. ಪೂವಿ ಚಂಗುಮಣಿ ಪರಸ್ಪರ ಇಷ್ಟಪಟ್ಟಿದ್ದಾರೆ, ಪ್ರೀತಿಸಿದ್ದಾರೆ. ಅವರನ್ನ ದೂರ ಮಾಡೋದೇ ಅಪರಾಧನೇ ಹೊರತು ಮದುವೆ ಆದದ್ದಲ್ಲ.
0: ಹಾಗಾದ್ರೆ ಇದೇ ನಿಮ್ಮ ತೀರ್ಮಾನವೇ ಮಹಾಸ್ವಾಮಿ?
2: ಇದು ನನ್ನ ತೀರ್ಮಾನನೇ ಅಲ್ಲ, ಇಲ್ಲಿ ನಡೆದಿರತಕ್ಕಂತ ಎಲ್ಲ ಬುದ್ಧಿವಂತರ ಅಭಿಪ್ರಾಯ.

0: ಕೊಟ್ಟದಿರಪ್ಪಾ.
1: ಸುಬ್ಬಯ್ಯ, ನಮಗಾಗಿರೋ ಅವಮಾನಕ್ಕೆ ಆ ದೊಡ್ಡ ವೀರಪ್ಪನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ಯಾ? ಅವನನ್ನು ಅವನ ಸೈನಿಕರನ್ನು ಸದಬಡಿದು ಸರ್ವನಾಶ ಮಾಡದೆ ಹೋದ್ರೆ ನನ್ನ ಹೆಸರು ಉತ್ತ ನಾಯಕನೇ ಅಲ್ಲ.
2: ಅದು ನಮ್ಮಿಂದ ಹೇಗೆ ಸಾಧ್ಯ ನಾಯಕರೇ?
1: ಅದಕ್ಕೊಂದು ತಂತ್ರವಿದೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು.
2: ಅಂದರೆ
1: ಮೈಸೂರಿನ ಅರಸ ಚಿಕ್ಕದೇವರಾಜರು ಸೈನ್ಯದ ಸಮೇತ ದೊಡ್ಡ ವೀರಪ್ಪನ ಮೇಲೆ ದಂಡೆತ್ತಿ ಬಂದು ಅವನನ್ನು ಅವನ ಸೈನಿಕರನ್ನು ಸದಬಡಿದು ಸರ್ವ

0: ಮಾಡಬೇಕು. ಮೈಸೂರು ಅರಸರೆ ಅದು ಹೇಗೆ ಸಾಧ್ಯ?
1: ಸಾಧ್ಯ. ನಮ್ಮ ಕಡೆಯ ಕೆಲವರು ಕೊಡಗಿನ ಸೈನಿಕರ ಉಡುಪನ್ನು ಧರಿಸಿ ತಮ್ಮಯ್ಯನನ್ನು ಮುಂದಿಟ್ಟುಕೊಂಡು ಮೈಸೂರಿನ ಎಲ್ಲೆಯೊಳಗೆ ನುಗ್ಗಿ ಅಲ್ಲಿಯ ಕೆಲವು ಹಳ್ಳಿಗಳನ್ನು ಕೊಳ್ಳೆ ಲೂಟಿ ಮಾಡಿ ದಂಗೆ ಎಬ್ಬಿಸಲಿ.

0: ಕೊಡಗಿನ ಸೈನಿಕರು ಎಲ್ಲೆ ದಾಟಿ ಬಂದು ಹಲ್ಲೆ ನಡೆಸುತ್ತಿದ್ದಾರೆಯೇ? ಮಲಗಿರುವ ಹೆಬ್ಬುಲಿಯನ್ನು ಕಂಡು ಕೊಬ್ಬಿದ ಇಲಿ ಕೆಣಕುವಂತಿದೆ.
1: ಈಗ ನಾವು ಸುಮ್ಮನಿದ್ರೆ ಕೈಲಾಗದವರು ಎಂದ್ಕೊಳ್ತಾರೆ ಅವರು.
0: ಅದಕ್ಕೆ
1: ಸೈನ್ಯವನ್ನು ನುಗ್ಗಿಸಿ ಕೊಡಗನ್ನು ನಮ್ಮ ರಾಜ್ಯಕ್ಕೆ ಸೇರಿಸಿಕೊಂಡು ಬಿಡೋಣ.
0: ತಪ್ಪಾಗುವುದು ಪಂಡಿತರೇ. ಸೈನಿಕರ ಅಸಭ್ಯ ವರ್ತನೆ ಅವರ ಪ್ರಭುಗಳಿಗೆ ತಿಳಿದಿದೆಯೋ ಇಲ್ಲವೋ ಮೊದಲರಿಯಬೇಕು. ನಾವು ಹಿಂದೆ ಓಲೆಯೊಂದನ್ನು ಬರೆದು ನಮ್ಮ ದೂತನನ್ನು ಅಟ್ಟಿ ಸಮಾಧಾನ ಏನು ಬರುವುದೋ ತಿಳಿದುಕೊಂಡು ಮುಂದಿನ ಕಾರ್ಯ ನಿರ್ಧಾರ ಮಾಡೋಣ.
2: ಅಪ್ಪಣೆ ಪ್ರಭು.

0: ಕಾರಣವಾಗಿ ಉತ್ತರ ತಿಳಿಸಿ. ಚಿಕ್ಕ ದೇವರಾಜ ಅರಸರು. ಉತ್ತರ ಬೇಕಾ? ಖಂಡಿತ ತಿಳಿಸ್ತೀವಿ.
1: ಇದೇ ನಮ್ಮ ಉತ್ತರ. ಮತ್ತೆ ಕೇಳಿದರೆ ಒಬ್ಬೊಬ್ಬರು ಇದೇ ಉತ್ತರವನ್ನು ಹೊತ್ತು ಹೋಗಬೇಕಾದಿತ್ತು. ಎಚ್ಚರ ದೊಡ್ಡ ವೀರಪ್ಪ ಪ್ರಭು.
2: ದೊಡ್ಡ ವೀರಪ್ಪ ಪ್ರಭುನೋ? ಏನು ಇದೇ ಉತ್ತರವನ್ನು ಮತ್ತೆ ಹೇಳುತ್ತಾರೋ? ಕೊಬ್ಬಿದ ಕುನ್ನಿಗಳು, ತಮ್ಮ ಕುತಂತ್ರದಿಂದ ನಮ್ಮನ್ನು ಕೆರಳಿಸಿ ತಮ್ಮ ಅವನತಿಗೆ ತಾವೇ ದಾರಿ ಮಾಡಿಕೊಳ್ಳುತ್ತಿದ್ದಾರೆ. ಪಂಡಿತರೇ, ನಮ್ಮ ಸೈನ್ಯಕ್ಕೆ ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳಲು ಆಜ್ಞೆ ಮಾಡಿ.

0: ಏನ್ ಭೂಪೇನ್ ಅವ್ರೆ?
1: ಮಹಾಸ್ವಾಮಿಗಳು ತಕ್ಷಣ ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ರು.
0: ನಡೀರಿ ಹೋಗೋಣ.
2: ಚಿಕ್ಕ ದೇವ ಅರಸರು ಅಕಾರಣವಾಗಿ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿದ್ದಾರೆಂದರೆ ತುಂಬಾ ಆಶ್ಚರ್ಯ.
3: ಮುತ್ತಣ್ಣನವರೇ, ಪ್ರತಿಯೊಂದು ಮನೆಯಿಂದಲೂ ಮೂವರಿಗೊಬ್ಬರಂತೆ ದಂಡನ್ನು ಬಂದು ಸೇರಬೇಕೆಂಬ ನಮ್ಮ ಆಜ್ಞೆಯನ್ನು ಎಲ್ಲರಿಗೂ ತಿಳಿಸಿಬಿಡಿ. ಹಾಗೆ ಎಲ್ಲ ನಾಡತಕ್ಕರಿಗೂ ನಮ್ಮ ನಿರೂಪವನ್ನು ಬರೆದು ಕಳುಹಿಸಿಕೊಡಿ.
4: ಅಪ್ಪಣೆ ಮಹಾಪ್ರಭು.
5: ಅಬ್ಬ, ಚಿಕ್ಕ ದೇವರಾಜರದು ಎಷ್ಟು ಭಾರಿ ಸೈನ್ಯ!
3: ಇದು ಭಾರಿ ಅಲ್ವೇ ಸುಬ್ಬಯ್ಯ? ಅದಕ್ಕೆ ಸುಬ್ಬಯ್ಯ, ಇಷ್ಟೇ ಅಲ್ಲ, ಈ ಮೈಸೂರು ಸೈನ್ಯದ ಜೊತೆಗೆ ಇನ್ನೊಂದು ಕಡೆಯಿಂದ ಕೇರಳದ ಕೋಟೆ ಅಂಗಡಿ ವೀರವರ್ಮನ ಪಡೆಯೂ ಬಂತು ಅಂದ್ರೆ ಈ ಎರಡು ಸೈನ್ಯಗಳ ಮಧ್ಯ ದೊಡ್ಡ ವೀರಪ್ಪ ಕತ್ತರಿಗೆ ಸಿಗಾಕೊಂಡು ಸಾಯ್ಬೇಕು.
6: ಬಾ ಸಂತೋಷ, ಒಳರ ಸಂತೋಷ. ಮೈಸೂರು ಅರಸರು ಕೊಡಗಿನ ಮೇಲೆ ನೇರವಾಗಿ ಯುದ್ಧಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಾವು ಮತ್ತೊಂದು ಕಡೆಯಿಂದ ದಾಳಿ ಮಾಡುತ್ತಾ ಮುನ್ನುಗ್ಗೋಣ.
7: ಸರಿ ತಾನೇ
3: ಪ್ರಭು, ತಾವು ಆಪತ್ ಬಾಂಧವರು,
7: ಆಶ್ರಿತ ರಕ್ಷಕರು,
3: ತಾವು ನ್ಯಾಯ ಪಕ್ಷಪಾತಿಗಳು,
7: ದಯಾಪರರು.
8: ದಂಡ ಕಾರಣ್ಯದಲ್ಲಿ ತಮಗೆ ಸರಿಯಾದ ಚಿಕಿತ್ಸೆ ದೊರಕೋದು ಬಹಳ ಕಷ್ಟ. ತಮ್ಮ ಆರೋಗ್ಯ ನಾಡಿನ ಹಿತದೃಷ್ಟಿಯಿಂದ ಬಹಳ ಮುಖ್ಯ. ಅದಕ್ಕಾಗಿ ತಾವು ರಾಜಧಾನಿಗೆ ಹಿಂತಿರುಗೋ ಕೃಪೆ ಮಾಡಬೇಕು.
9: ಆರೋಗ್ಯದ ನೆಪದಲ್ಲಿ ಅರಮನೆ ಸೇರಿಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ.
1: ನಾವು ಮಹಾಸ್ವಾಮಿ ಅವ್ರು ನೋಡಬೇಕು.
10: ಈಗ ಸಾಧ್ಯ ಇಲ್ಲ, ಮಹಾಸ್ವಾಮಿಗಳು ಅನಾರೋಗ್ಯದಿಂದ ಹಾಸಿಗೆ ಇಡ್ತಿದ್ದಾರೆ.
1: ಮಹಾಸ್ವಾಮಿ ಅವ್ರಿಗೆ ಹೇಳಿ ನಾವು ಅವ್ರ ಆರೋಗ್ಯ ವಿಚಾರಿಸಕ್ ಬಂದಿದ್ದೀವಿ ಅಂತ.
8: ಯಾರು ನೀವು? ನಮ್ಮಿಂದ ಏನಾರು ಉಪಕಾರ ಆಗ್ಬೇಕಾಗಿತ್ತ?
2: ಕಾವೇರಿ ಅಮ್ಮನ ದಯದಿಂದ ನಮಗೆಲ್ಲ ಅನುಕೂಲವಿದೆ.

0: ಮಹಾಪ್ರಭುಗಳ ಆರೋಗ್ಯ ಹೇಗಿದೆ?
1: ಹಾಗೆ ಇದೆ.
0: ಈಗ ನೀವು ಬಂದ ವಿಷಯ ಹೇಳ್ತೀವಿ ಹೇಳ್ತೀವಿ.
1: ಪ್ರಭುಗಳಿಗೆ ನನ್ನ ನೆನಪು ಬರಲಿಲ್ಲ ಅಂತ ಕಾಣುತ್ತೆ. 15 ವರ್ಷಗಳ ಹಿಂದೆ ತಾವಿನ್ನೂ ರತ್ನಸಿಂಹಾಸನದ ಮೇಲೆ ಮಂಡಿಸಿರಲಿಲ್ಲ. ಆವತ್ತು ಈ ಬಡವನಿಗೆ ನಂಜನಗೂಡಿನಲ್ಲಿ ಔತಣ ಕೊಡೋ ಕೃಪೆ ಮಾಡಿ.

0: ಮಂಗಳೂರಿನಲ್ಲಿ ನಮಗೆ ಸರಸಾಟಿ ಆಗಿರಲಿಲ್ಲ ಅಂತ ಧೀರನ್ನ ಇವತ್ತೇ ನಾವು ಕಂಡಿದ್ದು. ನೀನು ಈ ನಂಜನಗೂಡಿನವನೆಯೋ?
1: ಅಲ್ಲ, ಕೊಡಗಿನವನು.
0: ಹೆಸರು?
1: ಈರಯ್ಯ.
0: ಆ ಈರಯ್ಯ?
1: ಹೌದು ಪ್ರಭು, ನಾನೇ ಈರಯ್ಯ, ನನ್ನ ಶಿಷ್ಯ.
0: ಬೋರಯ್ಯ, ಕುಸ್ತಿ ಮಾಡೋ ಹವ್ಯಾಸ ನಿನಗಿನ್ನೂ ಹೋಗಿಲ್ಲ ತಾನೆ?
1: ಅದು ಹೇಗೋಗುತ್ತೆ ಮಹಾಸ್ವಾಮಿ? ತಮಗೆ ಅನಾರೋಗ್ಯ ಅಂತ ತಿಳಿದು ನನಗೆ ಗಾಬರಿ ಆಯ್ತು. ಈ ಮಲೆನಾಡಿನ ಕೆಟ್ಟ ಚಳಿ ಜ್ವರ ಜೀವನೇ ಹಿಂಡಿ ಹಿಪ್ಪಿಕಾಯಿ ಮಾಡಿಬಿಡುತ್ತೆ. ಅಪ್ಪಣೆ ಕೊಟ್ರೆ ನಮ್ ಕೈಲಾ ಚಿಕಿತ್ಸೆ ಮಾಡ್ತೀವಿ. ಬಹಳ ದಿವಸಗಳ ಮೇಲೆ ಪ್ರಭುಗಳ ದರ್ಶನ ಆಗಿತ್ತು, ಅದು ಒಂದ್ ಸಂತೋಷ.
2: ಬೋರೆಯ,
1: ಏನು ಆತಂಕ ಪಡಬೇಕಾಗಿಲ್ಲ, ಸಂಜೆ ಒಳಗಾಗಿ ಎಲ್ಲ ಸರಿ ಹೋಗುತ್ತೆ. ಈಗ ಹೇಗಿದೆ ಮಹಾಸ್ವಾಮಿ?
0: ಚೆನ್ನಾಗಿದ್ದೀನಿ, ಶರೀರವೆಲ್ಲ ಬಹಳ ಹಗುರವಾಗಿದೆ.

0: ಮಹಾಪ್ರಭು. ಏನು ಪಂಡಿತರೇ, ಈ ಕೊಡವರು ಇವತ್ತು ನಮ್ಮ ಪಡೆಯ ಗುಡಾರಗಳಿಗೆ ಬೆಂಕಿ ಇಟ್ಟು ಕೆಲವು ನಮ್ಮ ಸೈನಿಕರನ್ನು ಸೆರೆ ಹಿಡಿದರು. ಆದರೆ ತಮ್ಮ ಆರೋಗ್ಯದ ದೃಷ್ಟಿಯಿಂದ ವಿಷಯ ತಿಳಿಸಲಿಲ್ಲ. ಆದರೆ ಮತ್ತೆ ನಮ್ಮ ಸೈನಿಕರ ಮೇಲೆ ದಾಳಿ ನಡೆಸುತ್ತಲೇ ಇದ್ದಾರೆ.
1: ಪಂಡಿತರೇ, ನಮ್ಮ ಸೈನಿಕರು ಚಿಕ್ಕ ಚಿಕ್ಕ ಗುಂಪುಗಳಾಗಿ ನುಗ್ಗಿ ಶತ್ರುಗಳ ಖಡ್ಗಕ್ಕೆ ಬಲಿಯಾಗುವುದರಲ್ಲಿ ಅರ್ಥವೇ ಇಲ್ಲ. ಹೇಗೂ ಎದುರಾಳಿಗಳು ಸಮರಕ್ಕೆ ಸಿದ್ಧವಾಗಿದ್ದಾರೆ. ಮಲಗಿಸಿ ಯುದ್ಧ ಘೋಷ.

0: ಈರಯ್ಯ
1: ದೊಡ್ಡ ವೀರಪ್ಪ ಪ್ರಭುಗಳು.
0: ಪ್ರಭುಗಳು?
1: ಹೌದು,
0: ಕೊಡಗನ್ನ ಆಳ್ತಾ ಇರೋ ಹಾಲೇರಿ ವಂಶದ ದೊಡ್ಡ ವೀರಪ್ಪ ಪ್ರಭುಗಳು. ನಾವು ನಿಮ್ಮ ಶತ್ರುಗಳು. ನಾವು ಕಾಯಿಲೆಯಿಂದ ನರಳ್ತಾ ಇದ್ದಾಗ ನಮ್ಮ ಶುಶ್ರೂಷೆ ಮಾಡಿ ಗುಣಪಡಿಸಿದಂತ ದೊಡ್ಡ ಗುಣ ಇರೋ ತಾವು ಕಾಲು ಕೆರೆಕೊಂಡು ಬಂದು ನಮ್ಮನ್ನು ಯುದ್ಧಕ್ಕೆ ಕೆರಳಿಸಿದ್ರಿ ಅಂದ್ರೆ ನಂಬುವುದಕ್ಕೆ ಆಗ್ತಾ ಇಲ್ಲ.
2: ಏನು, ನಾವು ಕಾಲು ಕೆರೆಕೊಂಡು ಬಂದು ತಮ್ಮನ್ನ ಯುದ್ಧಕ್ಕೆ ಕೆರಳಿಸಿದ್ವಿ?
0: ಹೌದು, ನಮ್ಮ ಎಲ್ಲೆಗ್ ನುಗ್ಗಿ ದಾಂಧಲೆ ನಡೆಸಿ ನಮ್ಮ ಕೊತ್ವಾಲನ ಕೊಂದ್ರಿ. ಇದಕ್ಕೆ ಕಾರಣ ಏನು ಅಂತ ನಾವು ನಿರೂಪ ಕಳಿಸಿದ್ರೆ ಅದನ್ನು ತರ್ತಾ ಇದ್ದ ದೂತನ್ನು ಕೊಂದು ಇದೇ

0: ನಿಮ್ಮ ಉತ್ತರ ಅಂತ ಹೇಳಿ ಆ ಸತ್ತವರ ದೇಹಕ್ಕೆ ನಿಮ್ಮ ಪತ್ರನ ಚುಚ್ಚಿ ಕಳಿಸಿದ್ದೀರಿ.
1: ನಮಗೂ ನಿಮಗೂ ವೈರತ್ವ ಬೆಳೆಸೋದಕ್ಕೋಸ್ಕರ ಯಾರೋ ಬೇಕು ಅಂತ ಮಾಡಿರೋ ಸಂಚು. ಅವರು ಯಾರೇ ಆಗಿರಲಿ ಅವರ ಹುಟ್ಟಡಗಿಸಬೇಕು.
0: ಹೋಗಲಿ ಬಿಡಿ, ಇದು ಒಂದು ರೀತಿಯಲ್ಲಿ ಒಳ್ಳೇದೇ ಆಯಿತು. ಈ ಸಮಸ್ಯೆ ನಮ್ಮಿಬ್ಬರನ್ನ ಒಂದುಗೂಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತು. ಈತ ಬೋರಯ್ಯ ಅಲ್ವೇ?
1: ಇವನು ಸಾಧಾರಣವಾದ ಬೋರಯ್ಯ ಅಲ್ಲ, ನಮ್ಮನ್ನ ಹುಲಿಯ ದವಡೆಯಿಂದ ಪಾರು ಮಾಡಿದ ಬೋರಯ್ಯ. ಕಾಯಿಲೆಯಿಂದ ನರಳುತ್ತಿದ್ದ ತಮಗೆ ಔಷಧೋಪಚಾರಕ್ಕೆ ದಾರಿ ತೋರಿಸಿದ ಬೋರಯ್ಯ. ಮದುವೆಯಾದ ಮೊದಲ ರಾತ್ರಿ ತನ್ನ ಸುಖವನ್ನು ಕಡೆಗಣಿಸಿ ಪ್ರಭುವಿನ ರಕ್ಷಣೆಗೆ ಧಾವಿಸಿ ಬಂದ ಬೋರಯ್ಯ ನಮ್ಮ ಅಂಗರಕ್ಷಕ, ನಮ್ಮ ದಳಪತಿ. ಇವನ ನಿಜವಾದ ಹೆಸರು ಚೆಂಗುಮಣಿ.
0: ಯಥಾ ರಾಜ ತಥಾ ಪ್ರಜಾ. ಚೆಂಗುಮಣಿ, ನಿನ್ನಂಥ ನಿಸ್ಪೃಹ ಸ್ವಾಮಿ ಭಕ್ತ ಇರೋದ್ರಿಂದಲೇ ವಿಜಯಲಕ್ಷ್ಮಿ ಯಾವತ್ತೂ ನಿಮ್ಮ ಪ್ರಭುಗಳ ಜೊತೆಯಲ್ಲೇ ಇರ್ತಾಳೆ ಅಲ್ಲವೇ ದೊಡ್ಡ ವೀರಪ್ಪ ಪ್ರಭುಗಳೇ?
1: ತಮ್ಮ ಅನುಗ್ರಹ ಮಹಾಸ್ವಾಮಿ.
0: ಅಲ್ಲ ಅಲ್ಲ, ನಮ್ಮ ನಿಮ್ಮ ಮೈತ್ರಿ ಯಾವತ್ತೂ ಶಾಶ್ವತವಾಗಿ ಉಳಿಯೋದಕ್ಕೆ ತಾಯಿ ಚಾಮುಂಡಾಂಬಿಕೆಯ ಅನುಗ್ರಹ.
1: ಮಹಾಪ್ರಭುಗಳು ದೊಡ್ಡ ಮನಸ್ಸು ಮಾಡಿ ಈ ಸುಂದರವಾದ ಅರಣ್ಯದಲ್ಲಿ ಒಂದೆರಡು ದಿವಸ ನಮ್ಮ ಜೊತೆಯಲ್ಲಿದ್ದು ನಮ್ಮ ಆತಿಥ್ಯನ ಸ್ವೀಕಾರ ಮಾಡಿ ಹೋಗಬೇಕು ಅಂತ ನಮ್ಮ ಬಯಕೆ ಮತ್ತು ಆಸೆ.
0: ನಿಮ್ಮ ಸ್ನೇಹ ಮತ್ತು ಸಂಪರ್ಕನ ಸದಾ ಬಯಸೋ ನಾವು ನಿಮ್ಮ ಆಸೆಗೆ ಒಲ್ಲೆ ಅನ್ನೋದಕ್ಕೆ ಸಾಧ್ಯವೇ?
1: ಬಹಳ ಸಂತೋಷ.
2: ನಿನ್ನ ಮನಸ್ಸಿಗೆ ನಾನು ತುಂಬಾ ತೊಂದರೆ ಕೊಟ್ಟಿದ್ದೀನಲ್ವೇ?
3: ಏನ್ ತೊಂದರೆ ಕೊಟ್ರಿ?
2: ನಿನ್ನ ಮದುವೆಯಾಗಿ ಮನೆ ಕರ್ಕೊಂಡು ಬಂದ ಇಷ್ಟು ದಿವಸದಲ್ಲಿ ಒಂದು ಗಳಿಗೆ ಆದರೂ ನಿನ್ನ ಹೃದಯಕ್ಕೆ ಆನಂದ ಕೊಟ್ಟಿದ್ದೀನ ನಾನು.
3: ಈಗ ನೀವು ಕೊಟ್ಟಿರೋ ಸ್ವರ್ಗನ ಮರೆಯೋಕಾಗತ್ತಾ?
2: ಹೌದಲ್ವೇ,
3: ಈ ಸುಖದ ರಾತ್ರಿಗೋಸ್ಕರ ದೇವ್ರನ್ನ ಮುದ್ವೇಗನ.
2: ನಮ್ಮ ಉದ್ವೇಗನ ಇಲ್ಲಿ ತನಕ ತಡೆದಿಟ್ಟಿದ್ದ ಅಂತ ಕಾಣುತ್ತೆ.

0: ಏನ್ ಸಮಾಚಾರ?
1: ಕೇರಳದ ವೀರವರ್ಮ ದಂಡು ಸಮೇತ ನಮ್ಮ ಗಡಿಗೆ ಬಂದು ಅಲ್ಲಲ್ಲಿ ಹಾವಳಿ ಮಾಡ್ತಿದ್ದಾನೆ ಮಹಾಸ್ವಾಮಿ. ಅವರಿಂದ ತೊಂದರೆಗೀಡಾದ ಜನಗಳನ್ನು ನಾವು ನಮ್ಮ ಲಕ್ಕಿಕೋಟೆಯಲ್ಲಿ ಇಟ್ಟಿದ್ದೇವೆ.
0: ಕೇರಳದ ವೀರವರ್ಮ ನಮ್ಮ ಗಡಿಯಲ್ಲಿ ಹೇಗೆ ಬಂದ?
1: ಉತ್ತ ಮತ್ತು ಸುಬ್ಬಯ್ಯ ಮೌಲಿ ವೀರವರ್ಮನ ಜೊತೆ ನೆನೆಸ್ತಿರೋ ಪಿತೂರಿ ಇದು. ಲಕ್ಕಿಕೋಟೆಗೆ ಯಾವಾಗ ಮುತ್ತಿಗೆ ಆಗ್ತಾನೆ ಗೊತ್ತಿಲ್ಲ ಮಹಾಸ್ವಾಮಿ.
0: ಉತ್ತ ಸುಬ್ಬಯ್ಯ ಮೌಲಿ ಮುಟ್ಟಣ್ಣನವರೇ ನಡೆಯಿರಿ. ಅಪೇಕ್ಷೆ ಪಟ್ಟು ಬಂದಿರೋ ನಮ್ಮ ಅತಿಥಿಗಳಿಗೆ ನಮ್ಮ ಕೈ ಚಳಕದ ರಸದೌತವನ್ನು ತೋರಿಸೋಣ.

0: ತಂಗ ತಂಗ ತಂಗ, ಎಂಥ ಕೆಲಸ ಮಾಡಿಬಿಟ್ಟೆ
1: ಮಾವ? ನಾ ನಿನಗೋಸ್ಕರ ಬರಲಿಲ್ಲ. ನನ್ನ ಪೂವಿ ಮಾಂಗಲ್ಯಕ್ಕೋಸ್ಕರ ಬಂದೆ. ನಂದೊಂದು ಮಾತನ್ನ ನಡೆಸ್ಕೊಡ್ತೀಯ?
0: ಹೇಳು ತಂಗ.
1: ಪೂವಿ, ನೀನಿಲ್ದೆ ಒಂಟಿಯಾಗಿ ಅವಳು ಬದುಕೋದಿಲ್ಲ. ಅವಳನ್ನ ಉಳಿಸ್ಕೋ ಬಾವ, ಅವಳನ್ನ ಉಳಿಸ್ಕೋ ಬಾವ.
0: ತಂಗ.

0: ಉತ್ತ ಉತ್ತ ತಮಗುರಿ ಇದ್ದ
1: Oh, my God.

ಹಾಲಿನ ಮೇವು ಚಲನಚಿತ್ರ ಧ್ವನಿವಾಹಿನಿ ಪ್ರಸಾರವಾಯಿತು. ತಾಂತ್ರಿಕ ಸಹಾಯ ಸಿ ಸುರೇಶ್. ಪ್ರಸಾರ ಸಂಕಲನ ಸುರೇಂದ್ರನಾಥ್ ಸಾತ್ವಿಕ್. ಪ್ರಸಾರ ನಿರ್ವಹಣೆ ವಸುಂಧರಾ ಶ್ರೀಧರ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 3:40:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಸಿರಿಗನ್ನಡಂ ಗೆಲ್ಗೆ ಗೆಲ್.

ಕನ್ನಡ ಚಿತ್ರರಂಗದ ಬೆಳವಣಿಗೆಯ ಕಾಲದ ಮಹತ್ವದ ನಟ, ನಿರ್ದೇಶಕ, ನಿರ್ಮಾಪಕ. ಮಾತೃಭಾಷೆ ತೆಲುಗು, ಪಾಠಕ್ಕಿಂತ ಜಾಸ್ತಿ ನಾಟಕ ಹೇಳಿಕೊಟ್ಟಿದ್ದರಿಂದ ಉಪಾಧ್ಯಾಯ ವೃತ್ತಿಯಿಂದ ವಜಾ.

ಹಲವು ಕಂಪನಿಗಳಲ್ಲಿ ನಾಟಕಾಭಿನಯ, ಸ್ವಂತ ಕಂಪನಿ ಕಲಾ ಸೇವಾ ಮಂಡಳಿ ಸ್ಥಾಪನೆ. ಎಲ್ಲೆಡೆ ಹೆಸರಾದ ನಾಟಕ ಸಂಸಾರ ನೌಕಾ ಚಲನಚಿತ್ರವಾಗಿಯೂ ಮೆಚ್ಚುಗೆ. ತಮಿಳು ಚಿತ್ರಗಳಲ್ಲಿಯೂ ಅಭಿನಯ ಜನಪ್ರೀತಿ. ಚಿತ್ರೋದ್ಯಮದ ಹಲವು ವಿಭಾಗಗಳಲ್ಲಿ ಪರಿಣತಿ. ಕೊನೆಗೆ

0: ಸ್ಕೂಲ್ ಮಾಸ್ಟರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ.
1: ಅತಿ ಮಧುರ ಅನುರಾಗ
2: ಜೀವನ ಸಂಧ್ಯಾ ಅತಿ ಮಧುರ ಅನುರಾಗ.
0: ರತ್ನಗಿರಿ ರಹಸ್ಯ ಇನ್ನೊಂದು ಯಶಸ್ವಿ ಚಿತ್ರ. ಬೇರೆ ಭಾಷೆಗಳಿಗೂ ಹೋದ ಈ ಚಿತ್ರಗಳು. ಇವರು ನಿರ್ಮಿಸಿದ ತಮಿಳು ಚಿತ್ರಕ್ಕೆ ರಾಷ್ಟ್ರೀಯ ಮನ್ನಣೆ, ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆ. ಕಿತ್ತೂರು ಚೆನ್ನಮ್ಮ ಪ್ರಾದೇಶಿಕ ಮಟ್ಟದಲ್ಲಿ ರಾಷ್ಟ್ರ ಪ್ರಶಸ್ತಿಗೆ ಪಾತ್ರ.
3: ಇದೇನು ಹೇಳಿ ನೋಡೋಣ,
4: ಹೇಳಿ ನೋಡೋಣ. ಅದಕ್ಕೆ ಅವ್ರನ್ನೇನು ಕೇಳ್ತೀರ್ರಿ? ನಾನಿಲ್ಲೇ ಮಹಾನುಭವಿ, ಹೇಳ್ತೀನಿ ಕೇಳ್ರಲ್ಲ.
5: ಹೊಟ್ಟೆ ಹೊಟ್ಟೆ
4: ಅಲ್ಲೇನು
3: ಹೊಟ್ಟೆ ಅಲ್ಲ, ಇಲ್ಲಿ ಕೇಳು.
0: ಮಕ್ಕಳ ರಾಜ್ಯ, ಗಾಳಿಗೋಪುರ, ಸಾಕು ಮಗಳು, ಚಿನ್ನದ ಗೊಂಬೆ, ಶ್ರೀಕೃಷ್ಣ ದೇವರಾಯ, ಹೀಗೆ ಯಶಸ್ವಿ ಚಿತ್ರಗಳ ಕೊಡುಗೆ.
1: ಲಾಂಡ ಕೋಟಿ ಬ್ರಹ್ಮಾಂಡ ಪಾಲ.
0: ಪುಟ್ಟಣ್ಣ ಕಣಗಾಲ್ ಇವರ ಶಿಷ್ಯ. ಕನ್ನಡ ಚಿತ್ರರಂಗದ ಮರೆಯಲಾಗದ ನೆನಪು ಬಿ ಆರ್ ಪಂತುಲು.
6: ಘನ ಪರಂಪರೆ, ನಾಡಿನ ಹೆಮ್ಮೆ.

ಶ್ರೋತೃಗಳಿಗೆ ಗಮನಿಸಿ, ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೈಸೂರು ಆಕಾಶವಾಣಿ ಆವರಣದಲ್ಲಿ ವನ ಮಹೋತ್ಸವ ಪ್ರಯುಕ್ತ ಆಯೋಜಿತವಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ ಬಿತ್ತರವಾಗಲಿದೆ. ಪ್ರಸ್ತುತಿ ಆರ್ ಲೋಕೇಶ್ವರಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 3:45. ನಮ್ಮ ಮುಂದಿನ ಕಾರ್ಯಕ್ರಮ ಯಕ್ಷಗಾನ ತಾಳಮದ್ದಳೆ. ಪ್ರಸಂಗ ಶೂರ ಪದ್ಮಾಸುರ ಕಾಳಗ. ಪ್ರಸ್ತುತಿ ನೀಲಾವರ ಲಕ್ಷ್ಮೀನಾರಾಯಣರಾವ್ ಮತ್ತು ಸಂಗಡಿಗರು. ಒಂದು ವಾಣಿಜ್ಯ ಪ್ರಕಟಣೆಯ ನಂತರ ಕಾರ್ಯಕ್ರಮ ಬಿತ್ತರವಾಗಲಿದೆ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಅಗ್ನಿ ವರುಣಾದಿಗಳೇ ನಮ್ಮ ವೈಭವವನ್ನು ನೋಡಿದಿರಾ? ಅನಿಮಿಷರಾದ ನಮಗೆ ಕ್ಷೇಮ ಉಂಟು, ಸುಖ ಉಂಟು, ನೆಮ್ಮದಿ ಉಂಟು.
1: ಹೌದು,
0: ಜರ ಮರಣಗಳ ಬಾಧೆ ಇಲ್ಲ, ರೋಗ ರುಜಿನಗಳ ಖೇದವಿಲ್ಲ.
1: ನಿಜ,
0: ದುಃಖ ದುಮ್ಮಾನ ದಾರಿದ್ರ್ಯಗಳು ನಮಗಿಲ್ಲವೆಂದು ಅನೇಕರು ಭಾವಿಸುತ್ತಾರೆ.
1: ಹೌದು,
0: ಆದರೆ ಅವರ ಭಾವನೆ ಸರಿಯೇ ಅಲ್ಲವಲ್ಲ? ಸಮುದ್ರ ಮಥನದಿಂದ ಅಮೃತವನ್ನು ಪಡೆದು ನಾವೆಲ್ಲ ಅದನ್ನು ಕುಡಿದು ಸಾವನ್ನು ಗೆದ್ದಿದ್ದೇವೆ. ಹೌದು, ನೋವನ್ನು ಗೆಲ್ಲಲು ಆಗಲಿಲ್ಲವಲ್ಲ?
1: ಇಲ್ಲ,
0: ಮೊನ್ನೆ ಮೊನ್ನೆ ನೋಡಿ, ತಾರಕಾಸುರ ಬಂದು ಈ ನಾಕಲೋಕದಲ್ಲಿ ಏನೇನೆಲ್ಲ ಗೊಂದಲವನ್ನು ಸೃಷ್ಟಿ ಮಾಡಿಬಿಟ್ಟ. ಅಪ್ಸರೆಯರನ್ನೆಲ್ಲ ದಂಡಿಸಿದ, ಸುರರಿಗೆಲ್ಲ ಹಿಂಸೆ ಕೊಟ್ಟು ನಮ್ಮನ್ನೆಲ್ಲ ಇಲ್ಲಿಂದ ಓಡಿಸಿಬಿಟ್ಟ. ಆಗ ಏನಾಯಿತು? ನಮ್ಮ ಅಳಲು ಪರಮೇಶ್ವರನಿಗೆ ತಿಳಿಯಿತು. ಅವರ ಮಗ ಷಣ್ಮುಖದೇವನಿಂದ ತಾರಕಾಸುರನ ವಧೆಯೂ ಆಯಿತು.
1: ಹೌದು,
0: ನಮ್ಮ ಪಾಲಿಗೆ ಸುಖ ಶಾಂತಿಯೂ ದೊರೆಯಿತು. ಸದ್ಯಕ್ಕೆ ನಮಗೆ ಯಾರ ಭಯವೂ ಇಲ್ಲವೆಂದು ನೆಮ್ಮದಿಯಿಂದ ಇರುವಾಗ ತಾರಕನ ತಮ್ಮ ಶೂರಪದ್ಮನ ಉಪದ್ರವ ಆರಂಭವಾಯಿತು. ಈಗ ತಾನೇ ಗುರುಗಳು ಒಂದು ದಾರಿ ತೋರಿಸಿದರು.
1: ಯಾವುದು?
0: ಧೈರ್ಯಗೆಡಬೇಡ ಎಂದು ಧೈರ್ಯ ತುಂಬಿದರು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ, ಇದೇ ಭಾವನೆಯಿಂದ ನಾವಿದ್ದು ಬಿಡೋಣ. ಬನ್ನಿ ಬನ್ನಿ.

0: ಸಚಿವ ಸಾಮಂತರೇ, ಈ ಶೂರಪದ್ಮನ ವೈಭವಕ್ಕೆ ಸರಿಯಾದವರು ಯಾರಿದ್ದಾರೆ? ಧನ ಕನಕಾದಿ ಅಸ್ತೈಶ್ವರ್ಯಗಳಲ್ಲೂ, ದೇಶ ಕೋಶಾದಿ ಸೌಭಾಗ್ಯಗಳಲ್ಲಿಯೂ ನಮ್ಮಲ್ಲಿ ಏನೇನೂ ಕೊರತೆ ಕಾಣದು.
1: ಸರಿ ಸರಿ.
0: ವಿಶಾಲವಾದ ಸಮುದ್ರ ಮಧ್ಯದಲ್ಲಿರುವ ಈ ವೀರ ಮಹೇಂದ್ರಪುರ ಗಾತ್ರದಲ್ಲಿ ಕಿರಿದಾಗಿದ್ದರೂ ಕೀರ್ತಿಯಲ್ಲಿ ಹಿರಿದಾಗಿದೆ.
1: ಸರಿ.
0: ಸ್ವಾಮಿನಿಷ್ಠ ಸೇವಕರಿಂದ ತುಂಬಿದ ನಮ್ಮ ನಾಡು ಅಮರಾವತಿಯನ್ನೇ ನಿಂದಿಸುವಂತಿದೆಯಲ್ಲ. ಆದರೂ ಒಂದು ಕೊರಗುಂಟು. ಹಿಂದೆ ಒಂದು ದಿನ ನಮ್ಮ ಸಭೆಗೆ ಬಂದ ನಾರದರು ಒಂದು ಮಾತನ್ನ ಹೇಳಿದ್ದರು. ಪದ್ಮಾಸುರ, ನಿನ್ನ ಕೀರ್ತಿ ಚಿರಸ್ಥಾಯಿಯಾಗಿ ಬೆಳಗಬೇಕಾದರೆ ಆ ದೇವೇಂದ್ರನ ಕೀರ್ತಿ ಮಲಿನವಾಗಬೇಕು. ದೇವೇಂದ್ರನ ಅದೃಷ್ಟವೇ ಅವನ ಹೆಂಡತಿ ಶಚಿದೇವಿ. ಅವಳನ್ನು ನೀನು ನಿನ್ನ ಅರಸಿಯನ್ನಾಗಿಸಿಕೊಂಡರೆ ನಿನ್ನ ಕೀರ್ತಿ ಅಜರಾಮರ ಎಂದು ಹೇಳಿದ್ದರು.
1: ಹೌದು.
0: ಆ ಕೂಡಲೇ ಆ ಬಗ್ಗೆ ಮಗನಾದ ಭಾನುಕೋಪನನ್ನು ನಾನು ಸ್ವರ್ಗಕ್ಕೆ ಕಳುಹಿಸಿದ್ದೆ.
1: ಹೌದಲ್ಲ.
0: ಆದರೆ ಏನು ಮಾಡೋಣ, ಆ ಮೋಸಗಾರ ದೇವೇಂದ್ರ ಎಲ್ಲೋ ತನ್ನ ಪತ್ನಿಯೊಂದಿಗೆ ಪಲಾಯನ ಮಾಡಿದ್ದಾನಂತೆ. ನನ್ನ ಮಗನಿಗೆ ಅವನಾಗಲಿ ಶಚಿಯಾಗಲಿ ಸಿಗದೇ ಇದ್ದದ್ದರಿಂದ ದೇವೇಂದ್ರನ ಮಗನಾದ ಜಯಂತನನ್ನೇ ಸೆರೆ ಹಿಡಿದು ತಂದಿದ್ದೇನೆ. ಅದರಿಂದ ಏನು ಫಲ ನನಗೆ? ಆಮೇಲೆ ತಂಗಿಯಾದ ಅಜಮುಖಿಯನ್ನು ಕರೆದು ಕಳುಹಿಸಿದ್ದೇನೆ, ಶಚಿ ಎಲ್ಲಿದ್ದರೂ ಹುಡುಕಿ ತರಬೇಕು ಅಂತ. ಅವಳೂ ಹೋಗಿ ಕೆಲವು ಕಾಲವಾಯಿತು.
1: ಹೌದಲ್ಲ.
0: ಯಾಕೆ ಬರಲಿಲ್ಲ ಇನ್ನು ಅಂತ ಯೋಚನೆ.
2: ಅಣ್ಣ ಅಣ್ಣ ಅಯ್ಯೋ ಅಯ್ಯೋ ಅಣ್ಣಾ.

0: ತಂಗಿ.
1: ಅಣ್ಣಾ
0: ಯಾಕಮ್ಮ ದುಃಖಿಸುತ್ತಿರುವೆ? ಏನಾಯ್ತು ನಿನಗೆ? ನೀನು ಎಷ್ಟು ಒಳ್ಳೆಯವಳು, ಎಷ್ಟು ಚಂದದವಳು, ನಮ್ಮ ಇಡೀ ದಾನವರ ಕುಲಕ್ಕೆ ಅದೃಷ್ಟ ದೇವತೆಯಂತೆ ನೀನಿದ್ದಿ. ತುಂಬಾ ಜಾಣೆ ನೀನು, ಚದುರೆ ನೀನು,
1: ಹೌದಾ?
0: ಹೀಗೇಕೆ ಮುಖವನ್ನು ಮುದುರಿಸಿಕೊಂಡಿದ್ದೀಯೇ? ಏನಾಯ್ತು ಹೇಳಮ್ಮ, ಹೇಳು.
1: ಅಣ್ಣ ನನ್ನ ಕೈ.
0: ತಂಗಿ ನಿನ್ನ ಕೈ.

0: ತಂಗಿ
1: ಅಣ್ಣ,
0: ನಾನು ದೈತ್ಯ ಕುಲ ಸಾಮ್ರಾಟ.
1: ಹೌದಣ್ಣ,
0: ನೀನು ಈ ಸಾಮ್ರಾಟನ ತಂಗಿ. ನಿನಗೆ ತಂಟೆ ಮಾಡುವುದೆಂದರೆ ಮೃತ್ಯು ದೇವತೆಯನ್ನೇ ತುಡುಕುವ ಹಾಗೆ. ನಿನ್ನ ಕೈಗಳಿಗೆ ಏನಾಯಿತು? ಛೇ ಛೇ ಛೇ ಛೇ, ಅಯ್ಯೋ, ನಿನ್ನ ಮುಂಡು ಕೈಗಳಿಂದ ಧಾರಾಕಾರವಾಗಿ ರಕ್ತ ಸುರಿಯುತ್ತಿದೆಯಲ್ಲ, ನಿನಗೆ ನೋವಾಗುವುದಿಲ್ವೇ? ಅಯ್ಯೋ ಪಾಪ, ಯಾರಿಂದ ಹೀಗಾಯಿತು? ಸುರರೋ, ನರರೋ, ಕಿನ್ನರ, ಕಿಂಪುರುಷರೋ, ಯಕ್ಷ ಗಂಧರ್ವರೋ, ಗರುಡ ಗುಖ್ಯಕರೋ, ಯಾರು ಹೇಳು? ಸಾಕ್ಷಾತ್ ಮುಕ್ಕಣ್ಣನೇ ಆಗಿದ್ದರು ಅವನನ್ನು ನಾನು ಬಿಡುವುದಿಲ್ಲ, ಪ್ರತೀಕಾರ ಮಾಡುತ್ತೇನೆ. ಹೇಳಮ್ಮ, ಅಳಬೇಡಮ್ಮ. ತಂಗಿ
1: ಅಣ್ಣ,
0: ಇನ್ನೊಂದು ಮಾತಿದೆ.
1: ಏನಣ್ಣ?
0: ಕೇಳು ಕೇಳು.

0: ತಂಗಿ.
1: ಅಣ್ಣ,
0: ನಿನಗೆ ಮರೆತು ಹೋಯಿತೇನೆ.
1: ಯಾವುದಣ್ಣ?
0: ಇಂದ್ರನ ಸತಿ ಶಚಿದೇವಿಯನ್ನು ತರ ಹೋದವಳಲ್ಲವೇ ನೀನು?
1: ಹೌದಣ್ಣ.
0: ಅವಳು ಎಲ್ಲಿದ್ದಾಳೆ? ನಿನಗೆ ಸಿಗಲಿಲ್ಲವೇನೆ? ನೀನು ಆ ಬಗ್ಗೆ ಹುಡುಕಲಿಲ್ಲವೇನೆ? ಕರ್ತವ್ಯವನ್ನು ಮರೆತೆಯ? ನಿನ್ನ ಗುಣ ಗೊತ್ತುಂಟು ನನಗೆ.
1: ಏನಣ್ಣ?
0: ದಾರಿಯಲ್ಲಿ ಯಾರೋ ಗಂಡಸು ಸಿಕ್ಕಿರಬೇಕು. ಅವರೊಡನೆ ಏನೋ ಬೇಡವಾದದ್ದನ್ನು ಮಾಡಿ ಕೈಗಳನ್ನು ಕಡಿಸಿಕೊಂಡು ಬಂದಿದ್ದೀಯೇ? ಹೇಗೆ ನಡೆದುದನ್ನು ಸತ್ಯವಾಗಿ ಹೇಳು. ಸುಳ್ಳು ಸುಳ್ಳು ಹೇಳಿದರೆ ನಿನಗೆ ಕ್ಷಮೆಯೇ ಇಲ್ಲ.
1: ಹೌದಾ?
0: ಹೇಳು ತಂಗಿ, ಹೇಳು.
1: ಓ ಅಣ್ಣ.

0: ನಾನು ಕರ್ತವ್ಯವನ್ನು ಮರೆಯಲಿಲ್ಲ ಅಣ್ಣ.
1: ಮತ್ತೆ
0: ಶಶಿದೇವಿಯನ್ನ ಹುಡುಕುತ್ತಾ ಹುಡುಕುತ್ತಾ ಅಮರಲೋಕಕ್ಕೆ ಹೋದೆ.
1: ಹೌದೇ?
0: ಅಲ್ಲೆಲ್ಲ ಹುಡುಕಿದೆ, ಎಲ್ಲಿಯೂ ಅವಳಿಲ್ಲ. ನನಗೆ ಸಾಕಾಗಿ ಹೋಯ್ತು.
1: ಹೌದಾ?
0: ಆಮೇಲೆ ಅಲ್ಲಿಂದ ಕೆಳಗೆ ಇಳಿದು ಭೂಲೋಕಕ್ಕೆ ಬಂದು ಎಲ್ಲ ಕಡೆ ತಿರುಗಾಡಿದೆ, ಎಲ್ಲಿಯೂ ಅವಳು ಸಿಗಲಿಲ್ಲ ಅಣ್ಣ.
1: ಓಹೋ,
0: ಅಯ್ಯೋ, ನೋವು ನೋವು.
1: ತಂಗಿ
0: ಅಣ್ಣ,
1: ಅಳಬೇಡ. ಇದನ್ನೇ ಹೇಳುವುದಕ್ಕೆ ಬಂದಿದ್ಯೋ ನೀನು? ಹಾಗಿದ್ರೆ ನಿನ್ನ ಕೈ ತುಂಡಾದದ್ದು ಹೇಗೆ?
0: ಅದನ್ನೇ ಹೇಳುತ್ತೇನೆ ಅಣ್ಣ.
1: ಹೇಳು ತಂಗಿ.
0: ತಿರುಗಿ ತಿರುಗಿ ಬೇಸತ್ತು ಒಂದು ವನದಲ್ಲಿ ನಾನಿದ್ದಾಗ ಅಲ್ಲಿಗೆ ದೂರ್ವಾಸರು ಬಂದ್ರು ಅಣ್ಣ.
1: ಓಹೋ, ದೂರ್ವಾಸರು?
0: ಹೌದು.
1: ಬಿಡು ಕತೆ, ಮುಂದರಿಸಬೇಡ.
0: ಯಾಕೆ?
1: ಆ ಜಾತಿಯವರ ಮೂತಿ ನೋಡಿದ್ರೆ ಮತ್ತೆ ನಮಗೆ ಒಳ್ಳೆಯದಾಗಲಿಕ್ಕಿಲ್ಲ.
0: ಹಾಗೆ ಹೇಳಬೇಡ ಅಣ್ಣ.
1: ಮುಂದೇನಾಯ್ತು?
0: ಹಾಗೆ ಹೇಳಬೇಡ ಅಣ್ಣ. ಆ ದೂರ್ವಾಸರು ಒಳ್ಳೆಯವರು.
1: ಅವರನ್ನ ಕಂಡು
0: ನನ್ನ ಮನಸ್ಸು ಕರಗಿ ಹೋಯ್ತಣ್ಣ. ಸುಂದರ ಹೆಣ್ಣಾಗಿ ನಾನು ಅವರನ್ನ ಕಾಮಿಸಿದೆ, ಅವರಿಂದ ಎರಡು ಮಕ್ಕಳನ್ನು ಪಡೆದೆ.
1: ಹೌದೇ?
0: ಮಹತಾಪಿ ಇಲ್ವಲ ಅಂತ ಅವ್ರ ಹೆಸರು ಅಣ್ಣ.
1: ಹೌದಾ?
0: ಹೌದು.
1: ಆಮೇಲೆ
0: ಅಣ್ಣ? ಅಣ್ಣ,
1: ಓಹೋ,
0: ಅವರು
1: ಅವಳಿಂದ ಮಕ್ಕಳನ್ನು ಪಡೆದೆ.
0: ಹೌದಣ್ಣ.
1: ಮರ್ಯಾದೆ ಕೆಟ್ಟವಳೆ. ನನಗೆ ಹೆಣ್ಣು ತಂದು ಕೊಡುತ್ತೇನೆಂದು ಹೋಗಿ ಮಧ್ಯದಾರಿಯಲ್ಲಿ ಮುನಿಯೊಂದಿಗೆ ಸೇರಿ ಸಂಸಾರ ಸುಖಪಟ್ಟೆಯೋ? ಆಮೇಲೆ ಅವರಿಂದ ಕೈ ತುಂಡರಿಸಿಕೊಂಡು ಬಂದೆಯೋ? ಮುಖ ತೋರಿಸಬೇಡ, ಹೋಗಾಚೆ.
0: ಅಲ್ಲ ಅಣ್ಣ, ಅಲ್ಲ, ಹಾಗಲ್ಲದು.
1: ಮತ್ತೇನು?
0: ಆ ದೂರ್ವಾಸರಿಗೆ ಎಲ್ಲ ವಿಷಯವನ್ನ ಹೇಳಿ ಮನದಟ್ಟು ಮಾಡಿಸಿಕೊಟ್ಟೆ. ಆದರೆ ಒಂದು ದಾರಿ ತೋರಿಸಿದ್ರು.
1: ಏನದು?
0: ಮುಂದೆ ಹೋಗು, ಶ್ರೀಕಾಶವನವು ಸಿಗುತ್ತದೆ, ಅಲ್ಲಿ ದೇವೇಂದ್ರ ತನ್ನ ಹೆಂಡತಿಯನ್ನು ಅಡಗಿಸಿಟ್ಟಿದ್ದಾನೆ ಎಂದರು.
1: ಓಹೋ,
0: ನಾನು ತಡ ಮಾಡ್ಲಿಲ್ಲ ಅಣ್ಣ, ಅಲ್ಲಿಗೆ ಹೋದೆ.
1: ಹೋಗಿ.
0: ಈ ರೂಪದಲ್ಲಿ ಹೋಗಲಿಲ್ಲ, ಬೇರೊಂದು ರೂಪ ಧರಿಸಿದೆ.
1: ಅಬ್ಬ,
0: ಮಂಜುಘೋಷೆಯಾಗಿ ಹೋದೆ.
1: ಓಹೋ
0: ಅಣ್ಣ, ಅವಳ ಬಳಿ ಸೇರಿದೆ, ನಿನ್ನ ಬಗ್ಗೆ ಅವಳ ಅಭಿಪ್ರಾಯ ತಿಳಿದೆ, ಸಮಯ ನೋಡಿ ಅಪಹರಿಸಿ ತರಲು ಮುಂದಾಗಿ ಬಿಟ್ಟೆ ಅಣ್ಣ.
1: ಓಹೋ,
0: ಆಗ ಎಲ್ಲಿಂದಲೋ ಬಂದ ದುಷ್ಟಶಕ್ತಿಯೊಂದು ಪರೆಯಾಗಿ ನಿಂತು ನನ್ನ ಕೈ ಕತ್ತರಿಸಿ ಬಿಟ್ಟಿತು ಅಣ್ಣ.
1: ಅಯ್ಯೋ,
0: ನೋವು. ನಿನಗೆ ಹೆಣ್ಣು ತರಲು ಹೋಗಿ ನನ್ನ ಕೈಗಳು ತುಂಡಾಯಿತು, ಇದೆಲ್ಲ ನನ್ನ ಗ್ರಹಚಾರ. ಅಯ್ಯೋ, ನೋವು, ನೋವು.
2: ನುಡಿಯಾಗಿ ಹೇಳುದ ಪದ್ಮ ಪ್ರಳಯದ ಜಡಿಲಂತ ಆರ್ಭಲಿಸಿ
1: ತಂಗಿ, ನೀನು ದುಃಖಿಸಲೇಬೇಡ. ಇದೆಲ್ಲ ಕುತಂತ್ರಿಗಳ ಮೋಸ, ಇದೆಲ್ಲ ಆ ಕುತಂತ್ರಿಗಳ ಮೋಸ.

0: ದುಃಖಿಸಲೇ ಬೇಡ.
1: ಅಯ್ಯೋ
0: ಹೌದೌದು, ನನಗೆ ಗೊತ್ತಾಗಿದೆ ಆ ಕುತಂತ್ರಿಗಳ ಮೋಸ.
1: ಯಾರು
0: ಅವರಿಗೆ ನೇರವಾಗಿ ಕಣಕಲು ಯೋಗ್ಯತೆ ಇಲ್ಲ. ಹೀಗೆ ಮರೆಯಿಂದ ಅಡ್ಡದಾರಿಯಲ್ಲಿ ಹಿಂಸೆ ಕೊಡುತ್ತಾರಲ್ಲವೇ, ಬಿಡು ಚಿಂತೆಯನ್ನು. ನಿನ್ನ ಎರಡು ತೋಳುಗಳಿಗೆ ಪ್ರತಿಯಾಗಿ ದೇವತೆಗಳ 2000 ತೋಳುಗಳನ್ನು ಕತ್ತರಿಸುತ್ತೇನೆ. ಅವರ ಪಕ್ಷದಲ್ಲಿ ಯಾರೇ ಬರಲಿ ನನಗೆ ಭಯವಿಲ್ಲ, ಬಂದವರನ್ನು ಬಡಿದು ನಿಲ್ಲಿಸುತ್ತೇನೆ. ಈ ಶೂರ ಪದ್ಮನಿಗೆ ಸರಿಗಟ್ಟುವವರು

0: 14 ಲೋಕಗಳಲ್ಲಿಯೂ ಇಲ್ಲವೆಂದು ಶುದ್ಧಪಡಿಸುತ್ತೇನೆ. ಆಮೇಲೆ ಶಚಿಯನ್ನು ಹಿಡಿದು ತಂದು ನನ್ನ ಅಂತಃಪುರಕ್ಕೆ ಸೇರಿಸಿ ಬಿಡುತ್ತೇನೆ. ಇಷ್ಟು ಮಾಡದೆ ಇದ್ದರೆ ಕಶ್ಯಪ ಬ್ರಹ್ಮರ ಸುಪುತ್ರನೇ ನಾನಲ್ಲ, ಸುರಸ ದೇವಿಯ ಗರ್ಭ ಸಂಭೂತನೇ ಅಲ್ಲ, ಶೂರ ಪದ್ಮಾಸುರನೇ ಅಲ್ಲ. ಆಲಸ್ಯಂ ಅಮೃತಂ ವಿಷಂ ಅನ್ನುತ್ತಾರೆ, ಆಲಸ್ಯ ಮಾಡಬಾರದು. ರಣಕಹಳೆಯವು ಮೊಳೆಯಲಿ, ಬೇರೆ ನಗಾರಿಗಳು ಬಾರಿಸಲ್ಪಡಲಿ, ನಮ್ಮ ಸೇನೆ ಇನ್ನೊಮ್ಮೆ ಸುರನಗರಿಯನ್ನು ಮುತ್ತಲಿ ಮುತ್ತಲಿ. ಏ ಚಾರಕ,
1: ಓ
0: ಏನು ಏನಾಯ್ತು ಹೇಳು.
1: ಓ ಕಾವಂದ್ರೆ ಕೇಳ್ಬೇಕು.
0: ಏನು
2: ಲಾಲಿ

0: ಓ ಕಾವಂದ್ರೆ
1: ಹೇಳು ಚಾರಕ.
0: ಹೇಳಲಿಕ್ಕೆ ಬಾಯಿ ಬರ್ತಾ ಇಲ್ಲ ಮಹಾರಾಯರೇ.
1: ಯಾಕೆ
0: ಏನಂತ ಹೇಳೋದು ಹೇಳಿ
1: ಹೇಳು ಹೇಳು.
0: ಹೊರಕಡೆಯಲ್ಲಿ ಮುತ್ತಿಗೆ ಹಾಕಿದ್ರು ರಾಯರೇ, ಗಲಾಟೆ ಗಲಾಟೆ.
1: ಏನೋ ಗಲಾಟೆ? ಯಾರು ಗಲಾಟೆ ಮಾಡುವವರು?
0: ಮತ್ತಾರು ಅವರೇ ರಾಯರೇ.
1: ಯಾರವರು?
0: ಸುರೇ ಕುಡಿದವರು. ಎಲ್ಲ ಒಟ್ಟಾಗಿ ಉದ್ದಕ್ಕೆ ಬರ್ತಾರೆ ನೋಡಿ.
1: ಓಹೋ, ದೇವತೆಗಳು ಸುರೇ ಕುಡಿದವರು ನಮ್ಮೂರಿಗೆ ದಾಳಿ ಇಟ್ಟಿದ್ದಾರೋ?
0: ಹೌದು.
1: ಇರಲಿ, ಯಾರ್ಯಾರೆಲ್ಲ ಇದ್ದಾರೆ ಹೇಳು.
0: ಹೇಳ್ತೇನೆ, ಕೇಳ್ಬೇಕು ರಾಯರೇ.

0: ಕಾರಕ?
1: ಬಂದವರು ಒಂದೇ ಕಡೆಯವರಲ್ಲ,
0: ಮತ್ತೆ
1: ಬೇರೆ ಬೇರೆ ಕಡೆಯವರು.
0: ಹೌದೇ,
1: ಕೆಲವರಿಗೆ ಒಂದು ತಲೆ ಎರಡು ಕಣ್ಣು, ಕೆಲವರಿಗೆ ಎರಡು ತಲೆ ನಾಲ್ಕು ಕಣ್ಣು, ಕೆಲವರಿಗೆ ಮೂರು ತಲೆ ಆರು ಕಣ್ಣು, ಇನ್ನು ಕೆಲವರಿಗೆ ನಾಲ್ಕು ತಲೆ ಎಂಟು ಕಣ್ಣು, ಐದು ತಲೆ ಹತ್ತು ಕಣ್ಣು, ಕೆಲವರಿಗೆ ಹಣೆ ಕಣ್ಣು, ಕೆಲವರಿಗೆ ಕೆಂಗಣ್ಣು, ಮತ್ತೊಬ್ಬನಿಗೆ ಒಂದೇ ತಲೆ ಮೈ ತುಂಬಾ ಕಣ್ಣು, ಇನ್ನೊಬ್ಬನಿಗೆ ಆರು ತಲೆ ಎರಡೇ ಕಣ್ಣು.
0: ಸರಿ,
1: ಕೆಲವರು ಹಕ್ಕಿ ಮೇಲೆ, ಕೆಲವರು ಆನೆ ಮೇಲೆ, ಕೆಲವರು ವಿಮಾನದ ಮೇಲೆ ಬಂದು ಅಭ್ಯರಿಸ್ತಾ ಇರ್ತಾರೆ ರಾಯರೇ. ಇನ್ನು ಬೇರೆ ಬೇರೆ ಜಾತಿಯ ಭೂತ ಪ್ರೇತ ಪಿಶಾಚಿಗಳು ಲಕ್ಷೋಪಲಕ್ಷ ಇದ್ದಾರೆ. ನೀವು ತಡೆ ಮಾಡದೆ ಬಂದು ಏನಾದ್ರೂ ಪರಿಹಾರ ಮಾಡದೆ ಇದ್ರೆ ನಮ್ಗೆ ಉಳಿಗಾಲ ಇಲ್ಲ, ಅಲ್ಲದೆ ಇದ್ರೆ ಕೊನೆಗಾಲ ಖಂಡಿತ.
0: ಹೆದರಬೇಡ, ಹೆದರಬೇಡ.

0: ಚಾರಕ
1: ದೇವರು
0: ಬಂದವರು ಯಾರು ಎಂಬ ವಿಚಾರ ಸ್ಪಷ್ಟವಾಗಿ ನಮಗೆ ತಿಳಿಯಿತು. ಅವರಿಗೆ ತಕ್ಕ ಸರಿ ಉತ್ತರವನ್ನು ಕೊಡಲು ನಮ್ಮ ವೀರ ಭಟರಿದ್ದಾರೆ.
1: ಹೌದಾ?
0: ಅವರೊಂದಿಗೆ ನಾನು ಬರುತ್ತೇನೆ.
1: ಆಗಲಿ,
0: ಇದು ಸಾಮಾನ್ಯ ಸಂಗ್ರಾಮವಲ್ಲ, ಮಹಾ ಸಂಗ್ರಾಮ. ದೇವ ದಾನವ ಸಂಘರ್ಷದಿಂದ ಲೋಕಕ್ಕೆ ಕ್ರಾಂತಿಯೋ ಶಾಂತಿಯೋ ನಿರ್ಣಯಿಸಿಯೇ ಬಿಡೋಣ.
1: ಆಗಲಿ,
0: ಹೊರಡಲಿ ನಮ್ಮ ಸೇನೆ.
2: ಎಲ್ಲ ವೀರರೇ

ಸರಿಯಾಯಿತು. ದೇವದಾನವರ ಈ ರಣ ಸಾಮಾನ್ಯವಾಗಲಿಲ್ಲ, ಮಹಾಭಾರಣವೇ ಆಗಿ ಹೋಗಿದೆ. ನಮಗೆ ಜಯವೆಂದು ಉಬ್ಬಿಕೊಂಡಿದ್ದ ನಮ್ಮವರೆಲ್ಲ ಒಬ್ಬೊಬ್ಬರೇ ಈ ಹಲೋಕವನ್ನು ಬಿಟ್ಟು ಹೋಗುತ್ತಾ ಇದ್ದಾರೆ. ನಮ್ಮ ವೀರ ಭಟರೇನು ಸಾಮಾನ್ಯದವರೇ. ದುರ್ಜಯ, ಪದ್ಮಕ, ನೇಮಿ, ನರಕಬಂಧನ, ಪ್ರಚಂಡ, ಉಗ್ರಬಾಹುಗಳೆಲ್ಲ ವೈರಿವೀರರಾದ ಶರಭ, ವಿಜಯ, ಪರಿಗನೇಮಿ, ವಿಮೋಹಕ, ಚಂಡ ಮಹೋಗ್ರರಿಂದ ಮೃತರಾಗಿ ಹೋಗಿದ್ದಾರೆ. ರಣಭೂಮಿಯೆಲ್ಲ ರಕ್ತ ಮಾಂಸ ಮಜ್ಜೆಗಳಿಂದ ತುಂಬಿ ಭಯಂಕರವಾಗಿ ಕಾಣಿಸ್ತಾ ಇದೆ. ನಮ್ಮವರೆಲ್ಲ ಕಂಗೆಟ್ಟು ಈ ಕಡೆಯಲ್ಲಿ ಕಂಗಾಲಾಗಿದ್ದಾರೆ. ಈ ಸಮಯವನ್ನು ಯೋಚಿಸುವುದಲ್ಲ. ವೈರಿ ವೀರನೊಬ್ಬ ಅಟ್ಟಹಾಸದಿಂದ ಮುಂದೆ ಮುಂದೆ ಬರ್ತಾ ಇದ್ದಾನಲ್ಲ, ಅವನನ್ನೇ ಎದುರಿಸಬೇಕಾದ ನನ್ನ ಕರ್ತವ್ಯ. ಕಾದಾಡುವ ಮನೋಭಾವದಿಂದ ಸೂರಪದ್ಮಾಸುರನ ಮಗನಾದ ಈ ಭಾನುಕೋಪನೆ ಎದುರಾಗಿ ಹೋಗಿ ಆ ವೀರನನ್ನು ತಡೆದು ನಿಲ್ಲಿಸುತ್ತೇನೆ. ಎಲ್ಲ ವಿರೋಧಿ ಪ್ರಮುಖ ಯಾರೆಲ್ಲೋ

0: ಒಂದು ಪಟ್ಟಣವನ್ನು ಮುತ್ತಬೇಕಾದರೆ ಬಲವಾದ ಕಾರಣವಿರಬೇಕು, ಮೊದಲಾಗಿ ಸೂಚನೆಯನ್ನು ಕೊಡಬೇಕು. ಇದೊಂದು ರಾಜಧರ್ಮ. ನೀವು ಹಾಗಲ್ಲ, ಹೇಳಿಯೂ ಇಲ್ಲ ಕೇಳಿಯೂ ಇಲ್ಲ ಅಕಾಲದಲ್ಲಿ ದಾಳಿ ಇಟ್ಟಿದ್ದೀರಿ, ವ್ಯವಸ್ಥಿತವಾದ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದ್ದೀರಿ. ಇದು ಶುದ್ಧ ಅನ್ಯಾಯ ನಿಮ್ಮದು. ಈ ಲೋಕದಲ್ಲಿ ಅನ್ಯಾಯವೇ ನಡೆಯುವುದಿಲ್ಲ ಅಂತ ನಾನು ಹೇಳುವುದಿಲ್ಲ, ಆದರೆ ನಿನ್ನಂತವರು ಈ ರೀತಿಯಲ್ಲಿ ಅನ್ಯಾಯ ಮಾಡಬಾರದು. ನಿನ್ನಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ನೀನೊಬ್ಬ ಕಾಕನೋ ಪೋಖನೋ ಎಂಬ ಹಾಗಿಲ್ಲ, ಭಸ್ಮಧಾರಣೆಯನ್ನು ಮಾಡಿಕೊಂಡಿದ್ದಿ, ರುದ್ರಾಕ್ಷಿ ಮಾಲೆಯನ್ನು ಕೊರಳಲ್ಲಿ ಧರಿಸಿದ್ದಿ, ಹೊರನೋಟಕ್ಕೆ ಪರಮ ಶೈವನಂತೆ ಕಾಣಿಸ್ತಿದ್ದಿ, ಒಳಗಿನಿಂದ ಹಿಂಸಾಚಾರದ ಪ್ರವೃತ್ತಿಯನ್ನೂ ತುಂಬಿಕೊಂಡಿದ್ದಿ, ಒಳಗೊಂದು ಹೊರಗೊಂದು, ಏನಿದರ ಅರ್ಥ? ಯಾರು ನೀನು? ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ದಿ? ಈ ಪಾರುಪತ್ಯ ನಿನಗೆ ಕೊಟ್ಟವರು ಯಾರು? ಇದು ನಿನಗೆ ಹವ್ಯಾಸವೋ ಉದ್ದೇಶವೋ ಸ್ಪಷ್ಟವಾಗಿ ಹೇಳು.
1: ಒಳ್ಳೆಯ ಮಾತಾಡಿದ ಹುಡುಗ, ಬಲ್ಲವರೊಡನೆ ಮಾತನಾಡುವುದು ಬೆಲ್ಲ ಬೆದ್ದ ಹಾಗೆ ಅನ್ನುತ್ತಾರೆ, ಸಂತೋಷವಾಯ್. ಆದ್ರೂ ನಿನ್ನ ವಿಳಾಸ ಮೊದಲೇ ಹೇಳು, ನೀನು ಯಾರು?
0: ನನ್ನ ವಿಚಾರ ಕೇಳ್ತೀಯೋ? ಚಂಡ ಬಲ.

0: ಎಲ್ಲೋ ಪ್ರತಿಭಟನೆ ದೇಶ ಕಾಲ ಪಾತ್ರಗಳ ಔಚಿತ್ಯವು ನಿನಗೆ ಪೂರ್ಣವಾಗಿ ತಿಳಿದಿದೆ ಅಂತ ಆದ್ರೆ ನಾನಾಡುವ ಮಾತು ನಿನಗೆ ಅರ್ಥವಾದೀತು. ಶಿವಭಕ್ತರು ನಾವು, ಚಂಡಭುಜ ಬಲಾನ್ವಿತರಾದ ಬ್ರಹ್ಮಾಂಡದ ಒಡೆಯರನ್ನಿಸಿಕೊಂಡ ಇದೇ ವೀರ ಮಹೇಂದ್ರದ ಸಾಮ್ರಾಟರು ನಮ್ಮ ತಂದೆ ಶೂರ ಪದ್ಮಾಸುರರು.
1: ಹೌದಾ?
0: ಅವರ ಮಗ ಭಾನುಕೋಪ ಅಂತ ನನ್ನ ಹೆಸರು. ಎತ್ತೆತ್ತಲು ಪೃಥ್ವಿಯನ್ನು ಮೆತ್ತಿ ಮುತ್ತಿಕೊಂಡಿದ್ದ, ಕತ್ತಲೆ ಕುತ್ತವನ್ನು ಕಡಿದು ಮೇಲೇಳುವ ಭಾನು ರಶ್ಮಿಯಂತೆ ಹಿಂಸಾಚಾರದ ಪರಮ ನೀಚರಾದ ನಿಮ್ಮನ್ನು ವಿಚಾರಿಸದೆ ದಂಡಿಸುವ ಬಿರುದು ಈ ಭಾನುಕೋಪನಿಗೆ ಇವತ್ತು ಸಂಧಿದೆ. ಅರ್ಥವಾಯಿತಲ್ಲ ನನ್ನ ಮಾತು? ಯಾರು
1: ಈಗ ಚೆನ್ನಾಗಿ ತಿಳಿಯಿತು. ಎಲ್ಲವೋ ಬಣ್ಣ

0: ಎಲ್ಲೋ ಮಾಯಬಡುಗನೆ, ನೀನು ಸಣ್ಣವನು.
1: ಹೌದು,
0: ನಿನ್ನ ಜೀವಿತ ಕಾಲ ಬರೀ ಕಿರಿದು. ನೀನು ಇಲ್ಲಿಯವರೆಗೆ ನನ್ನನ್ನು ಪ್ರತ್ಯಕ್ಷವಾಗಿ ಕಂಡಿರಲಿಕ್ಕಿಲ್ಲ, ಆದರೆ ನನ್ನ ವಿಚಾರವಾಗಿ ಕೇಳಿರಬಹುದು.
1: ಏನದು?
0: ಅಂತಹ ಲೋಕ ಪ್ರಸಿದ್ಧ ಒಡೆಯ ನಾನು.
1: ನೀನು
0: ಮಲೆತವರ ತಲೆ ಒಡೆವ ಚಲವಂತ ನಾನು. ದಕ್ಷ ದ್ವಾರ ಧ್ವಂಸಿ ವೀರವೇಭದ್ರ ಎಂದರೆ ನಾನೇ ನಾನು, ಬೇರೆ ಯಾರು ಅಲ್ಲ. ನಮ್ಮನ್ನು ಕೆಣಗಿದವರು ಯಾರೂ ಬದುಕಿದ್ದಿಲ್ಲ.
1: ಹೌದಾ?
0: ನಮ್ಮ ಈ ಕಾರ್ಯದಲ್ಲಿ ನ್ಯಾಯ ಅನ್ಯಾಯ ವಿಮರ್ಶೆ ಮಾಡುವಷ್ಟು ಬುದ್ಧಿ ನಿನಗೆ ಬೆಳೆಯಲಿಲ್ಲ. ಹಠ ಮಾಡಿ ಹಾಳಾಗದೆ ನಡೆ ಅಂತ.
1: ಓ ವೀರಭದ್ರ, ನಿನ್ನ ಮಾತು ಸತ್ಯವಾಯಿತು. ಇಷ್ಟರವರೆಗೆ ನಿನ್ನನ್ನು ನಾನು ನೋಡ್ಲಿಲ್ಲ. ಹೌದು, ಇನ್ನು ಮುಂದೆ ಯಾರೂ ನಿನ್ನ ಮುಖ ನೋಡದಿದ್ದ ಹಾಗೆ ಮಾಡ್ತೇನೆ. ಇವತ್ತು
0: ಏನು ಮಾಡುತ್ತೀ?
1: ಓಡಿಸ್ತೇನೆ ಕೈಲಾಸಕ್ಕೆ.

0: ನಿಲ್ಲಲ್ಲಿ, ನಿನ್ನ ಪರಾಕ್ರಮವನ್ನು ಕಂಡು ಸಂತೋಷವಾಯಿತು.
1: ಹೌದಾ?
0: ನೀನು ವೀರಭದ್ರನನ್ನು ಓಡಿಸಿದ ಮಾತ್ರಕ್ಕೆ ಗರ್ವದ ಗಿರಿ ಏರಬೇಡ. ಈಗ ನಾನು ನಿಂತಿದ್ದೇನೆ.
2: ನೀನಂದ್ರೆ ಯಾರೋ?
0: ನಾನು ಹರಗಣಗಳಲ್ಲಿ ಪ್ರಮುಖ ವೀರಬಾಹುಕ. ನನ್ನಲ್ಲಿ ನಿನ್ನ ಪೌರುಷ ನಡೆಯದು. ಸಾಯುವುದಕ್ಕೆ ಸಿದ್ಧನಾಗಿ ಎದುರಾಗು.
2: ಎಲೋ ವೀರಬಾಹುಕ,

0: ಎಲ್ಲ ವೀರಬಾಹುಕ
1: ಭಾನುಕೋಪ,
0: ನೀವೆಲ್ಲ ನಮಗೆ ಹೊರಗಿನವರು ಏನಲ್ವೋ, ನಮ್ಮವರೇ ನೀವು.
1: ಹೌದು,
0: ಅಂದ್ರೆ ನಮ್ಮ ಕುಲದೇವರ ಸೇವಕರು ನೀವು
1: ಇರಬಹುದು.
0: ನಾವು ಅವರ ಭಕ್ತರು. ಅಲ್ಲಿಗೆ ನಾವು ಬಂದಾಗ, ಅಂದ್ರೆ ಕೈಲಾಸಕ್ಕೆ ನಾವು ಬಂದಾಗ ನಿಮಗೂ ನಾವು ಗೌರವ ಕೊಡ್ತೇವೆ, ಪೂಜೆ ಮಾಡ್ತೇವೆ.
1: ಹೌದು,
0: ನೀವೇ ಅನ್ಯಾಯವಾಗಿ ನಮಗೆ ಉಪದ್ರ ಕೊಡಲಿಕ್ಕೆ ನಮ್ಮ ಊರಿಗೆ ಬಂದ್ರೆ ಅಲ್ಲಿ ನಮಸ್ಕಾರ ಮಾಡಿದ ಕೈಗಳಿಂದ ಇಲ್ಲಿ ಬೆನ್ನಿಗೂ ಬಾರಿಸ್ತೀವಿ.

0: ಇದ್ದೇವೆ.
1: ಓಹೋ,
0: ನ್ಯಾಯ ಅನ್ಯಾಯ ದೇವರಿಗೆ ಬೇರೆ ಭಕ್ತರಿಗೆ ಬೇರೆ ಅಂತ ಏನೂ ಇಲ್ಲ. ವೀರಭದ್ರನು ಕೂಡ ಹಾಗೆ ಬೇಡದ ಮಾತನ್ನಾಡಿ ಮೈ ಮೇಲೆ ಏರಿ ಬಂದ. ಆದರೆ ನಮ್ಮ ಬಾಣದ ಹತಿಯನ್ನು ತಾಳಲಾರದೆ ಕೈಲಾಸಕ್ಕೆ ಕಾಲು ಕೊಟ್ಟ.
1: ಹೋದ.
0: ನೀನು ಹಾಗೆ ಇಲ್ಲಿಗೆ ಬಂದಿದ್ದಿ ಪ್ರಮಾತ ಗಣವಾಗಿ ಸುಮ್ಮನೆ ನಿಂತುಕೊಂಡು ನಮ್ಮಿಂದ ಮರ್ಯಾದೆಯ ಪೂಜೆ ಪಡೆದುಕೊಳ್ತೀಯೋ, ಅಥವಾ ಹೆಚ್ಚು ಕಡಿಮೆ ಮಾತಾಡಿ ಪೆಟ್ಟು ತಿಂದು ಇಲ್ಲಿಂದ ಕಾಲು ಕೀಳ್ತೀಯೋ ಹೇಳು.
1: ಎಲೋ ಭಾನುಕೋಪ, ದುಷ್ಟ ಮರ್ದನವೇ ನಮ್ಮ ಗುರಿ. ಹಾಗೆ ಸಿಸ್ಟರ್ ಉದ್ಧಾರವೂ ನಮ್ಮ ಕರ್ತವ್ಯ. ಕಾರಣಾಂತರದಿಂದ ಸಿಸ್ಟರ್ ಆಗಿದ್ದವರು ಕೇವಲ ದುಷ್ಟರಾದರೆ ಅವರನ್ನು ದಂಡಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ನಿಮಗೆ ಅದೇ ಆಗಿದೆ, ದಂಡನಾರ್ಹವಾದ ನಿನಗೆ ಬಂತು ಅಂತ್ಯಕಾಲ. ಬಾ ಮುಂದೆ.
0: ಶಿವ ಶಿವ ಹರ ಹರ ಕಾಪಾಡು ಕಾಪಾಡು ಕಾಪಾಡು.
2: ಓ ಮಹಾರಾಜರೇ, ನಮ್ಮ ವಿಧಿ ನಮ್ಮ ಪ್ರಾರಬ್ಧ
1: ಏನು
2: ಎಲ್ಲ ಒಟ್ಟಾಗಿ ಬಂದು ಕಾಡ್ತಾ ಉಂಟು. ಅಯ್ಯೋ
1: ಚಾರಕ, ಚಾರಕ ಏನಾಯ್ತು ಹೇಳೋ ಹೇಳು.
2: ಪ್ರಭು, ನಿಮ್ಮ ಮಗ ಭಾನುಕೋಪ ಹೊರಗಡರಲ್ಲಿ ಹೋರಾಡಿ ಬಿಟ್ರು. ಅಯ್ಯೋ
1: ಅಯ್ಯೋ, ಮಗನು ಮಾಡಿದನೆ.
2: ಹೌದು,
1: ಸುಪುತ್ರನಾದ ಭಾನುಕೋಪನು ಮಡಿದ ಮೇಲೆ ಮತ್ತಿನ್ನೇನು? ಅಂಜುವುದೇ, ಅಳುಕುವುದೇ? ಇಲ್ಲ ಇಲ್ಲ, ಬಿಡುವುದಿಲ್ಲ ಬಿಡುವುದಿಲ್ಲ ಅವರನ್ನು.

ಇದು ಕೇವಲ ದೇವತೆಗಳ ತಂತ್ರಗಾರಿಕೆ ಅಲ್ಲ, ಬೇರೆ ಯಾರ್ಯಾರಲ್ಲ ಕುಟಿಲ ಕಾರಸ್ಥಾನಗಳಿರಬೇಕು. ಯಾರೇ ಇರಲಿ ಮತ್ತು ಯಾರೇ ಬರಲಿ, ಶಿವಗಣವಾಗಲಿ ದೇವಗಣವಾಗಲಿ, ಹಿಮ್ಮೆಟ್ಟುವುದಿಲ್ಲ ಹಿಮ್ಮೆಟ್ಟುವುದಿಲ್ಲ. ಇನ್ನೊಮ್ಮೆ ಈ ಶೂರ ಪದ್ಮನ ಧೈರ್ಯ ಸ್ಥೈರ್ಯಗಳನ್ನು ವೈರಿಗಳಿಗೆ ಕಾಣಿಸಲೇಬೇಕು. ಬಿಡುಗಣ್ಣರನ್ನು ಬಡಿದು ಕಳಿಸುತ್ತೇನೆ, ಶಿವಗಣರ ಶಿರವನ್ನು ಒಡೆಯುತ್ತೇನೆ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾರೆ. ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ. ಪಟು ಭಟರೇ ಯುದ್ಧಕ್ಕೆ ಹೊರಡಿ.

0: ಅಪ್ಪ
1: ಹೇಳು ಹೇಳು,
0: ನಿಮಗೇಕೆ ಹೀಗೆ ಭ್ರಮೆ ಹಿಡಿದಿದೆ?
1: ಏನು ಭ್ರಮೆ?
0: ಪರಾಂಗನೆಯು ಪ್ರತಿವೃತಿಯೂ ಆದ ಸಚಿದೇವಿಯನ್ನು ತಂದು ವರಿಸಬೇಕೆಂಬ ಹಠ ಸರಿಯಲ್ಲವಪ್ಪ. ಇದು ಪುಣ್ಯ ಕಾರ್ಯವಲ್ಲ, ಪಾಪ ಕಾರ್ಯ. ಈ ಕುರಿತಾಗಿ ದೇವಗಣವನ್ನು ಶಿವಗಣವನ್ನು ದೂರುವುದು ಸರಿಯಲ್ಲ. ನಿಮ್ಮ ದುರ್ವ್ಯಸನಕ್ಕೆ ತಕ್ಕ ಶಾಸ್ತಿ ಮಾಡದಂದೇ ಸುರಸೇನಾನಿಯಾಗಿ ಷಣ್ಮುಖ ದೇವನೇ ಬಂದಿದ್ದಾನೆ ಎಂಬಾಗ ನಿಮ್ಮ ಈ ಆಸೆ ಸೇನೆಗಳ ಶಕ್ತಿ ವಿರೋಧಿಗಳಲ್ಲಿ ನಡೆದೀತೇ ಅಪ್ಪ. ಅವನು ಸಾಮಾನ್ಯನಲ್ಲ, ಮುಕ್ತಿದಾಯಕನಾದ ಸುಬ್ರಹ್ಮಣ್ಯನನ್ನು ಎದುರಿಸಿದವರು ಏನಾಗಿ ಹೋದ್ರು?
1: ಬಿಡು,
0: ತಾರಕಾಸುರ, ಮಾರಕಾಸುರ, ವ್ಯಾಘ್ರಾಸುರ, ಬಘಾಸುರ, ಕೌಂಚಾಸುರ, ನಂದಕಾಸುರರೆಲ್ಲ ಏನಾಗಿ ಹೋದ್ರು ಎಂಬುದನ್ನು ಇನ್ನೊಮ್ಮೆ ಚೆನ್ನಾಗಿ ಯೋಚಿಸಿ. ತಂದೆಯೇ, ಮಾಡಿದ ತಪ್ಪನ್ನು ಸಮರ್ಥಿಸುವುದಲ್ಲ, ಸೆರೆ ಹಿಡಿದ ಜಯಂತನೇ ಮೊದಲಾದ ದೇವತೆಗಳನ್ನು ಸೆರೆಯಿಂದ ಬಿಡಿ. ಸುರಾಂಗನೆಯರನ್ನು ಅಮರಾವತಿಯೇ ಕಳಿಸಿಕೊಡಿ. ನಮ್ಮೂರಿಗೆ ಬಂದಿರುವ ಸ್ಕಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶರಣಾಗತರಾಗಿರಿ. ಅದೇ ಸನ್ಮಾರ್ಗ, ಅದೇ ಪರಮ ಸುಖ. ನಮ್ಮ ಸರ್ವನಾಶವನ್ನು ತಪ್ಪಿಸಲಿಕ್ಕಾಗಿ ಈ ಒಂದು ಕೆಲಸ ಮಾಡಿ. ನಮೋ ನಮಃ.
1: ಏನಂದೆಯೋ?

0: ನಿನಗೆಷ್ಟು ಪ್ರಾಯವೋ ನನ್ನ ಕಾರ್ಯವನ್ನು ನನ್ನ ಯೋಜನೆಯನ್ನು ವಿವೇಚಿಸಲು ಬುದ್ಧಿ ಬಲ ನಿನಗೆಲ್ಲಿದೆ? ಬಂದವನು ಯಾರು? ಹರನೇ ಆಗಲಿ, ಹರಿಯೇ ಆಗಿರಲಿ, ಅಲ್ಲ ಷಣ್ಮುಖನೇ ಆಗಿರಲಿ, ನನಗೆ ಭಯವೇ ಇಲ್ಲ. ಈ ಶೂರ ಪದ್ಮನ ನಿಜ ಶಕ್ತಿಯನ್ನು ಬಂದವರಿಗೆ ತೋರಿಸಿಯೇ ಬಿಡುತ್ತೇನೆ. ಮತ್ತೆ ಅಳಿವು ಉಳಿವು ಅದರ ಪ್ರಶ್ನೆ. ಏಯ್, ಬಿಟ್ಟು ಬಿಡು, ಹುಟ್ಟಿದವನು ಯಾರೊಬ್ಬನು ಚಿರಾಯುವಾಗಲಿಲ್ಲ, ಹುಟ್ಟು ಸಾವುಗಳ ಕಟ್ಟು ಯಾರನ್ನೂ ಬಿಟ್ಟಿಲ್ಲ. ಸುಬ್ರಹ್ಮಣ್ಯನನ್ನು ಶರಣು ಹೊಕ್ಕರೆ ನನಗೇನು ಅಮರತ್ವ ಬಂದಿದೆ? ಇಲ್ಲ, ಕ್ಷಮೆ ಬೇಡಿ, ಬದುಕುವುದಕ್ಕಿಂತ ಕಾದಾಡಿ ಸಾಯುತ್ತೇನೆ. ನರಹೇಡಿ ಬದುಕು ನರಕ ಸಮಾನ, ಆದರೆ ಕೆಚ್ಚದೆಯ ಕಾದಾಟದ ಮರಣ ವೀರ ಸ್ವರ್ಗಕ್ಕೆ ಸೋಪಾನ. ನೀನು ಅಷ್ಟೇ, ನಾನು ಅಷ್ಟೇ, ಮತ್ತೆ ಉಳಿದವರು ಅಷ್ಟೇ. ಅಂಜು ಕುಳಿಯಾಗಬೇಡಿ, ಹೆದರಬೇಡಿ, ಹೊರಡಿ ಸಂಗ್ರಾಮಕ್ಕೆ, ಹೊರಡಿ.
1: ಓ ತಂದೆಯವರೇ,

0: ಮಗನೇ,
1: ನಿಮ್ಮ ಅಂತರಂಗವನ್ನು ತಿಳಿಯಲು ಸುಗ ಹೀಗೆಂದನೆ ಹೊರತು
0: ಹೌದೇ
1: ರಣಕ್ಕೆ ಹೆದರಿ ಹಿಂದುಳಿದಿದ್ದೇನೆಂದು ಭಾವಿಸಬೇಡಿ. ನಾನು ಯಾರು? ಒಂದು ಜಾಗ್ರತರಾದ ಶೂರ ಪದ್ಮರ ಆತ್ಮ ಸಂಭೂತನೇ ಅಲ್ಲವೇ?
0: ಅಲ್ಲವೇ.
1: ನಿಮ್ಮಲ್ಲಿ ಹುದುಗಿರುವ ಆತ್ಮಸ್ಥೈರ್ಯ ನನಗಿಲ್ಲವೇ?
0: ಖಂಡಿತ
1: ಇದೆ. ಸಂತೋಷದಿಂದ ಹರಿಸಿ ಕಳಿಸಿಕೊಡಿ.
0: ಮೆಚ್ಚಿದೆ.
1: ಕಡೆಯ ದಿಕ್ಕಿನ ಒಡೆಯ ಮರಣನೆ ಬರಲಿ. ಅವನನ್ನು ಒಮ್ಮೆಗೆ ಹಿಮ್ಮೆಟ್ಟದಿದ್ದರೆ ನಿಮ್ಮ ಮಗನೇ ಅಲ್ಲ.
0: ಹೌದಲ್ವೇ?
1: ಹೊಡಿದೂರವಿಲ್ಯ.
0: ಸಾರ್ಥಕವಾಯಿತು, ಸಾರ್ಥಕವಾಯಿತು ಮಗನೇ. ರಣಕ್ಷೇತ್ರದಲ್ಲಿ ಮುನ್ನುಗ್ಗಿ ಹೋರಾಡು, ಶುಭವಾಗಲಿ ನಿನಗೆ, ಶುಭವಾಗಲಿ.
1: ನನ್ನ ಬಾಳು ಸಾರ್ಥಕವಾಯಿತು. ತಂದೆಯ ಕಾರ್ಯಕ್ಕಾಗಿ ಪ್ರಾಣಾರ್ಪಣೆ ಮಾಡುವ ಮಹಾಯೋಗ ಪ್ರಾಪ್ತಿಯ ಹೊತ್ತು ಸಮೀಪಿಸುತ್ತಾ ಇದೆ. ಚತುರಂಗ ಬಲ ಸಹಿತನಾಗಿ ವಿರೋಧಿಗಳನ್ನು ಎದುರಿಸುತ್ತೇನೆ.
2: ನಿಲ್ಲು
3: ಎಲ್ಲ ಹುಡುಗ, ನಿಲ್ಲು ನಿಲ್ಲು
4: ನಿಲ್ಲು ನಿಲ್ಲು.

ಎಲೋ ಹುಡುಗ, ನಿಲ್ಲಿಸು ನಿನ್ನ ಅಬ್ಬರವನ್ನ. ನಿನ್ನಂತವನ ತಲೆಯೊಡೆಯಕ್ಕಾಗಿಯೇ ನನ್ನಲ್ಲಿ ಇರುವ ಗದೆಯನ್ನು ನೋಡು. ನಿನ್ನ ಅಣ್ಣನೂ ಹಾಗೆ ಪರಹಿಂಸೆ ದೇವ ದ್ರೋಹಗಳನ್ನು ಮಾಡಿ ಮಹಾ ಪಾತಕಿಯಾದ, ವೀರ ಭಾವುಕನಿಂದ ಸಾವಿಗೀಡಾಗಿ ಹೋದ. ನಿನಗೂ ಕೊನೆಗಾಲ ಬಂದಿದೆ. ಒಂದೇ ಕ್ಷಣದಲ್ಲಿ ನಿನ್ನನ್ನು ಕೊಂದು ಮಹಾ ರೌರವಕ್ಕೆ ನೂಕುತ್ತೇನೆ. ನೋಡೀಗ ಬಾ ಮುಂದೆ.

0: ಜಾಸ್ತಿ.
1: ಓಹೋ,
0: ಏನೇನೋ ಮಾತಾಡುವುದು, ಕೊನೆಗೆ ಸೋತು ಓಡುವುದು, ಇದು ನಿಮ್ಮ ಹುಟ್ಟು ಗುಣ. ನಮ್ಮ ಅಣ್ಣ ಸ್ವರ್ಗಕ್ಕೆ ದಾಳಿ ಇಟ್ಟಾಗ ಅಲ್ಲಿಂದ ಪಲಾಯನ ಮಾಡಿ ಅಡುಗೆ ಕುಳಿತ ವ್ಯಕ್ತಿ ಯಾರು?
1: ಹೌದು,
0: ನಾನು ನೀನು ಈಗಲೂ ಹಾಗೆ, ಅಣ್ಣನ ಹಾಗೆ ನಾನು ಓಡುವ ದಾರಿ ಹುಡುಕಿಕೊಂಡು ನಿಲ್ಲದಕ್ಕೆ
1: ಬಾ ಮುಂದೆ.
2: ಎಲ್ಲರೂ ಕವ್ಯಾದ ಕುಮಾರ, ಸಾಕು ಮಾಡು, ಸಾಕು ಮಾಡು.

0: ದುರಾತ್ಮ, ಪಾಪಿ ಪಾಪೇನ ಹನ್ಯತೆ ಎಂಬುದು ಮಾತಿದೆ, ಗೊತ್ತಿಲ್ಲವೇ ನಿನಗೆ? ಸುಮ್ಮನೆ ಪಾಪಕೃತ್ಯವನ್ನು ಮಾಡುತ್ತಾ ಸತ್ತು ನರಕಕ್ಕೆ ಯಾಕೆ ಹೋಗ್ತಾ ಇದ್ದೀರಿ?
1: ಓಹೋ,
0: ನಿನ್ನ ತಂದೆಯಂತೂ ಮಹಾ ಕಾಮುಕನಾಗಿ ಹೋಗಿದ್ದಾನೆ, ನಿನ್ನ ಅಣ್ಣನೂ ಹಾಗೆ ಅದೇ ಮಾರ್ಗಕ್ಕೆ ಪ್ರೇರಕನಾಗಿ ಹೋಗಿ ನಾಶವಾಗಿ ಹೋಗಿದ್ದಾನೆ. ನೀನಾದರೂ ಸ್ವಲ್ಪ ಯೋಚನೆ ಮಾಡಬೇಡವೇ? ಪಶ್ಚಾತ್ತಾಪ ಪಟ್ಟುಕೋ. ಸನ್ಮಾರ್ಗದಲ್ಲಿ ನಡೆಯುವುದಾದ್ರೆ ಬದುಕಿಗೊಂದು ಅವಕಾಶವನ್ನು ಕೊಡ್ತಾ ಇದ್ದೇನೆ.
1: ಓಹೋ,
0: ತಪ್ಪಿದ್ರೆ ನಿನ್ನ ವಿನಾಶ ಖಂಡಿತ.
1: ಷಣ್ಮುಖ ಬಿಡು.

0: ಷಣ್ಮುಖ, ನಿನ್ನ ಗುಣ, ನಿನ್ನ ಸ್ವಭಾವ, ನಿನ್ನ ಶಕ್ತಿ ಎಲ್ಲವೂ ನನಗೆ ಚೆನ್ನಾಗಿ ಗೊತ್ತು.
1: ಓಹೋ,
0: ಆದ್ರೆ ಈ ಕಾರ್ಯದಲ್ಲಿ ನಾನು ಸ್ವತಂತ್ರನಲ್ಲ,
1: ಮತ್ತೆ
0: ಪರತಂತ್ರ. ತಂದೆಗಾಗಿ ಪ್ರಾಣಾರ್ಪಣೆಗೂ ಸಿದ್ಧನಾಗಿ ಬಂದ ಸುಪುತ್ರ, ತಂದೆಯ ಹಿತಾಚರಣೆ ಪುತ್ರನಿಗೆ ಕರ್ತವ್ಯವಾದ್ರಿಂದ ಬೇರೆ ಮಾತಿನ ಅಗತ್ಯವಿಲ್ಲ.

0: 나 노래 나 띠다 했나? 내가 너 바르고 있을 때는
1: 마문데
0: 마문데
1: 마문데
2: ನನ್ನ ಮಗ ಹಿರಣ್ಯನೂ ಮಾಡಿದನೆ. ಅಯ್ಯೋ ಹಾಳಾಗಿ ಹೋಗಲಿ, ನಮ್ಮ ವೀರ ಮಹೇಂದ್ರವೇ ಸಮುದ್ರದಲ್ಲಿ ಮುಳುಗಿ ಹೋಗಲಿ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾರೆ. ಪಟು ಭಟರೆ ಎದ್ದೇಳಿ ಎದ್ದೇಳಿ ಹೊರಡಿ.
0: ಓ ಪ್ರಾಣಕಾಂತ, ಲಾಲಿಸಬೇಕು ಸ್ವಾಮಿ.
2: ಪ್ರಾಣೇಶ್ವರಿ ಏನು ಮಾತು ಹೇಳು ಪ್ರಿಯೆ ಹೇಳು.

0: ಓ ನನ್ನ ವಲ್ಲಭ
1: ಪದ್ಮಿನಿ,
0: ನಿಮ್ಮ ಕೈ ಹಿಡಿದು ಈ ಅರಮನೆಯ ಹೊಸ್ತಿರನ್ನು ನಾನು ಮೆಟ್ಟಿದ ಮೇಲೆ
1: ಹೌದಲ್ವೇ
0: ನನಗೆ ಏನೊಂದು ಖೇದಗಳಾಗಲಿ ಬಾಧೆಗಳಾಗಲಿ ಬರಲಿಲ್ಲ ಸ್ವಾಮಿ
1: ಅಲ್ವೇ.
0: ನನಗೆ ಬೇಕಾದದೆಲ್ಲವನ್ನು ಕೊಟ್ಟು ಕರುಣಿಸಿದವರು ನೀವು.
1: ಹೌದೌದು,
0: ನಿಮ್ಮಂತಹ ಧೀಮಂತರು ಈ ಲೋಕದಲ್ಲಿ ಯಾರಿದ್ದಾರೆ ಸ್ವಾಮಿ? ಎಷ್ಟು ಜನರಿದ್ದಾರೆ. ಆದ್ರೆ ಸ್ವಾಮಿ, ನಿಮ್ಮ ಸಾಮೀಪ್ಯದಲ್ಲಿ ಹಲವು ವಸಂತಗಳನ್ನು ಅನುಭವಿಸುತ್ತಾ ನಿತ್ಯ ತೃಪ್ತಳಾಗಿದ್ದ ನನಗೆ ಏಕೋ ಏನೋ ಮಹಾವಿಪತ್ತಿನ ಭಯ ಉಂಟಾಗಿದೆ.
1: ಯಾಕದು?
0: ವೀರಾದಿ ವೀರರಾದ ನಿಮ್ಮ ತಮ್ಮಂದಿರ ಮರಣ, ದೇವರಿಪುವಾದ ಭಾನು ಕೋಪನ ಮರಣ, ಇವುಗಳಿಂದಾಗಿ ಬೆವರಿದ ನನಗೆ ನಿನ್ನೆ ದಿನ ನಡೆದ ಸಂಗತಿ ಮತ್ತೂ ಭಯ ಉಂಟು ಮಾಡಿದೆ ಸ್ವಾಮಿ.
1: ಏನದು?
0: ನಮ್ಮ ಪವಿತ್ರ ದಾಂಪತ್ಯದ ಕೊನೆಯ ಕುಡಿಯು ನಿನ್ನ ಸಾವನ್ನಪ್ಪಿದೆಯಲ್ಲವೇ?
1: ಹೌದಲ್ಲ
0: ಪ್ರಿಯ, ಇನ್ನು ನಮಗೆ ಮಕ್ಕಳಾಗಿ ಯಾರಿದ್ದಾರೆ ಹೇಳಿ. ಓ ನನ್ನ ವಲ್ಲಭ, ಹಠ ಮಾಡಬೇಡಿ, ಈ ಯುದ್ಧ ಹಿತವಲ್ಲ. ನಿಮ್ಮ ಕಾಲು ಹಿಡಿದು ಬಿಡುತ್ತೇನೆ, ಕೈ ಮುಗಿದು ಪ್ರಾರ್ಥಿಸುತ್ತೇನೆ. ನಿಮಗೆ ಒಪ್ಪಿದ ಸತಿ ನಾನಲ್ವೇ?
1: ಹೌದಲ್ಲ
0: ಸ್ವಾಮಿ. ಮತ್ತೆ ಆ ಶಚಿಯ ಆಶೆ ಏಕೆ? ಸೆರೆ ಹಿಡಿದ ಸುರನಾರಿಯರನ್ನು ಬಿಡಿ, ಜಯಂತನನ್ನು ದೇವೇಂದ್ರನಿಗೆ ಕೊಡಿ, ಸಚಿಯ ಬಯಕೆಯನ್ನು ದೂರ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಕಾಲಿಗೆ ಅಡ್ಡ ಬಿದ್ದು ಕ್ಷಮಾಪಣೆಯನ್ನು ಬೇಡಿ. ನನ್ನ ಒಂದೇ ಒಂದು ಪ್ರಾರ್ಥನೆಯನ್ನು ಈಡೇರಿಸಿ ಕೊಡಿ ಸ್ವಾಮಿ. ಯುದ್ಧ ಬೇಡ, ಯುದ್ಧ ಬೇಡ.
1: ಕಾಂತಾಮಣಿ ಸ್ವಾಮಿ.

ಓ ಪ್ರಾಣಕಾಂತೆ, ನೀನು ನನ್ನ ಸಹಧರ್ಮಿಣಿಯಲ್ಲವೇ? ಸಹಧರ್ಮಿಣಿ ಎಂದರೇನು? ಆಚಾರ ವಿಚಾರದಲ್ಲಿ, ನಡೆ ನುಡಿಯಲ್ಲಿ ಪತಿಯನ್ನು ಅನುಸರಿಸುವುದೇ

0: ಸತಿಯ ಕರ್ತವ್ಯ, ಅದೇ ಸಹಧರ್ಮಿಣಿ ಎಂಬುದಕ್ಕೆ ಸಂಕೇತ. ನಾರದರ ಮಾತಿಗೆ ಮರುಳಾಗಿ ಶಚಿಯ ಬಯಕೆಯನ್ನು ಹೊತ್ತುಕೊಂಡೆ. ಆ ಬಗ್ಗೆ ಏನೇನೋ ಪ್ರಯತ್ನವನ್ನು ಮಾಡಿದೆ, ಕಾರ್ಯ ಕೈಗೂಡಲಿಲ್ಲ. ಇದು ಕೊನೆಯ ಹಂತ ಇರಬಹುದು. ಈ ಕಾರ್ಯಕ್ಕೆ ಹೊರಟ ನಾನು ತಮ್ಮಂದಿರನ್ನು ಕಳೆದುಕೊಂಡೆ, ಮಕ್ಕಳನ್ನು ಕಳೆದುಕೊಂಡೆ, ಆನೆ ಕುದುರೆ ರಥ ಪದಾತಿ ಸೇನೆಗಳನ್ನು ಕಳೆದುಕೊಂಡೆ. ಈಗ ಹೆದರಿ ಹಿಂಜರಿದರೆ ನನ್ನ ಸಂಕಲ್ಪಕ್ಕೆ ಏನು ಬೆಲೆ ಬಂದೀತು? ಇದುವರೆಗೆ ಸ್ಥಿತಪ್ರಜ್ಞನು ದೃಢ ಪ್ರತಿಜ್ಞನು ಎನಿಸಿಕೊಂಡ ನಾನು ಆಡಿದ ಮಾತಿಗೆ ತಪ್ಪಬೇಕೆ? ಮಾಡಿದ ಸಂಕಲ್ಪವನ್ನು ಬಿಡಬೇಕೆ? ಇದರಿಂದೇನಾದೀತು? ಅಪಕೀರ್ತಿಯಲ್ಲವೇ? ಅಪಹಾಸ್ಯಕ್ಕೆ ಒಳಗಾಗಿ ಬದುಕುವುದಕ್ಕಿಂತ ಸಾವೇ ಮೇಲಲ್ಲವೇ? ಕೀರ್ತಿಯಸ್ಯ ಸಜೀವತಿ ಅಂತ ಗೊತ್ತಿಲ್ಲವೇ ನಿನಗೆ? ನೀವೆಲ್ಲರೂ ಹೇಳುವ ಹಾಗೆ ದೈವ ಶಕ್ತಿಯೇ ಕ್ರೋಢೀಕೃತವಾಗಿ ನನ್ನಲ್ಲಿರುವ ದುಷ್ಟತನವನ್ನು ನಾಶಪಡಿಸುವ ಸದುದ್ದೇಶದಿಂದ ಸ್ಕಂದನಾಗಿ ಬಂದದ್ದಾದರೆ ಬದುಕಿ ಬಂದೇನು? ಹಾಗಲ್ಲ, ಒಂದು ವೇಳೆ ಪರಸ್ತ್ರೀ ವ್ಯಾಮೋಹ ಪೀಡಿತನಾದ ನನ್ನನ್ನು ಕೊಲ್ಲುವುದಕ್ಕೆಂದೇ ಬಂದ ಶಕ್ತಿಯಾಗಿ ಸುಬ್ರಹ್ಮಣ್ಯನಾಗಿದ್ದರೆ ಹೇಗೆ ಬಂದಿದ್ದಾನೋ, ಆ ದೈವ ಸಂಕಲ್ಪವನ್ನು ಮೀರಲು ನನ್ನಿಂದ ಸಾಧ್ಯವೇನು? ಇಲ್ಲಿ ಇನ್ನೊಂದು ವಿಚಾರ ಉಂಟು.
1: ಏನು ಸ್ವಾಮಿ?
0: ನನ್ನಂಥವರು ಮಾಡಿದ ಪಂಥಕ್ಕೆ ಬೇಕಾಗಿ ಪ್ರಾಣಾರ್ಪಣೆ ಮಾಡಿಯಾದರೂ ಕೀರ್ತಿಯನ್ನು ಕಾಮಿಸುತ್ತೇವೆಯೇ ವಿನಃ ಭವಿಷ್ಯವನ್ನಲ್ಲ. ಭವಿಷ್ಯದ ಬದುಕಿಗಾಗಿ ಜೀವನದ ತತ್ವವನ್ನು ಹೊತ್ತ ಸಿದ್ಧಾಂತವನ್ನು ಮರೆಯುವ ರಣ ಹೇಳಿ ನಾನಲ್ಲ. ಸುರಸಾದೇವಿಯ ಮತ್ತು ಕಶ್ಯಪರ ದಂಪತ್ಯಕ್ಕೆ ಶೋಭೆಯನ್ನು ತರುವ ಈ ಶೂರ ಪದ್ಮನು ಹಿಂಜರಿಯಲಾರ. ಸೋಲು ಗೆಲುವುಗಳು ದೈವೇಚ್ಛೆ. ನನ್ನ ಅಂತರಂಗವನ್ನು ಬಲ್ಲ ಕಾಂತೆಯಾಗಿ ಭವಿರಾಂಗಣಕ್ಕೆ ನನ್ನನ್ನು ಬೀಳ್ಕೊಡು ಪ್ರಿಯೆ ಪದ್ಮಿನಿ, ಭವಿರಾಂಗಣಕ್ಕೆ ನನ್ನನ್ನು ಬೀಳ್ಕೊಡು.
1: ಹೋಗಿ ಬನ್ನಿ ಸ್ವಾಮಿ.
0: ಹೌದೇ, ಮಡದಿ ಪದ್ಮಿನಿಯನ್ನು ಒಡಂಬಡಿಸಿದ್ದಾಯಿತು. ಜನ್ಮಭೂಮಿಯ ಋಣಬಾಧೆ ಪರಿಹಾರಕ್ಕಾಗಿ ಹೊರಟಿದ್ದೇನೆ. ಎದುರಾಗಿ ಬಂದವರ ಹೃದಯವನ್ನು ಒಡೆಯಲು ಸುಭದ್ರವಾದ ರೇವದತ್ತ ಧನುರ್ಭ

0: ಸುಬ್ರಹ್ಮಣ್ಯ, ನೀನಿನ್ನೂ ಚಿಕ್ಕವನು, ಚಿಕ್ಕವನಾದರೂ ಹಿಡಿದ ಕಾರ್ಯವನ್ನು ಚೊಕ್ಕಟವಾಗಿ ಪೂರೈಸುವೆನೆಂದು ಕೇಳಿದ್ದೇನೆ. ನನ್ನ ಮಕ್ಕಳನ್ನು, ನನ್ನ ಸಹೋದರರನ್ನು ಕೊಂದು ಕಳೆದೆಯಲ್ಲ, ಆ ಒಡಲುರಿ ನನ್ನನ್ನು ಸುಡುತ್ತಿದೆ. ಇನ್ನು ಒಂದೇ ಕ್ಷಣದಲ್ಲಿ ನಿನ್ನ ಒಡಲನ್ನೇ ಸೀಳಿ ಬಿಡುತ್ತೇನೆ, ಮಡಿದ ನಮ್ಮವರನ್ನು ಅಲ್ಲಿ ಹುಡುಕಿ ತೆಗೆಯುತ್ತೇನೆ. ನಿನ್ನ ವಾಹನಕ್ಕೆ ಧೈರ್ಯ ತುಂಬಿಸಿಕೋ, ತುಂಬಿಸಿಕೋ. ಆಯುಧ ವಿಶೇಷದಿಂದ ನನ್ನನ್ನು ಕೆಣಕು ಬಾ.
1: ಎಲೋ ಶೂರ ಪದ್ಮಾಸುರ.

0: ಎಲ್ಲವೋ ಶೂರಭದ್ಮ, ನಾನು ಚಿಕ್ಕವ, ಸತ್ಯವಾದ ಮಾತಿದು. ಚಿಕ್ಕವನಾದ ನಾನೇ ತಾರಕಾಸುರನಿಗೆ ಯಮದರ್ಶನ ಮಾಡಿಸಿದ್ದೇನೆ. ಮರತೆ ಏನೋ
1: ಇಲ್ಲ ಇಲ್ಲ.
0: ನಂತರದಲ್ಲಿ ನಿನ್ನ ಮಕ್ಕಳು, ನಿನ್ನ ತಮ್ಮಂದಿರು ನಮ್ಮವರಿಂದಲೇ ಸತ್ತು ಸದ್ಗತಿಗೆ ಸಂದಿದ್ದಾರೆ, ಮರತೆ ಏನು?
1: ಓಹೋ,
0: ಯಾಕಾಗಿ? ನಿನ್ನ ಒಂದು ದುರಾಸೆಗಾಗಿ. ನೀನು ನಮ್ಮ ಸದ್ಭಕ್ತನಾಗಿದ್ದು ಕೂಡ ಪರನಾರಿಯನ್ನು ಬಯಸಿದೆಯಲ್ಲ, ಇದು ಸರಿಯಾದ ಮಾರ್ಗ ಅಲ್ಲ. ನಿನಗೇನು ಕೊರತೆ ಇತ್ತು? ಕುಲ, ಶೀಲ, ವಿದ್ಯಾ, ಧನ, ಯೌವನ, ರಾಜ್ಯ, ರೂಪ, ಸತಿ ಎಂಬ ಅಷ್ಟ ಸೌಭಾಗ್ಯಗಳಿದ್ದು ಪರಸ್ತ್ರೀಯನ್ನು ಮೋಹಿಸಿದೆಯಲ್ಲ, ಇದು ಪಾಪಕರ್ಮ ಅಲ್ವೇ? ಈ ದುಷ್ಕಾರ್ಯಕ್ಕಾಗಿ ಇದನ್ನು ಯಾರೇ ಮಾಡಿದರೂ ಕೂಡ ಅವರು ವದಾರ್ಹರೇ ಸರಿ. ನಿನ್ನಲ್ಲಿರುವ ಪ್ರತಿಭೆ ಪ್ರತಾಪಗಳಿಂದ ನೀನು ಲೋಕವನ್ನೇ ಆಳುತ್ತಿದ್ದರೂ ಕೂಡ ನಿನ್ನಲ್ಲಿ ದೋಷವು ಮಳೆಯುತ್ತಿದ್ದರಿಂದ, ಬಲು ದೊಡ್ಡ ಅನ್ಯಾಯವನ್ನು ನೀನು ಮಾಡಿದ್ದರಿಂದ ಹೀಗಾಗುತ್ತಾ ಇದೆ. ಬಲು ದೊಡ್ಡದೊಂದು

0: ಆಮೇಲೆ ಸಣ್ಣ ಬಿರುಕಾದರೂ ಕೂಡ ಅದು ಮುಳುಗುವುದು ಖಂಡಿತ. ಬೆಂಕಿಯ ಕಿಡಿ ಸಣ್ಣದೇ ಆಗಿದ್ದರೂ ಊರನ್ನು ಸುಡುವುದಿಲ್ಲವೇ ಹೇಳು? ಸಣ್ಣದೊಂದು ಪಾಪದಿಂದ ದೊಡ್ಡ ಪುಣ್ಯವೂ ನಷ್ಟವಾಗುವುದಲ್ಲದೆ ಚಾರಿತ್ರ್ಯವು ಭ್ರಷ್ಟವಾಗಿ ಹೋದದ್ದು ಇತಿಹಾಸವಾಗಿ ಉಳಿದಿದೆ. ಕೊಪ್ಪರಿಗೆ ಅಲ್ಲಿದ್ದ ತುಂಬು ಕ್ಷೀರಕ್ಕೆ ಹುಳಿಯಷ್ಟು ಬೇಕು ಹೇಳು ಹಾಳಾಗುವುದಕ್ಕೆ. ಆದ್ರಿಂದ ನಿನ್ನ ಕೀರ್ತಿ ಗೋಪುರ ಕುಸಿಯುತ್ತಾ ಇದೆ. ಶುದ್ಧಾಂತರಂಗದಿಂದ ಒಳಕಣ್ಣನ್ನು ತೆರೆದು ನೋಡು, ಯುದ್ಧಕ್ಕೆ ಸಿದ್ಧನಾಗು.
1: ಅಯ್ಯೋ ಅಯ್ಯೋ ಏನಿದು.

0: ಮಹಾವಿಶ್ವ ರೂಪವೇ ಹೌದು. ಅಮಮ ಅಮಮ ಮೇಲ್ಕಡೆಯಲ್ಲಿ ದೇವ ಗಂಧರ್ವರು, ಎಡಬಲಗಿರಿಗಳು, ನದಿ ನದ ತಟಾಕ ಸಮುದ್ರಗಳು, ಭೂಮ್ಯಾಕಾಶ ಲೋಕ ಲೋಕಗಳೆಲ್ಲ ಈ ವಿಶ್ವರೂಪದ ಒಡಲಲ್ಲಿ ಗೋಚರಿಸುತ್ತಾ ಇದೆ. ಅಯ್ಯೋ ಅಯ್ಯೋ, ಮಹಾನ್ ಶಕ್ತಿ, ವಿಶ್ವ ರೂಪದ ಶಕ್ತಿ, ಪರಬ್ರಹ್ಮ ಸ್ವರೂಪವನ್ನು ಕಂಡ ಮೇಲೆ ನನಗೇಕೆ ಬದುಕಿನ ಹಂಗು, ನನಗೇಕೆ ಬದುಕಿನ ಹಂಗು. ಓ ಪರಮ ಮಂಗಳ ಮೂರ್ತಿ, ಜಯ ಜಯ ಜಯ ಜಯ, ನಿನ್ನಡಿಗೆ ಸಮರ್ಪಿಸುತ್ತಿದ್ದೇನೆ.
1: ನಿನಗೆ ಸದ್ಭಕ್ತನೆಂಬ ಬಿರುದನ್ನು ಕೊಟ್ಟಿದ್ದೇನೆ,
0: ಮನ್ನಿಸು,
1: ನಿನ್ನನ್ನು ಸದ್ಗತಿಗೆ ಮುಟ್ಟಿಸುತ್ತೇನೆ
0: ಸ್ವಾಮಿ.
1: ಸರ್ವಾರ್ಪಣ ಬುದ್ಧಿಯನ್ನು ಉಂಟು ಮಾಡಿಕೊಂಡಿಯಲ್ಲ,
0: ಧನ್ಯನಾದೆ.
1: ನಿನ್ನ ಚರಿತ್ರೆ ಅಜರಾಮರವಾಗಲಿ,
0: ಧನ್ಯನಾದೆ,
1: ಶುಭವಾಗಲಿ.

ಇದುವರೆಗೂ ಯಕ್ಷಗಾನ ತಾಳಮದ್ದಳೆಯಲ್ಲಿ ಶೂರ ಪದ್ಮಾಸುರ ಕಾಳಗ ಪ್ರಸಂಗ ಕೇಳಿದಿರಿ. ಪ್ರಸ್ತುತಪಡಿಸಿದವರು ನೀಲಾವರ ಲಕ್ಷ್ಮೀನಾರಾಯಣರಾವ್ ಮತ್ತು ಸಂಗಡಿಗರು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 4:45:45. ಇದೀಗ ಕೆಲವು ಕನ್ನಡದ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಮೊದಲಿಗೆ ಪ್ರಸಾರ ಮಾಡ್ತಾ ಇದ್ದೀವಿ ಪವರ್ ಸ್ಟಾರ್ ಚಿತ್ರದ ಗೀತೆ. ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಮತ್ತು ಸಂಗಡಿಗರು. ಕವಿರಾಜ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಸ್ ಎಸ್ ತಮನ್.

ಇನ್ನು ಮುಂದೆ ಎಸ್ ಜಾನಕಿ ಹಾಗೂ ಪಿಬಿ ಶ್ರೀನಿವಾಸ್ ಅವರ ಯುಗಳಧ್ವನಿಯಲ್ಲಿ ಮೋಹಿನಿ ಭಸ್ಮಾಸುರ ಚಿತ್ರದ ಗೀತೆ. ಸಂಗೀತ ಸಂಯೋಜಕರು ಟಿ ಛಲಪತಿ ರಾವ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಾಸ್ತು ಪ್ರಕಾರ ಚಿತ್ರದ ಈ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಟಿಪ್ಪು. ಯೋಗರಾಜ್ ಭಟ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

0: ಇದುವರೆಗೂ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 5:10.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8:00 ಪ್ರಸಾರವಾಗುವ ಯುವವಾಣಿಯಲ್ಲಿ ಮಳೆಯ ನೆನಪುಗಳು ಕುರಿತು ವಿಶೇಷ ಚಿತ್ರಚಿತ್ತಾರ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜ್ನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್.
6: ಮುಂಗಾರು ಮಳೆಯೇ, ಏನು ನಿನ್ನ ಹನಿಗಳ ಲೀಲೆ.
7: ರೆಕ್ಕೆ ಇಲ್ಲ, ಆಕಾಶದಿಂದ ಬರ್ತೀನಿ. ಕಾಲಿಲ್ಲ, ಊರನ್ನೆಲ್ಲ ಸುತ್ತೀನಿ. ಬಂದ್ರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ, ರೈತನ ಮುಖದಲ್ಲೂ ನಗು ಬರುತ್ತೆ. ನಾನ್ ಯಾರು?
6: ಪ್ರೀತಿ ಮೂಡಿದೆ ಯಾವ ಚಿಪ್ಪಿನಲ್ಲಿ.
5: ಮರೆಯದೆ ಕೇಳಿ, ಇದೇ ಸೋಮವಾರ ರಾತ್ರಿ 8:00 ಯುವವಾಣಿ FM 100.6

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ. ವಿಷಯ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ.
1: ಕಸ್ತೂರಿ ಮಾತ್ರೆ
2: ವಾರಕ್ಕೊಂದು.
1: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
2: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ.
3: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
4: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಕೇಳಿ. ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ.

ಕೆಲವರೆ ನೀವು ಟ್ಯೂನ್ ಇನ್ ಮಾಡಿದ್ರಾ ಎಫ್ಎಂ 100.6 ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಮೈಸೂರು. ಇಂದಿನ ಸಂಜೆಯ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮೊಂದಿಗೆ ನಾನು ಕಾರ್ತಿಕ್ ಎಂಎಸ್. ವೇಳೆ ಸರಿಯಾಗಿ 5:05:30

ಇದೀಗ ಮೂಡಿ ಬರ್ತಾ ಇದೆ ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳೋದಕ್ಕೆ ನಮ್ಮ ನಿಲಯದ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶಗಳನ್ನು ಕಳುಹಿಸಿ. ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ರಣರಂಗ ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಕನ್ನಡ ನಾಡಿನ ಸುಂದರ ಹಸಿರನ್ನು ಎಲ್ಲಿಗೂ ಬೆಳೆಯುವ ನಾವು, ಶ್ರೀಗಂಧದ ನಾಡಿನ ಹೆಮ್ಮೆಯ ಹೆಸರನ್ನು ಎಲ್ಲಿಗೂ ಉಳಿಸುವ ನಾವು.
3: ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಿರುವ ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನೀವೀಗ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ 5:05 ನಂತರ ನಮ್ಮ ನಿಲಯದ ವಾಟ್ಸ್ಆ್ಯಪ್ ಸಂಖ್ಯೆಗೆ ಬಂದ ಸಂದೇಶಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ಅವರ ಮೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತೆ. ಹಾಗಾದರೆ ನೋಡೋಣ ಮೊದಲ ಸಂದೇಶ, ಯಾರು ಯಾವ ಗೀತೆಯನ್ನು ಮೆಚ್ಚಿ ಕಳಿಸಿದ್ದಾರೆ ಅಂತ. ಮೈಸೂರಿನ ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ, ಜಯಶ್ರೀ ಹಾಗೂ ಕುಟುಂಬದವರು, ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್

ಅವರು ಹಾಡಿರುವ ಕನಸುಗಾರ ಚಿತ್ರದ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಇವರ ಮೆಚ್ಚಿನ ಗೀತೆಯ ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ಸಂಯೋಜಿಸಿದ್ದಾರೆ ರಾಜೇಶ್ ರಾಮನಾಥ್.

0: ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
1: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
2: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
0: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
2: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
0: ಆಲಿಸಿ, ಅನುಸರಿಸಿ.
2: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
0: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ನೀವೀಗ ಕೇಳ್ತಾ ಇದ್ರಾ ಕೈಲಾಶ್ ಖೇರ್ ಹಾಗೂ ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯಸಖಿ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯ. ಈ ಗೀತೆಗಾಗಿ ಸಂದೇಶ ಬಂದಿದೆ. ಹರಳಹಳ್ಳಿಯ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ, ಯೋಗೇಶ್ ಗೌಡ ಹಾಗೂ ಕುಟುಂಬದವರಿಂದ.

ಕಾಣೆಯಾದ ವ್ಯಕ್ತಿಯ ಕುರಿತು ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ಸಚಿನ್ ಎಂಬ 34 ವರ್ಷದ ವ್ಯಕ್ತಿ ಆಲನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 2025 ಇಸವಿ ನವೆಂಬರ್ ತಿಂಗಳ 9 ತಾರೀಕಿನಂದು ಕಾಣೆಯಾಗಿರುತ್ತಾರೆ. ಇವರ ಚಹರೆ ಈ ರೀತಿ ಇದೆ: ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಎತ್ತರ 5 ಅಡಿ 7 ಇಂಚು, ಎರಡೂ ಕೈಗಳಲ್ಲಿ ಆಪರೇಷನ್ ಆದ ಹಳೆಯ ಗುರುತು ಇರುತ್ತದೆ. ಇವರು ಕನ್ನಡ ಭಾಷೆಯನ್ನು ಬಲ್ಲವರಾಗಿರುತ್ತಾರೆ. ಈ ಚಹರೆಯ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಮೈಸೂರಿನ ಆಲನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ದೂರವಾಣಿ ಸಂಖ್ಯೆ 0821 241 8311, ಆಲನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0821 241 8311, ಈ ಸಂಖ್ಯೆಗೆ ಸಂಪರ್ಕಿಸಲು ಕೋರಲಾಗಿದೆ. ಕಾಣೆಯಾದ ವ್ಯಕ್ತಿಯ ಕುರಿತು ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದ ಮುಂದಿನ ಸಂದೇಶ ಬಂದಿದೆ. ದೇವಗಳ್ಳಿ ಗ್ರಾಮದಿಂದ ಸಂದೇಶ ಕಳಿಸಿದ್ದಾರೆ ಭೈರವಿ, ತನುಶ್ರೀ ಹಾಗೂ ಕುಟುಂಬದವರು. ಇವರ ಮೆಚ್ಚಿನ ಚಿತ್ರಗೀತೆ ಪ್ರಸಾರವಾಗ್ತಾ ಇದೆ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ಇಳೆಯರಾಜ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಮಣ್ಣಿನ ದೋಣಿ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು. ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಕುವೆಂಪು ನಗರದಿಂದ ಗುರು ಹಾಗೂ ಕುಟುಂಬದವರು. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೃಷಿ ಬೆಳಗು

ಇದುವರೆಗೂ ಕವಿತಾ ಸುಬ್ರಹ್ಮಣ್ಯಂ ಅವರು ಹಾಡಿದ್ದ H2O ಚಿತ್ರದ ಗೀತೆಯನ್ನ ಕೇಳಿದ್ರಿ. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿದವರು ಸಾಧು ಕೋಕಿಲ. ಗೀತೆಯನ್ನ ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶ ಕಳಿಸಿದ್ರು. ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಭೇರಿಯ ಗ್ರಾಮದಿಂದ ಶೋಭಾ, ಮಹೇಶ್, ಪ್ರಜ್ವಲ್, ಚರಣ್, ಪುಟ್ಟಚೆನ್ನಮ್ಮ ಹಾಗೂ ಕುಟುಂಬದವರು.

ಇಲಾಖೆಯ ಒಂದು ಪ್ರಕಟಣೆ ಇದೆ, ಗಮನಿಸಿ. ಮೈಸೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಬಾಲಕರ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ 2026-27 ಸಾಲಿಗೆ ಹೊಸದಾಗಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸುವ ವಿದ್ಯಾರ್ಥಿಗಳ ಪೋಷಕರ ಆದಾಯ ಮಿತಿ 2.5 ಲಕ್ಷ 2.5 ಲಕ್ಷದ ಒಳಗಿರಬೇಕು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ. ಇನ್ನು ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ವರ್ಗದ ವಿದ್ಯಾರ್ಥಿಗಳ ಪೋಷಕರ ಆದಾಯ ಮಿತಿ 1 ಲಕ್ಷದ ಒಳಗೆ ಇರಬೇಕು. ಅರ್ಜಿಗಳನ್ನು ಸಲ್ಲಿಸಲು ವೆಬ್ಸೈಟ್ ವಿಳಾಸ sw.dhmis.karnataka.gov.in. ವೆಬ್ಸೈಟ್ ವಿಳಾಸ ಮತ್ತೊಮ್ಮೆ sw.dhmis.karnataka.gov.in. ಅರ್ಜಿಯನ್ನು ಸಲ್ಲಿಸಲು ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ ಹಾಗೂ ವಾಸಸ್ಥಳದ ದೃಢೀಕರಣದ ಅವಶ್ಯಕತೆ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0821-252-0910. ಮತ್ತೊಮ್ಮೆ 0821-252-0910. ಮೈಸೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿದಿರಿ.

ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶ ಕಳಿಸಿದ್ದಾರೆ. ಮೈಸೂರಿನ ವಿಜಯನಗರದಿಂದ ಮಹಾದೇವಮೂರ್ತಿ, ಸುಮಾ, ಯಶಸ್ವಿನಿ, ಲಿಖಿತ, ಅಖಿಲ ಹಾಗೂ ಕುಟುಂಬದವರು. ಇವರಿಗಾಗಿ ಇವರ ಮೆಚ್ಚಿನ ಚಿತ್ರಗೀತೆ ಪ್ರಸಾರವಾಗ್ತಾ ಇದೆ. ಸಮಯದ ಗೊಂಬೆ ಚಿತ್ರದಿಂದ ಇವರ ಮೆಚ್ಚಿನ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಎಂ ರಂಗರಾವ್.

ಇಂದಿನ ಸಂದೇಶಗಳನ್ನಾಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಗೆ ಕೇಳೋಣ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿ ಅವರ ಸ್ವರ ಸಂಯೋಜನೆ ಇರುವ ಪೃಥ್ವಿ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಬೆನ್ನಿ ದಯಾಲ್, ಆಸಿಫ್ ಅಕ್ಬರ್, ಸಿಂಧುಜಾ, ರಾಜಾ ರಾಮ್ಜಿ ಹಾಗೂ ಸಂಗಡಿಗರು.

ಇಂದಿನ ಕಾರ್ಯಕ್ರಮದ ಕೊನೆಗೆ ಪೃಥ್ವಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ಸಂದೇಶಗಳನ್ನಾಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಕೇಳುಗರೆ, ಇಂದಿನ ಕಾರ್ಯಕ್ರಮಕ್ಕೆ ಇನ್ನೂ ಸಾಕಷ್ಟು ಸಂದೇಶಗಳು ನಮ್ಮ ನಿಲಯದ ವಾಟ್ಸ್ಆ್ಯಪ್ ಸಂಖ್ಯೆಗೆ ಬಂದಿತ್ತು. ನೋಡೋಣ ಯಾರೆಲ್ಲ ಅವರ ಮೆಚ್ಚಿನ ಚಿತ್ರಗೀತೆಗಳಿಗಾಗಿ ಸಂದೇಶಗಳನ್ನು ಕಳಿಸಿದ್ರು ಅಂತ. ಮೈಸೂರಿನಿಂದ ರೂಪಾ ಸಂದೇಶ ಕಳಿಸಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ, ಪದ್ಮ ದೇವಲಿಂಗೇಗೌಡ ಬಸರಾಳು ಗ್ರಾಮದ ಅಂಕುಶಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಮೈಸೂರಿನ ಅಶೋಕಪುರಂನಿಂದ ಭುವನಶ್ರೀ, ಮೃತ್ಯುಂಜಯ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ ಹಾಗೂ ಕುಟುಂಬದವರು ಸಂದೇಶ ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಊಟಗಳ್ಳಿಯಿಂದ ಪುಷ್ಪ, ಪವನ್, ಮೇಘನ ಹಾಗೂ ಕುಟುಂಬದವರು. ಕ್ಯಾತಮಾರ್ನಹಳ್ಳಿಯಿಂದ ಪೊಲೀಸ್ ಪುಟ್ಟರಾಜು, ರೂಪಾ ಹಾಗೂ ಕುಟುಂಬದವರು. ಮಂಜೇಶ್ವರ ಕಾಸರಗೋಡಿನಿಂದ ರಾಜಾರಾಮ್, ವಸುಧಾ ಹಾಗೂ ಸ್ನೇಹಿತರು. ಪೆತ್ತನಹಳ್ಳಿ ಗ್ರಾಮದಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬದವರು. ನಂಜನಗೂಡು ತಾಲೂಕಿನ ಮುದ್ದಳ್ಳಿಯಿಂದ ಪುಟ್ಟಸ್ವಾಮಿ ಅವರು ಸಂದೇಶ ಕಳಿಸಿದ್ದಾರೆ. ರಮ್ಯಾ, ಪೂಜಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಶಿಲ್ಪಿ ರಮೇಶ್ ಹನುಮನಾಳು ಗ್ರಾಮದಿಂದ ಸಂದೇಶ ಕಳಿಸಿದ್ದಾರೆ. ಎಚ್ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ ಸಂದೇಶ ಕಳಿಸಿದ್ದಾರೆ. ಸರಸ್ವತಿಪುರಂನಿಂದ ವೀಣಾ ಶ್ರೀಕಾಂತ್, ಅನಿತಾ ಅಶೋಕ್ ಹಾಗೂ ಸ್ನೇಹಿತರು. ನೀಲಸೋಗೆ ಗ್ರಾಮದಿಂದ ಟೈಲರ್ ಮೂರ್ತಿಸ್ವಾಮಿ, ಮಹಾದೇವಮ್ಮ ಸಂದೇಶ ಕಳಿಸಿದ್ದಾರೆ. ತೊರೆಮಾವು ಗ್ರಾಮದಿಂದ ವೆಂಕಟೇಶ್, ಹನುಮಯ್ಯ, ಮಹಾದೇವಸ್ವಾಮಿ, ಬಜಾರ್ ರವಿಕುಮಾರ್, ಉಮಾ, ಪೂರ್ಣಿಮಾ, ದರ್ಶನ್, ರಕ್ಷಿತಾ ಸಂಗಾಪುರ ಗ್ರಾಮದಿಂದ ಸಂದೇಶ ಕಳಿಸಿದ್ದಾರೆ. ಲತಾ ಸುಹಾಸ್ ಹೊಸಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ. ಗಾಯತ್ರಿಪುರಂನಿಂದ ರಾಘವಿ, ಶುಭ, ಮನು ಸಂದೇಶ ಕಳಿಸಿದ್ದಾರೆ. ಧೀರಜ್, ಪ್ರಣವ್, ಸುಜಾತ, ಪ್ರಶಾಂತ್, ಬಹುಳ್, ಲಕ್ಷ್ಮೀ, ಉಮಾಶಂಕರ್ ಶ್ರೀರಂಗಪಟ್ಟಣದಿಂದ, ರೇಣುಕಾ ಕಿಶೋರ್ ಕೆಆರ್ ನಗರದಿಂದ, ಸುಚಿತ್ರ ಕೆಆರ್ ಪೇಟೆಯಿಂದ, ಶ್ರೀರಂಗಪಟ್ಟಣದ ಶೆಟ್ಟಹಳ್ಳಿಯಿಂದ ಅಭಿಷೇಕ್, ಶಾಲಿನಿ ಹಾಗೂ ಕುಟುಂಬದವರು. ಬೆಲವತ್ತ ಗ್ರಾಮದಿಂದ ಲೋಕೇಶಾಚಾರ್ ಹಾಗೂ ಕುಟುಂಬದವರು. ಜಯಶ್ರೀ, ಮೈತ್ರಿ, ರಾಗಶ್ರೀ ಮೈಸೂರಿನಿಂದ, ಹವ್ಯಾನ್, ಕೃಷ್ಣ, ತ್ರಿಷಿಕಾ ಮೈಸೂರಿನಿಂದ, ಎನ್ ಪಿ ವೈರಮುಡಿ, ಲಕ್ಷ್ಮೀ, ಮಂಜುಳಾ, ಮರಿಯಯ್ಯ ಮೈಸೂರು ತಾಲೂಕಿನ ನಗರತಹಳ್ಳಿ ಗ್ರಾಮದಿಂದ, ನಾಗಮಧು ಹಾಗೂ ಸ್ನೇಹಿತರು ದಟ್ಟಗಳ್ಳಿಯಿಂದ, ನಿರ್ಮಲಾ ಮಹಾದೇವ್ ರಾಮಕೃಷ್ಣ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಹೊಮರಗಳ್ಳಿಯಿಂದ ರಾಜಮಣಿ ರಾಜಶೇಖರ್, ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಿಗೆಯಿಂದ ಕೀರಾಲಿಂಗ, ಇಕ್ಕಳಗಿ ಶಿವಲಿಂಗ ಹಾಗೂ ಸ್ನೇಹಿತರು. ಹೆಬ್ಬಾಳ್ನಿಂದ ಪ್ರಸನ್ನ, ಶಶಿಕಲಾ, ಎಂ ಆರ್ ಶ್ರೀಕಂಠನ್ ಅಗ್ರಹಾರದಿಂದ, ರಾಜೇಂದ್ರ ನಗರದಿಂದ ಸತೀಶ್, ವೆಂಕಟೇಶ್, ಹನೂರು ತಾಲೂಕು ಹಲಗಾಪುರ ಗ್ರಾಮದಿಂದ ಪೂರ್ಣಚಂದ್ರ ತೇಜಸ್ವಿ, ಚೆನ್ನರಾಜು, ಪೂರ್ಣಿಮಾ, ಅರುಣ್ ಕುಮಾರ್, ಹುಚ್ಚೇಗೌಡ, ಕೆಂಪಮ್ಮ ಹಾಗೂ ಕುಟುಂಬದವರು ಸಂದೇಶ ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಸಂದೇಶಗಳು ಬರ್ತಾನೇ ಇದೆ. ನಾಳೆ ಮಧ್ಯಾಹ್ನ 1:30 ಹಾಗೂ ಸಂಜೆ 5:20 ಪ್ರಸಾರವಾಗುವ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಸಂದೇಶ ಕಳಿಸಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 5:57:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ

0: ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಕೇಳಿ. ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ ಸಂಜೆಯ 6 ಗಂಟೆ. ಇದೀಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಕಸ್ತೂರಿ ಮಾತ್ರೆ, ವಾರಕ್ಕೊಂದು ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿವಿ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:50 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಮೈಸೂರು ಆಕಾಶವಾಣಿಯ ಆವರಣದಲ್ಲಿ ವನಮಹೋತ್ಸವ ಪ್ರಯುಕ್ತ ಆಯೋಜಿತವಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ, ಪ್ರಸ್ತುತಿ ಆರ್ ಲೋಕೇಶ್ವರಿ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. 7:45 ಕನ್ನಡದಲ್ಲಿ ಭಾಷಣ, ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ, ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್, ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 8:00 ನಮ್ಮ ನಿಲಯದಿಂದ ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡ ಅನುವಾದ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 8:30 ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಕಾರ್ಯಕಲಾಪಗಳ ಮುನ್ನಾದಿನದ ಧ್ವನಿ ಮುದ್ರಣ ಪ್ರಸಾರ, 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಬಾಲಮಣಿ ಈಶ್ವರವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ವೆಂಕಣಗೌಡ ಪಾಟೀಲ್ ವಟಗಲ್ ಅವರಿಂದ ಕಾರ್ಯಕ್ರಮ, ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್, ಮರುಪ್ರಸಾರ ಅಂದೇ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50, 7:15 ಭಾವಗೀತೆಗಳು, ಸೇವಾವಾಹಿನಿ 7:30, ಬೆಳಿಗ್ಗೆ 7:45, 8:30, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳು, 9:00 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಚಿತ್ರಕಲಾವಿದ ಕುಣಿಗಲ್ ನಾಗಭೂಷಣ್ ಅವರೊಂದಿಗೆ ಎನ್ ವಿ ರಮೇಶ್ ಅವರು ನಡೆಸಿದ್ದ ಸಂವಾದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿ ಎ ಶ್ರೀಧರ್ ಅವರ ವೇಣುವಾದನ. 10:30 ಹಾಗೂ ಸಂಜೆ 4:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನ ಹಾಗೂ ಚಿನ್ಮಯಿ. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ, ಲೇಖಕಿ ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ದೇವರನಾಮ, 12:45 ನಮ್ಮ ಆರೋಗ್ಯ, ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ಸಿಪಿಆರ್ ದಿನದ ಮಹತ್ವ ಹಾಗೂ ಧ್ಯೇಯವಾಕ್ಯ ಕುರಿತು ಡಾಕ್ಟರ್ ಯಶವಂತರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಭಿಯಾನ ಕುರಿತು ಮಾಹಿತಿ, ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಮಧ್ಯಾಹ್ನ 1:30 ಹಾಗೂ ಸಂಜೆ 5:20 ಸಂದೇಶಗಳನ್ನಾಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ರಮ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ ಚರ್ಚೆ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಪಾಶ್ 2013, ಭಾಗವಹಿಸುತ್ತಾರೆ ವಕೀಲರಾದ ಸಿರಿವಾನಳ್ಳಿ. ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಯ್ಯನ್ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಮಾಲಿನಿ ಆರ್ ಪಾಲಾಕ್ಷ ನಡೆಸಿಕೊಡುತ್ತಾರೆ ಸಹನ. 4:45

0: Japan Open 2026. He described the win as a historic feat for Indian badminton and said that her determination and exceptional skills were on full display throughout the tournament. The series deciding third ODI between India and England is being played at Lord's in London. Electing to bat first, England were 211 for 1 in 33.4 overs when reports last came in. India made three changes to the playing 11, bringing in KL Rahul, Arshdeep Singh and pacer Prince Yadav. Fast bowler Jasprit Bumrah missed the match due to a knee injury. Players from both the teams were wearing black armbands and observed a minute silence to honour the legendary West Indies all-rounder Sir Garfield Sobers, who recently passed away. Football's greatest stage is set for a blockbuster finale of the FIFA World Cup 2026 as defending champions Argentina take on Spain at New Jersey tonight. The match kicks off at 12:30 a.m. Indian time. Argentina is one of the most successful teams in the FIFA World Cup history, having won the title three times. Messi's team will be looking to become the first team to successfully defend the FIFA World Cup title after Brazil in 1958 and 1962. And with that, we end this news bulletin.
1: ಸಮಯ ಸರಿಯಾಗಿ 6:10:10.
2: ಆಕಾಶವಾಣಿ ಮೈಸೂರು.
3: ಕಸ್ತೂರಿ ಮಾತ್ರೆ
4: ವಾರಕ್ಕೊಂದು.
3: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
4: ಕಸ್ತೂರಿ ಮಾತ್ರೆ
3: ನಗೆ ಜಾತ್ರೆ.
5: ನಗು ನಗುತ್ತಾ ಹಗುರವಾಗು ಓ ಮನವೇ, ನಗು ನಗುತ್ತಾ ಹಗುರವಾಗು.
4: ರಚನೆ ಬಿ ಎಸ್ ರಾಜಾರಾಮ್.
5: ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನು ತಿಹುದೆನ್ನ ಮನಸ್ಸು.
2: ಪ್ರಸ್ತುತಿ ಉಮೇಶ್ ಎಸ್ ಎಸ್. ಪ್ರಸಂಗ ಬೆರಣಿ ಬೀರಮ್ಮನ ಲೆಕ್ಕಾಚಾರ.
6: 1940ರ ದಶಕ. ಆಗಿನ್ನೂ ಇವತ್ತಿನ ಹಾಗೆ ಗ್ಯಾಸ್ ಸ್ಟೌವು, ಕರೆಂಟ್ ಒಲೆ, ಗೀಜರು, ಸೋಲಾರು, ಇಂಡಕ್ಷನ್ನು ಇವೆಲ್ಲ ಇಲ್ಲಿವೇ ಇಲ್ಲದ ಕಾಲ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಕಟ್ಟಿಗೆ ಅಥವಾ ಇದ್ದಲು ಒಲೆ. ಸ್ವಲ್ಪ ಸ್ಥಿತಿವಂತರಾದರೆ ಸೀಮೆ ಎಣ್ಣೆ ಸ್ಟೌವು, ಸಗಣಿಯಿಂದ ಮಾಡಿದ ಬೆರಣಿ ಎಲ್ಲರ ಮನೆಯಲ್ಲೂ ಇರ್ತಿತ್ತು. ಅದಿಲ್ಲದೆ ಕಟ್ಟಿಗೆ ಇದ್ದಲು ಒಲೆಗಳು ಉರಿಯಲ್ಲ, ಸಾಂಬ್ರಾಣಿ ಹೊಗೆ ಹಾಕೋಕ್ಕಾಗೋಲ್ಲ. ವಾರಕ್ಕೊಂದು ಸರ್ತಿ ವರ್ತನೆ ಹಾಗೆ ಬೆರಣಿ ಮಾರೋರು ಮನೆಗೇನೆ ಪುಟ್ಟಿ ತುಂಬ ಹೊತ್ಕೊಂಡು ಬರ್ತಿದ್ರು, ಮಾರ್ತಿದ್ರು.
7: ಬೀರಮ್ಮ ಬಾಮ್ಮ, ಎಷ್ಟಿದೆ ಬೆರಣಿ?
8: ಸುಮಾರು 100 ಜೊತೆ ಇದೆ ಅಮ್ಮ.
7: ಚೆನ್ನಾಗಿ ಒಣಗಿದ್ಯೋ? ಉರಿಯತ್ತೋ?
8: ತುಪ್ಪ ತುಪ್ಪ ಉಯ್ದಂಗೆ ಉರಿತದಮ್ಮ, ಹಚ್ಚು ನೋಡಿ.
7: ಹಾಗಾದ್ರೆ 60 ಜೊತೆ ಕೊಡು ನೋಡೋಣ.
8: ಹ್ಞೂ. 1, 2, 3, 4, 5, 6 ಅಂದಂಗೆ ನಿಮ್ಮ ಸೊಸೆಗೆ ಎಷ್ಟು ಮಕ್ಕಳವ?
7: 8 ಮಕ್ಕಳು ಬೀರಮ್ಮ. ಒಳ್ಳೇದವ್ವ, ಚೆನ್ನಾಗಿ ಬಾಳಿ ಬದುಕಲಿ. 8
8: 9, 10, 11, 12, 13, 14, 15, 16 ಅವ್ವ ಇವತ್ತು ಎಷ್ಟವ ತಾರೀಕು?
7: 26. ಯಜಮಾನ್ರಿಗೆ ಸಂಬಳ ಬರೋಕ್ಕೆ ಇನ್ನೂ 5 ಇದೆ.
8: 26 ಇಷ್ಟು ಬೇಗ?
9: 27, 28, 29, 30.
8: ಅವ್ವ ನಿಮ್ಮ ಹಿರಿ ಮಗನಿಗೆ ಸಂಬಳ ಎಷ್ಟವ್ವ?
7: ಕೆಲ್ಸಕ್ಕೆ ಹೋಗುವಾಗ ದೊಡ್ಡ ಸಾಹೇಬ್ರಂಗೆ ಪರಂಗಿ ಟೋಪಿ ಹಾಕ್ತಾರಲ್ಲ.
9: ಅಯ್ಯೋ ಬಿಡು ಬೀರಮ್ಮ, 1,000 ರೂಪಾಯಿ ಖರ್ಚು ಮಾಡಿ ಓದಿ ಹ್ಯಾಟು ಬೂಟು ಹಾಕ್ಕೊಂಡು ಸಾಹೇಬ್ರುಗಳಿಗೆ 3 ಕೈ ಮುಗಿದ್ರೂ ತಿಂಗಳಿಗೆ 35 ಕಾಗದದ ಚೂರು ತರ್ತಾನಷ್ಟೆ.
8: ಹಾ ನೋಡವ್ವ, 35 ಕಡಿಮೆ ಏನಿಲ್ಲ.
9: 36, 37, 38, 39
8: ಅವ

0: ನೀವು ಉಟ್ಟಿರೋ ಸೀರೆ ಎಷ್ಟು ಚೆಂದಾಗೈತೆ. ಎಷ್ಟ್ರವ ಬೆಲೆ ಈ ಸೀರೆಗೆ?
1: ಅಯ್ಯೋ, ಈಗಿನ ಬೆಲೆ ಏನು ಕೇಳ್ತೀಯ ಬೀರಮ್ಮ? ಜರಿದಲ್ಲ ಗಿರಿದಲ್ಲ, ಆದರೂ ನೋಡು 46 ರೂಪಾಯಿ ಕೊಟ್ಟು ತಂದಿದ್ದಾರೆ ನಮ್ಮ ಮನೆಯವರು.
0: ಏನು 46 ರೂಪಾಯಿ? ನಿಮ್ಮಂಥ ಪುಣ್ಯವಂತರು ಕೊಡ್ಬೋದು ಉಡ್ಬೋದು. 47, 48
2: ಲೆಕ್ಕ ನೋಡ್ಕೊಳ್ಳಿಯವ್ವ, ನನ್ನ ಹಾಳು ಮರವೇಲಿ ಬೆರಣಿ ಲೆಕ್ಕ ಕಡಿಮೆ ಬಂದಿತ್ತು.
0: 49, 50
2: ಅವ್ವ. ಎಷ್ಟ್ರವ ವಯಸ್ಸು ನಿಮಗೆ?
1: ಅಯ್ಯ, ಅದನ್ನ ಕಟ್ಕೊಂಡು ಹಿಂಗೇನು ಬೀರಮ್ಮ, ಹಾಕು ಬೆರಣಿನ.
2: ಹಂಗಲ್ಲವ್ವ,
0: ನಿಮ್ಮ ಹಾಗೆ ನನಗೊಬ್ಳು ಮಗಳಿದ್ಲು, ಹುಟ್ಟಿದ 3 ತಿಂಗಳಲ್ಲೇ ಸತ್ತೋದ್ಲು. ಅವಳಿದ್ದಿದ್ರೆ ಈಗ ಅವಳಿಗೆ ಎಷ್ಟು ವಯಸ್ಸಾಗಿತ್ತು ಅಂತ ತಿಳ್ಕೊಳಕ್ಕೆ ನಾ ಕೇಳಿದ್ದು.
1: ನನಗೀಗ 55, 56.
0: ನನ್ನ ಮಗಳಿದ್ದಿದ್ರೆ ಅವಳಿಗೂ ಇಷ್ಟಯ ಇದ್ದಿರ್ಬೋದು. 57, 58, 59, 60
2: ನೋಡ್ಕೊಳ್ಳಿಯವ್ವ, ಕೊಸರುಗೆ ಅಂತ ಇನ್ನೊಂದು ಜೊತೆ ಹಾಕಿದ್ದೀನಿ. ಅತ್ತೆಮ್ಮ ಈ ಕಡೆ ಬನ್ನಿ, ಒಲೆ ಉರಿ ಹಾಕೋಣ ಅಂದ್ರೆ ಒಂದು ಬೆರಣೆನೂ ಇಲ್ವಲ್ಲ.
1: ಏನ್ ಹೇಳ್ತಾ ಇದೀಯ, ಮೊನ್ಮೊನ್ನೆ ತಾನೇ ಬೀರಮ್ಮ 60 ಜೊತೆ ಸೊಗಸಾಗಿರೋ ಬೆರಣಿ ಎಣ್ಸ್ಕೊಟ್ಬಿಟ್ಟು ಹೋದ್ಲಲ್ಲ. ನಾನೇ ನಿಂತ ಹಾಕಿಸ್ಕೊಂಡಿದ್ದೀನಿ, ನನ್ನ ಎದುರಿಗೆ ಎಣಿಸಿದಾಳೆ. ಕೊಸರಿಗೆ ಬೇರೆ ಒಂದೆರಡು ಜಾಸ್ತಿ ಬೇರೆ ಹಾಕ್ಬಿಟ್ಟು ಹೋಗಿದಾಳಲ್ಲಮ್ಮ.
2: ನೀವೇ ಎಣಿಸಿದ್ರು ಅಥವಾ ಆ ಬೀರಮ್ಮನ ಹರಟೆ ಬಲೆಗೆ ಬಿದ್ದು ಎಣಿಕೆ ಮರ್ತಿದ್ರು. ಅಂತೂ ಬೆರಣಿ ಖಾಲಿಯಾಗಿದೆ, ಈಗ ನೀರ್ ಕಾಯಿಸೋದು ಹೇಗೆ, ಅಡುಗೆ ಮಾಡೋದು ಹೇಗೆ?
1: ಅಯ್ಯೋ, ಆ ಬೆರಣಿ ಬೀರಮ್ಮನ ಲೆಕ್ಕಾಚಾರ ತಂತಲ್ಲ ಗ್ರಹಚಾರ.
3: ಕಸ್ತೂರಿ ಮಾತ್ರೆ
4: ವಾರಕ್ಕೊಂದು.
3: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
4: ಕಸ್ತೂರಿ ಮಾತ್ರೆ
3: ನಗೆ ಜಾತ್ರೆ.
5: ನಗು ನಗುತ್ತಾ ಹಗುರವಾಗು ಓ ಮನವೇ, ನಗು ನಗುತ್ತಾ ಹಗುರವಾಗು.
4: ರಚನೆ BS ರಾಜಾರಾಮ್.
6: ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನು ತಿಹುದೆನ್ನ ಮನಸ್ಸು.
7: ಪ್ರಸಂಗದ ಪಾತ್ರ ನಿರ್ವಹಣೆ R. ಲೋಕೇಶ್ವರಿ, BG ಕವಿತಾ ಹಾಗೂ ಅರ್ಚನಾ ಆರ್ಯ.
6: ನಿಲ್ಲದ ಚಿನ್ನ ಕನಸು ನಿನ್ನೆ ತಾನೇ ಕೈಗೂಡಿ.
7: ಪ್ರಸ್ತುತಿ ಉಮೇಶ್ SS.
4: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
8: ವೇಳೆ ಸರಿಯಾಗಿ 6:17.
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
10: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
11: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
10: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
12: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
2: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ.
1: ನಾವು ನಮ್ಮ

0: चत्वारः जनाः मृताः, अन्ये च नैके लुप्ताः सन्ति। सर्वाधिकं बाधितं क्षेत्रं पूंछमण्डलस्य सुरानकोट उपमण्डलमस्ति। प्रभाविताः निवासिनः निष्कासयितुं, प्रभावितपरिवारेभ्यः उपशमनं प्रदातुं च क्षेत्रे रक्षादलानि संलग्नानि सन्ति। नूनाबन्दी ग्रामे गृहपतनेन एका महिला मृता, तस्य व्रणिताः पति, त्रयः बालकाः च रक्षिताः। मुख्यमंत्री उमर अब्दुल्ला अपि प्राणहानिं प्रति शोकं प्रकटितवान् तथा च आश्वासितवान् यत् सर्वाः संस्थाः उद्धारकार्ये सहायकार्ये च निमग्नाः सन्ति। केन्द्रीय गृहमंत्री अमित शाहः जम्मूकश्मीरस्य उपराज्यपालेन मनोज सिन्हावर्येण मुख्यमन्त्रिणा उमर अब्दुल्ला इत्यनेन च सह वार्तालापं कृत्वा जलप्रलयस्य स्थितिं समीक्षितवान्। द्विवारं ओलंपिक पदक विजेत्री पीवी सिंधु जापान देशे स्वप्रथमं विजयम् उपाधिम् अलभत। सा अद्य जापान ओपन स्पर्धां विजित्यम्। अद्य रात्रौ फीफा विश्वकप अंतिम स्पर्धायाः कृते अर्जेंटीना स्पेन देशौ सज्जौ स्तः इति वार्ताः।
1: ಸಮಯ 6:30 ಆಕಾಶವಾಣಿ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ
2: ಮೊರೆತ ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ ಇಂದಿನ ವಿಷಯ ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನು ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನು ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನು ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನು ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನು ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನು ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಇಸ್ಫಟಿಕಗಳ ಆಕಾರಗಳನ್ನು ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನು ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನು ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನು ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ.
3: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
4: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ 6:35:30.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.gov.in ಅಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ July 19 ಭಾನುವಾರ ರಾತ್ರಿ 8:00 ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಕೇಳಿ. July 19 ಭಾನುವಾರ ರಾತ್ರಿ 8:00.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ ಶೇಕಡ 40% ಕುಸಿತ. ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡ ಅವರು, ಮುಂದಿನ 15 ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದ್ದು, ಜಿಲ್ಲಾಡಳಿತಗಳು ವಾಸ್ತವದ ಅಂಕಿಅಂಶಗಳನ್ನು ಸಿದ್ದಪಡಿಸಬೇಕು ಎಂದು ಸೂಚಿಸಿದರು. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ ಅವರು, ಬರ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಹೊಸ ಕೊಳವೆ ಬಾವಿ ಕೊರೆಯುವಾಗ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶಿಸಿದರು. ಮಳೆ ಮತ್ತು ಅಣೆಕಟ್ಟೆಗಳ ನೀರಿನ ಲಭ್ಯತೆ ಆಧರಿಸಿ ರೈತರಿಗೆ ಸೂಕ್ತ ಬೆಲೆ ನೀಡಬೇಕು, ಸಣ್ಣ ಮತ್ತು ಅತಿಸಣ್ಣ ರೈತರ ಹಿತರಕ್ಷಣೆಗೆ ಪ್ರಥಮ ಆದ್ಯತೆ ನೀಡಬೇಕು ಎಂದರು. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ವಿಮೆ ವಿಚಾರದಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದ್ದು, ಈ ಕುರಿತು ಪ್ರತ್ಯೇಕ ವರದಿ ನೀಡುವಂತೆ ಸೂಚಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿಯಿಂದ ಜೀವಸಂಕುಲಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಇಂದು ವರ್ಚುವಲ್ ಮೂಲಕ ನಡೆದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಸೂಚಿಸಿದರು. ನೀರಿನ ಸಮಸ್ಯೆ ನಿವಾರಣೆಗೆ ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲ್ಲಿರುವ 329 ಕೋಟಿ ರೂಪಾಯಿ ಹಣವನ್ನು ಸಮರ್ಪಕವಾಗಿ ಬಳಸಬೇಕು ಎಂದರು. ಇದೇ ವೇಳೆ ಅವರು, ಜನರು ಉದ್ಯೋಗ ಅರಸಿ ವಲಸೆ ಹೋಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ, ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಲ್ಲಿ ಹಿಂದೆ ಬಿದ್ದಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಲ್ಲ ಅಧಿಕಾರಿಗಳು ತ್ವರಿತವಾಗಿ ಜನರಿಗೆ ಊರುಗಳಲ್ಲೇ ಕೆಲಸ ನೀಡಿ ಗುಳೆ ಹೋಗದಂತೆ ತಡೆಯಬೇಕು ಎಂದು ಆದೇಶಿಸಿದರು. ರಾಜ್ಯದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡ 39% ಕಡಿಮೆಯಾಗಿದ್ದು, ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇದುವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡ 43% ಮಳೆ ಕೊರತೆಯಾಗಿದ್ದರೆ, ಕರಾವಳಿಯಲ್ಲಿ ಶೇಕಡ 35% ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡ 32% ಮಳೆ ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡ 67% ತೀವ್ರ ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷದ 681.83 ಟಿಎಂಸಿಗೆ ಹೋಲಿಸಿದರೆ ಪ್ರಸ್ತುತ 359.98 ಟಿಎಂಸಿಗೆ, ಅಂದರೆ ಶೇಕಡ 40% ಕುಸಿತ ಕಂಡಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡ 23% ನೀರಿದ್ದು,

0: ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದಾಗಿ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಈ ಬಾರಿ ವಾಡಿಕೆಯ ಮಳೆಯಾಗದೆ ಸಮಸ್ಯೆ ಉಂಟಾಗಿದ್ದು, ತೀವ್ರ ಮಳೆ ಕೊರತೆ ಉಂಟಾಗಿ ರೈತರಿಗೆ ಸಮಸ್ಯೆಯಾಗಿರುವ ಲಕ್ಯಾ ಹೋಬಳಿಯ ಕೆಲವು ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಚಿಕ್ಕಮಗಳೂರು ತಾಲೂಕಿನಲ್ಲಿ 8855 ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ ಹೊಂದಿದ್ದು, ಮಳೆ ಕೊರತೆಯಿಂದ ಇದುವರೆಗೆ ಕೇವಲ 1280 ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಕುರಿತು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು, ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ತಾಲೂಕುವಾರು ಹಾಗೂ ಗ್ರಾಮ ಪಂಚಾಯಿತಿವಾರು ಅಧಿಸೂಚಿಸಲಾಗಿರುವ ವಿವಿಧ ಬೆಳೆಗಳ ವಿಮಾ ಮೊತ್ತ, ವಿಮಾ ಕಂತು ಮತ್ತು ನೋಂದಣಿಯ ಅಂತಿಮ ದಿನಾಂಕದ ಮಾಹಿತಿಯನ್ನು ಪಡೆಯಲು ರೈತ ಸಂಪರ್ಕ ಕೇಂದ್ರ ಹಾಗೂ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆಯಾಗಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ಇಂದು ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಛಾತ್ರೋಂ ಕಿ ಗೂಂಜ್ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪಿಸಿ 2014 ರಿಂದ 2026 ರವರೆಗೆ ದೇಶದಲ್ಲಿ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ ಎಂದು ಆರೋಪಿಸಿದರು. ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲೇ ಇಂತಹ ಅಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಇದರಿಂದಾಗಿ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳನ್ನು ನಂಬಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರಕ್ಕೆ ಸಿಲುಕಿದೆ. ಈ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷವು ಸಂಸತ್ತಿನ ಒಳಗೂ ಮತ್ತು ಹೊರಗೂ ನಿರಂತರ ಹೋರಾಟ ನಡೆಸಲಿದ್ದು, ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಮೂಲಕ ಬೃಹತ್ ಜಾಗೃತಿ ಹಾಗೂ ಪ್ರತಿಭಟನೆಗಳನ್ನು ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಚನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಚನ್ನಮ್ಮನವರ ನಿಧನದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಹಾಗೂ ನಾಳೆ ಬೆಳಗ್ಗೆ 7:00 to 9:30 ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ನಾಳೆ ಮಧ್ಯಾಹ್ನ 2:00 to 4:15 ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದೆ ಎಂದು ಮಾಹಿತಿ ನೀಡಿದರು. ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ಗಣ್ಯರು ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಇನ್ನು ಹವಾವರ್ತಮಾನ. ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು, ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಹಾಗೂ ಕರಾವಳಿಯಾದ್ಯಂತ ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದಲ್ಲಿ 8, ಆಗುಂಬೆ, ರಾಯಚೂರಿನ ಕುರುಡಿ, ಶೃಂಗೇರಿಯಲ್ಲಿ ತಲಾ 7 cm ಮಳೆಯಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ದಾವಣಗೆರೆ ಹಾಗೂ ಬೆಳಗಾವಿಯಲ್ಲೂ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 5 ದಿನಗಳವರೆಗೆ ಕರಾವಳಿಯ ಹಲವೆಡೆ, ಉತ್ತರ ಒಳನಾಡಿನ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21°C ತಾಪಮಾನ ಸಂಭವ. ಪ್ರತಿಷ್ಠಿತ 2026 ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಪಿವಿ ಸಿಂಧು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಕೀರ್ತಿಗೆ ಭಾಜನರಾಗಿರುವ ಸಿಂಧು ಅವರ ಸಾಧನೆಯನ್ನು ಮುಖ್ಯಮಂತ್ರಿಯವರು ಶ್ಲಾಘಿಸಿದ್ದಾರೆ. ಕೇಂದ್ರ ಸರ್ಕಾರ ಸಮಾಜದ ಕಟ್ಟಕಡೆಯ

0: ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ 40% ಕುಸಿತ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:50. ಕೇಳಿ ಕಾರ್ಯಕ್ರಮ ಕೃಷಿ ರಂಗ.

0: ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
0: ರೈತ ಸ್ನೇಹಿತರಿಗೆಲ್ಲ ಮತ್ತೊಮ್ಮೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೈಸೂರು ಆಕಾಶವಾಣಿ ಆವರಣದಲ್ಲಿ ವನಮಹೋತ್ಸವ ಪ್ರಯುಕ್ತ ಆಯೋಜಿತವಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಲಿದ್ದೀರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ.

ಮೈಸೂರು ಆಕಾಶವಾಣಿ ಕೇಂದ್ರದ ಆವರಣದಲ್ಲಿ ಹಬ್ಬದ ವಾತಾವರಣ. ಎಲ್ಲೆಲ್ಲೂ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಪರಿಸರ, ತನ್ನ ಮಡಿಲಲ್ಲಿ ಯಾವ ಹೊಸ ಗಿಡವನ್ನು ನೆಡುತ್ತಾರೋ ಎಂಬ ಆಕಾಂಕ್ಷೆಯಲ್ಲಿದ್ದ ಭೂತಾಯಿ, ಶ್ರೋತೃಗಳು ಹಾಗೂ ತೋಟಗಾರಿಕೆ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಕಲರವ, ತಾವೇ ಬೆಳೆಸಿದ ಮೈಸೂರು ಮಲ್ಲಿಗೆ ಅಲಂಕಾರಿಕ ಸಸಿಗಳು ಮತ್ತು ತಾವೇ ತಯಾರಿಸಿದ ಹಾಗೂ ಸಂಸ್ಕರಿಸಿದ ಮಸಾಲೆ ಪುಡಿಗಳು, ಜೇನು ಉತ್ಪನ್ನಗಳು ಮತ್ತು ಜೈವಿಕ ಒಳಸುರಿಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಮಾಡುತ್ತಿದ್ದ ಅಂತಿಮ ವರ್ಷದ ಬಿಎಸ್ಸಿ ತೋಟಗಾರಿಕೆ ವಿದ್ಯಾರ್ಥಿಗಳು, ತಾವು ಆಕಾಶವಾಣಿ ಸಿಬ್ಬಂದಿಯೊಡನೆ ಗಿಡ ನೆಡಬೇಕೆಂಬ ಆಸಕ್ತಿಯಿಂದ ಬಂದಿದ್ದ ಶ್ರೋತೃಗಳು. ಇದೆಲ್ಲ ನಡೆದದ್ದು ಜುಲೈ 15 ಬುಧವಾರದಂದು. ಮೈಸೂರು ಆಕಾಶವಾಣಿ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು, ಸಂಸೃಷ್ಟಿ ಟೆಕ್ನಾಲಜೀಸ್ ಬೆಂಗಳೂರು, ಮಸ್ಟೇಟ್ ಮಶ್ರೂಮ್ಸ್ ಮೈಸೂರು ಹಾಗೂ ಸಮುದ್ಯತ ಶ್ರೋತೃ ಸಂಘ ಮೈಸೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ವನ ಮಹೋತ್ಸವ ಸಪ್ತಾಹದ ಪ್ರಯುಕ್ತ ಮೈಸೂರು ಆಕಾಶವಾಣಿ ಆವರಣದಲ್ಲಿ ಜುಲೈ 15 ಬುಧವಾರ ಸಸಿ ನೆಡುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅಂದು ಬೆಳಗ್ಗೆ 10:30 ಉದ್ಘಾಟನಾ ಕಾರ್ಯಕ್ರಮ.

0: ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರನ್ನು ಸ್ವಾಗತಿಸಿದವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ರಾಮೇಗೌಡ. ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸಿಎನ್ ಹಂಚಿನಮನಿಯವರು ಸಸ್ಯಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಇವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ
1: ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನ ಇದೊಂದು ವಿನೂತನವಾದ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವು ನೋಡಿದ ಹಾಗೆ ಇವತ್ತಿನ ದಿನ ಸಾಕಷ್ಟು ಈಗ ನಾವು ಅನುಭವಿಸ್ತಾ ಇದ್ದೇವೆ, ಮಳೆ ಸುಮಾರು ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೆ ಕಾರಣ ನಾವು ಡಿಫಾರೆಸ್ಟೇಷನ್ ಅಂಥೇಳಿ ಏನು ಆ ಒಂದು ಪೆಡಂಭೂತವನ್ನು ತಗೊಂಡು ಸಾಕಷ್ಟು ಗಿಡಗಳನ್ನು ಕಡಿದು ನಾವು ಅರ್ಬನೀಕರಣ ನಗರೀಕರಣ ಮಾಡ್ತಾ ಹೊರಟಿದ್ದೀವಿ. ಅದರಿಂದಾಗಿ ಇಂಥ ಒಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಕೆಲವು ಕಡೆ ಸಾಕಷ್ಟು ಮಳೆ ಆಗ್ತಾ ಇದೆ, ಕೆಲವು ಕಡೆ ಮಳೆನೇ ಇಲ್ಲ. ನಾವು ಆ್ಯಕ್ಚುಲಿ ಹೋದ ವಾರ ಮಾಡಬೇಕಾಗಿತ್ತು ಈ ಪ್ರೋಗ್ರಾಮ, ಮಳೆಗೆ ನಾವು ವೇಟ್ ಮಾಡಿದ್ವಿ, ಆದರೆ ಮಳೆ ಬರುವಂಥ ಪರಿಸ್ಥಿತಿ ಕಾಣಲಿಲ್ಲ. ಅದಕ್ಕಾಗಿ ಈ ವಾರ ಮುಗಿಸ್ಬಿಡೋಣ ಅಂಥೇಳಿ ನಾವು ಮಾಡಿದ್ದೀವಿ. ನಾವು ಬರೀ ಗಿಡ ನೆಡುವುದಲ್ಲ, ಅದನ್ನು ಕಾಪಾಡುವಂಥ ಗುರುತರ ಜವಾಬ್ದಾರಿಯನ್ನು ಕೂಡ ನಾವು ವಹಿಸ್ಕೋಬೇಕು. ಇವತ್ತಿನ ದಿನ ಈ ನಗರೀಕರಣದಿಂದ ನಾವು ಅನುಭವಿಸ್ತಿರುವುದನ್ನು ತಪ್ಪಿಸ್ಬೇಕಂದ್ರೆ ನಾವು ಪ್ರತಿಯೊಬ್ಬರೂ ಒಂದಾದರೂ ನಮ್ಮ ಮನೆಯಲ್ಲಿ ಒಂದಾದರೂ ಗಿಡವನ್ನು ನೆಡಬೇಕು. ಅದರಿಂದ ನಮ್ಮ ವಾತಾವರಣಕ್ಕೆ ಭಾಳ ಒಂದು ಅನುಕೂಲ ಆಗುತ್ತೆ. ಮತ್ತು ಅದೇ ರೀತಿಯಾಗಿ ಇವಾಗ ನಾವು ಸಾಕಷ್ಟು ಗಿಡಗಳು ನಮ್ಮ ನಡುವೆ ಇರುವಂಥ ಗಿಡಗಳು ನಶಿಸಿ ಹೋಗ್ತಾ ಇದ್ದಾವೆ. ಅವನ್ನ ನಾವು ಬರೀ ಚಿತ್ರದಲ್ಲಿ ನೋಡುವಂಥ ಪರಿಸ್ಥಿತಿ ಬರಬಾರ್ದು ಅಂಥೇಳಿ ನಾವು ಇವತ್ತಿನ ದಿನ ಬೇರೆ ಕಡೆಯಿಂದ ತಂದು ಎಷ್ಟೋ ಅವು ದುಬಾರಿ ಇದ್ದರೂ ಕೂಡ ಒಳ್ಳೊಳ್ಳೆ ಗಿಡಗಳನ್ನು ತಂದು ನೆಡುವಂಥ ಕೆಲಸಗಳನ್ನು ಮಾಡಬೇಕು. ಯಾಕಂದರೆ ಈಗ ನಾವು ಕೆಲವೊಮ್ಮೆ ನಾವು ಹೇಳ್ತಾ ಇರ್ತೀವಿ ಮಕ್ಕಳಿಗೆ ಇದು ಹುಲಿ ಇದು ಸಿಂಹ ಅಂಥೇಳಿ, ನಾವು ನೋಡೋಕ್ಕೆ ಸಿಗ್ತಾ ಇಲ್ಲವು. ಅದೇ ರೀತಿ ಮುಂದೆ ಗಿಡಗಳು ಆಗಬಾರ್ದು. ಯಾಕಂದರೆ ನಮ್ಮ ದೇಶದಲ್ಲಿರುವಂಥ ಅಗಾಧವಾದ ಅರಣ್ಯ ಸಂಪತ್ತು ಜಗತ್ತಿನ ಯಾವುದೇ ದೇಶದಲ್ಲಿಲ್ಲ. ಇವತ್ತು ನಾವು ನೀವು ಬೇರೆ ದೇಶಕ್ಕೆ ನಾವು ಯಾವಾಗಾದ್ರೂ ಹೋದಾಗ ಅಲ್ಲಿ ಬೇರೆ ದೇಶದಲ್ಲಿ ಕೂಡ ಇಂಡಿಯಾದ ಮಸಾಲೆ ಅಂಗಡಿ ಅಂಥೇಳಿ ಎಂಥ ಒಂದು ಅರಬ್ ಕಂಟ್ರಿಯಲ್ಲಿ ಹೋದರೂ ಸಿಗ್ತಾ ಇರ್ತದೆ. ಯಾಕಂದರೆ ಇವತ್ತು ನಮ್ಮ ವೆಸ್ಟರ್ನ್ ಘಾಟ ಪಶ್ಚಿಮ ಘಟ್ಟ ಅಂತೇನು ಹೇಳ್ತೀವಿ ಅದು ಲ್ಯಾಂಡ್ ಆಫ್ ಸ್ಪೈಸಸ್ ಅಂತ ಹೇಳ್ತೀವಿ. ಅಲ್ಲಿ ನಾವು ಬೆಳೆದಂಥ ಸ್ಪೈಸ್ಗಳು ಇಡೀ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ರಫ್ತಾಗಿ ಅಲ್ಲಿ ಕೂಡ ಸ್ಪೈಸ್ ಅಂಗಡಿಗಳನ್ನು ತೆರೆದಿರುವಂಥ ಉದಾಹರಣೆಗಳಿದೆ. ಅತಿ ಇಂಟೀರಿಯರ್ ಆದಂಥ ನಾನೊಮ್ಮೆ ನಾರ್ತ್ ಈಸ್ಟ್ ಆಫ್ರಿಕಾದಲ್ಲಿ ಒಂದು ಯಾವುದೇ ಒಂದು ಪ್ರೋಗ್ರಾಮಿಗೆ ನಾನು ಅತಿಥಿಯಾಗಿ ಹೋದಾಗ ಅಲ್ಲಿ ಕೂಡ ನಮ್ಮ ಎಲ್ಲ ಮಸಾಲೆ ಪದಾರ್ಥಗಳನ್ನು ಮಾರುವಂಥದ್ದನ್ನು ನಾನು ನೋಡಿದೆ. ಅಂಥ ಅಗಾಧವಾದ ಸಂಪತ್ತು ನಮ್ಮ ದೇಶದಲ್ಲಿ ಅರಣ್ಯ ಸಂಪತ್ತಿದೆ, ಅದನ್ನು ಕಾಪಾಡಿಕೊಳ್ಳುವಂಥ ಗುರುತರ ಜವಾಬ್ದಾರಿ ನಮ್ಮಲ್ಲಿದೆ. ಅದಕ್ಕಾಗಿ ಇವತ್ತೂ ಕೂಡ ನಾವೇನು ಇಲ್ಲಿ ಹೊರಗೆ ಗಿಡಗಳನ್ನು ನಾಟಿ ಮಾಡ್ತಾ ಇದ್ದೀವಿ, ಅಲ್ಲಿ ಕೂಡ ಉತ್ತಮವಾದ ಒಳ್ಳೆ ಗಿಡಗಳು ಇದ್ದಾವೆ ಮತ್ತು ಅದರಲ್ಲಿ ಒಂದು ಅಲಂಕಾರಿಕ ಸಸ್ಯಗಳನ್ನು ಕೂಡ ಸೇರಿಸಿ ಮಾಡ್ತಾ ಇದ್ದೀವಿ. ನಾವು ಮೊದಲು ಏನಾಯಿತು 1960ರಲ್ಲಿ ಹಸಿರು ಕ್ರಾಂತಿ ಅಂಥೇಳಿ ಮಾಡಿದ್ವಿ. ಅವಾಗ ಏನಾಗಿತ್ತಂದರೆ ನಮಗೆ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ದೀವಿ, ನಾವು ಉಪ್ಪಿಟ್ಟು ತಿನ್ಬೇಕಂದ್ರೆ ಅಮೆರಿಕದ ಗೋಧಿ ಮ್ಯಾಗ ಡಿಪೆಂಡ್ ಆಗಿದ್ದೀವಿ. ಆವಾಗ ನಮಗೇನು ಅನಿಸಿತ್ತು, ಇದನ್ನು ಬೇಗ ಹೇಗಾದರೂ ಮಾಡಿ ಇಳುವರಿಯನ್ನು ಹೆಚ್ಚಿಸ್ಬೇಕಂಥೇಳಿ ನಾವು ಹೈಲ್ಡಿಂಗ್ ವೆರೈಟಿ ಯೂಸ್ ಮಾಡಿದ್ವಿ. ಸಾಕಷ್ಟು ಫರ್ಟಿಲೈಜರ್, ಕೆಮಿಕಲ್ ಫರ್ಟಿಲೈಜರ್ ಹಾಕಿ ಬರೀ ನಾವು ಲಕ್ಷ ಕೊಟ್ಟಿದ್ದು ಒಟ್ಟು ಇಳುವರಿ ಜಾಸ್ತಿ ಆಗಬೇಕು, ನಮ್ಮ ಜನಕ್ಕೆ ಆಹಾರವನ್ನು ಒದಗಿಸ್ಬೇಕು ಅನ್ನುವಂಥ ಗುರಿ ಇಟ್ಟುಕೊಂಡು 1960ರಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿದರು. ಆದರೆ ಇವತ್ತಿನ ದಿನ ಆ ಒಂದು ಏನು ಇಳುವರಿಯ ಜೊತೆಗೆ ಗುಣಮಟ್ಟದ ಆಹಾರಕ್ಕೆ ಭಾಳ ಆದ್ಯತೆ ನಾವು ಕೊಡಬೇಕಾಗಿದೆ. ಯಾಕಂದರೆ ಇವತ್ತು ನೀವು ನೋಡಿರ್ಬೋದು ಎಷ್ಟೋ ಜನ ಕ್ಯಾನ್ಸರ್ ರೋಗಿಗಳು ಆಗ್ತಾ ಇದ್ದಾರೆ, ಅತಿ ಸಣ್ಣ ವಯಸ್ಸಿನ ಮಕ್ಕಳು ಕೂಡ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮಲ್ಲಿರುವಂಥ ಕಲುಷಿತ ಆಹಾರ. ನಾವು ಮೊದಲು ತೆರೆ ಹೊಡೆದು ಕೆರೆ ನೀರನ್ನು ಕುಡಿತಾ ಇದ್ವಿ ಚಿಕ್ಕವರಿದ್ದಾಗ, ಈಗ ಬಾಟ್ಲಿ ನೀರಲ್ಲಿ ಕೂಡ ವಿಷ ಬರ್ತಾ ಇದೆ. ಅದಕ್ಕೆ ಇವತ್ತಿಗೆ ನಾವು ಎಚ್ಚೆತ್ತುಕೊಳ್ಳಲೇಬೇಕು. ನೆಗಡಿ ಮತ್ತು ಕೆಮ್ಮು ಬಂದ ಹಾಗೆ ಕ್ಯಾನ್ಸರ್ ಬರ್ತಾ ಇದೆ. ನಾವು ಇವತ್ತು ಎಚ್ಚೆತ್ತುಕೊಳ್ಳಲಿಲ್ಲ ಅಂದ್ರೆ ಮುಂದಿನ

0: ಜನಾಂಗಕ್ಕೆ ನಾವು ಉತ್ತಮವಾದ ವಾತಾವರಣ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇಂಥ ಪ್ರೋಗ್ರಾಮ್ಗಳು ಭಾಳ ಒಂದು ವಿನೂತನವಾದ ಪ್ರೋಗ್ರಾಮ್ಗಳು. ಇದರಿಂದ ಜನರಲ್ಲಿ ಅವೇರ್ನೆಸ್ ಬರಲಿ, ಅವರು ಕೂಡ ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ಅಟ್ಲೀಸ್ಟ್ ತಮ್ಮ ಒಂದು ಮನೆ ಎಲ್ಲೇ ಒಂದು ಜಾಗ ಸಿಕ್ಕರೆ ಅಲ್ಲಿ ಗಿಡ ನೆಟ್ಟು ಅದನ್ನು ವಾತಾವರಣ ಒಂದು ಶುದ್ಧೀಕರಣ ಆಗಲಿ ಅಂಥೇಳಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವನ್ನ ನಾವು ಉಳಿಸಿಕೊಳ್ಳುವಂಥ ಜವಾಬ್ದಾರಿನೂ ಕೂಡ ನಮ್ಮಲ್ಲಿದೆ. ಇವತ್ತು ಮೈಸೂರು ಸುಂದರವಾಗಿದೆ, ಅದನ್ನು ನಾವು ಉಳಿಸಿ ಮುಂದಿನ ಮಕ್ಕಳಿಗೂ ಕೂಡ ಆ ಸುಂದರ ನಗರವನ್ನು ಬಿಟ್ಟು ಹೋಗಬೇಕನ್ನುವಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ತಗೋಬೇಕು. ಯಾಕಂದರೆ ಇವತ್ತು ನೀವು ಬೆಂಗಳೂರು ಕೆಲವೊಂದು ಊರುಗಳನ್ನು ನೋಡಿದರೆ ಅಲ್ಲಿ ನೀವು ಹೋಗಲಿಕ್ಕೆ ಆಗೋದಿಲ್ಲ. ನಾನು ಲಾಸ್ಟ್ ವೀಕ್ ಪಾಟ್ನಾಗೆ ಹೋಗಿದ್ದೆ, ಪಾಟ್ನಾದಿಂದ ಮುಂದೆ ಒಂದು ಊರು ಅರಾ ಅಂತ ಹೋಗಿದ್ದೆ. ಅಲ್ಲಿ ಜನಜೀವನ ನೋಡಿಬಿಟ್ರೆ ಆ ಮೈಸೂರಿಗೆ ಯಾವಾಗ ಹೋದೇನಪ್ಪ ಅಂಥೇಳಿ ಅನಿಸುವಂಥ ಪರಿಸ್ಥಿತಿ ಅಲ್ಲಿಗಿದೆ. ಅಲ್ಲಿ ಅದು ಸ್ಥಳವೂ ಕೂಡ ಭಾರತ ದೇಶದಲ್ಲೇ ಇದೆ. ಒಂದು ರೋಡ್ ಸರಿಯಾಗಿಲ್ಲ, ಒಂದು ಒಳ್ಳೆಯ ಗಿಡಗಳನ್ನು ನೆಟ್ಟಿಲ್ಲ, ವಾತಾವರಣ ಮರುಭೂಮಿ ಥರ ಇದೆ. ಆ ರೀತಿ ನಮ್ಮ ನಗರನೂ ಆಗಬಾರದು ಅನ್ನೋದು ನಮ್ಮೆಲ್ಲರ ಆದ್ಯತೆ ಇರಬೇಕು. ಅದೇ ರೀತಿಯಾಗಿ ಈ ಒಂದು ನಮ್ಮ ಜನಾಂಗಕ್ಕೆ, ನಾವು ಮುಂದಿನ ಜನಾಂಗಕ್ಕೆ ಅಟ್ಲೀಸ್ಟ್ ಏನೂ ಕೊಡಲಿಲ್ಲ ಅಂದರೂ ಉತ್ತಮವಾದ ಮಣ್ಣು ಗಾಳಿ ನೀರನ್ನು ಕೊಟ್ಟು ಹೋದರೆ ನಾವು ಇವತ್ತು ಜೀವನ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ಉದ್ಘಾಟನೆ ನೆರವೇರಿಸಿಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಒಂದು ದಿವಸದ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬೆಂಗಳೂರಿನ ಸಂಸೃಷ್ಟಿ ಟೆಕ್ನಾಲಜಿಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಟಿಎನ್ ಗುರುಪ್ರಸಾದ್ ಅವರು ಮಾತನಾಡುತ್ತಾ,
2: ನಮಸ್ಕಾರ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ನಾವು ಶುರು ಮಾಡಿದ್ದೆ ಈ ಪ್ರಕೃತಿ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡು ಪ್ಯಾಷನ್ ಬೆಳೆಸ್ಕೊಂಡಿರೋ ಒಂದು 4-5 ಜನ ವಿವಿಧ ಕ್ಷೇತ್ರಗಳಲ್ಲಿ ನುರಿತರಾಗಿರುವಂಥ ಎಲ್ಲ ತಜ್ಞರು ಸೇರಿಕೊಂಡು ಒಂದು ಸಂಸ್ಥೆ ಹುಟ್ಟಾಕಿದ್ವಿ ಆಲ್ಮೋಸ್ಟ್ ಒಂದು ದಶಕಗಳ ಹಿಂದೆ. ಈ ಸಂಸೃಷ್ಟಿ ಅನ್ನೋದೊಂದನ್ನು ನಾವು ಹೆಸರಿಟ್ಟಿದ್ದು ಹೌ ಕ್ಲೋಸ್ಲಿ ನಾವು ಈ ಪ್ರಕೃತಿ ಜೊತೆಗೆ ಹೇಗೆ ಹೊಂದ್ಕೊಂಡು ಜೀವನ ನಡೆಸ್ತೀವಿ ಅನ್ನೋದು. ಸೊ ಈ ನಮ್ಮಲ್ಲಿ ಮೂಲ ಕಾರಣಗಳು ಈಗ ನಮ್ಮದು ಆಹಾರ, ಆರೋಗ್ಯ, ಸೌಂದರ್ಯ ಅಂತ ಈ ಮೂರು ಒಂದು ಇದನ್ನು ಇಟ್ಕೊಂಡು ನಾವು ಹೇಗೆ ಮಿನಿಮಲಿ ಪ್ರೊಸೆಸ್ಡ್ ಮತ್ತು ಆದಷ್ಟು ರಸಾಯನಿಕ ಮುಕ್ತವಾದ ಜೀವನವನ್ನು ನಡೆಸ್ಬೋದು ಅನ್ನೋ ಒಂದು ಸುತ್ತಲೂ ಒಂದು ಆ ಒಂದು ದಿಕ್ಕಿನಲ್ಲೇ ವರ್ಕ್ ಮಾಡ್ತಾ ನಾವು ಸಾಕಷ್ಟು ಸಾಮಾಜಿಕ ಒಂದು ಸೋಷಿಯಲ್ ಇನ್ನೋವೇಷನ್ಸ್ ಅಂತಲೇ ಕರಿಬೋದು. ಆ ದೃಷ್ಟಿನಲ್ಲೇ ನಾವು ಕೆಲಸ ಮಾಡ್ತಾ ಬಂದ್ವಿ. ಸೊ ಈ ಇದರಲ್ಲಿ ನಮ್ಮದು ಪ್ರಮುಖವಾಗಿ ಆರೋಗ್ಯದ್ದು, ಇವಾಗ ಸೇ ಒಂದು ಫ್ಲೋರ್ ಕ್ಲೀನರ್ ಇರ್ಬೋದು, ಸಾಕಷ್ಟು ಜೀವನ ಶೈಲಿಗಳನ್ನ ನಾವು ಬದಲಾಯಿಸ್ಕೊಳ್ಬೇಕು. ಇದರಿಂದನೇ ಸಾಕಷ್ಟು ನಮಗೆ ಕಾಯಿಲೆಗಳು ಈ ಥರದ್ದೆಲ್ಲ ಮಾರಾಟಕ್ಕಾಗ್ತಾ ಇದೆ. ಈಗ ನಮ್ಮಲ್ಲಿ ಪ್ರಕೃತಿ ದತ್ತವಾಗಿ ಹಿಂದಿನ ಪದ್ಧತಿಗಳಿಂದ ನಾವು ಸಾಕಷ್ಟು ಡಿವಿಯೇಟು ಆಗಿದ್ದೀವಿ. ಅದರಿಂದನೂ ಇದು ತುಂಬ ಇದೆ. ನಮ್ಮ ಒಂದು ಏನು ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಥವಾ ನಮ್ಮದೇನು ಪ್ರಾಚೀನ ಪದ್ಧತಿಗಳೇನಿತ್ತೋ ಅದರಲ್ಲಿ ನಮ್ಮ ಈವನ್ ಮೊನ್ನೆ ಯಾವುದೋ ಒಂದು ಇದರಲ್ಲೂ ಸಭೆಯಲ್ಲೂ ಹೇಳ್ತಾ ಇದ್ರು ಈ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಎಲ್ಲ ನಮ್ಮ ಜೀವನ ಶೈಲಿನಲ್ಲೇ ಬಂದ್ಬಿಟ್ಟಿದೆ ಅಂತ. ಆದಷ್ಟು ಅದರಲ್ಲೇ ಎಲ್ಲ ಎಷ್ಟೊಂದು ನಾವು ಕಮ್ಮಿ ಮಾಡ್ಬೋದು. ಪ್ರಕೃತಿಗಿನ ಜೊತೆಗೆ ಹೊಂದ್ಕೊಂಡು ಹೋಗುವಂಥದ್ದು, ಆರಾಧಿಸೋ ಅಂಥದ್ದು ನಮ್ಮದ ಒಂದು ಪರಂಪರೆಯಲ್ಲೇ ಬಂದಿರೋದು. ಸೊ ಹಾಗಾಗಿ ಈ ಒಂದು ಸುತ್ತಮುತ್ತ ಎಲ್ಲ ಜನಗಳನ್ನು ಒಂದು ನಾವು ಅವ್ರಿಗೆ ಆ ಪ್ರಾಕ್ಟೀಸ್ ಚೇಂಜ್, ಹ್ಯಾಬಿಟ್ ಚೇಂಜ್ ಮಾಡೋದು ಆ ಥರದಲ್ಲಿ ಒಂದು ನಮ್ಮದು ಸಂಸ್ಥೆ ಕೆಲಸ ಮಾಡೋ ಒಂದು ಪ್ರಯತ್ನ ಪಡ್ತಾ ಇದ್ವಿ. ಸೊ ಇದರಲ್ಲಿ ಮೂಲವಾಗಿ ನಾವು ಆರೋಗ್ಯದ್ದು ಆಯುರ್ವೇದ ಬೇಸ್ಡ್ ಸಿಸ್ಟಮ್ಸಲ್ಲಿ ಶ್ರೀ ಶಾರದಾ ಆಯುರ್ವೇದ ಅಂತ ಒಂದು ಸಂಸ್ಥೆ ನಮ್ಮದೇ ಒಂದು ಸಂಸ್ಥೆ. ಅದು ಮೂಲತಃ ಈ ಸಾಕಷ್ಟು ಕಾಮನ್ ಡಿಸೀಸಸ್ ಇವಕ್ಕೆಲ್ಲ ಈ ಮೇಯ್ನ್ ನಮ್ಮ ಹೆರ್ಬಲ್ ಏನು ರೆಸ್ಟೋರೇಟಿವ್ಸು ಈ ಪ್ರಕೃತಿ ದತ್ತು ಆಯುರ್ವೇದ ಏನು ಹೇಳಿದ್ಯೋ ಗಿಡಮೂಲಿಕೆಗಳಿಂದ, ಆಮೇಲೆ ಆಹಾರನೇ ನಮ್ಮ ಸಿಸ್ಟಮ್ಮೇ ಹೇಳಿದ್ದು ನಿಮ್ಮ ಅಡುಗೆ ಮನೆಯೇ ನಿಮ್ಮ ಆರೋಗ್ಯ ಅಂತ. ಈಗ ವೆಸ್ಟರ್ನವರೆಲ್ಲ ಒಂದು ಕಾಲ ಹಿಂದೆ ಈ ಕೋವಿಡ್ ಮುಂಚೆ ಅಂತೂ ಅಡುಗೆ ಮನೆಯೇ ಬೇಡ ಅನ್ನೋ ಥರ ಪರಿಸ್ಥಿತಿ ಬಂದಿತ್ತು. ಬಟ್ ಆ ಒಂದು ಇದರಿಂದ ಸಾಕಷ್ಟು ಕಾಯಿಲೆಗಳು ಹೆಚ್ಚಾಗ್ತವೆ. ಎಷ್ಟೋ ಒಂದು ಸ್ಟಡೀಸ್ ಹೇಳ್ತು ಕೋವಿಡ್ನಲ್ಲಿ ಬೇರೆ ಹೊರಗಡೆ ಇದೆಲ್ಲ ಕಮ್ಮಿ ಆದಾಗ ಮನೇಲಿ ಮಾಡ್ಕೊಂಡು ತಿಂದಾಗ ಎಷ್ಟೋ ಕಾಯಿಲೆಗಳು ಪೇಷೆಂಟ್ಗಳು ಇದನ್ನು ಕಮ್ಮಿ ಆಗಿದೆ. ಸೊ ಮೂಲತಃ ಆಹಾರನೇ, ಆಹಾರ ಎಲ್ಲಿಂದ ಬರುತ್ತೆ, ಒಳ್ಳೆ ಕೃಷಿಯಿಂದ. ಸೊ ಕೃಷಿ ಹೀಗೆ ನಾವು ಈ ಸುತ್ತಮುತ್ತಲು ಇದರಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದೇ ಆದ ಒಂದು ಶ್ರೀ ಸಚ್ಚಿದಾನಂದ ಪ್ರತಿಷ್ಠಾನ ಅಂತ ಒಂದು ಟ್ರಸ್ಟು ಇದೆ. ಅದರಲ್ಲಿ ಎಜುಕೇಷನ್ ಪ್ರೋಗ್ರಾಮ್ಸ್, ವುಮೆನ್ ಎಂಪವರ್ಮೆಂಟು, ಮತ್ತು ನಮ್ಮ ರೈತರಿಗೆ ನಮ್ಮ ಪದ್ಧತಿಗಳು ಹೇಳ್ಕೊಡೋದು, ಅದರ ಪೂರಕವಾದ ಇದನ್ನೇ ಉಪಯೋಗಿಸಿ ಅವ್ರಿಗೂ ತೊಂದರೆ ಆಗ್ದಂಗೆ ಇಳುವರಿನೂ ಕಾಪಾಡಿಕೊಂಡು ಮಾಡಲ್ ಥರನೂ ಮಾಡಿದ್ದೀವಿ. 1 ಎಕರ್ ಮಾಡಲ್ ಪ್ಲಾಟ್ ಥರ ಅದೆಲ್ಲ ಸಾಕಷ್ಟು ಸುತ್ತಮುತ್ತಲು ಮಾಡೋದು ಪ್ರಯತ್ನದಲ್ಲಿದ್ದೀವಿ. ಈಗ ನಮ್ಮ ಪ್ರಕಾಶ್ ಸರ್ ಅವರು ಇದರಲ್ಲೂ ಒಂದು ಆ ಥರದ್ದೊಂದು ಮಾಡಲ್ ಪ್ಲಾಟ್ ಮಾಡೋ ಒಂದು ಯೋಜನೆ ಶುರುವಾಗಿದೆ, ಅಲ್ಲೂ ಮಾಡ್ತಾ ಇದ್ದೀವಿ. ಸೊ ಈ ಆ್ಯಕ್ಟಿವಿಟೀಸು ಆಮೇಲೆ ಗಿಡಗಳದು ಅಷ್ಟೇ, ನಮ್ಮ ಶಾಸ್ತ್ರದಲ್ಲಿ ಸಾಕಷ್ಟು ಇದೆ. ಒಂದೊಂದು ಕಾಯಿಲೆಗೂ ಒಂದೊಂದು ಗಿಡಗಳು ಸುತ್ತಲೂ ಕೂತ್ಕೊಂಡ್ರೆ ಗಾಳಿ ಕುಡಿದ್ರೆ ಎಷ್ಟೋ ನಿಮ್ಗೆ ರಿಲೀಫ್ ಸಿಗುತ್ತೆ ಅನ್ನೋದಿದೆ. ಆ ಒಂದು ನಿಟ್ಟಲ್ಲೂ ನಾವು ಆ ಶಾಸ್ತ್ರದ್ದೇ ಕೆಲವು ವನಗಳು ಅವನ್ನೆಲ್ಲ ಸಣ್ಣ ಸಣ್ಣ ಕಾಂಪ್ಯಾಕ್ಟಾಗಿ, ಇವಾಗ ನಿಮ್ಗೆ ಆ ಡೈಜೆಸ್ಟಿವ್ ಡಿಸಾರ್ಡರ್ ಅಥವಾ ಈಗ ಇದು ಅದ್ರ ಬಗ್ಗೆ ಏನಾದ್ರು ತೊಂದರೆ ಇದ್ದರೆ ಆ ಸುತ್ತಲೂ ಗಿಡಗಳು ಬಳ್ಳಿಗಳು ಇವು ಉಪಯೋಗಿಸೋದು, ಅದರ ಗಾಳಿ ಸೇವನೆ ಮಾಡೋದ್ರಿಂದ ಎಷ್ಟೋ ನರಗಳಿಗೆ ಸಂಬಂಧಪಟ್ಟಿದ್ದು ಈ ಥರದ್ದು ಒಂದೊಂದು ಹಂತವಾಗಿ ತುಂಬ ಹೋಗ್ತಾ ಹೋಗ್ತಾ ಸಾಕಷ್ಟು ವಿಶೇಷತೆಗಳು, ಸಾಕಷ್ಟು ಪ್ರಕೃತಿನಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ನಾವು ಅದನ್ನು ಗುರುತಿಸ್ಕೊಂಡು ಅದನ್ನು ಅಳವಡಿಸ್ಕೊಳ್ಳೋದು ಒಂದು ಮುಖ್ಯವಾದ್ದು. ಈಗ ಒಂದು ಫ್ಲೋರ್ ಕ್ಲೀನರ್ ಉಪಯೋಗಿಸೋದೆ ನಮಗೆ ಕೆರೆಗಳು ಹಾಳಾಗ್ತಿದೆ, ಅದರಿಂದ PCOD ಅನ್ನೋದು ಅದೊಂದು ಭೂತದ ಥರ ಕಾಡ್ತಾ ಇದೆ. ಈಗಂತೂ ಎಲ್ರಿಗೂ ನಾವು ಸಂತಾನಹೀನತೆ ಈ ಥರದ್ದೆಲ್ಲ ಇದು ಒಂದು ಕಾರಣ ಮುಖ್ಯ. ಈ ಕೆಮಿಕಲ್ ಬೇಸ್ಡು ಫ್ಲೋರ್ ಕ್ಲೀನರು ಈ ಥರದ್ದೆಲ್ಲ ಸಾಕಷ್ಟು ಇಂಥವೆಲ್ಲ ಇದೆ. ನಮ್ಮಲ್ಲಿ ಒಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ಇಂಥವಕ್ಕೆಲ್ಲ ನಾವು ತಡೆಗಟ್ಬೋದು. ಆಮೇಲೆ ಪ್ರಿವೆಂಟಿವ್ ಆಸ್ಪೆಕ್ಟೇ ನಮ್ಮಲ್ಲಿ ಜಾಸ್ತಿ ಇದೆ. ನೀವು ರೋಗ ಬರ್ಸ್ಕೊಳ್ಳೋಕೆ ಮುಂಚೆನೆ ನೀವು ಬರೀ ಸುಮ್ಮನೆ ರೋಗ ಇಲ್ಲದೇ ಇರೋದು ಆರೋಗ್ಯ ಅಲ್ಲ, ಅದಕ್ಕೆ ತಡೆಗಟ್ಕೊಂಡು ನೀವು ಶಕ್ತಿಯುತವಾಗಿ ಇರೋದನ್ನೇ ಆರೋಗ್ಯ ಅಂತ ಆಯುರ್ವೇದ ಹೇಳ್ತಾ ಬಂದಿದೆ ತುಂಬ ವರ್ಷಗಳಿಂದ. ಈ ನಿಟ್ಟಿನಲ್ಲಿ ಆಹಾರ, ಆರೋಗ್ಯ, ಸೌಂದರ್ಯ ಇದು ಸುತ್ತಮುತ್ತಲೇ ನಾವು ಸಾಕಷ್ಟು ರಿಸರ್ಚ್ ಬೇಸ್ಡ್ ಅಂದರೆ ನಾವು ಅಂದರೆ ಬ್ಲೆಂಡಿಂಗ್ ಅವರ್ ಇನೋವೇಷನ್ ವಿತ್ ಅವರ್ ಟ್ರೆಡಿಷನ್ ಅಂತ ಆ ಒಂದು ಘೋಷವಾಕ್ಯದಲ್ಲೇ ನಾವು ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದೀವಿ. ಸೊ ಈ ಒಂದು ನಿಟ್ಟಲ್ಲಿ ನಾವು ಕೇಶವಮೂರ್ತಿಗಳನ್ನ ಭೇಟಿ ಮಾಡಿದಾಗ ನಮಗೂ ಒಂದು ಸದಾವಕಾಶ ಒದಗಿಸ್ಕೊಟ್ರು. ಸೊ ನಾವು ಈ ಥರ ಕಾರ್ಯಕ್ರಮಗಳನ್ನು ನಾವು ಸಕ್ರಿಯವಾಗಿ ಪಾಲ್ಗೊಳ್ತೀವಿ ಸರ್ ಏನಿದ್ರು. ಆದರೆ ನಮ್ಮ ಹಂಚಿನ ಮಿನಿ ಸರ್ ಹೇಳಿದಾಗೆ ನಾವು ಹಾಕೋದು ದೊಡ್ಡದಲ್ಲ, 1,000-2,000 ಅಂತ ಹಾಕ್ಬಿಟ್ಟು ಎಲ್ಲ ಕಡೆ ಫೋಟೋ ಹಾಕ್ಕೊಳ್ತೀವಿ, ಆಮೇಲೆ ನೆಕ್ಸ್ಟ್ 15 ದಿನ ತಿಂಗಳಾದ್ಮೇಲೆ ಅದೇನಾಯಿತು ಅನ್ನೋದು ನೋಡೋರು ಬೇಕು. ಸೊ ನಾನು ಮೊದಲು ಕೇಶವಮೂರ್ತಿ ಸರ್ಗೆ ಹೇಳಿದೆ, ಸರ್ ನಾವು ಮೇಂಟೈನ್ ಮಾಡ್ತೀವಿ ಸರ್, ಯಾರು ಮಾಡಲಿ, ನಾವು ಒಂದು 6 ತಿಂಗಳು ವರ್ಷ ಆ ಥರ ಮುಂದುವರ್ಸ್ಕೊಂಡು ನಾವು ಮೇಂಟೈನ್ ಮಾಡೋಕ್ಕೆ ಮಾಡ್ತೀವಿ. ಯಾಕಂದರೆ ಎಲ್ಲ ಕಡೆ ಇದೊಂದು ಇದಾಗ್ಬಿಟ್ಟಿದೆ. ನಾವು ವಾಲ್ಯೂಮು ಆ ರೇಸ್ಗೆ ಹೋದಾಗ ಅದರಲ್ಲಿ ಎಷ್ಟು ಉಳಿತು ಎಷ್ಟಾಯಿತು ಅನ್ನೋದೇ ಲೆಕ್ಕ ಸಿಕ್ಕಲ್ಲ. ಹಾಗಾಗಿ ನಾವು 10 ಹಾಕಿದ್ರೂ ಅದನ್ನಾರು ಉಳಿಸ್ಕೊಂಡು ಅದನ್ನು ಕಾಪಾಡ್ಕೊಂಡು ಬರೋದೇ ಒಂದು ದೊಡ್ಡ ಕರ್ತವ್ಯ ಇದಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮದು ಈವನ್ ಎಜುಕೇಷನ್ನು ಈ ಥರದ್ದು ಕಾರ್ಯಕ್ರಮ ನಮ್ಮದು ಅಂಗಸಂಸ್ಥೆ ಪ್ರತಿಷ್ಠಾನ ಟ್ರಸ್ಟ್ ಇದೆ, ಅಲ್ಲಿಂದನೂ ಉಪಯೋಗಿಸ್ಕೊಳ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವು ವ್ಯಾಲ್ಯೂ ಅಡಿಷನ್ನು ರೈತರಿಗೆ ಅಥವಾ ರೈತರ ಬೆಳೆಗಳಿಗೆ ಒಂದು ವ್ಯಾಲ್ಯೂ ಅಡಿಷನ್ ಮಾಡೋದು ಈ ಥರದ್ದೆಲ್ಲ ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜೀಸು ನಮ್ಮ 5 ಜನ ಡೈರೆಕ್ಟರ್ಗಳಿದ್ದೀವಿ, ಅದರಲ್ಲಿ ಹೇಳಿದಂಗೆ ಎಲ್ಲರಿಗೂ ಆ ಪರಿಣಿತಿ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವೆಲ್ರಿಗೂ ಅವಕಾಶಗಳು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನನ್ನ ಅವಕಾಶ ಕೊಟ್ಟಿದ್ದ ಧನ್ಯವಾದಗಳನ್ನು ತಿಳಿಸ್ತಾ ನಂದು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.
1: ಮತ್ತೋರ್ವ ಅತಿಥಿಗಳಾದ ಮೈಸೂರಿನ ಮಸ್ಟೇಟ್ ಮಶ್ರೂಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ NM ನಂದೀಶ್ ಕುಮಾರ್ ಅವರು ತಮ್ಮ ಭಾಷಣದಲ್ಲಿ,
3: ನಮಸ್ಕಾರ. ಒಂದು ಮರ ನೆಡೋದಕ್ಕೆ ಅತ್ಯುತ್ತಮ ಸಮಯ 20 ವರ್ಷದ ಹಿಂದೆ, ಅದರ ನೆಕ್ಸ್ಟ್ ಸೆಕೆಂಡ್ ಚಾನ್ಸ್ ಇಂದು ಅಂತ ಹೇಳ್ತಾರೆ. ಈ ಮಾತು ಬಹಳ ಅರ್ಥಪೂರ್ಣವಾಗಿದೆ. ಈ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನ ಮಾಡಿದ ಸಂಘಟಕರಿಗೆ ನನ್ನ ಧನ್ಯವಾದಗಳು. ಕರ್ನಾಟಕದ ಸಾಲು ಮರದ ತಿಮ್ಮಕ್ಕ ತುಳಸಿಗೌಡ, ಅಸ್ಸಾಂನ ಜಾದವ್ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಜಾದವ್ ಪನೆಂಗ್ ಅವರು ತಮ್ಮ ಜೀವನವನ್ನೇ ಗಿಡ ನೆಟ್ಟು ಗಿಡದಿಂದ ಗಿಡನ ಮರ ಮಾಡಿ ಫಾರೆಸ್ಟ್ ಮಾಡೋದಕ್ಕೆ ಸಮರ್ಪಿಸಿಕೊಂಡಿದ್ದಾರೆ. ಅವರ ಜೀವನ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ. ಈ ಆದರ್ಶವನ್ನು ಮುಂದೆ ಇಟ್ಕೊಂಡು ನಾವು ಪಾಲಿಸ್ಕೊಂಡು ಈ ಆದರ್ಶವನ್ನು ಅಳವಡಿಸ್ಕೊಂಡು ನಾವೆಲ್ಲರೂ ಇಲ್ಲಿ ನೆರೆದಿರುವ ಎಲ್ಲರೂ ಕನಿಷ್ಠ ಇವತ್ತು ಒಂದು ಗಿಡನ ನೆಟ್ಟು ಆ ಗಿಡನ ಮರವಾಗಿ ಬೆಳೆಸೋಣ. ಒಂದು ಮರ 1,000 ಜೀವಿಗಳಿಗೆ ಆಶ್ರಯ ಕೊಡುತ್ತೆ, ನಮಗೆ ಆಮ್ಲಜನಕ ಕೊಡುತ್ತೆ. ಇದು ಸಾಮಾನ್ಯವಾದ ಪ್ರೋಗ್ರಾಮ್ ಅಲ್ಲ. ಇದು ಇಲ್ಲಿ ಯಾರು ದುಡ್ಡು ಕಾಸು ಮಾಡೋದಕ್ಕೆ ಹೇಗೆ ನಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಬಂದಿಲ್ಲ. ಇಲ್ಲಿ ಬಂದಿರೋದು ನಮ್ಮ ಪ್ರಪಂಚ ಇಂದಲ್ಲ ನಾಳೆ ಅಲ್ಲ, ನಾಳಿದ್ದು ಆಚೆ ನಾಳಿದ್ದು 1,000 ವರ್ಷ ಚೆನ್ನಾಗಿರಲಿ, ನಮ್ಮ ಮಕ್ಕಳು ಮುಂದಿನ ಜನ್ರೇಷನ್ ಏನಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೀವು ಎಲ್ಲ ನಿಮ್ಮ ಭಾಳ ಪ್ರೆಷಿಯಸ್ ಸಮಯ ತಗೊಂಡು ಇಲ್ಲಿಗೆ ಬಂದಿದ್ದೀರಾ. ನೀವೆಲ್ಲ ಬೇರೆ ಕಡೆ ಇರ್ಬೋದಾಗಿತ್ತು, ಬೇರೆ ಕೆಲಸ ಮಾಡ್ಕೋಬೋದಾಗಿತ್ತು, ಇಷ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಪರಿಸರ ಉಳಿಸಿದ್ರೆ ನಮ್ಮನ್ನ ಪರಿಸರ ಉಳಿಸುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್.
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಕೃಷಿಕರಾದ ಡಿಟಿ ಪ್ರಕಾಶ್ ಅವರು ಮಾತನಾಡುತ್ತಾ,
4: ನಾವೆಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಯಾಕೆ ಭಾಗಿಯಾಗ್ತಾ ಇದ್ದೀವಿ ಹೇಳಿ. ಎಲ್ಲೋ ನಮಗೊಂದು ತುಡಿತಾ ಇದೆ, ನಮ್ಮ ಪರಿಸರ ನಾಶನವಾಗ್ತಾ ಇದೆ.

0: ನಮ್ಮ ಪರಿಸರ ಹಾಳಾಗ್ತಾ ಇದೆ. ಇದನ್ನು ಹೀಗೆ ಬಿಟ್ಟರೆ ನಮ್ಮ ಮುಂದಿನ ಪೀಳಿಗೆಗೆ ಭಾಳ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಸಣ್ಣ ತುಡಿತ ಎಲ್ಲೋ ನಮ್ಮಲ್ಲಿದೆ. ಹಾಗಾಗಿ ಬೇರೆ ಬೇರೆ ಕೆಲಸಗಳಿದ್ರೂ ಅದನ್ನು ಬಿಟ್ಟು ಇವತ್ತು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದೀವಿ. ನನ್ನ ಇಲ್ಲಿ ಪ್ರಗತಿಪರ ರೈತ ಅಂತ ಹೇಳಿದ್ರು ಅಂದರೆ ಈಗ ನಾನು ಪ್ರಗತಿಪರ ರೈತ ಅಲ್ಲದೆ ಇದ್ರೂ ಹಿಂದೆ ಆಗಿರಲಿಲ್ಲ, ಈಗ ಆಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಇವರನ್ನೆಲ್ಲ ನೋಡಿ ನಮ್ಮ ಗುರುಪ್ರಸಾದ್ ಅವರು ಆಯುರ್ವೇದ ಒಂದು ಕಂಪ್ನಿ ಇದೆ ಅವ್ರದ್ದು, ಜೊತೆಗೆ ಸಾವಯವ ವ್ಯವಸಾಯದಲ್ಲಿ ಕೂಡ ಅವರು ತುಂಬ ಟ್ರೈನಿಂಗ್ ಕೊಡ್ತಾರೆ. ಹಾಗಾಗಿ ನಮ್ಮ ನಂದೀಶ್ ಅವರಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾ ಅವ್ರ ಬಗ್ಗೆ ಕೇಳ್ತಾ ಇದ್ದೆ. ಬಹಳ ಒಂದು 20 ಕೋಟಿಯಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿ ಮಸ್ಟ್ ಈಟ್ ಮಶ್ರೂಮ್ಸ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಮಾಡಿದ್ದಾರೆ. ಅಂದರೆ ಅದಕ್ಕೆ ಅಷ್ಟು ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇದ್ರೂ ಅದನ್ನು ಒಂದು ನಿಮಿಷ ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆದ್ರೂ, 1 ಡಿಗ್ರಿ ಹೆಚ್ಚು ಕಡಿಮೆ ಆದ್ರೂ ಇಡೀ ಬ್ಯಾಚೆ ಹೊರಟೋಗುತ್ತಂತೆ. ಅದನ್ನು ಅವರು ಅಷ್ಟು 24/7 ಮಾನಿಟರ್ ಮಾಡಿದ್ರೇ ಅದರಲ್ಲಿ ಯಶಸ್ವಿ ಆಗೋಕ್ಕೆ ಸಾಧ್ಯ, ಇಲ್ಲದಿದ್ರೆ ಬಹಳ ಕಷ್ಟ ಇದೆ. ಜೊತೆಗೆ ಅಲ್ಲಿ ಅವರು ಸಾವಯವ ಗೊಬ್ಬರನ ಕೂಡ ಮಾಡ್ತಾ ಇದ್ದಾರೆ ಅದೇ ಕಂಪ್ನೀಲಿ, ಮಾಡಿಬಿಟ್ಟು ಅಟ್ ಕಾಸ್ಟ್ ಕೊಡ್ತಾ ಇದ್ದಾರೆ. ಭಾಳ ಆಶ್ಚರ್ಯ ಆಯಿತು ನನಗೆ ಕೇಳಿ. ಬೇರೆಯವರು ಇವಾಗ ಅವರಿಂದ ತೊಗೊಂಡು ನಮ್ಮ ಗೌರ್ಮೆಂಟೇ ನಮ್ಮ ರೈತರಿಗೆ ಕೊಡಬೇಕಾದ್ರೆ ಒಂದು ಮೂಟೆಗೆ 25-30 ರೂಪಾಯಿ ಚಾರ್ಜ್ ಮಾಡ್ತಾರೆ, ಇವರು 7 ರೂಪಾಯಿಗೆ ಕೊಡ್ತಾ ಇದ್ದಾರಂತೆ. ಅದು ಭಾಳ ದೊಡ್ಡ ಶ್ಲಾಘನೀಯ ಕೆಲಸ ಅವ್ರು ಮಾಡ್ತಿರೋದು. ಯಾಕೆಂತಂದರೆ ನಾವು ಸಾಯಿಲನ್ನು ಎನ್ರೀಚ್ ಮಾಡಬೇಕು. ಏನು ನಮ್ಮ ಮದರ್ ಅರ್ತ್ ಇದೆ ಅದನ್ನು ನಾವು ಕಾಪಾಡ್ಕೊಳ್ಳದೆ ಹೋದರೆ ಬರೀ ಕೆಮಿಕಲ್ಸು ಫರ್ಟಿಲೈಸರ್ಸು ಕೆಮಿಕಲ್ ಫರ್ಟಿಲೈಸರ್ಸು ಔಷಧಿಗಳು ಪೆಸ್ಟಿಸೈಡ್ಸ್ ಅವುಗಳನ್ನು ಹಾಕಿ ಮಾಡ್ತಾಯಿದ್ರೆ ಒಂದು 10-6 ವರ್ಷಗಳಲ್ಲಿ ಹಾಳಾಗ್ಬಿಡುತ್ತೆ, ಏನು ಸತ್ವನೇ ಇರೋದಿಲ್ಲ. ಹಾಗಾಗಿ ಅವಾಗ ಅದರಲ್ಲಿ ಏನು ಬೆಳೆ ಬೆಳೆಯೋಕ್ಕೆ ಸಾಧ್ಯವಾಗೋದಿಲ್ಲ. ಇದನ್ನು ಹೋಗಲಾಡಿಸ್ಬೇಕು ಅಂತಂದರೆ ಇಂಥವ್ರ ಜೊತೆ ಕೈ ಜೋಡಿಸಿ ನಾವು ಅದಕ್ಕೆ ತೊಡಗಿಸ್ಕೊಳ್ಬೇಕು. ಮೊದಲಿಂದಾಗಿ ಇದನ್ನು ಹೇಗೆ ಸಾಧ್ಯ ಅಂದರೆ ನಾವು ಅದರಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಆಗದೇ ಇದ್ದರೆ ಆ ಕೆಲಸ ಮಾಡೋದು ಯಾರು ಮಾಡ್ತಾಯಿದ್ರೋ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿ ನಾವು ಅದನ್ನು ಯಶಸ್ವಿ ಆಗೋಕ್ಕೆ ಸಹಾಯ ಮಾಡಬೇಕು. ನಾನು ಇವ್ರ ಜೊತೆ ಎಲ್ಲ ಸೇರಿದ ಮೇಲೆ ನಾನು ಯಾಕೆ ಈ ಒಂದು ಸಾವಯವ ಕೃಷಿಗೆ ಪ್ರಯತ್ನ ಮಾಡಬಾರ್ದು, ನಮ್ದು ಹೇಗಿದ್ರು ಜಮೀನಿದೆ, ಬೇಸಿಕಲಿ ಅದನ್ನು ಲ್ಯಾಂಡ್ ಡೆವಲಪ್ಮೆಂಟ್ ಕೊಟ್ಬಿಟ್ಟು ಎಲ್ಲ ಬರೀ ಲೇಔಟ್ ಮಾಡೋದ್ರ ಬದಲು ಒಂದಷ್ಟು ಜಾಗನ ಇದಕ್ಕೆ ಮೀಸಲಿಡೋಣ ಅಂತ ಹೇಳ್ಬಿಟ್ಟು ಒಂದು ಮನಸ್ಸು ಮಾಡಿದ್ದೀನಿ. ಅದೊಂದು ಈಗ ಸುಮಾರು ಒಂದು 10-6 ವರ್ಷದಿಂದನೂ ಜಮೀನಿದ್ರು ಅಲ್ಲೇನಾದರೂ ಮಾಡೋಣ ಅನ್ನೋ ಒಂದು ಬಯಕೆ ಇದೆ ನಮ್ಮಲ್ಲೆಲ್ಲ ಇದೆ. ಟ್ರ್ಯಾಕ್ಟರ್ ಇದೆ, ಕಲ್ಟಿವೇಟರ್ ಇದೆ, ಟಿಲ್ಲರ್ ಇದೆ, ವೀಡ್ ಕಟ್ಟರ್ ಇದೆ, ಎಲ್ಲ ಇದೆ. ಅದನ್ನು ಉಪಯೋಗಿಸೋರಿಲ್ಲ. ಹಾಗಾಗಿ ಎಷ್ಟೇ ದುಡ್ಡು ಖರ್ಚು ಮಾಡಿದರೂ ಇದರಲ್ಲೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ಈಗ ಇವ್ರ ಜೊತೆಗೆ ಬಂದಿದ್ದೀನಿ, ಅವರ ಮಾರ್ಗದರ್ಶನದಲ್ಲಿ ಸಾವಯವ ಬೇಸಾಯ ಶುರು ಮಾಡಿ ಏನೋ ಒಂದು ನನ್ನ ಕೈಗೆ ಆದಷ್ಟು ಕಿಂಚತ್ತು ತೊಡಗಿಸ್ಕೊಂಡು ಸಹಾಯ ಮಾಡೋಣ ಅನ್ನೋ ಒಂದಿದೆ. ಅದಕ್ಕೆ ನಿಮ್ಮೆಲ್ಲರದ್ದೂ ಸಪೋರ್ಟ್ ಬೇಕು. ಮತ್ತು ಹೀಗಾಗಿ ಇದೇ 27 ತಾರೀಕು ಇದೇ ತಿಂಗಳು ನಮ್ಮ ಜಮೀನಿನಲ್ಲೇ ಬಾನುಲಿ ಬೆಳಗು ಅನ್ನುವ ಆಕಾಶವಾಣಿಯವರ ಕಾರ್ಯಕ್ರಮ ಒಂದು ಇದೆ, ಅದನ್ನಲ್ಲೇ ನಡೆಸ್ತಾ ಇದ್ದೀವಿ. ಅವತ್ತಿನ ದಿವಸ ಸುಮಾರು 100+ ಜನ ಸಾವಯವ ರೈತರು ಬರ್ತಾರೆ, ಅವ್ರ ಪ್ರಾಡಕ್ಟ್ಗಳನ್ನು ಡಿಸ್ಪ್ಲೇ ಮಾಡಿರ್ತಾರೆ. ಹಾಗೆ ಈ ಆಯುರ್ವೇದವರು ಅವರು ಎಲ್ಲ ಬರ್ತಾರೆ. ನೀವುಗಳು ಎಲ್ಲ ಭಾಗವಹಿಸಿ ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಅವೇರ್ನೆಸ್ಸು ನಾವು ಮೊದಲು ತಗೊಂಡು ನಮ್ಮ ಸಂಬಂಧಪಟ್ಟವ್ರಿಗೆ ನಮ್ಮ ಜೊತೆಯಲ್ಲಿರೋರಿಗೆ ಅದನ್ನು ಅವೇರ್ನೆಸ್ ಕೊಟ್ಟು ನಮ್ಮ ಏನು ಈ ಮದರ್ ಅರ್ತ್ ಇದೆ ಅದನ್ನು ಹೆಚ್ಚು ವಾಸಕ್ಕೆ ಯೋಗ್ಯವಾಗೋ ರೀತಿಯಲ್ಲಿ ಮಾಡೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರದು ಸಹಕಾರ ಇದು ಕೋರ್ತಾ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿಯವ್ರಿಗೂ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.
1: ಇದೇ ಸಂದರ್ಭದಲ್ಲಿ ಪರಿಸರ ಪ್ರೇಮಿಗಳಾದ ಜಯಶಂಕರ್ ಅವರು ಸ್ವಯಂ ಪ್ರೇರಿತರಾಗಿ ಬಟ್ಟೆ ಬ್ಯಾಗ್ಗಳನ್ನು ವಿತರಿಸಿದರು. ಜಯಶಂಕರ್ ಅವರು ಮಾತನಾಡುತ್ತಾ,
2: ಭೂಮಿ ಕೆಡ್ತಾ ಇದೆ, ರಾಸಾಯನಿಕ ಆಗ್ತಾ ಇದ್ರೆ ಕೆಡ್ತಾ ಇದೆ, ನಿಜವಾಗ್ಲೂ ಕೆಡ್ತಾ ಇರೋದು ಪ್ಲಾಸ್ಟಿಕ್ ಇಂದ. ಅದೊಂದು ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ. ಬ್ಯಾಗನ್ನ ಯಾಕೆ ಕೊಡ್ತೀವಿ? ಇಲ್ಲೆಲ್ಲರೂ ನಮ್ಮ ಜನ ಬಂದಿದ್ದಾರೆ, ನೇರವಾಗಿ ಹೇಳಿ ನೀವು, ನಾನು ಬ್ಯಾಗ್ ಬಳಸ್ತಾ ಇದ್ದೀನಿ ಅಂತ ಹೇಳಿ ಯಾರಾದ್ರು ಹೇಳಿಬೇಕು. ನಾನು ತೊಗೊಂಡೋಗ್ತೀನಿ ಸರ್ ಬ್ಯಾಗ್ ಆಚೆ ಹೋಗ್ತೀನಿ. ಯಾಕೆ ನಾವು ಯಾರು ಪ್ಲಾಸ್ಟಿಕ್ನ ಬಳಸಲ್ವೋ ಅವ್ರು ನಿಜವಾದ ಪರಿಸರ ಪ್ರೇಮಿ ನಾನು ಅಂದ್ಕೊಂಡಿರೋದು. ಇದು ಪ್ಲಾಸ್ಟಿಕ್ನ ಬಳಸಿ ಬಳಸಿ ಬಿಸಾಕಿ ಭೂಮಿ ಹಾಳಾಗ್ತಾ ಇದೆ, ಅದು ಸುಟ್ಟು ವಾತಾವರಣ ಹಾಳಾಗ್ತಾ ಇದೆ. ನೀರು ಬಗ್ಗೆ ಹೇಳಿದ್ರು ನೋಡ್ರಿ, ಮುಂದೆ ಏನು ಯುದ್ಧ ನಡೆದ್ರೆ ಇದೊಂದು ಇದನ್ನು ಪುನಃ ಶುರುವಾಯಿತು, ಮತ್ತೆ ಯುದ್ಧ ನಡೆದ್ರೆ ನೀರಿಗಾಗಿ ಯುದ್ಧ ನಡೆಯೋದು. ಯಾಕೆಂದರೆ ಯಾರು ಸಹ ತಮ್ಮ ಬ್ಯಾಗ್ಗಳಲ್ಲಿ ವಾಟರ್ ಬಾಟ್ಲ್ ತಂದಿಲ್ಲ, ದೇ ಆರ್ ಯೂಸಿಂಗ್ ಓನ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ತಂದಿದ್ದಾರೆ. ನಾನು ಮಂಡಿಯಿಂದ ಬರ್ತೀನಿ, ನನ್ನ ಕೈ ಸ್ಟೀಲ್ ಬಾಟ್ಲ್ ಇರ್ತದೆ ನನ್ನ ಹತ್ರ, ಆ ಬಾಟ್ಲು ಕುಡಿಯಬಾರ್ದು ನೀರೋದು, ಕೆಟ್ಟ ನೀರೋದು. ನೀ ಮಂಡ್ಯದಿಂದ ಬರ್ತೀನಿ ರೀ, ಎಲ್ಲೇ ಮಾಡಲಿ ನೀವು. ಮೊನ್ನೆ ನಾವು 27 ಕಾರ್ಯಕ್ರಮ ಕೇಳ್ಕೊಂಡಿದ್ದೀವಿ, ನಿಮ್ಮನ್ನು ಕೇಳ್ತೀವಿ ದಯವಿಟ್ಟು ವೇದಿಕೆ ಹೀಗೆ ಇರಲಿ, ವೇದಿಕೆ ವಾಟ್ಲ್ ಬಾಟ್ಲ್ ಬರಬಾರ್ದು ಎಲ್ಲೋ. ಈಗ ಸರ್ಕಾರ ಏನು ಮಾಡಿದೆ, ತನ್ನ ಕಾರ್ಯಕ್ರಮಗಳಲ್ಲಿ ತನ್ನ ಕಾರ್ಯ ಫಂಕ್ಷನ್ ಯಾವುದು ಬಳಸ್ಬೇಡ ಅಂತ ಹೇಳಿ ಆದರೂ ಬಳಸ್ತಾರೆ. ಏನು ಮಾಡೋಕೆ ಆಗ್ತಾ ಇಲ್ಲ, ನಾವು ಬಿಡಬೇಕು ಅದನ್ನು ವಾಟ್ರ್ ಬಾಟ್ ತೊಗೊಂಡು. ಏನು ನೀವು ಇದು ಸಾಯಬ್ ಹೇಳಿ, ನೀರು ಅವತ್ತು ಹಿಂಗೆ ತಳ್ಬಿಟ್ಟು ನೀರು ಕುಡಿತಾ ಇದ್ವಿ, ಇವತ್ತು ಕುಡಿಯೋಕ್ಕಾಗಲ್ಲ, ಅದು ಕುಡಿಯ ಭೂಮಿ ಹಾಳಾಗಿದೆ ನೀರು, ಅದು ಹಾಳ ಎಲ್ಲ ಹಾಳಾಗೋಗಿದೆ ಅಂದ್ಕೊಳ್ಳಿ. ಬಟ್ ಸಿಂಗಲ್ನ ಯೂಸ್ ಪ್ಲಾಸ್ಟಿಕ್ ಬಳಸಬೇಡಿ. ನಮ್ಮ ಬರ್ತಾ ಮಾತಾಡಿಸಿದೆ ಒಬ್ಬರನ್ನ, ಒಂದು ಹುಡುಗಿ ಐಸ್ ಕ್ರೀಮ್ ತೊಗೊಂಡು ತಿಂತು.

0: ಇದ್ಲು, ನೋಡಮ್ಮ ಇದು ಬಿಸಿ ಹಾಕ್ಬೇಡ, ತೊಗೊಂಡ ಮನೆಗೆ ಹಾಕೊಂಡು ತೊಗೊಂಡು ಎಲ್ಲ ಒಂದು ಕಡೆ ಡಿಸ್ಪೋಸ್ ಮಾಡೋದನ್ನ. ರಾತ್ರಿ ಸರ್ ಸತ್ಯ, ನಮ್ಮ ಮಂಡ್ಯದ ಬಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ ಎರಡು ಮಕ್ಕಳು ಏನು ಲೇಡೀಸ್ ಮಕ್ಕಳು ಸ್ಟೂಡೆಂಟ್ಸ್ ಬರ್ತಾರೆ ಅಂತ. ಎಲ್ಲಿ ಮಕ್ಕಳು 10 ಜನ ಮಾತಾಡಿ, ಡೈಲಿ ಮಾತಾಡಿಸ್ತೀನಿ ರೀ. ಎಲ್ಲಿಯವ್ರು ನೀವು? ಸರ್ ನಾನು ಬಿಹಾರ್ನವ್ನು ಒಬ್ಳು. ಅಬ್ಬ ಖುಷಿ ಆಯ್ತು ನನಗೆ. ಒಬ್ಳು ಜಮ್ಮು ಕಾಶ್ಮೀರ. ಓಹೋ, ನಮ್ಮ ತಲೆ ಜಮ್ಮು ಕಾಶ್ಮೀರ ಅಂದೆ. ಹೌದು, ಅವ್ರ ಕೈಯಲ್ಲಿ ಪ್ಲಾಸ್ಟಿಕ್ ಕವರ್ ಇದೆ. ಓಚೆ ಆಚೆ ಬಂದು ಜಂಕ್ ಫುಡ್ ತಿನ್ಬೇಕಲ್ಲ, ಪ್ಲಾಸ್ಟಿಕ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಮ್ಮ, ಯು ಆರ್ ಎಜುಕೇಟೆಡ್ ಕಣ್ರಮ್ಮ, ನೀವು ಇಂಗ್ಲೀಷಲ್ಲಿ ಮಾತಾಡಿದೆ ಅವ್ರಿಗೆ ಹೇಳಿದೆ ಅವ್ರಿಗೆ ಇದು ಬೆಳೆಸಿ. ಅವ್ರು ಎಷ್ಟು ಖುಷಿ ಪಟ್ರು ಮಕ್ಕಳು ಅಂದರೆ, ಸರ್ ನೆಕ್ಸ್ಟ್ ಟೈಮ್ ಐ ವಿಲ್ ಬ್ರಿಂಗ್ ದಿಸ್ ಬ್ಯಾಗ್ ಸರ್ ಅಂತ ಹೇಳಿದ್ರು. ಯಾಕೆ ಇದು ಬರಲ್ಲ ಎಲ್ರಿಗೂ? ನೀವೆಲ್ಲ ಅರ್ಥ ಮಾಡ್ಕೊಡ್ರಿ ಮಕ್ಕಳು. ನಾವು ಮಾಡ್ತಾ ಇರೋದು ನಮ್ಮ ಕತೆ ಆಗೋಯ್ತು, ಬಟ್ ಮುಂದಿನ ಪೀಳಿಗೆ, ಯಾರ ಸಾಹೇಬ್ರು ಹೇಳಿದ್ರಿ ಇಲ್ಲಿ ಮೈಸೂರು ಅಥವಾ ನಮ್ಮ ಭೂಮಿ, ನಮ್ಮ ಭೂಮಿ ಏನು ಹೀಗೆ ಉಳ್ಕೋಬೇಕದು? ಮುಂದಿನ ಜನಕ್ಕೆ ನಾವು ಹೀಗೆ ಬಿಟ್ಟೋಗ್ಬೇಕು. ನೀವು ಯಾರು ಓನ್ಲಿ ನಾವು ರೆಂಟ್ ಬಾಡಿಗೆ ಹೋದ ಬಾಡಿಗೆ ಅಷ್ಟೇ, ನಾವು ಇಲ್ಲಿ ಬಾಡಿಗೆದಾರನು. ಈ ಭೂಮಿನ ಹಾಳು ಮಾಡಬಾರ್ದು ನಾವು ಯಾರೂ. ಆ ಭೂಮಿನ ಮುಂದಿನ ಪೀಳಿಗೆಗೆ ಹಾಗೆ ಬಿಟ್ಟೋಗಬೇಕು, ನೀವು ಅದನ್ನು ಉಳಿಸ್ಕೋಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಮನಸ್ಸು ಮಾಡಬೇಕು. ನಮಗೇನಪ್ಪ ಖುಷಿ ಅಂದರೆ, ಇವತ್ತು ನೋಡಿ ನಂದು ಬರ್ತಡೇ, ಇವತ್ತು ಕೇಶವಮೂರ್ತಿ ಅವಕಾಶ ಮಾಡಿಕೊಟ್ರು ನನ್ನ ಬರ್ತಡೇನಲ್ಲಿ ಇಲ್ಲಿ ಬಂದು. ಒಬ್ಬ ನಮ್ಮ ಬರ್ತಡೇನಲ್ಲಿ ಇಲ್ಲಿ ಬಂದು ಗಿಡ ನೆಡೋ ಕಾರ್ಯಕ್ರಮ ಇದೆಯಲ್ಲ ಸರ್, ಗಿಡ ನೆಡೋ ಸ್ವಲ್ಪ ಕಮ್ಮಿನ ನಾನು ಸ್ವಲ್ಪ ಓಪನ್ ಹೇಳಿಬಿಟ್ಟು ಅವಕಾಶ ಮಾಡ್ಕೋತೀನಿ ಕಡಿಮೆ. ಬಟ್ ಈ ಪ್ಲಾಸ್ಟಿಕ್ ಬಗ್ಗೆ ತುಂಬ ಹಚ್ಕೊಂಡ್ಬಿಟ್ಟಿನಿ. ಎಲ್ಲೇ ಹೋಗಲಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬೇಡ ಬೇಡ ಅಂತ ಹೇಳೋದು ನಮ್ಮ ಕತೆ. ಎಲ್ಲೇ ಹೋಗಿರಲಿ, ಯಾವ ಫಂಕ್ಷನ್ಗೆ ಹೋಗಿರಲಿ, ಅಲ್ಲೂ ಮಾತಾಡ್ತೀವಿ ವಾಟರ್ ಬಾಟ್ಲ್ ಇಡಬೇಡ್ರಿ, ಯಾಕೆ ವಾಟರ್ ಬಾಟ್ಲ್ ಇಡ್ತೀರಿ, ಯಾಕೆ ಬಳಸ್ತೀರಿ, ಇದೇ ಹೇಳ್ತಾ ಅದು. ಅದು ಕುಡಿದಿವತ್ತು ಏನಾಗಿದೆ, ಕ್ಯಾನ್ಸರ್ ಬಂದು ಜನ ಸಾಯ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ರಿ, ಪ್ಲಾಸ್ಟಿಕ್ ಕವರ್ ಬಳಸಿ ತಗೋ ಹಳ್ಳಿಗಳಲ್ಲಿ. ಒಲೆಗೆ ಹಾಕ್ತೀವಿ, ಒಂದು ಒಲೆ ಉಳ್ಕೊಡ್ದು. ಮೋದಿ ಬಂದಮೇಲೆ ಒಂದು ಒಲೆ ಉಳಿಸ್ಬಿಟ್ರು, ಯಾವುದು ನೀರು ಒಲೆ ಅಂತೀವಿ ಹಳ್ಳಿಗೆ, ನೀರು ಒಲೆ ಅಂತ ಹೇಳ್ತೀವಿ. ಆ ನೀರು ಒಲೆಗೆ ಹಾಕಿ ಹಾಕಿ ಹಾಕಿ ಸುಟ್ಟು ಇವತ್ತು ಕ್ಯಾನ್ಸರ್ ಬರ್ತಾ ಇದೆ. ಹೊರಗಡೆ ಬಿಸಾಕ್ತಾರೆ, ಅಲ್ಲಿ ಬೆಂಕಿ ಹಚ್ತಾರೆ, ಅಲ್ಲೂ ಗಾಳಿ ಸೇರ್ತದೆ, ಕ್ಯಾನ್ಸರ್ ಬರ್ತಾ ಇದೆ. ಇದೆಲ್ಲವೂ ಕಾರಣ ಅವ್ರು ಹೇಳಿದಾಗೆ ಕ್ಯಾನ್ಸರ್, ಇದು ಒಂದು ಮೂಲ ಕಾರಣ. ಸತ್ಯ ಹೇಳ್ತೀನಿ, ಇದು ಒಂದು ಖಂಡಿತ ದೊಡ್ಡ ಕಾರಣ. ನಾವು ಬಿಡ್ಬೋದು ಇದನ್ನು, ಖಂಡಿತನೂ ಬಿಡ್ಬೋದು ಇದನ್ನು. ಪ್ಲಾಸ್ಟಿಕ್ ಪೇಪರ್ ಅಂತ ಏನು ತೊಗೊಂಡು ಹೋದ್ರೆ ನೀವು ಖಂಡಿತ ಬಿಡ್ಬೋದು ಅಂತ ಹೇಳ್ತೀನಿ. ನೀವು ಯಾವುದು ಐಸ್ ಕ್ರೀಮ್ ತಿಂತಾ ಇದ್ದೀರಿ, ಸ್ಕೂಪ್ ಐಸ್ ಕ್ರೀಮ್ ಬೆಳೆಸಿ, ಪ್ಲಾಸ್ಟಿಕ್ ಸ್ಪೂನ್ ಬೆಳೆಸ್ಬೇಡಿ, ಜ್ಯೂಸ್ ಕುಡಿಬೇಕು. ಆ ಪೈಪ್ ಹಾಕ್ಬೇಕು ಅದಕ್ಕೆ, ಇನ್ನೊಂದು ಕಸ ಒಳಗೋಗ್ತದೆ ಪ್ಲಾಸ್ಟಿಕ್ ಪೈಪು. ಇಂಥವೆಲ್ಲ ಒಂದು ಸಲ ಬಳಸಿ ಬಿಸಾಕಿದ್ರೆ ಯಾವುದು ಭೂಮಿಗೆ ಹೋಗುತ್ತೋ ಅಂತ ದಯವಿಟ್ಟು ಯಾರೂ ಬಳಸಬೇಡಿ. ಈ ಒಂದು ಅವಕಾಶ ಮಾಡಿಕೊಟ್ಟ ನಿಮಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ.
1: ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮೈಸೂರು ಆಕಾಶವಾಣಿ ನಿಲಯದ ಮುಖ್ಯಸ್ಥರಾದ ಎನ್ ಕೇಶವಮೂರ್ತಿ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ,
2: ಎಲ್ರಿಗೂ ನಮಸ್ಕಾರ. ಇದು ಒಂದು ಸಂಸ್ಥೆಯ ಪ್ರಯತ್ನ ಅಲ್ಲ, ನಮ್ಮ ಜೊತೆ ತೋಟಗಾರಿಕಾ ಮಹಾವಿದ್ಯಾಲಯ ಸೇರಿದೆ, ಹಾಗೆ ಸಂಸೃಷ್ಟಿ ಟೆಕ್ನಾಲಜೀಸ್ನವರಿದ್ದಾರೆ, ಮಸ್ಟೀಟ್ ಮಶ್ರೂಮ್ನವರಿದ್ದಾರೆ, ಸಮುದ್ಯತ ಶ್ರೋತೃ ಸಂಘ ಇದೆ, ಹಾಗೆ ಆಸಕ್ತ ನಮ್ಮ ಬಾನುಲಿ ಕೇಳುಗರಿದ್ದಾರೆ. ಗಂಗೆ ಗಂಗೋತ್ರಿಯಲ್ಲಿ ಹುಟ್ಟುತ್ತೆ ಅಂತಾರೆ. ಆ ಹುಟ್ಟೋ ಜಾಗದಲ್ಲಿ ಗಂಗೆ ಹೇಗಿದೆಯೋ, ಅಂತಿಮವಾಗಿ ಕಲ್ಕತ್ತೆಯಲ್ಲಿ ಸಮುದ್ರವನ್ನು ಸೇರುವಾಗ ಗಂಗೆ ಹೇಗಿದೆ ಅನ್ನೋದನ್ನು ತಾವು ನೋಡಿದ್ರೆ, ಎಷ್ಟೊಂದು ಉಪನದಿಗಳು ಸೇರಿ ದೊಡ್ಡ ನದಿಯಾಗುವಂತೆ ಆಕಾಶವಾಣಿಯ ಜೊತೆಗೆ ಬಹಳಷ್ಟು ಸಂಸ್ಥೆಗಳು ಸೇರಿ ಈ ಆವರಣದಲ್ಲಿ ಇವತ್ತು ಗಿಡವನ್ನು ನೆಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಕೇವಲ ಗಿಡ ನೆಟ್ಟಿದ್ರು ಸಾಕಾಗಿತ್ತು, ಈ ಭಾಷಣ ಎಲ್ಲ ಯಾಕೆ ಬೇಕಿತ್ತು ಅಂತ ನೀವು ಕೇಳ್ಬೋದು. ಆದರೆ ಒಂದಷ್ಟು ವಿಚಾರಗಳು ಜನರಿಗೆ ಹೋದರೆ ಒಳ್ಳೆಯದು ಅನ್ನೋದು ನಮ್ಮ ಆಶಯ. ಹಿಂದೆಲ್ಲ ರಾಜರು ಮಾರುವೇಷದಲ್ಲಿ ಹೋಗೋರಂತೆ, ಅವ್ರ ಕೆಲಸ ಎಲ್ಲ ಮುಗಿದ್ಮೇಲೆ. ಯಾರೋ ಒಬ್ಬ ರಾಜ ಹೀಗೆ ಬೇರೆ ವೇಷ ಹಾಕ್ಕೊಂಡು ಹೋಗ್ತಿದ್ದಾಗ ಒಬ್ಬ ಹಣ್ಣು ಹಣ್ಣು ಮುದುಕ ಮಾವಿನ ಸಸಿ ನೆಡ್ತಾ ಇದ್ದ. ರಾಜ ಕೇಳ್ದ, ಇದು ಫಲ ಬಿಡೋ ಹೊತ್ತಿಗೆ ನೀನೇ ಬದುಕಿರಲ್ಲ, ಈಗ ಯಾಕೆ ನೀನು ಗಿಡ ನೆಡ್ತಿದ್ಯಾ ಅಂತ. ಆಗ ಅವ್ನು ಹೇಳಿದ್ನಂತೆ, ಈ ಗಿಡ ನನಗಾಗಿ ನೆಡ್ತಿಲ್ಲ ಕಣಪ್ಪ, ನಮ್ಮ ಮೊಮ್ಮಕ್ಕಳಿಗೆ ನೆಡ್ತಾ ಇದ್ದೀನಿ. ನಮ್ಮ ತಾತ ನೆಟ್ಟಿದ್ದನ್ನು ಇವತ್ತು ನಾನು ತಿಂತಾ ಇದ್ದೀನಿ, ಈಗ ನಾನು ನೆಡಲಿಲ್ಲ ಅಂತಂದರೆ ನಿನ್ನ ಮೊಮ್ಮಕ್ಕಳು ಏನು ತಿನ್ನಬೇಕು ಅಂತ. ಅಂದರೆ ಇವ್ರನ್ನೆಲ್ಲ ವಿಷನರೀಸ್ ಅಂತ ನಾವು ಕರಿತೀವಿ. ಇವತ್ತು ಮಂಡ್ಯ ಜಿಲ್ಲೆಗೆ ತಾವು ಹೋದರೆ ಎಲ್ಲ ಕಡೆಯೂ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರದ್ದು ಬಸ್ಟ್ಗಳನ್ನು ನೋಡ್ಬೋದು, ಪ್ರತಿಮೆಗಳನ್ನು. ಎಷ್ಟೋ ಜನರು ಮನೆಯಲ್ಲಿ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅವ್ರದ್ದು. ಯಾಕೆ ಅವ್ರನ್ನ ಪೂಜೆ ಮಾಡ್ತಾರೆ ಅಂತಂದರೆ, ಅವರು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು, ಶಿವನ ಸಮುದ್ರದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ರು, ಮೈಸೂರನ್ನು ಬೆಳೆಸಿದ್ರು ಅನ್ನೋ ಒಂದೇ ಕಾರಣಕ್ಕೆ. ಅದಕ್ಕೆ ನಾನು ಎಲ್ಲರನ್ನೂ ಕೇಳೋದು, ಮುಂದೆ ನಮ್ಮ ಫೋಟೋ ಇಟ್ಕೊಂಡು ಯಾರು ಪೂಜೆ ಮಾಡೋವಂಥ ಕೆಲಸನ ಇವತ್ತು ನಾವು ಮಾಡೋದಕ್ಕೇನಾದ್ರು ಸಾಧ್ಯ ಆದರೆ ಖಂಡಿತವಾಗೂ ಮಾಡೋಣ ಅಂಥೇಳಿ. ಹಾಗಾಗಿ ಎಲ್ಲರೂ ಇವತ್ತು ಒಂದು 90 ಗುಂಡಿಗಳಿದ್ದಾವೆ, ಈಗಾಗಲೇ ಅದಕ್ಕೆ ಬೇವಿನ ಹಿಂಡಿ ಗೊಬ್ಬರವನ್ನು ಹಾಕಿದ್ದೇವೆ. ಆಮೇಲೆ ನಮ್ಮ ಮಸ್ಟೀಟ್ ಮಶ್ರೂಮ್ಸ್ ಅವರು ಕೊಟ್ಟಿರುವಂತಹ ಏನು ಮಶ್ರೂಮ್ ಗೊಬ್ಬರವನ್ನು ಕೂಡ ಹಾಕಿದ್ದೇವೆ. ಹಾಗೆ ನಮ್ಮ ಸಂಸೃಷ್ಟಿ ಟೆಕ್ನಾಲಜೀಸ್ ಅವರ ಜೀವಾಣುವನ್ನು ಗೊಬ್ಬರದ ಜೊತೆ ಸೇರಿಸಿದ್ದೇವೆ. ಹಿಂದಿನ ದಿವಸನೇ ನಮ್ಮ ಸಿಬ್ಬಂದಿ ಎಲ್ಲ ಗುಂಡಿಗೆ ನೀರನ್ನೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ನೀವು ಯಾವ ಗಿಡ ನೆಡ್ತೀರಿ ಯಾವ ಗುಂಡಿನಲ್ಲಿ ಅಂತ. ಸೊ ಪ್ರತಿ ವಾರ ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ ದಯಮಾಡಿ. ನೀವು ನೆಟ್ಟಿರೋ ಗಿಡ ಬೆಳೀತಾ ಇದೆಯಾ? ಯಾಕೆಂದ್ರೆ ಅವರೇನೋ ಹೇಳಿದ್ದಾರೆ, ನಮ್ಮ ಗುರುಪ್ರಸಾದ್ ಸಾಹೇಬರು ನಾನು ಮೇಂಟೈನ್ ಮಾಡಿಕೊಡ್ತೀನಿ ಸರ್ ಒಂದು ವರ್ಷ ಅಂತೇಳಿ. ಆದರೆ ನೀವು ನೆಡುವಂತಹ ಗಿಡ ಅದು ನಿಮ್ಮ ಹೆಸರಲ್ಲಿ ನೆಡ್ತಿರೋ, ನಿಮ್ಮ ತಂದೆ ತಾಯಿ ಹೆಸರಲ್ಲಿ ನೆಡ್ತಿರೋ, ಯಾರ ಹೆಸರಲ್ಲಿ ನೆಡ್ತಿರೋ, ದಯಮಾಡಿ ಆ ಗಿಡವನ್ನು ಅಷ್ಟೇ ಪ್ರೀತಿಯಿಂದ ಜೋಪಾಸನೆಯಿಂದ ಆಕಾಶವಾಣಿಗೆ ತಾವು ಯಾವಾಗಲೂ ಬರ್ತಿರ್ಬೋದು, ಆ ನೆಪಕ್ಕಾದರೂ ಆಕಾಶವಾಣಿಗೆ ತಾವು ಬರ್ತಾ ಇರಿ, ಗಿಡ ನೆಡಿ, ಸಂತೋಷವಾಗಿ ಪರಸ್ಪರ ಪರಿಚಯ ಮಾಡಿಕೊಳ್ಳಿ. ಇದೊಂಥರ ಹಬ್ಬದ ಥರ ಮಾಡೋಣ, ಯಾಕೆಂದರೆ ನಾವೆಲ್ಲ ಒಂದು ಕುಟುಂಬ ಅಂತಲ್ಲೇ ಭಾವಿಸ್ಕೊಂಡು ಬಹಳಷ್ಟು ಜನ ಬಾನುಲಿ ಕೇಳುಗರು ಬಂದಿದ್ದೀರಿ, ಪರಸ್ಪರ ಪರಿಚಯ ಮಾಡಿಕೊಳ್ಳಿ. ಒಂದಷ್ಟು ಜನ ಅಧಿಕಾರಿಗಳಿದ್ದಾರೆ, ಮತ್ತು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಹುಡುಗರು ಅವರು ಸಸಿಗಳನ್ನು ಮಾರ್ತಾ ಇದ್ದಾರೆ, ಆಮೇಲೆ ಅವರೇ ಉತ್ಪಾದನೆ ಮಾಡಿರೋ ಜೇನುತುಪ್ಪ ಮತ್ತು ಬಿತ್ತನೆ ಬೀಜ ಈ ಥರ ಒಂದಷ್ಟು ತೋಟಗಾರಿಕಾ ಮಹಾವಿದ್ಯಾಲಯದವರು ಎಂಟರ್ಪ್ರಿನರ್ಶಿಪ್ ಆಗಿ ಇವ್ರನ್ನೆಲ್ಲ ಅಭಿವೃದ್ಧಿ ಮಾಡೋ ಉದ್ದೇಶದಿಂದ ಇವ್ರಿಗೆ ಆ ಕಾಯಕವನ್ನು ಕೊಟ್ಟಿದ್ದಾರೆ. ಸೊ ಜೈಶಂಕರ್ ಅವರು ಹೇಳಿದ್ರು ಬ್ಯಾಗ್ ಹಿಡ್ಕೊಂಬನ್ನಿ, ಆಮೇಲೆ ಎಲ್ಲದನ್ನೂ ತನ್ನಿ ಅಂತ. ನಾವು ಇನ್ನೂ ಒಂದು ಹೇಳ್ತೀವಿ, ನಿಮ್ಮ ಬ್ಯಾಗಲ್ಲಿ ದುಡ್ಡು ಇದ್ದರೆ ದಯಮಾಡಿ ಈ ಮಕ್ಕಳು ಮಾಡಿರುವಂತಹ ಉತ್ಪನ್ನಗಳನ್ನು ಖರೀದಿ ಮಾಡಿ ಅವ್ರಿಗೆ ಸಹಕರಿಸಿ, ಯಾಕೆಂದರೆ ಮುಂದಿನ ದಿನದಲ್ಲಿ ನಾವು ಈ ಥರದ ಕೆಲಸ ಮಾಡಿದರೆ ನಮ್ಮ ಬಿಸ್ನೆಸ್ ಡೆವಲಪ್ ಆಗುತ್ತೆ, ಪರಿಸರ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮಕ್ಕಳಲ್ಲಿ ಬೆಳೀಬೇಕು. ಅದನ್ನು ನಮ್ಮ ಮೇನ್ ಬಿಲ್ಡಿಂಗ್ ಎದುರುಗಡೆ ಇವರದ್ದೇ ವಿಶ್ವವಿದ್ಯಾನಿಲಯದ ಬ್ಯಾನರ್ ಹಾಕ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದವರೆಗೂ ಸಾಧ್ಯ ಆದರೆ ಸಂಜೆವರೆಗೂ ಇಲ್ಲೇ ಓಡಾಡಿ, ಏನೂ ತೊಂದರೆ ಇಲ್ಲ. ತಾವೆಲ್ಲರೂ ಬಂದಿದ್ದಕ್ಕೆ ಬಹಳ ಸಂತೋಷ, ಎಲ್ಲರೂ ಕೂಡ ಇವತ್ತು ಬಹಳ ಸಂತೋಷದಲ್ಲಿದ್ದೇವೆ. ಯಾಕೆಂದರೆ ಪ್ರಕೃತಿನೇ ಹಾಗೆ, ಅದು ಹೇಳೋದೇ ಬೇಡ, ಅದರ ಜೊತೆ ಇದ್ದರೆ ಸಾಕು, ಧ್ಯಾನನೂ ಅಲ್ಲೇ ಮತ್ತು ನಮಗೆ ಬೇಕಾದಂತಹ ಪ್ರತಿಯೊಂದನ್ನು ಕೊಡುವಂಥ ಸಾಮರ್ಥ್ಯ ಪ್ರಕೃತಿಗೆ ಇದೆ. ತಾವೆಲ್ಲರೂ ಬಂದ್ರಿ, ನಮ್ಮ ಜೊತೆ ಇದ್ರಿ, ಅದೇ ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಗಿಡ ನೆಡೋಣ, ಪರಿಸರವನ್ನು ಉಳಿಸೋಣ, ಮುಂದಿನ ದಿನಗಳು ನಮ್ಮ ಮಕ್ಕಳು ನೆಮ್ಮದಿಯಿಂದ ಬದುಕುವಂತಹ ವಾತಾವರಣವನ್ನು ಸೃಷ್ಟಿ ಮಾಡೋಣ. ವಂದನೆಗಳು, ನಮಸ್ಕಾರ.
1: ಮೈಸೂರಿನ ಸಮುದ್ಯತಾ ಶ್ರೋತೃ ಸಂಘದ ಅಧ್ಯಕ್ಷರಾದ ಕಣ್ಣೂರು ವಿ ಗೋವಿಂದಾಚಾರಿ ಅವರ ವಂದನಾರ್ಪಣೆಯೊಂದಿಗೆ ಉದ್ಘಾಟನಾ ಕಾರ್ಯಕ್ರಮ ಸಂಪನ್ನವಾಯಿತು. ಉದ್ಘಾಟನಾ ಸಮಾರಂಭದ ನಂತರ ಎಲ್ಲರೂ ಉತ್ಸುಕತೆಯಿಂದ ಸಸಿಗಳನ್ನು ನೆಟ್ಟು ನೀರೆರೆದದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆ ತಂದಿತು.

ವನ ಮಹೋತ್ಸವ ಸಪ್ತಾಹದ ಪ್ರಯುಕ್ತ ಮೈಸೂರು ಆಕಾಶವಾಣಿ ಆವರಣದಲ್ಲಿ ನಡೆದ ಸಸಿ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ನಿರ್ವಹಣೆ ಎನ್ ಕೇಶವಮೂರ್ತಿ.

0: ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜುಲೈ 20 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜ್ ಅವರೊಂದಿಗೆ ಸಂದರ್ಶನ.
2: ಸಾಮಾನ್ಯ ಕೊಳೆ ರೋಗ ಬಂತು ಅಂತಂದರೆ ಈ ಒಂದು ಅಡಿಕೆ ಕಾಯಿಯ ತುದಿಯಿಂದ ಶಿಲೀಂಧ್ರಗಳೆಲ್ಲ ಮೆತ್ಕೊಂಡ್ಬಿಡ್ತವೆ. ಮೆತ್ಕೊಂಡು ನಂತರ ಆ ಒಂದು ಅಡಿಕೆಯ ಒಂದು ಬುಡುಕು ಬಂದು ಎಲ್ಲ ಸಂಪೂರ್ಣ ಮೆತ್ಕೊಂಡು ಆ ಒಂದು ಗೊನೆನೆ ಸಂಪೂರ್ಣವಾಗಿ ಶಿಲೀಂಧ್ರದಿಂದ ಆವೃತವಾಗಿರ್ತದೆ.
1: 21 ಮಂಗಳವಾರ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರವನ್ನು ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಅವರೊಂದಿಗೆ ಸಂದರ್ಶನ.
3: ಸರ್, ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಮೂಲತಃ ಉದ್ದೇಶ ಇಡೀ ನಮ್ಮ ಸಮಾಜ ಸ್ವಾವಲಂಬಿಯಾಗಿರಬೇಕು, ಸುಸ್ಥಿರವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಮತ್ತು ಪ್ರತಿ ವ್ಯಕ್ತಿ ಈ ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದ ಪ್ರತಿ ಪ್ರಜೆ ಕೂಡ ಒಂದು ಘನತೆಯ ಜೀವನವನ್ನು ಹೊಂದಬೇಕು ಅನ್ನುವಂಥದ್ದು ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಆಶೆಯಾಗಿರುತ್ತೆ.
1: 22 ಬುಧವಾರ ರೇಷ್ಮೆ ರಂಗ ಬಾನುಲಿ ಸರಣಿ. ಹಿಪ್ಪು ನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನ.
4: ಸರ್, ಮಣ್ಣಿನ ಆರೋಗ್ಯನ ನಿರ್ವಹಣೆ ಮಾಡೋದ್ರಿಂದ ನಮ್ಮದು ಹಿಪ್ಪು ನೇರಳೆ ಎಲೆಯ ಇಳುವರಿ ಹೆಚ್ಚಾಗುತ್ತೆ, ಮತ್ತು ಎಲೆಯಲ್ಲಿ ಪೋಷಕಾಂಶಗಳು ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ ಮಿನರಲ್ಸ್, ಅದಕ್ಕೆ ಹುಳುಕೆ ಆರೋಗ್ಯವಾಗಿ ಬೆಳಿಬೇಕಾದ್ರೆ ಏನೇನು ಲವಣಾಂಶ ಪೋಷಕಾಂಶ ಬೇಕು ಎಲೆಯಲ್ಲಿ ಅದು ಎಲ್ಲನೂ ಸಮೃದ್ಧವಾಗಿ ಇರುತ್ತೆ.
1: ಜುಲೈ 23 ಗುರುವಾರ ಹಣ್ಣು ಹೊನ್ನು ಬಾನುಲಿ ಸರಣಿ. ತೋಟಗಾರಿಕಾ ಬೆಳೆಗಳಲ್ಲಿ ಜಂತು ಹುಳು ಹಾಗೂ ಬಸವನ ಹುಳುಗಳ ನಿವಾರಣೆ ಮತ್ತು ನಿರ್ವಹಣೆ ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಅರಸೀಕೆರೆಯ ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಜಿಕೆ ಸುದರ್ಶನ್ ಮತ್ತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಜಿಕೆ ರಾಮೇಗೌಡ.
5: ಶತ್ರು ಬೆಳೆಗಳು ಅಂತ ಹೇಳ್ತೀವಿ, ಆಂಟಗೋನಿಸ್ಟಿಕ್ ಕ್ರಾಪ್ಸ್ ಅಂತ. ಸಾಮಾನ್ಯವಾಗಿ ನಾವು ನೆಮೆಟೋಡ್ಸ್ನ ಕಡಿಮೆ ಮಾಡಬೇಕು ಅಂದರೆ ಚೆಂಡು ಬೆಳೀರಿ ಅಂತ ಹೇಳ್ತೀವಿ, ಚೆಂಡು ಬೆಳಕೊಳ್ಬೇಕು. ಇಲ್ಲ ನಸ್ಕುನಿ ವೆಲ್ವೆಟ್ ಬೀನ್ಸು, ಅದು ಕೂಡ ಒಂದು ಶತ್ರು ಬೆಳೆ ನೆಮೆಟೋಡ್ಸ್ಗೆ. ಇಲ್ಲ ನಾವು ಬೆಳಿಬೋದು, ಬೇರೆ ಬೆಳೆ ಬೆಳಿತೀವಿ ಅಂದರೆ ಬೆಳ್ಳುಳ್ಳಿ ಬೆಳಿಬೋದು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇವೆಲ್ಲ ಏನು ಅಂದರೆ ಆ ಬೇರಿನಿಂದ ಬರುವಂಥ ಕೆಮಿಕಲ್ ಏನಿದಾವೆ ಇವೆಲ್ಲ ಇವನ್ನ ನೆಮೆಟೋಡ್ಸ್ನ ಕಡಿಮೆ ಮಾಡ್ತಾ ಬರ್ತವೆ.
1: 24 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ. ಪ್ರಾಯೋಜಕರು ಕೃಷಿ ಇಲಾಖೆ. ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದ ಮೊಹಮ್ಮದ್ ಪರ್ವೇಜ್ ಬಂಥನಾಳ್. ನಂತರ ನಮ್ಮ ನಿಲಯದಿಂದ ಕೃಷಿ ಲೋಕ. ಮಲೆನಾಡಿನ ಅಡಿಕೆ ಬೆಳೆಗಾರರಲ್ಲಿ ಕೆಲವೇ ರೈತರು ವೈಜ್ಞಾನಿಕ ಕೃಷಿ ಮಾಡ್ತಾ ಇದ್ರೆ ಬಹುಪಾಲು ರೈತರು ಸಾಂಪ್ರದಾಯಿಕ ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ಪದ್ಧತಿ ಯಾವುದೇ ಆಗಿದ್ರೂ, ಜಮೀನು ಎಷ್ಟೇ ಇದ್ರೂ ಅದನ್ನು ಅಚ್ಚುಕಟ್ಟಾಗಿ ಆಸಕ್ತಿಯಿಂದ ಕೃಷಿ ಮಾಡಿ ತಮ್ಮ ತೋಟದಲ್ಲಿಯೇ ಎಲೆ ಮರೆಯ ಕಾಯಿಯಂತೆ ಸಾಧನೆ ಮಾಡುತ್ತಿರುವ ರೈತರು ಅನೇಕರಿದ್ದಾರೆ. 25 ಶನಿವಾರ ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಕ್ಕಳಾದ ಅನುಪಮಾ ಗೌತಮ್ ಹಾಗೂ ರಾಘವೇಂದ್ರ ರಾವ್.
6: ಅಭಿವೃದ್ಧಿಗೆ ಸಹಕರಿಸಿರೋದ್ರೆ ಇನ್ನೂ ನಾವು ಕೈ ಹಾಕಿ ಏನು ಬೆಳೆದಿಲ್ಲ ಸರ್. ಇನ್ನು ಇಲ್ಲಿಗೆ ಬಂದು ಇನ್ನೂ 4 ಅಷ್ಟೇ ಆಗಿರೋದು ನಾವು, ಬಟ್ ಬೆಳೆಯೋ ಆಸೆ ತುಂಬ ಇದೆ. ಒಂದು ಸಣ್ಣ ಮನೇಲಿ ಒಂದು ಟೊಮೆಟೊ ಬೆಳೆಸಿ ಅದನ್ನ ತೆಗೆದು ಸಾರಿಗೆ ಹಾಕಿದ್ರೇ ಎಷ್ಟು ಖುಷಿ ಆಗತ್ತೆ. ನಮ್ಮ ಮನೇಲಿ ಬಿಟ್ಟಿರೋ ಒಂದು ಹೂವು ತೆಗೆದು ದೇವರಿಗೆ ಇಟ್ಟರೆ ತುಂಬ ಖುಷಿ ಆಗತ್ತೆ. ಹಂಗಾಗಿ ನಮಗೆ ಬೆಳೆಯೋಕ್ಕೆ ಅಂತ ಆಸೆ.
1: ಜುಲೈ 26 ಭಾನುವಾರ ಕೃಷಿ ಮಾರಾಟ ರಂಗ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಕೃಷಿ ಉದ್ಯಮಶೀಲತೆ ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗೆ ಸಂದರ್ಶನ.
7: ಆ ಕಂಪ್ನಿಲಿ ಸರ್ ನಾವು ಆಲ್ಮೋಸ್ಟ್ 1.5 crore ಅಷ್ಟು ರೆವಿನ್ಯೂ ಮಾಡಿದ್ದೀವಿ ಅದರಲ್ಲಿ. ಬಟ್ ಅದ್ರ ಜೊತೆಗೆ ಈಗೀಗ ನಾವು ರೀಸೆಂಟಾಗಿ ನಮ್ಮದೇ ಆದಂಥ ಇನ್ನೊಂದು ಉದ್ಯಮ ಶುರು ಮಾಡಿದ್ದೀವಿ, ಅದು ಸ್ಪೆಷಾಲಿಟಿ ಕಾಫಿಲಿ, ಜೆನ್ ಫಾರೆಸ್ಟ್ ಅಂತ ಬ್ರ್ಯಾಂಡ್ ಅದು. ಅದು ಸಾಕಾನಗರ ಬೆಂಗಳೂರಲ್ಲಿ ನಮ್ಮದೇ ಆದಂಥ ಒಂದು ಔಟ್ಡೋರ್ ಕೆಫೆ ಇದೆ, ಅದು ಕಂಪ್ಲೀಟ್ ನಾವು ಮಾಡಿರೋದು ಫಾರೆಸ್ಟ್ ಥೀಮಲ್ಲಿ. ಸೊ ಅಲ್ಲಿ ಏನು ಇಂಡೋರ್ ಸಿಟ್ಟಿಂಗ್ ಇಲ್ಲ. ಸೊ ದೊಡ್ಡ ದೊಡ್ಡ ಮರಗಳಿದೆ, ಒಂದು 30-40 ವರ್ಷ ಮರಗಳಿದೆ, ಆ ಮರಗಳ ಸುತ್ತ ಓಪನ್ ಮಾಡಿರುವಂಥ ಕೆಫೆ.
1: ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
0: ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ.
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

ರೈತ ಬಾಂಧವರೇ, ಗಮನಿಸಿ, ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ, ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳು ಕುರಿತು ಮಂಡ್ಯದ ವಿಸಿ ಫಾರ್ಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಕೇಳಿ. ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ

0: ಈ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗ್ತಾ ಇದೆ ನಾಟಕ ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡ ಅನುವಾದ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ, ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ಏಕೆಂದರೆ ನೀರು ಜೀವಜಲ.
2: ಜೀವನಂ ಇಲ್ಲದೆ, ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ, ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆ, ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್: ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ, ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ವಾರ್ತೆಗಳ ವಿವರ: ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇಂದು ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾದ ಕಿರಣ್ ರಿಜಿಜು, ಜಗತ್ ಪ್ರಕಾಶ್ ನಡ್ಡಾ, ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾ ಎಲ್ ಮುರುಗನ್ ಹಾಜರಿದ್ದರು. ಅಪ್ನಾದಳ್ ನಾಯಕರಾದ ಅನುಪ್ರಿಯಾ ಪಟೇಲ್, ಜೆಡಿಯು ನಾಯಕ ಸಂಜಯ್ ಝಾ, ಟಿಡಿಪಿ ನಾಯಕ ಲಾವು ಶ್ರೀಕೃಷ್ಣ ದೇವರಾಯಲು, ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್, ಸಮಾಜವಾದಿ ಪಕ್ಷದ ನಾಯಕ ಧರ್ಮೇಂದ್ರ ಯಾದವ್ ಸೇರಿದಂತೆ 40 ಪಕ್ಷಗಳ 50 ಹೆಚ್ಚು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಸುಗಮ ಕಲಾಪಕ್ಕಾಗಿ ಪ್ರಮುಖ ವಿಷಯಗಳ ರಚನಾತ್ಮಕ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದರು.
1: There are various demands by various political parties for discussion. We have said that let parliament function smoothly. Exactly what are the issues to be discussed? That has to be decided in the business advisory committee.

0: ಎನ್ಸಿಪಿಐ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸಿರುವ ನೋಂದಾಯಿತ ಪಕ್ಷವಾಗಿದ್ದು ಇತ್ತೀಚೆಗೆ ಹಲವಾರು ಬಂಡಾಯ ತೃಣಮೂಲ ಕಾಂಗ್ರೆಸ್ ಸಂಸದರು ಇದಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಟಿಎಂಸಿ ಸಂಸದೆ ಮಹುಮಾ ಮೈತ್ರಾ, ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಅವರು ಆರೋಪಿಸಿದರು. ಸರ್ವಪಕ್ಷ ಸಭೆಯ ಸಮಯದಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆಯನ್ನು ಎನ್ಸಿಪಿಐ ನಾಯಕ ಸುದೀಪ್ ಬಂಡೋಪಾಧ್ಯಾಯ ಟೀಕಿಸಿದರು. ಎನ್ಡಿಎಯಲ್ಲಿ ಈಗ ಎನ್ಸಿಪಿಐ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಎಂದು ಅವರು ಹೇಳಿದರು. ಈ ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರ ಕೋರಿದ್ದು, ಅಧಿವೇಶನ ನಾಳೆ ಆರಂಭವಾಗಿ ಮುಂದಿನ ತಿಂಗಳು 13ರವರೆಗೆ ನಡೆಯಲಿದೆ. ನವದೆಹಲಿಯಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಜಾಂಜಿಬಾ ಅಧ್ಯಕ್ಷ ಡಾ ಹುಸೇನ್ ಅಲಿ ವೈನಿ ಭೇಟಿಯಾದರು. ಉಭಯ ನಾಯಕರು ಭಾರತ ತಾಂಜೇನಿಯಾ ನಡುವಿನ ಬಾಂಧವ್ಯದ ಪರಾಮರ್ಶೆ ನಡೆಸಿದರು ಮತ್ತು ಸಹಯೋಗದ ಹೊಸ ಅವಕಾಶಗಳನ್ನು ಅನ್ವೇಷಿಸಿದರು. ಜಾಂಜಿಬಾ ಟಾಂಜೇನಿಯಾದ ಅರೆ ಸ್ವಾಯತ್ತ ಪ್ರದೇಶವಾಗಿದೆ. ಭಾರತ ಟಾಂಜೇನಿಯಾ ಪಾಲುದಾರಿಕೆಯನ್ನು ಮತ್ತು ಶತಮಾನಗಳಷ್ಟು ಹಳೆಯದಾದ ಸಾಗರ, ಸಾಂಸ್ಕೃತಿಕ ಮತ್ತು ಜನರ ನಡುವಿನ ಬಾಂಧವ್ಯಗಳಲ್ಲಿ ಬೇರೂರಿರುವ ವಿಶೇಷ ಸಂಬಂಧವನ್ನು ಸಭೆ ಪುನರುಚ್ಚರಿಸಿದೆ ಎಂದು ಉಪರಾಷ್ಟಪತಿ ಹೇಳಿದ್ದಾರೆ. ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಪಾಲುದಾರಿಕೆ, ಪ್ರವಾಸೋದ್ಯಮ, ನೀಲಿ ಆರ್ಥಿಕತೆ, ಶಿಕ್ಷಣ, ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದರು. ಚೆನ್ನೈನಲ್ಲಿರುವ ಐಐಟಿ ಮದ್ರಾಸ್ ಕ್ಯಾಂಪಸ್ಗೆ ಭೇಟಿ ನೀಡಿದ ಬಗ್ಗೆ ಅಧ್ಯಕ್ಷ ಡಾ ಹುಸೇನ್ ಸಂತಸ ವ್ಯಕ್ತಪಡಿಸಿದರು. ದ್ವಿಪಕ್ಷೀಯ ಶೈಕ್ಷಣಿಕ ಸಹಕಾರದಲ್ಲಿ ಹೆಗ್ಗುರುತಿನ ಉಪಕ್ರಮವಾದ ಐಐಟಿ ಮದ್ರಾಸ್ ಜಂಜಿಬಾ ಕ್ಯಾಂಪಸ್ ಅನ್ನು ಸ್ಥಾಪಿಸುವಲ್ಲಿ ಭಾರತದ ಬೆಂಬಲವನ್ನು ಶ್ಲಾಘಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ಅಧ್ಯಕ್ಷ ಡಾ ಹುಸೇನ್ ಅಲಿ ಅವರನ್ನು ಭೇಟಿ ಮಾಡಿದರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಶಬ್ದ ಸಂಗ್ರಹಾಲಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ ಮಾಡಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಅಮಿತ್ ಶಾ, ಭಾಷೆಯ ಮೂಲ ಶಬ್ದಗಳಾಗಿದ್ದು ಭಾಷೆಯಿಂದ ಮಾತ್ರ ಸೂಕ್ತ ಅಭಿವ್ಯಕ್ತಿ ಸಾಧ್ಯ. ದೇಶದ ಸಂಸ್ಕೃತಿಗೆ ಇಂದು ಮಹತ್ವದ ದಿನವಾಗಿದೆ. ಈ ಸಂಗ್ರಹಾಲಯ ನಮ್ಮ ದೇಶದ ವಿಶಾಲ ಸಂಸ್ಕೃತಿಯನ್ನು ಪರಿಚಯಿಸಲಿದೆ ಎಂದರು. ವಿಸ್ತಾರವಾದ ವಿಚಾರಧಾರೆಯನ್ನು ಹೊಂದಿರುವ ಭಾರತೀಯ ಸಂಸ್ಕೃತಿ ಯಾವುದೇ ಚಿಂತನೆಗಳ ಮೇಲೆ ಎಂದಿಗೂ ಒತ್ತಡವನ್ನು ಹೇರಿಲ್ಲ, ನಿರಂತರವಾಗಿ ಹೊಸ ವಿಚಾರಧಾರೆಯನ್ನು ಸ್ವೀಕರಿಸಿ ತನ್ನದನ್ನಾಗಿಸಿಕೊಂಡಿದೆ ಎಂದು ಅವರು ಹೇಳಿದರು. ಶಬ್ದ ಸಂಗ್ರಹಾಲಯ ದೇಶದ ಬಹುಭಾಷಿಕ ಚೈತನ್ಯವನ್ನು ಬಿಂಬಿಸಲಿದ್ದು, ವೈಜ್ಞಾನಿಕ ರೂಪದಲ್ಲಿ ಶಬ್ದಗಳ ಪರಿಚಯ ಮಾಡಿಸುತ್ತದೆ. ಶಬ್ದಗಳನ್ನು ದೃಶ್ಯ, ಶ್ರವ್ಯ, ಸ್ಪರ್ಶ ಮತ್ತು ಅನುಭವದ ಮೂಲಕ ಅರ್ಥ ಮಾಡಿಸುತ್ತದೆ. ಮುಂದಿನ ಪೀಳಿಗೆಗೆ ಶಬ್ದಗಳ ಮಹತ್ವವನ್ನು ತಲುಪಿಸುವ ಕಾರ್ಯ ಶ್ಲಾಘನೀಯ ಎಂದು ವಿವರಿಸಿದರು. ವಿದ್ಯಾರ್ಥಿಗಳು ಗ್ರಂಥಾಲಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು, ಭಾಷೆಗಳನ್ನು ಅರ್ಥೈಸಿಕೊಂಡು ಉಚ್ಚಾರವನ್ನು ಸ್ಪಷ್ಟಪಡಿಸಿಕೊಂಡು ಉತ್ತಮ ಅಭಿವ್ಯಕ್ತಿಯನ್ನು ರೂಢಿಸಿಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39ರಷ್ಟು ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇಲ್ಲಿಯವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡಾ 43ರಷ್ಟು ಮಳೆ ಕೊರತೆಯಾಗಿದ್ದರೆ ಕರಾವಳಿಯಲ್ಲಿ ಶೇಕಡಾ 35 ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡಾ 32ರಷ್ಟು ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡಾ 67ರಷ್ಟು ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 40ರಷ್ಟು ಕುಸಿದಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡಾ 23ರಷ್ಟು ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಗೋವಾ ಶಾಸಕಿ ಮತ್ತು ಮಾಜಿ ಕಂದಾಯ ಸಚಿವರಾದ ಜೆನ್ನಿಫರ್ ಮಾನ್ಸೆರಾಟೆ ದೀರ್ಘಾವಧಿ ಅನಾರೋಗ್ಯದ ಬಳಿಕ ಇಂದು ನಿಧನರಾದರು. ಕಂದಾಯ ಸಚಿವ ಅಟನಾಸಿಯೋ ಮಾನ್ಸೆರಾಟೆ ಅವರ ಪತ್ನಿಯಾದ ಜೆನ್ನಿಫರ್ ಮಾನ್ಸೆರಾಟೆ ಮೂರು ಬಾರಿ ಗೋವಾ ಶಾಸಕಾಂಗ ಸಭೆಗೆ ಆಯ್ಕೆಯಾಗಿದ್ದರು. ಅವರು ಪ್ರಮೋದ್ ಸಾವಂತ್ ನೇತೃತ್ವದ ಸರ್ಕಾರದ ಏಕೈಕ ಮಹಿಳಾ ಸಚಿವರಾಗಿದ್ದರು. ಜುಲೈ 2019ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ 10 ಕಾಂಗ್ರೆಸ್ ಶಾಸಕರ ಪೈಕಿ ಜೆನ್ನಿಫರ್ ಮಾನ್ಸೆರಾಟೆ ಕೂಡ ಒಬ್ಬರು. ಭಾರತವು ಲಡಾಖ್ನ ಪ್ಯೂಗಾ ವ್ಯಾಲಿಯಲ್ಲಿ ತನ್ನ ಮೊದಲ ಜಿಯೋಥರ್ಮಲ್ ಕೊಳವೆ ಬಾವಿಗಳ ಕಾರ್ಯನಿರ್ವಹಣೆಯನ್ನು ಆರಂಭಿಸಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇದು ದೇಶದ ಮೊದಲ 1 ಮೆಗಾವ್ಯಾಟ್ ಭೂಶಾಖದ ವಿದ್ಯುತ್ ಯೋಜನೆಯಾಗಿದ್ದು ಸಮುದ್ರ ಮಟ್ಟಕ್ಕಿಂತ 14,000 ಅಡಿಗಳಿಗಿಂತ ಹೆಚ್ಚು ಎತ್ತರದ ಪ್ರದೇಶದಲ್ಲಿ 1,000 ಮೀಟರ್ ಆಳದಲ್ಲಿ ಕೊರೆಯಲಾಗಿದೆ. ಶುದ್ಧ ಇಂಧನ ಪಡೆಯಲು ಭೂಮಿಯ ನೈಸರ್ಗಿಕ ಶಾಖವನ್ನು ಬಳಸಿಕೊಳ್ಳುವತ್ತ ಇದು ಪ್ರಮುಖ ಹೆಜ್ಜೆ ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಈ ಪ್ರಗತಿಯು ದೇಶದ ನವೀಕರಿಸಬಹುದಾದ ಇಂಧನ ಮಹತ್ವಾಕಾಂಕ್ಷೆಗಳಿಗೆ ಬಲ ತುಂಬಲಿದ್ದು ನಿವ್ವಳ ಶೂನ್ಯ ಮತ್ತು ಇಂಗಾಲ ತಟಸ್ಥ ಭವಿಷ್ಯದ ದೃಷ್ಟಿಕೋನಕ್ಕೆ ಪೂರಕ ಎಂದು ಸಚಿವರು ಅಭಿಪ್ರಾಯಪಟ್ಟರು. ನ್ಯೂಯಾರ್ಕ್ನ ನ್ಯೂಜೆರ್ಸಿಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭ. ಇಂದು ಬೆಳಗ್ಗೆ ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆದ ರೋಮಾಂಚಕ ಪ್ಲೇಆಫ್ನಲ್ಲಿ ಫ್ರಾನ್ಸ್ನ್ನು 6-4 ಅಂತರದಿಂದ ಸೋಲಿಸಿ ಇಂಗ್ಲೆಂಡ್ ಕಂಚಿನ ಪದಕ ಜಯಗಳಿಸಿದೆ. ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ರೋಚಕ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ವಿಶ್ವಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಈ ಪಂದ್ಯಕ್ಕೆ ಫುಟ್ಬಾಲ್ ಪ್ರಿಯರು ಕಾತರದಿಂದ ಕಾಯುತ್ತಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 387 ರನ್ಗಳನ್ನು ಗಳಿಸಿದ್ದು ಗೆಲುವಿಗೆ 388 ರನ್ನನ್ನು ಮಾಡಬೇಕಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ. ಸರ್ವಪಕ್ಷಗಳ ಸಹಕಾರ ಕೋರಿದ

0: ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆ, ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ, ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಶಾನಭಾಗ ರಾಮಯ್ಯ ನಾರಾಯಣರಾವ್ರವರು ಭಾರತೀ ಸುತರೆಂದು ಪ್ರಸಿದ್ಧರಾದ ಕಾದಂಬರಿಕಾರರು. 15 May 1915 ಇವರು ಜನಿಸುತ್ತಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿಗೆ ಸೇರಿದ ಬಿಳಿಗೇರಿ ಗ್ರಾಮದವರು. ಹವ್ಯಕ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದ ಇವರ ತಂದೆ ರಾಮಯ್ಯ, ತಾಯಿ ಸುಬ್ಬಮ್ಮ. ತಮ್ಮ ಪ್ರೌಢಶಾಲಾ ಹಂತದಲ್ಲಿ ಪಂಜೆ ಮಂಗೇಶರಾಯರ ಶಿಷ್ಯರಾಗಿ ಸಾಹಿತ್ಯ ಸಂಸ್ಕಾರ ಪಡೆದ ಭಾಗ್ಯ ಇವರದು. ತಮ್ಮ 15 ವಯಸ್ಸಿನಲ್ಲಿ ಶಾಲೆ ಬಿಟ್ಟು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದವರು. ಚಳುವಳಿಯ ಕಾವನಿಂದ ಓದಿಗೆ ತಿಲಾಂಜಲಿ ಕೊಟ್ಟ ಭಾರತೀ ಸುತರು ಕಣ್ಣನೂರು ಹಾಗೂ ತಿರುಚನಾಪಳ್ಳಿ ಸೆರೆಮನೆಗಳಲ್ಲಿದ್ದಾಗ ಗಾಂಧಿ ತತ್ವಗಳನ್ನು ಮೈಗೂಡಿಸಿಕೊಂಡರು. ಗಾಂಧಿ ತತ್ವಗಳಿಂದ ಪ್ರೇರಿತರಾದರೂ ರಾಜಕೀಯದಲ್ಲಿ ಸಕ್ರಿಯವಾಗಬೇಕೆಂಬ ಆಸೆ ಹೊತ್ತವರಲ್ಲ. ಸೆರೆಮನೆಯಿಂದ ಬಿಡುಗಡೆಯಾದ ನಂತರ 1936 to 1942 ಕಾಫಿ ತೋಟದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದರು. 1941 ನಾಗವೇಣಿಯವರನ್ನು ಮದುವೆಯಾದರು. 1942 ಕುಶಾನಗರ ಸಮೀಪದ ಕಣಿವೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡರು. 1945 ಮದರಾಸು ವಿಶ್ವವಿದ್ಯಾಲಯದಿಂದ ಕನ್ನಡ ವಿದ್ವಾನ್ ಪದವಿ ಪಡೆದರು. ವಿರಾಜಪೇಟೆಯ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಪ್ರಾರಂಭಿಸಿ 1947 ಮಂಗಳೂರಿನಲ್ಲಿ ಅಧ್ಯಾಪಕರ ತರಬೇತಿ ಪಡೆದು 1962 to 1973 ಮಡಿಕೇರಿಯ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಈ ನಡುವೆ ಮಂಗಳೂರಿನ ರಾಷ್ಟ್ರಬಂಧು ಪತ್ರಿಕೆಯಲ್ಲಿ ಕೆಲಕಾಲ ಕೆಲಸ ಮಾಡಿದರು. ಗುರುವಾಣಿ ಎಂಬ ಶಿಕ್ಷಕರ ಬಳಗದ ಮಾಸಪತ್ರಿಕೆಗೆ ಸಂಪಾದಕರಾಗಿದ್ದರು. ಭಾರತೀ ಸುತರು ತಮ್ಮ ಜೀವಿತಾವಧಿಯಲ್ಲಿ 32 ಕಾದಂಬರಿಗಳನ್ನು, 8 ಕಥಾಸಂಕಲನಗಳನ್ನು ಹಾಗೂ 21 ಹೆಚ್ಚು ಮಕ್ಕಳ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ವಯಸ್ಕರ ಶಿಕ್ಷಣಕ್ಕಾಗಿ 3 ಕೃತಿಗಳನ್ನು ರಚಿಸಿದ್ದಾರೆ ಹಾಗೂ ಇನ್ನೂ ಕೆಲವು ಹಸ್ತಪ್ರತಿರೂಪದಲ್ಲಿದೆ. ಭಾರತೀ ಸುತರು ಒಟ್ಟು 64 ಕೃತಿಗಳನ್ನು ರಚಿಸಿದ್ದಾರೆ. ಅವರ ಬಹುತೇಕ ಕಾದಂಬರಿಗಳು ಕೊಡಗಿನ ಸಾಂಸ್ಕೃತಿಕ ಹಿನ್ನೆಲೆ, ಗಿರಿಜನರ ಬದುಕು ಮತ್ತು ಮಾನವೀಯ ಸಂಬಂಧಗಳ ಸುತ್ತ ಹೆಣೆಯಲ್ಪಟ್ಟಿವೆ. ಎಡಕಲ್ಲು ಗುಡ್ಡದ ಮೇಲೆ, ಹುಲಿಯ ಹಾಲಿನ ಮೇವು, ಬಯಲುದಾರಿ, ಗಿರಿಕನ್ನಿಕೆ ಚಲನಚಿತ್ರವಾದ ಕಾದಂಬರಿಗಳು. ಇವರ ಕಾದಂಬರಿಗಳಲ್ಲಿ ದಾಂಪತ್ಯ ಜೀವನದ ಸವಾಲುಗಳ ಆಳವಾದ ವಿವೇಚನೆ, ಮಹಿಳಾ ಪರವಾದ ಕಾಳಜಿ ಮುಖ್ಯವಾಗುತ್ತದೆ. ಇಳಿದು ಬಾತಾಯಿ, ವಕ್ರರೇಖೆ, ಬೆಳಕಿನೆಡೆಗೆ, ಬೆಂಕಿಯ ಮಳೆ, ಅಮಾತ್ಯ, ನಂದಿನಿ, ಗಿಳಿಯು ಪಂಜರದೊಳಗಿಲ್ಲ, ಸಾಧನ ಕುಟೀರ, ಹಾವಿನ ಹುತ್ತ, ದೊರೆಮಗಳು ಮುಂತಾದವು ಇವರ ಪ್ರಮುಖ ಕಾದಂಬರಿಗಳು. ಹುಲಿಬೋನು, ಗಿರಿಕನ್ನಿಕೆ, ಗಿಳಿಯು ಪಂಜರದೊಳಗಿಲ್ಲ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಾದಂಬರಿಗಳು. ಇವರ ಮಿನಿ ಕಾದಂಬರಿ ವಲ್ಮಿಕ ಖ್ಯಾತಿ ಪಡೆದ ಕೃತಿ. ಮಕ್ಕಳ ಸಾಹಿತ್ಯದಲ್ಲಿ ಸಾಧನೆ ಮಾಡಿರುವ ಭಾರತೀ ಸುತರು 21 ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ವಯಸ್ಕರ ಶಿಕ್ಷಣಕ್ಕೂ ಕೃತಿಯನ್ನು ರಚಿಸಿದವರು ಇವರು. ಇವರು 9 ತರಗತಿಯಲ್ಲಿರುವಾಗಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ವೈನಾಡಿನಲ್ಲಿ ಚಳವಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ದಸ್ತಗಿರಿಯಾಗಿ 6 ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದವರು. ಮತ್ತೆ 1932 ಬಂಧನಕ್ಕೆ ಒಳಗಾಗಿ ಕಣ್ಣನೂರಿನ ಜೈಲಿನಲ್ಲಿದ್ದಾಗ ಎ ಕೆ ಗೋಪಾಲನ್, ನಂಬೂದರಿ ಪಾಟ್ ಮತ್ತಿತರ ಎಡಪಂಥೀಯ ನಾಯಕರಿಂದ ಪ್ರಭಾವಿತರಾದವರು. ಜೈಲಿನಿಂದ ಬಿಡುಗಡೆಯಾದ ಮೇಲೆ ಕಲ್ಲಿಕೋಟೆಯ ಬಂದರಿನಲ್ಲಿ ಕಾರ್ಮಿಕರಾಗಿ ಸೇರಿ ಅಲ್ಲಿ ಕಾರ್ಮಿಕರನ್ನು ಸಂಘಟಿಸುವ ಕೆಲಸ ಮಾಡುತ್ತಿದ್ದರು ಎಂದು ಭಾರತೀ ಸುತರ ಮಗಳು ಕುಸುಮಾ ಶಾನುಭಾಗ ತಮ್ಮ

ಅವರ ಕಷ್ಟ ಸುಖಗಳನ್ನು ಓದುಗರಿಗೆ ಪರಿಚಯಿಸಿದವರು ಭಾರತೀ ಸುತ್ತರು. ಸ್ವಾಭಿಮಾನದಿಂದ ಬದುಕಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸುತ್ತಾ ಬದುಕು ನಡೆಸುತ್ತಲೇ ಅವರ ಚಿಂತನೆ ವಿಶ್ವವ್ಯಾಪಿಯಾಗಿತ್ತು. ಜ್ಞಾನಯಾತ್ರಿಕಾ ಕಾದಂಬರಿಯಲ್ಲಿ ತಮಗಿಂತ ವಿಷಯ ತಿಳಿದ ಚರಿತ್ರಕಾರರು ಚೀನಾದ ಪ್ರವಾಸಿ ಬೌದ್ಧ ಸಂಶೋಧಕ ಹುಯಾನ್ಸಾಂಗ್ ಬಗ್ಗೆ ಬರೆಯುತ್ತಾರೇನೋ ಎಂದುಕೊಂಡು ಈ ಕಾದಂಬರಿಯನ್ನು ಸ್ವಲ್ಪ ಬರೆದು ಬದಿಗಿರಿಸಿಬಿಟ್ಟರಂತೆ. ಬಹಳ ವರ್ಷಗಳಾದ ಮೇಲೆ ಈ ವಿಷಯದ ಬಗ್ಗೆ ಯಾರೂ ಬರೆಯದಿದ್ದಾಗ ಮತ್ತೆ ಕಾದಂಬರಿಯನ್ನು ಬರೆದು ಮುಗಿಸುವುದಾಗಿ ಹೇಳಿಕೊಂಡಿದ್ದಾರೆ. ಹೊಯ್ಸಳ ಕಾಲದ ಜನಜೀವನ ಸಂಸ್ಕೃತಿಯ ಕುರಿತು ವೈದ್ಯನ ಮಗಳು ಎಂಬ ಕಾದಂಬರಿ ಬರೆದಿದ್ದಾರೆ. ವಿಭಿನ್ನ ವಿಷಯ ವಸ್ತುಗಳನ್ನು ಒಳಗೊಂಡ ಅವರ ಕಾದಂಬರಿಗಳು ವಿಶೇಷವಾಗಿದೆ. ಉದಾಹರಿಸುವುದಾದರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಕುರಿತು ಬಂಗಾರದ ಕುಲುಮೆ, ಭಾರತ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಸಾಧನಾ ಕುಟೀರ, ಕ್ವಿಟ್ ಇಂಡಿಯಾ ಚಳುವಳಿ ಆಧಾರಿತ ಪೆಟ್ರೇಷಿಯಾ ಇತ್ಯಾದಿಗಳನ್ನು ಗಮನಿಸಬಹುದು. ಇವರ ಬೆಳ್ಳಿ ಮೂಡಿತು ಕಾದಂಬರಿಯು ಕಾದಂಬರಿಯ ನಾಯಕಿ ಪೊನ್ನಿಯ ಬದುಕಿನಲ್ಲಿ ತಾನು ಅನುಭವಿಸಿದ ಕೌಟುಂಬಿಕ ಹಿಂಸೆಯ ವಿವಿಧ ಸ್ವರೂಪವನ್ನು ಬಿಚ್ಚಿಡುತ್ತಾ ಮಧ್ಯಮ ವರ್ಗದ ಹೆಣ್ಣೊಬ್ಬಳ ಬದುಕಿನ ಕೊನೆಯಲ್ಲಿ ಹೊಸ ಬದುಕಿನ ಬೆಳ್ಳಿ ರೇಖೆಗಳು ಮೂಡುವುದನ್ನು ಬಿಚ್ಚಿಟ್ಟಿದ್ದಾರೆ. ಆ ಮೂಲಕ ಕೊಡಗಿನ ಕೃಷಿ ಬದುಕಿನ ಹಲವು ಚಿತ್ರಗಳು ಓದುಗರ ಕಣ್ಮುಂದೆ ತಂದಿಟ್ಟಿದ್ದಾರೆ. ಹಾಗೆಯೇ ಹುಲಿಯನ್ನು ಕೊಂದ ವೀರನಿಗೆ ಹುಲಿ ಮದುವೆ ಮಾಡುವ ಕೊಡಗಿನ ಪದ್ಧತಿ, ಅದರೊಂದಿಗೆ ಇಲ್ಲಿನ ಪ್ರಾದೇಶಿಕ ಹಬ್ಬಗಳ ಆಚರಣೆ, ಆಹಾರ ಪದ್ಧತಿ, ಕೊಡಗಿನ ಜನರ ರೂಢಿಗತವಾದ ಸಂಪ್ರದಾಯಗಳು, ಆಚರಣೆಗಳು, ಇಲ್ಲಿಯ ಪ್ರಾಕೃತಿಕ ಸಂಪತ್ತು ಇವೆಲ್ಲವುಗಳು ಓದುಗನ ಕಣ್ಮುಂದೆ ಒಂದರ ನಂತರ ಒಂದು ಹಾದು ಹೋಗುವಂತೆ ಕಾದಂಬರಿಗಳಲ್ಲಿ ಬರೆದಿರುವುದು ಅಮೋಘ. ಇವರ ಹುಲಿಯ ಹಾಲಿನ ಮೇವು ಕಾದಂಬರಿಯು ಕೊಡಗಿನ ಜನಜೀವನದ ನರನಾಡಿಗಳನ್ನು ಹಿಡಿದು ತೋರಿಸಬಲ್ಲ ಕಾದಂಬರಿ. ಶೈಲಿಯ ದೃಷ್ಟಿಯಿಂದ, ವರ್ಣನೀಯ ಸೊಗಸಿನಿಂದ ಮಹತ್ವದ ಕೃತಿ. ಈ ಕಾದಂಬರಿಯು ಕೊಡಗಿನ ಇತಿಹಾಸವನ್ನು ಜೀವಂತಗೊಳಿಸಿದೆ. ಕೊಡಗಿನ ಅನೇಕ ಸಂಗತಿಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡ ಈ ಕಾದಂಬರಿ ಕೊಡಗನ್ನು 1687 1736 ಆಳುತ್ತಿದ್ದ ರಾಜ ಸಿರಿಬಾಯಿ ದೊಡ್ಡವೀರಪ್ಪ, ಆತನ ನೆಚ್ಚಿನ ಮೈಗಾವಲಿನ ಬಂಟ ಚಂಗುಮಣಿ, ಈತನ ಮಡದಿ ಪೂವಿ ಮತ್ತು ಸೋದರತ್ತಿಗೆ ತಂಗವ್ವ ಹಾಗೂ ಶತ್ರು ರಾಜರ ಸುತ್ತ ಹೆಣೆದಂತಹ ಐತಿಹಾಸಿಕ ಕಾದಂಬರಿ. ಕೊಡಗಿನ ಇತಿಹಾಸವನ್ನು ಕಣ್ಮುಂದೆ ತಂದು ನಿಲ್ಲಿಸುವ ಕಾದಂಬರಿ ಇದಾಗಿದೆ. ಚಿಗುರು ಹಾಸಿಗೆ ಕಾದಂಬರಿಯು ವೈನಾಡಿನ ಕುಟುಂಬವೊಂದರ ಸುತ್ತ ಹೆಣೆಯಲ್ಪಟ್ಟ ಕಥಾವಸ್ತುವನ್ನೊಳಗೊಂಡಿದೆ. ಹಾಗೆಯೇ ಇಳಿಯು ಪಂಜರದೊಳಿಲ್ಲ ಕಾದಂಬರಿಯು ಕೇರಳದ ವೈನಾಡಿನ ನಾಯರ್ ಮತ್ತು ಬ್ರಾಹ್ಮಣರ ಜೀವನದ ವೈಶಿಷ್ಟ್ಯಗಳನ್ನೊಳಗೊಂಡಿದೆ. ಇಲ್ಲಿ ಆ ಪ್ರದೇಶದ ಜೀವನ, ಸಂಸ್ಕೃತಿ, ಆಚರಣೆ, ನಂಬಿಕೆಗಳು ಎಳೆ ಎಳೆಯಾಗಿ ಹರಡಿಕೊಂಡಿದೆ. ಎಡಕಲ್ಲುಗುಡ್ಡದ ಮೇಲೆ ಕಾದಂಬರಿಯು ಆಕಸ್ಮಿಕವಾಗಿ ಮಾಡಿದ ತಪ್ಪಿಗೆ ಅನುಭವಿಸಬೇಕಾದ ನೋವುಗಳ ಸರಣಿಯ ಕಥಾವಸ್ತುವನ್ನು ಹೊಂದಿದೆ. ಯುದ್ಧದಲ್ಲಿ ಅಂಗವೈಕಲ್ಯಕ್ಕೊಳಗಾದ ಸೈನಿಕ ಮತ್ತು ಅವನ ಪತ್ನಿಯ ದಾಂಪತ್ಯ ಜೀವನದ ಕತೆ ವ್ಯಥೆ ಇಲ್ಲಿ ಮುಖ್ಯ. ಇಲ್ಲಿ ದಾಂಪತ್ಯ ಜೀವನದ ಸವಾಲುಗಳು, ಪ್ರೀತಿ ಮತ್ತು ದೈಹಿಕ ಭಾವನಾತ್ಮಕ ಅಗತ್ಯಗಳು, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನೈತಿಕತೆ, ಮನಸ್ಸಿನ ಒಳಸಂಘರ್ಷ ಎಲ್ಲವನ್ನೂ ಒಳಗೊಂಡಿದ್ದು ಚರ್ಚೆಗೆ ಗ್ರಾಸವಾಗುವ ಮಹತ್ವದ ವಿಚಾರವನ್ನು ಒಳಗೊಂಡಿದೆ. ಹುಲಿಬೋನು ಕಾದಂಬರಿಯು ವೈನಾಡಿನಲ್ಲಿ ವಾಸವಿರುವ ಪಣಿಯ ಸಮುದಾಯದವರ ಬದುಕಿನ ಸ್ಥಿತಿಗತಿಗಳು, ಅವರ ಮೇಲೆ ನಡೆಯುವ ದೌರ್ಜನ್ಯ ಮತ್ತು ಶೋಷಣೆಯ ವಿವಿಧ ರೂಪವನ್ನು ಚಿತ್ರಿಸುತ್ತದೆ. ಕಾದಂಬರಿಯಲ್ಲಿ ಬರುವ ಮಂಜುಳೆಯ ಚೆಲುವೇ ಆಕೆಗೆ ಶಾಪವಾಗುವುದು ದುರಂತ. ಇಲ್ಲಿ ಸೌಂದರ್ಯ ಎನ್ನುವುದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಬೇಕೆಂಬ ಒಳಮರ್ಮದ ನಿಲುವು ಗಮನಾರ್ಹ. ಹೀಗೆ ಭಾರತೀ ಸುತರ ಕಾದಂಬರಿಗಳನ್ನು ಒಳಹೊಕ್ಕು ನೋಡುತ್ತಾ ಹೋದರೆ ಅನೇಕ ವಿಚಾರಗಳು ಓದುಗನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ವಿಭಿನ್ನ ವಸ್ತುಗಳನ್ನು ಒಳಗೊಂಡ ಕಾದಂಬರಿಗಳು ಕೊಡಗು ಹಾಗೂ ಕೇರಳದ ಪ್ರಕೃತಿ, ಜನರ ಜೀವನ ಕ್ರಮ, ಆಹಾರ ಸಂಸ್ಕೃತಿ, ಬೇಟೆ ಸಂಸ್ಕೃತಿ ಇವೆಲ್ಲವುಗಳನ್ನು ಒಳಗೊಂಡು ಒಂದು ಸಾಂಸ್ಕೃತಿಕ ಅನನ್ಯತೆಯನ್ನು ಬಿಚ್ಚಿಡುತ್ತದೆ. ಭಾರತೀ ಸುತರು 1938 ಆಸುಪಾಸಿನಲ್ಲಿ ಕೆಲವು ಕವಿತೆಗಳನ್ನು ಬರೆದಿದ್ದಾರೆ. ಭಯಕ್ಕೆ ಭರವಸೆ ಎಂಬ ಕವಿತೆಯ ಸಾಲೊಂದು ಹೀಗಿದೆ: ಇರುಳಿನಲ್ಲಿ ದಾರಿಗಾಣದೆ ನೊಂದಿಹೆ ನಾನು, ಕಲ್ಮುಳ್ಳುಗಳನ್ನು ತುಳಿದಿಹೆನು, ಹಿರಿದಾದ ಬಯಕೆಯಲ್ಲಿ ಯಾತ್ರೆಗೆ ಹೊರಟು ಬಂದಿಹ, ನಿನಗೇ ಕಂಜಿಕೆಯೋ ಎನ್ನುವ ಈ ಕವನದಲ್ಲಿ ಇವರ ಬಯಕೆಯು ಆತ್ಮದ್ದಾದರೆ ಅದಕ್ಕೆ ದೊರೆತ ಭರವಸೆ ಅಂತರಾತ್ಮದ್ದೆ. ತಾನೊಬ್ಬನೇ ಹೇಗೆ ಸಾಗಲಿ ಎಂದು ಚಿಂತಿಸಿದ ಅವರಿಗೆ ಅವರ ಅಂತಃಸಾಕ್ಷಿ ಧೈರ್ಯ ನೀಡಿದ್ದು

0: ಸುಳ್ಳಾಗಲಿಲ್ಲ. ಒಟ್ಟಾಗಿ ಭಾರತೀ ಸುತರು ಪತ್ರಿಕೋದ್ಯಮಿ, ಕವಿ, ಕಾದಂಬರಿಕಾರ, ಕತೆಗಾರ, ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮನ್ನು ವಿಶೇಷವಾಗಿ ಗುರುತಿಸಿಕೊಂಡವರು. ಸ್ವಾತಂತ್ರ್ಯ ಯೋಧನಾಗಿ ಕನ್ನಡ ಪಂಡಿತರಾಗಿ ನಿವೃತ್ತರಾದ ನಾರಾಯಣರಾಯರು ಯಾವ ಹಂತದಲ್ಲೂ ವೈಭವದ ಜೀವನ ನಡೆಸಲಿಲ್ಲ. ವಿಶೇಷ ಸ್ಥಾನಮಾನವನ್ನಾಗಲಿ, ಕೀರ್ತಿ ಬಹುಮಾನವನ್ನಾಗಲಿ, ಬಿರುದು ಬಾವಲಿಗಳನ್ನಾಗಲಿ ಗಳಿಸಲಿಲ್ಲ. ಬದುಕಿನುದ್ದಕ್ಕೂ ತಮ್ಮದೇ ಆದ ಶಿಸ್ತನ್ನು ರೂಢಿಸಿಕೊಂಡು ತಮ್ಮ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರುವಾಗಿ ಆದರ್ಶವನ್ನು ಕಲಿಸಿದವರು. 61 ವರ್ಷಗಳ ಕಾಲ ಬದುಕಿನಲ್ಲಿ ನಿರಂತರ ಹೋರಾಟವನ್ನು ನಡೆಸಿ 1976 ಏಪ್ರಿಲ್ 4ರಂದು ಇಹಲೋಕದ ಪಯಣವನ್ನು ಮುಗಿಸಿದರು. ಬ್ರಹ್ಮಗಿರಿಯಂತೆ ಬೃಹತ್ತಾಗಿ ಬರೆದು ಬಿಟ್ಟು ಹೋದ ಇವರ ಸತ್ವಪೂರ್ಣ ಸಾಹಿತ್ಯ ಕೃತಿಗಳು ಮುಂದೆ 100 ವರ್ಷಗಳವರೆಗೆ ತನ್ನ ಅಸ್ಮಿತೆಯನ್ನು ಉಳಿಸಿಕೊಳ್ಳುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ 14 ತಿಂಗಳು ಸೆರೆಮನೆವಾಸ ಅನುಭವಿಸಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಸ್ವಾತಂತ್ರ್ಯ ನಂತರದಲ್ಲಿ ಯಾವುದೇ ಫಲವನ್ನು ಬಯಸದೆ ಎಲ್ಲವನ್ನು ನಿರಾಕರಿಸಿದ ಶುದ್ಧ ಮನಸ್ಸಿನವರು, ಗಾಂಧಿ ತತ್ವವನ್ನು ಆಧರಿಸಿ ಬದುಕನ್ನು ಹೆಣೆದುಕೊಂಡವರು, ಕನ್ನಡಕ್ಕಾಗಿ ತನುಮನಗಳನ್ನು ಅರ್ಪಿಸಿದ ಕೊಡಗಿನ ಮಹಾನ್ ಚೇತನ ಭಾರತೀ ಸುತ. ಕೊಡಗಿನ ಮಣ್ಣಿನ ಸಾರವನ್ನು ಹೊತ್ತ ಇವರ ಸಾಹಿತ್ಯ ಕೊಡಗಿನ ಹೆಮ್ಮೆ.
1: ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಇದುವರೆಗೆ ಮಾತನಾಡಿದವರು ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ? ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ ಭಾಷೆ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಜುಲೈ 19 ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ ರಾಷ್ಟ್ರೀಯ ನಾಟಕ

ರಾಣಿ ದುರ್ಗಾವತಿ ಕೇಳಿ ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ.

0: ವೇಳೆ ಸರಿಯಾಗಿ 8 ಗಂಟೆ.
1: ಆಕಾಶವಾಣಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ. ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್. ನಿರ್ದೇಶನ ಜಿ ಶಾಂತಕುಮಾರ್. ಕೇಳಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ.

0: ಮಗಳೇ ದುರ್ಗಾವತಿ, ನಮ್ಮ ಸುಖದ ಬದುಕಿನ ಮೇಲೆ ವಿಧಿಯ ಕಣ್ಣು ಬಿದ್ದಿತು. ನನ್ನ ಮಗ ದಲ್ಪಚ್ಯಾನನ್ನು ಕಸಿದುಕೊಂಡಿತು. ಗಡಾಕಟಂಗ ಸಾಮ್ರಾಜ್ಯ ಶಾಂತಿಯಿಂದ ಇತ್ತು. ಪ್ರಜೆಗಳು ಸುಖ ಶಾಂತಿಯಿಂದ ನೆಮ್ಮದಿಯಿಂದಿದ್ದರು. ಆದರೆ ಈಗ ಈ ದುರಂತ ಸಂಭವಿಸಿದೆ.
1: ರಾಜಮಾತೆಯವರೇ, ರಾಣಿ ಸಾಹೇಬರೇ, ತಾವು ಸಮಾಧಾನ ಮಾಡಿಕೊಳ್ಳಿ.
0: ರಾಜಪುರೋಹಿತರೇ, ರಾಜಮಾತೆಯಲ್ಲ, ಮಗನನ್ನು ಕಳೆದುಕೊಂಡ ತಾಯಿ ಅಳುತ್ತಿದ್ದಾಳೆ. ಇವಳು ರಾಣಿಯಲ್ಲ, ತನ್ನ ಗಂಡನನ್ನು ಕಳೆದುಕೊಂಡ ಪತ್ನಿ ಅಳುತ್ತಿದ್ದಾಳೆ. ಇಂದು ಒಂದು ದಿನವಾದರೂ ಆಕೆ ಮನಪೂರ್ತಿ ಅಳಲು ಬಿಡಿ ರಾಜಪುರೋಹಿತರೇ.
1: ಮಹಾರಾಣಿ, ದೇವರ ವಿಧಿಯನ್ನು ಯಾರೂ ಬದಲಾಯಿಸಲಾರರು. ಆದರೆ ಇದು ಶೋಕ ಪಡುವ ಸಮಯ ಅಲ್ಲ, ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ರಾಜ್ಯದ ಗೌರವ ಮತ್ತು ರಕ್ಷಣೆಯ ಮುಂದೆ ರಾಜಕುಟುಂಬದ ವೈಯಕ್ತಿಕ ದುಃಖ ಅತ್ಯಲ್ಪವಾದದ್ದು. ಗಡಾರಾಜ್ಯದ ಸುತ್ತಲೂ ಬರೀ ಶತ್ರುಗಳೇ ತುಂಬಿದ್ದಾರೆ. ಈಗ ನಾವು ದುರ್ಬಲರಾದರೆ ಗೊಂಡವಾನ ಸಾಮ್ರಾಜ್ಯವನ್ನು ಪರಾಧೀನವಾಗಿಸಲು ಹೆಚ್ಚು ಸಮಯ ಬೇಕಾಗಿಲ್ಲ.
2: ರಾಜಮಾತೆಯವರೇ, ಕ್ಷಮಿಸಬೇಕು. ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಸುದ್ದಿ ಹರಡುತ್ತಿದೆ. ಮಹಾರಾಣಿ ದುರ್ಗಾವತಿಯವರು ಮಹಾರಾಜನೊಂದಿಗೆ ಸತಿ ಆಗಲಿದ್ದಾರೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ.
0: ಏನು? ಅದು ಎಂದಿಗೂ ನಡೆಯುವುದಿಲ್ಲ.
3: ಇಲ್ಲ, ನಾನು ಸತಿ ಆಗುವುದಿಲ್ಲ. ನನ್ನ ಪತಿಯನ್ನು ನಾನು ಮನಸ್ಸಿನಿಂದಲೂ ಪ್ರೀತಿಯಿಂದಲೂ ಸ್ವೀಕರಿಸಿದ್ದೆ. ಅವರು ನಮ್ಮನ್ನು ಅಗಲಿದ್ದಾರೆ, ಆದರೆ ಅವರ ಅಪೂರ್ಣ ಕನಸುಗಳನ್ನು ನನಸು ಮಾಡುವ ಹೊಣೆಗಾರಿಕೆ ಈಗ ನನ್ನದಾಗಿದೆ. ತಾಯಿ ದುರ್ಗೆ ಕೊಟ್ಟಿರುವ ಈ ಅಮೂಲ್ಯ ಜೀವನವನ್ನು ವ್ಯರ್ಥ ಮಾಡಲು ನಾನು ತಯಾರಿಲ್ಲ. ಇಂದಿನಿಂದ ನನ್ನ ಪ್ರತಿಯೊಂದು ಉಸಿರೂ ಕೂಡ ನನ್ನ ಮಾತೃಭೂಮಿಯ ರಕ್ಷಣೆ ಹಾಗೂ ಗೌರವ ಕಾಪಾಡಲು ಮೀಸಲಾಗಿರುತ್ತದೆ.
0: ಏನಾಯಿತು ದಿವಾನ್ ಆಧಾರ್ ಸಿಂಗ್?
4: ರಾಜಮಾತೆಯವರೇ, ಮಾಲ್ವಾದ ಸುಲ್ತಾನ್ ಬಾಜ್ ಬಹದ್ದೂರ್ ಖಾನ್ ನಮ್ಮ ರಾಜ್ಯದ ಮೇಲೆ ದಾಳಿ ನಡೆಸಿದ್ದಾನೆ.
0: ಏನು? ಅವನ ತಂದೆ ಶೂಜಾತ್ ಖಾನ್ ಸತ್ತು ಇನ್ನು ಕೆಲವೇ ದಿನಗಳಾಗಿವೆಯಷ್ಟೇ. ಅದಾಗಲೇ ಅವನ ಕಣ್ಣು ನಮ್ಮ ರಾಜ್ಯದ ಮೇಲೆ ಬಿದ್ದಿತ್ತೆ. ಎದ್ದು ನಿಲ್ಲು ಮಗಳೇ, ಇನ್ನು ನೀನು ದಲ್ಪಚ್ಯಾನ ವಿಧುವೆಯಷ್ಟೇ ಅಲ್ಲ, ಗಡಾರಾಜ್ಯದ ಮಹಾರಾಣಿ.
3: ಆಧಾರ್ ಸಿಂಗ್, ಬಾಜ್ ಬಹದ್ದೂರನ ಪ್ರತಿಯೊಂದು ಕಲ್ಲಿಗೂ ನಾವು ಬಂಡೆಯಿಂದ ಉತ್ತರ ಕೊಡುತ್ತೇವೆ. ತಕ್ಷಣ ಸೇನೆಯನ್ನು ಸನ್ನದ್ಧಗೊಳಿಸಿ. ಈ ಯುದ್ಧದಲ್ಲಿ ನಾನೇ ಸ್ವತಃ ಸೇನೆಯನ್ನು ಮುನ್ನಡೆಸುತ್ತೇನೆ.
4: ನಿಮ್ಮ ಆದೇಶದಂತೆಯೇ ಆಗಲಿ ಮಹಾರಾಣಿ.

0: ಮಗಳೇ ದುರ್ಗಾವತಿ, ಬಾಜ್ ಬಹದ್ದೂರನನ್ನು ಬಂಧಿಸಿದ ನಂತರ ಏಕೆ ಬಿಡುಗಡೆಗೊಳಿಸಿದೆ? ಅವನು ಮತ್ತೆ ಮುಂದೊಂದು ದಿನ ದ್ರೋಹ ಬಗೆದರೆ?
1: ರಾಜಮಾತೆ, ಶತ್ರುವನ್ನು ಸೋಲಿಸುವುದು ನಮ್ಮ ಕರ್ತವ್ಯ, ಸೋತವನಿಗೆ ಕ್ಷಮೆ ನೀಡುವುದು ನಮ್ಮ ಧರ್ಮ. ಅವನು ತನ್ನ ಮಾತು ತಪ್ಪಿ ಮತ್ತೆ ದ್ರೋಹ ಬಗೆದರೆ ಅವನಿಗೆ ತಕ್ಕ ಉತ್ತರ ನೀಡುವುದು ಕೂಡ ನಮಗೆ ತಿಳಿದಿದೆ.
0: ದಿವಾನ್ ಆಧಾರ್ ಸಿಂಗ್,
2: ರಾಜಮಾತೆ,
0: ರಾಣಿ ಸತಿಯಾಗಲಿದ್ದಾರೆ ಎಂಬ ಸುಳ್ಳು ಸುದ್ದಿಯನ್ನು ಯಾರು ಹಬ್ಬಿಸಿದರು ಎಂಬುದೇನಾದರೂ ಗೊತ್ತಾಯಿತೆ? ಏಕೆ ಮೌನವಾಗಿದ್ದೀರಿ?
2: ಕ್ಷಮಿಸಿ ರಾಜಮಾತೆ, ಆ ಸಂಚಿನ ಹಿಂದೆ ಕುಮಾರ ಚಂದ್ರಶಃ ಇದ್ದರು.
0: ಹೌದಾ? ಅಣ್ಣನ ಮರಣದ ನಂತರ ಅವನ ಮನಸ್ಸಿನ ದುರುದ್ದೇಶ ಈಗ ಸ್ಪಷ್ಟವಾಗಿ ತಿಳಿಯಿತು. ಅವನ ಆಸೆ ಎಂದೆಂದಿಗೂ ನೆರವೇರುವುದಿಲ್ಲ. ದಿವಾನರೇ, ನಾವು ಎಚ್ಚರಿಕೆಯಿಂದಿರಬೇಕು. ರಾಜಕುಮಾರ ವೀರನಾರಾಯಣನ ಪಟ್ಟಾಭಿಷೇಕದ ಸಮಯದಲ್ಲಿ ಚಂದ್ರಶಃ ಯಾವುದಾದರೂ ಕುತಂತ್ರ ಮಾಡಿದರೆ ತಕ್ಷಣ ಅವನನ್ನು ಬಂಧಿಸಿ.
2: ತಮ್ಮ ಆದೇಶದಂತೆಯೇ ಆಗಲಿ ರಾಜಮಾತೆಯವರೇ.

0: ರಾಣಿ ದುರ್ಗಾವತಿ ಅವರಿಗೆ, ರಾಜಕುಮಾರ ವೀರನಾರಾಯಣರಿಗೆ.
1: ಮಹಾರಾಣಿಯವರೇ, ಈಗ ರಾಜಕುಮಾರರಿಗೆ ರಾಜಕಿರೀಟವನ್ನು ತೊಡಿಸಿ.
2: ನಿಲ್ಲಿಸಿ, ನಿಲ್ಲಿಸಿ ಇದನ್ನ. ಮಹಾರಾಜ ದಲ್ಪಚ್ಚ ಅವರ ನಂತರ ಈ ಸಿಂಹಾಸನದ ಹಕ್ಕುದಾರ ನಾನು. ನಾನು ಅವರ ತಮ್ಮ ಚಂದ್ರಶ. ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಹಕ್ಕು ನನಗಷ್ಟೇ, ನನಗಷ್ಟೇ ಇರುವುದು. ವೀರನಾರಾಯಣ ಇನ್ನೂ ಬಾಲಕ, ದುರ್ಬಲ. ರಾಜ್ಯವನ್ನು ನಡೆಸುವ ಸಾಮರ್ಥ್ಯ ಅವನಿಗಿಲ್ಲ.
3: ಇಲ್ಲ ಚಂದ್ರಶ, ಗೊಂಡವಾನದ ರಾಜನಾಗುವುದು ವೀರನಾರಾಯಣನೇ.
2: ಹಾಗಾದರೆ ಈ ರಾಜ್ಯವನ್ನು ನಡೆಸುವುದು ಯಾರು? ಶತ್ರುಗಳೊಂದಿಗೆ ಹೋರಾಡಿ ರಾಜ್ಯವನ್ನ ರಕ್ಷಿಸುವರು ಯಾರು ಅಮ್ಮ?
3: ನನ್ನನ್ನು ಅಮ್ಮ ಎಂದು ಕರೆಯಬೇಡ, ರಾಜಮಾತೆ ಎಂದು ಸಂಬೋಧಿಸು. ರಾಜ್ಯದ ಆಡಳಿತವನ್ನು ಮಹಾರಾಣಿ ದುರ್ಗಾವತಿ ನೋಡಿಕೊಳ್ಳುತ್ತಾರೆ. ಅವರಿಗೆ ಸಂಪೂರ್ಣ ಸಾಮರ್ಥ್ಯವಿದೆ. ನೀನು ಸುಖಭೋಗಗಳಲ್ಲಿ ತಲ್ಲೀನನಾಗಿದ್ದಾಗ ಅವರು ಬಾಜ್ ಬಹದ್ದೂರನನ್ನು ಯುದ್ಧದಲ್ಲಿ ಮಣಿಸಿದ್ದಾರೆ. ರಾಜ್ಯದಲ್ಲಿ ಕೋಟೆಗಳು, ಕೆರೆಗಳು ಹಾಗೂ ಜನಪಯೋಗಿ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ.
2: ಅದು ಏನೇ ಇರಲಿ, ಒಬ್ಬ ಮಹಿಳೆ ಯುದ್ಧ ಭೂಮಿಗೆ ಇಳಿಯುವುದು ನಮ್ಮ ಸಂಪ್ರದಾಯ ಅಲ್ಲ. ವಿಧವೆಯಾದ ಬಳಿಕ ಅವರು ಅರಮನೆಯ ಒಳಗೆ ಪರದೆಯ ಹಿಂದೆ ಇರಬೇಕು.
4: ಇಲ್ಲ ಚಂದ್ರ, ನಾನು ಪರದೆಯ ಹಿಂದೆ ಇರುವುದಿಲ್ಲ. ಅರಮನೆಯ ದರ್ಬಾರಿನಲ್ಲಿ ಪರದೆ ಇಲ್ಲದೆ ಕುಳಿತುಕೊಳ್ಳುತ್ತೇನೆ. ಅಗತ್ಯ ಬಂದರೆ ಪುರುಷ ವೇಷ ಧರಿಸುತ್ತೇನೆ. ಯುದ್ಧ ಬಂದರೆ ಇದುವರೆಗೂ ಇದ್ದಂತೆಯೇ ಮುಂದೆಯೂ ಸ್ವತಃ ಯುದ್ಧ ಭೂಮಿಯಲ್ಲಿ ನಿಂತು ಸೇನೆಯನ್ನು ಮುನ್ನಡೆಸುತ್ತೇನೆ. ಇನ್ನು ನಾನು ಕೇವಲ ನಿನ್ನ ಅತ್ತಿಗೆ ಅಲ್ಲ, ನಾನು ಗೊಂಡವಾನದ ಮಹಾರಾಣಿ ದುರ್ಗಾವತಿ. ದೊಡ್ಡ ಜವಾಬ್ದಾರಿಗಳನ್ನು ಹೊರುವ ಸಂದರ್ಭ ಬಂದಾಗ ಸಣ್ಣ ಸಣ್ಣ ಸಂಪ್ರದಾಯಗಳು ಮುರಿಯಲೇಬೇಕು.
2: ನಾನು ಇದನ್ನೆಲ್ಲ ಸಹಿಸುವುದಿಲ್ಲ. ನಾನು ಮಹಾರಾಜ ಸಂಗ್ರಾಮ್ ಶಾ ಅವರ ಪುತ್ರ.
4: ಅದನ್ನು ನಾನು ಮರೆತಿಲ್ಲ, ನೀವು ಸಹ ಮರೆಯಬೇಡಿ. ನಾನು ಸಹ ಮಹಾರಾಜ ಸಂಗ್ರಾಮ್ ಶಾ ಅವರ ಸೊಸೆ ಮತ್ತು ಚಂದೇಲ ವಂಶದ ರಾಜ ಕೀರ್ತಿ ಸಿಂಗ್ ಅವರ ಪುತ್ರಿ.
2: ರಾಜಮಾತೆ, ನೀವು ನನ್ನನ್ನು ಈ ಗದ್ದುಗೆಯ ಮೇಲೆ ಕೂರಿಸದಿದ್ದರೆ ಸೇನೆಯೊಳಗೆ ದಂಗೆ ಉಂಟಾಗಬಹುದು. ನೆನಪಿರಲಿ, ಅದಕ್ಕೆ ನೀವು ನನ್ನನ್ನು ಹೊಣೆ ಮಾಡಬಾರದು.
3: ದಂಗೆ? ಯಾರು ದಂಗೆ ಮಾಡುತ್ತಾರೆ? ನಾನು ನೋಡುತ್ತೇನೆ. ದಿವಾನ್ ಆಧಾರ್ ಸಿಂಗ್.
5: ಕುಮಾರ ಚಂದ್ರಶಃ, ಮಹಾರಾಜ ದಲ್ಪತ್ ಶಹ ಅವರ ನಿಧನದ ನಂತರ ರಾಜಮಾತೆಯವರ ಆದೇಶ ಪಾಲಿಸುವುದು ಗೊಂಡವಾನದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ರಾಜ್ಯದ ಹಿತವನ್ನು ಗಮನದಲ್ಲಿರಿಸಿ ಮಹಾರಾಣಿ ದುರ್ಗಾವತಿಯವರೇ ಆಡಳಿತ ನಡೆಸಬೇಕು ಎಂಬ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರವನ್ನು ವಿರೋಧಿಸುವವರು ಗೊಂಡವಾನ ಸಾಮ್ರಾಜ್ಯದ ಶತ್ರುಗಳೆಂದು ಪರಿಗಣಿಸಲ್ಪಡುತ್ತಾರೆ.
2: ಆಧಾರ್ ಸಿಂಗ್,
5: ಸೈನಿಕರೇ, ಕುಮಾರ ಚಂದ್ರಶಃ ಮತ್ತು ಅವರ ಅನುಯಾಯಿಗಳನ್ನು ಕೂಡಲೇ ಬಂಧಿಸಿ.
2: ಆಧಾರ್ ಸಿಂಗ್, ನಿನ್ನ ನಾಲಿಗೆಯನ್ನು ಬಿಗಿಹಿಡಿದು ಮಾತಾಡು.
4: ಕುಮಾರ ಚಂದ್ರಶಃ, ನನ್ನನ್ನು ಸತಿಗೇರಿಸಲಾಗುತ್ತದೆ ಎಂಬ ಸುಳ್ಳು ವದಂತಿಯನ್ನು ಹರಡಿ ನೀವು ರಾಜ್ಯವನ್ನು ನಾಯಕತ್ವವಿಲ್ಲದಂತೆ ಮಾಡಲು ಯತ್ನಿಸಿದ್ದೀರಿ. ಇಂದು ರಾಜಕುಮಾರ ವೀರನಾರಾಯಣನ ಪಟ್ಟಾಭಿಷೇಕಕ್ಕೆ ಅಡ್ಡಿಪಡಿಸಿ ರಾಜಮಾತೆಯ ಆದೇಶವನ್ನು ಉಲ್ಲಂಘಿಸಿದ್ದೀರಿ.
2: ಅದಕ್ಕೆ?
4: ಇಂತಹ ಅಪರಾಧಗಳಿಗೆ ಬೇರೆ ಯಾರಾದರೂ ಕಾರಣರಾಗಿದ್ದರೆ ಮರಣ ದಂಡನೆ ವಿಧಿಸಲಾಗುತ್ತಿತ್ತು.
2: ಏನಂದೆ?
4: ಆದರೆ ನೀವು ಗೊಂಡವಾನ ರಾಜವಂಶದ ಸದಸ್ಯರಾಗಿರುವುದರಿಂದ ನಿಮಗೆ ಗಡೀಪಾರ್ ಶಿಕ್ಷೆ ಮಾತ್ರ ವಿಧಿಸಲಾಗುತ್ತಿದೆ. ಇಂದಿನಿಂದ ನೀವು ಗೊಂಡವಾನದ ಗಡಿಯನ್ನು ದಾಟಿ ಒಳಗೆ ಕಾಲಿಡಬಾರದು ಎಂದು ವಿಧಿಸಲಾಗುತ್ತದೆ. ಒಂದು ವೇಳೆ ನೀವು ಪ್ರವೇಶ ಮಾಡಿದರೆ ಯಾವುದೇ ಸಾಮಾನ್ಯ ದೇಶದ್ರೋಹಿಗೆ ನೀಡುವ ಶಿಕ್ಷೆಯನ್ನೇ ನಿಮಗೂ ನೀಡಲಾಗುತ್ತದೆ.
2: ಇದನ್ನು ನಾನು ಒಪ್ಪುವುದಿಲ್ಲ.
4: ಸೈನಿಕರೇ,
2: ನಾನಿದನ್ನು
4: ಸೈನಿಕರೇ, ರಾಜ್ಯದ ಗಡಿ ಆಚೆಯವರೆಗೂ
2: ಒಪ್ಪುವುದಿಲ್ಲ.
4: ಗೌರವದಿಂದಲೇ ಕರೆದೊಯ್ಯಿರಿ.

0: होशियार हिंदुस्तान का सम्राट जिले इलाही जलालुद्दीन मोहम्मद अकबर दरबार के आगमिसुतिदारे।
1: ಜಹಾಪನ
2: ಬೀರ್ಬಲ್,
1: ಗೊಂಡವಾನದ ಮಹಾರಾಣಿ ದುರ್ಗಾವತಿಯವರೇ ಮಾಲ್ವಾದ ಬಾಜ್ ಬಹಾದ್ದೂರನ್ನ ಯುದ್ಧದಲ್ಲಿ ಸೋಲಿಸಿದ್ದಾರೆ. ಅವನ ಪ್ರಾಣವನ್ನು ಉಳಿಸಿ ಅವನನ್ನೂ ಕ್ಷಮಿಸಿದ್ದಾರೆ. ಈಗ ಎಲ್ಲೆಡೆ ಅವರ ಶೌರ್ಯ ಮತ್ತು ಉದಾರತೆಯ ಬಗ್ಗೆ ಚರ್ಚೆಯಾಗುತ್ತಿದೆ.
2: ಶೌರ್ಯ, ಉದಾರತೆ, ಬೀರ್ಬಲ್ ಬೇರೆಯವರ ಶೌರ್ಯದ ಮತ್ತು ಮಹತ್ವದ ಕಥೆಗಳನ್ನು ಕೇಳುವ ಅಗತ್ಯ ನನಗಿಲ್ಲ. ಗೊಂಡವಾನವನ್ನು ನಮ್ಮ ಸಾಮ್ರಾಜ್ಯದ ಅಧೀನಕ್ಕೆ ತರುವುದು ನನ್ನ ಈಗಿನ ಅಗತ್ಯ ತುರ್ತು. ಹಾ
1: ಜಹಾಪನ, ಗೊಂಡವಾನ ಒಂದು ಚಿಕ್ಕ ಮತ್ತು ಶಾಂತಿಯುತ ರಾಜ್ಯ. ಅದು ನಮಗೆ ಯಾವ ರೀತಿಯಲ್ಲೂ ಅಪಾಯವಲ್ಲ.
2: ಅಪಾಯ ಗಡಿಗಳಿಂದ ಅಲ್ಲ ಬೀರ್ಬಲ್, ಅಪಾಯ ಇತಿಹಾಸದಿಂದ. ಮುಂದಿನ ಪೀಳಿಗೆ ನನ್ನನ್ನು ಅಕ್ಬರ್ ಮಹಾಶಯ ಎಂದು ಕರೆಯಬೇಕೆಂದಾದರೆ ತಲೆ ಎತ್ತಿ ನಿಲ್ಲುವ ಪ್ರತಿಯೊಬ್ಬ ರಾಜನನ್ನು ತಲೆ ಬಾಗಿಸಲೇಬೇಕು.
1: ಜಹಾಪನ, ಆದರೆ ಹಾಗಾದರೆ ತಮ್ಮ ಅಧೀನತೆಯನ್ನು ಒಪ್ಪದ ರಾಜರಿಗೆ ಏನು ಮಾಡುತ್ತೀರಿ?
2: ಮಣ್ಣಿನಲ್ಲಿ ಮಣ್ಣಾಗಿಸುತ್ತೇನೆ ಅವರನ್ನು, ಅವರ ಹೆಸರನ್ನು.

0: ಮಹಾರಾಣಿಯವರೇ, ಮೊಘಲ್ ಚಕ್ರವರ್ತಿ ಅಕ್ಬರ್ನ ದೂತನೊಬ್ಬ ತನ್ನ ಸಂದೇಶದೊಂದಿಗೆ ಆಗಮಿಸಿದ್ದಾನೆ.
1: ಮೊಘಲ್ ಚಕ್ರವರ್ತಿಯ ದೂತನೇ? ಅವನನ್ನು ಗೌರವದಿಂದ ಒಳಗೆ ಕರೆ ತನ್ನಿ.
2: ಮಹಾರಾಣಿ ಸಾಹೇಬ, ಹಿಂದೂಸ್ತಾನದ ಸಾಮ್ರಾಟ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅವರು ತಮಗಾಗಿ ಈ ವಿಶೇಷ ಉಡುಗೊರೆಯನ್ನು ಕಳುಹಿಸಿದ್ದಾರೆ. ಅವರ ಆದೇಶವೇನೆಂದರೆ, ನಿಮ್ಮ ಅಪೂರ್ವವಾದ ಯುದ್ಧದ ಆನೆ ಸರ್ಮನ್ ಹಾಗೂ ನಿಮ್ಮ ಪ್ರಧಾನ ಸಲಹೆಗಾರ ದಿವಾನ್ ಆಧಾರ್ ಸಿಂಗ್ ಅವರನ್ನು ದೆಹಲಿ ದರ್ಬಾರಿಗೆ ಕಳುಹಿಸಬೇಕು ಎಂಬುದು.
1: ಆದೇಶ? ಈ ತಟ್ಟೆಯಲ್ಲಿರುವ ಉಡುಗೊರೆ ಏನು?
2: ಮಹಾರಾಣಿಯವರೇ, ಇದು ಶುದ್ಧ ಚಿನ್ನದಿಂದ ಮಾಡಿಸಿದ ಪಂಜರ.
1: ಧೂತರೆ, ನೀವು ಅತಿಥಿಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ. ನಮ್ಮ ಉತ್ತರವನ್ನು ಪಡೆದು ನಂತರ ಹೋಗುವಿರಂತೆ.
2: ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಣಿ.
1: ಅಕ್ಬರ್ನ ಧೈರ್ಯ ನೋಡಿ ಆಧಾರ್ ಸಿಂಗ್. ನಮ್ಮ ಪ್ರೀತಿಯ ಯುದ್ಧದಾನೆ ಸರ್ಮನ್ ಮತ್ತೆ ನಮ್ಮ ವಿಶ್ವಾಸಾರ್ಹ ದಿವಾನರಾದ ನಿಮ್ಮನ್ನು ಕೇಳಲು ಅವನಿಗೆ ಹೇಗೆ ಮನಸ್ಸಾಯಿತು?
3: ಮಹಾರಾಣಿಯವರೇ, ದುರ್ಬಲ ರಾಜ್ಯಗಳನ್ನು ಹೆದರಿಸಲು ಅಕ್ಬರನು ಈ ಬಗೆಯ ತಂತ್ರಗಳನ್ನು ಬಳಸುತ್ತಾನೆ.
1: ಹೌದು, ಆ ಚಿನ್ನದ ಪಂಜರವನ್ನು ಕಳುಹಿಸುವ ಮೂಲಕ ನಮ್ಮನ್ನು ತನ್ನ ಅಧೀನಕ್ಕೆ ಒಪ್ಪಿಸಿಕೊಳ್ಳುವ ಸಂದೇಶವನ್ನು ನೀಡಿದ್ದಾನೆ. ಅವನು ನಮ್ಮನ್ನು ಚಿನ್ನದ ಪಂಜರದೊಳಗಿನ ಪಕ್ಷಿಯನ್ನಾಗಿ ಮಾಡಲು ಬಯಸುತ್ತಿದ್ದಾನೆ.
3: ನಿಜ ನಿಜ ಮಹಾರಾಣಿಯವರೇ.
1: ಆ ಮೊಘಲ್ ದೂತನನ್ನು ಮತ್ತೆ ಸಭೆಗೆ ಕರೆತನ್ನಿ.
3: ಅಪ್ಪಣೆ ಮಹಾರಾಣಿ.
2: ತಮ್ಮ ಆದೇಶ ಏನು ಮಹಾರಾಣಿ?
1: ನಿಮ್ಮ ಕಾರ್ಯ ಮುಗಿದಿದೆ. ನಿಮ್ಮ ಜಹಾಪನಾಗೆ ಹೇಳಿ, ಗೊಂಡವಾನ ಒಂದು ಸ್ವತಂತ್ರ ರಾಜ್ಯ. ನಾವು ಯಾರ ಗುಲಾಮರೂ ಅಲ್ಲ. ಅವರು ಕಳಿಸಿದ ಈ ಅಪರೂಪದ ಉಡುಗೊರೆಗೆ ನಾವು ಶೀಘ್ರದಲ್ಲೇ ಸಮರ್ಪಕ ಉತ್ತರ ಕಳುಹಿಸುತ್ತೇವೆ. ನೀವಿನ್ನು ಹೊರಡಬಹುದು.
2: ಹಾಗೆಯೇ ತಿಳಿಸುತ್ತೇನೆ ಮಹಾರಾಣಿ.
3: ಮಹಾರಾಣಿಯವರೇ, ನಾವು ಈಗ ಮೌನವಾಗಿದ್ದರೆ ಅದನ್ನು ನಮ್ಮ ಹೇಡಿತನ ಎಂದು ಭಾವಿಸುವರು.
4: ಅದು ಸರಿ, ಆದರೆ ಅವರಿಗೆ ಏನು ಉತ್ತರ ಕಳುಹಿಸಬೇಕು?
1: ಅವನು ನಮಗೆ ಚಿನ್ನದ ಪಂಜರ ಕಳುಹಿಸಿದ್ದಾನಲ್ಲವೇ, ನಾವು ಅವನಿಗೆ ಹತ್ತಿ ಬಡಿಯುವ ಪಿಂಜಾರಿಕೆಯನ್ನು ಕಳಿಸೋಣ. ಅವನಿಗೆ ತಿಳಿಸಿ, ಗೊಂಡವಾನದ ಮೇಲೆ ಕಣ್ಣು ಹಾಕುವುದನ್ನು ಬಿಟ್ಟು ಜೀವನ ಪೂರ್ತಿ ಹತ್ತಿ ಬಡಿಯುವುದನ್ನು ಕಲಿಯಲಿ ಎಂದು.
4: ಚಿನ್ನದಿಂದಲೇ ಮಾಡಿಸಬೇಕೇ?
1: ಹೌದು, ಅವನು ಕಳಿಸಿದ ತೂಕ ಎಷ್ಟಿದೆಯೋ ಅಷ್ಟೇ ತೂಕದ ಪಿಂಜಾರಿಕೆ ಜಲಾಲುದ್ದೀನನಿಗೆ ತಿಳಿಯಬೇಕು. ಗೊಂಡವಾನದ ಮಹಾರಾಣಿ ಯಾವ ಭಿಕ್ಷುಕಿಯೂ ಅಲ್ಲ, ಅವನ ಚಿನ್ನದ ಮುಂದೆ ತಲೆಬಾಗುವವಳಂತೂ ಖಂಡಿತ ಅಲ್ಲ ಅಂತ.
3: ಮಹಾರಾಣಿಯವರೇ, ಅನುಮತಿ ನೀಡಿದರೆ ನಾನೇ ಹೋಗಿ ಕೊಟ್ಟು ಬರುತ್ತೇನೆ.
1: ನೀವೇ ಹೋಗುವುದು ಸೂಕ್ತ. ಆ ಅಹಂಕಾರಿ ಚಕ್ರವರ್ತಿಗೆ ಈ ಪಿಂಜಾರಿಕೆಯ ನಿಜವಾದ ಅರ್ಥವನ್ನು ವಿವರವಾಗಿ ತಿಳಿಸಿ ಬನ್ನಿ. ತಕ್ಷಣ ಸಿದ್ಧತೆ ಆರಂಭಿಸಿ.
3: ತಮ್ಮ ಆದೇಶದಂತೆಯೇ ಆಗಲಿ ಮಹಾರಾಣಿಯವರೇ.
5: ಬಾದಾಬ್, ಬಾ ಮುಲಾಹಿಜಾ, ಹೋಶಿಯಾರ್, ಹಿಂದೂಸ್ತಾನದ ಸಾಮ್ರಾಟ, ಜಿಲಾ ಇಲಾಹಿ, ಜಿಲಾ ಸುಬಾನಿ, ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ದರ್ಬಾರಿಗೆ ಆಗಮಿಸುತ್ತಿದ್ದಾರೆ.
6: ಜಹಂಪನ ಅವರ ವೈಭವ ಸದಾ ವೃದ್ಧಿಯಾಗಲಿ. ಗೊಂಡಾವನ ರಾಜ್ಯದ ಪ್ರಧಾನಮಂತ್ರಿ ದಿವಾನ್ ಆಧಾರ್ ಸಿಂಗ್ ತಮ್ಮನ್ನು ಭೇಟಿಯಾಗಲು ಆಗಮಿಸಿದ್ದಾರೆ.
7: ಅವರನ್ನು ಒಳಗೆ ಕಳಿಸು.
3: ಜಹಾಂಪನ ಅವರಿಗೆ ನನ್ನ ನಮಸ್ಕಾರಗಳು.
7: ನೀನೇ ಏನು ಆಧಾರ್ ಸಿಂಗ್?
3: ಹೌದು ಜಹಾಂಪನ, ಒಂದು ಚಿಕ್ಕ ರಾಜ್ಯದ ಸಾಮಾನ್ಯ ಸೇವಕ.
7: ಚಿಕ್ಕ ರಾಜ್ಯ? ನಿನ್ನ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ.
3: ತಾವು ನಮ್ಮ ಮಹಾರಾಣಿಯವರಿಗೆ ಒಂದು ವಿಶೇಷ ಉಡುಗೊರೆ ಕಳಿಸಿದ್ದೀರಿ. ಅದಕ್ಕೆ ಪ್ರತಿಯಾಗಿ
8: ಅವರು ತಮಗಾಗಿ ಒಂದು ವಿಶೇಷ ಕಾಣಿಕೆಯನ್ನು ಕಳಿಸಿದ್ದಾರೆ.
7: ಓಹೋ,
8: ಸ್ವೀಕರಿಸಬೇಕು.
7: ಇದೇನಿದು
8: ಜಹಾಂಪನ? ಇದು ಪಿಂಜಾರಿಕೆ.
7: ಪಿಂಜಾರಿಕೆ?
8: ಹತ್ತಿಯನ್ನು ಬಡಿದು ನೂಲು ತಯಾರಿಸುವ ಮೊದಲು ಬಳಸುವ ಸಾಧನ.
7: ಓಹ್, ಚಿನ್ನದ ಪಿಂಜಾರಿಕೆ. ಓಹ್, ಇಷ್ಟೊಂದು ಧೈರ್ಯ. ಗೊಂಡವಾನ ರಾಜ್ಯದ ಬಳಿ ಬಹಳಷ್ಟು ಚಿನ್ನ ಇರುವಂತಿದೆ
8: ಜಹಾಂಪನಾ.

0: ತಾವು ಹೇಳಿದ್ದು ನಿಜ. ಗೊಂಡವಾನದಲ್ಲಿ ಚಿನ್ನವೂ ಇದೆ, ಶೌರ್ಯವೂ ಇದೆ. ನಮ್ಮ ರಾಜ್ಯ ಹಾಗಲಕಾಯಿಯಂತೆ, ಅದನ್ನು ನುಂಗಲು ಪ್ರಯತ್ನಿಸುವವನ ಬಾಯೆಲ್ಲ ಕಹಿಯಾಗುತ್ತದೆ.
1: ಏ ಆಧಾರ್ ಸಿಂಗ್, ಮೈ ಮೇಲೆ ಎಚ್ಚರವಿರಲಿ. ನಿಮ್ಮ ಆ ದುರ್ಗಾವತಿಗೆ ಹೇಳು, ಯುದ್ಧಕ್ಕೆ ಸಿದ್ಧವಾಗಿರಲಿ.
0: ಜಹಾಂಫನ, ದಯವಿಟ್ಟು ಅವರನ್ನು ಮಹಾರಾಣಿ ದುರ್ಗಾವತಿ ಎಂದು ಕರೆಯಿರಿ. ಅದೇ ಅವರಿಗೆ ಸಲ್ಲುವ ಗೌರವ.
1: ಹೌದು ಹೌದು, ಮಹಾರಾಣಿ ದುರ್ಗಾವತಿ. ನೀನೀಗ ಹೊರಡಬಹುದು.
0: ಆಗಲಿ.
2: ಆಸಫ್ ಖಾನ್, ಆಸಫ್ ಖಾನ್,
1: ತಕ್ಷಣ ಯುದ್ಧದ ಸಿದ್ಧತೆ ಮಾಡು. ಗೊಂಡವಾನದ ಮೇಲೆ ಕೂಡಲೇ ದಂಡೆತ್ತಿ ಹೋಗು. ನನಗೆ ಗೊಂಡವಾನ ಬೇಕು, ಗೊಂಡವಾನ ಬೇಕೇ ಬೇಕು. ಅರ್ಥವಾಯಿತೇ?
3: ಮಹಾರಾಣಿಯವರೇ, ದೆಹಲಿಯ ಸಾಮ್ರಾಟ ಅಕ್ಬರ್ ಕೋಪದಿಂದ ಉರಿಯುತ್ತಿದ್ದಾನೆ. ಅವನು ತನ್ನ ಸೇನಾಧಿಪತಿ ಆಸಫ್ ಖಾನ್ಗೆ ಗೊಂಡವಾನದ ಮೇಲೆ ದಂಡೆತ್ತಿ ಹೊರಡುವಂತೆ ಆದೇಶವನ್ನಿತ್ತಿದ್ದಾನೆ. ಅಗಾಧ ಮೊಘಲ್ ಸೇನೆ ಈಗಾಗಲೇ ನಮ್ಮತ್ತ ಧಾವಿಸಿ ಬರುತ್ತಿದೆ.
4: ಮಹಾರಾಣಿಯವರೇ, ನಾವು ನಿರೀಕ್ಷಿಸಿದ್ದ ಸಮಯ ಬಂದಿದೆ. ಇನ್ನು ಯುದ್ಧ ಅನಿವಾರ್ಯ.
5: ಮೊಘಲ್ ಸಾಮ್ರಾಜ್ಯದ ಸೇನೆ ಅಪಾರ. ಅವರ ಬಳಿ ದೊಡ್ಡ ದೊಡ್ಡ ಪಿರಂಗಿಗಳಿವೆ. ಸೈನಿಕರ ಸಂಖ್ಯೆಯು ನಮಗಿಂತ ಬಹಳ ಹೆಚ್ಚು. ನಾವು ಅತ್ಯಂತ ಜಾಣ್ಮೆಯಿಂದ ಯುದ್ಧತಂತ್ರ ರೂಪಿಸಬೇಕು.
4: ಮಹಾರಾಣಿಯವರೇ, ನಮ್ಮ ಸೇನೆ ಸಂಖ್ಯೆಯಲ್ಲಿ ಕಡಿಮೆ, ಆದರೆ ಪ್ರತಿಯೊಬ್ಬ ಯೋಧನೂ 10 ಮಂದಿಗೆ ಸಮಾನ. ನಾವು ಬೆಟ್ಟಗಳು, ಕಾಡುಗಳು ಮತ್ತು ಕಣಿವೆಗಳನ್ನು ಬಳಸಿಕೊಂಡು ಯುದ್ಧ ಮಾಡಿದರೆ ಶತ್ರುವಿಗೆ ಭಾರೀ ನಷ್ಟ ಉಂಟು ಮಾಡಬಹುದು.
6: ಅದೇ ನಮ್ಮ ತಂತ್ರ. ನರಾಯ ನಾಲೆಯ ಸುತ್ತಮುತ್ತಲಿನ ಕಿರಿದಾದ ಕಣಿವೆಗಳಲ್ಲಿ ಶತ್ರುವನ್ನು ಸಿಕ್ಕಿಹಾಕಿಸುತ್ತೇವೆ. ಬಿಲ್ಲುಗಾರರು ಬೆಟ್ಟಗಳ ಮೇಲಿಂದ ಬಾಣಗಳ ಸುರಿಮಳೆಗೈಯುತ್ತಾರೆ. ಕೆಳಗಿನಿಂದ ನಮ್ಮ ಅಶ್ವಸೇನೆ ಮತ್ತು ಪದಾತಿ ದಳ ದಾಳಿ ಮಾಡುತ್ತವೆ. ಶತ್ರು ತಪ್ಪಿಸಿಕೊಳ್ಳಲು ದಾರಿಯೇ ಇರುವುದಿಲ್ಲ.
5: ಆಹಾ, ಅತ್ಯುತ್ತಮ ಯೋಜನೆ ಮಹಾರಾಣಿಯವರೇ.
6: ವೀರ ಯೋಧರೇ, ಇದು ಕೇವಲ ರಾಜ್ಯಕ್ಕಾಗಿ ನಡೆಯುವ ಯುದ್ಧವಲ್ಲ. ಇದು ನಮ್ಮ ಸ್ವಾತಂತ್ರ್ಯ, ಸ್ವಾಭಿಮಾನ ಮತ್ತು ಮಾತೃಭೂಮಿಯ ಗೌರವಕ್ಕಾಗಿ ನಡೆಯುವ ಧರ್ಮ ಯುದ್ಧ ಎಂದು ಪ್ರತಿಯೊಬ್ಬ ಯೋಧನೂ ನೆನಪಿಡಬೇಕು. ನಾವು ಗೆದ್ದರೆ ಗೊಂಡವಾನದ ಕೀರ್ತಿ ಇನ್ನಷ್ಟು ಎತ್ತರಕ್ಕೇರುತ್ತದೆ. ಒಂದು ವೇಳೆ ವೀರ ಮರಣ ಹೊಂದಿದರೂ ಇತಿಹಾಸ ನಮ್ಮನ್ನು ಅಮರರನ್ನಾಗಿ ಮಾಡುತ್ತದೆ.
7: ಮಹಾರಾಣಿ ದುರ್ಗಾವತಿಗೆ
8: ಜಯ ಮಾಡಲಿ.
7: ಜೈ ಗೊಂಡವಾನ ಸಾಮ್ರಾಜ್ಯ.
8: ಜೈ ಗೊಂಡವಾನ ಸಾಮ್ರಾಜ್ಯ.
1: ನಾನು ನಿಮ್ಮ ಸೇವಕ ಆಧಾರ್ ಸಿಂಗ್.
6: ಆಧಾರ್ ಸಿಂಗ್,
1: ಮಹಾರಾಣಿಯವರೇ,
6: ಆಧಾರ್ ಸಿಂಗ್, ನನ್ನ ದೇಹದಿಂದ ಈಗಾಗಲೇ ತುಂಬಾ ರಕ್ತ ಹರಿದಿದೆ. ಈ ದೇಹ ಇನ್ನು ನನ್ನ ಜೊತೆ ನಿಲ್ಲುವುದಿಲ್ಲ.
9: ಹಾಗೆ ಹೇಳಬೇಡಿ ಮಹಾರಾಣಿ.
6: ನೋಡಿ ನೋಡಿ, ಶತ್ರು ಸೇನೆ ನಮ್ಮ ತಲೆ ಬರುತ್ತಿದೆ. ಅವರು ನನ್ನನ್ನು ಜೀವಂತವಾಗಿ ಬಂಧಿಸಿ ಗೊಂಡವಾನದ ಗೌರವಕ್ಕೆ ಧಕ್ಕೆ ತರುವ ಮೊದಲು ಇಗೋ ಇಗೋ ಈ ಕಠಾರಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಕೈಯಿಂದಲೇ ನನ್ನ ಪ್ರಾಣವನ್ನು ತೆಗೆಯಿರಿ.
9: ಇಲ್ಲ,
6: ತೆಗೆದುಕೊಳ್ಳಿ ತೆಗೆದುಕೊಳ್ಳಿ, ವೀರ ಮರಣದ ವರವನ್ನು ನನಗೆ ನೀಡಿ.
9: ಇಲ್ಲ
6: ಆಧಾರ್ ಸಿಂಗ್, ದಯ ಮಾಡಿ ತೆಗೆದುಕೊಳ್ಳಿ.
9: ಇಲ್ಲ ಮಹಾರಾಣಿಯವರೇ, ಅದು ಎಂದಿಗೂ ಸಾಧ್ಯವಿಲ್ಲ. ಈ ದಾಸನ ಕೈಯಿಂದ ಅಂತಹ ಅನರ್ಥವಾಗಬಾರದು. ಬನ್ನಿ, ನಾವು ನಿಮ್ಮ ಸುತ್ತ ರಕ್ಷಣಾ ವಲಯ ನಿರ್ಮಿಸಿ ಕೋಟೆಯೊಳಗೆ ಕರೆದೊಯ್ಯುತ್ತೇವೆ, ಬನ್ನಿ.
6: ಆಧಾರ್ ಸಿಂಗ್, ಗೊಂಡವಾನದ ಮಹಾರಾಣಿ ಮೊಘಲರ ಕೈಗೆ ಸಿಕ್ಕಿ ಅವಮಾನ ಅನುಭವಿಸಲಿ ಎಂದು ನೀವು ಬಯಸುತ್ತೀರಾ?
9: ಇಲ್ಲ,
6: ನಾನು ಈ ರಣಭೂಮಿಯನ್ನು ಬಿಟ್ಟು ಹೋಗುವುದಿಲ್ಲ.
9: ನಮ್ಮ ಮಾತನ್ನು ಕೇಳಿ ಮಹಾರಾಣಿ.
6: ನೋಡಿ, ನೀವು ನನ್ನ ಮಾತನ್ನು ಪಾಲಿಸದೇ ಇದ್ದರೆ ಗೊಂಡವಾನದ ಮಗಳು ತನ್ನ ನಿರ್ಧಾರವನ್ನು ತಾನೇ ತೆಗೆದುಕೊಳ್ಳಲು ಬಲ್ಲಳು.
9: ಮಹಾರಾಣಿಯವರ ನನ್ನ ಕಟಾರಿ
6: ಕೊಡಿ ಇಲ್ಲಿ.
9: ಮಹಾರಾಣಿಯವರೇ, ಇದೇನು ಮಾಡಿಬಿಟ್ಟಿರಿ? ನನ್ನ ಕಟಾರಿಯನ್ನು ನನ್ನಿಂದಲೇ ಕಸಿದುಕೊಂಡು ಸ್ವತಃ ನೀವೇ. ಅಯ್ಯೋ ಅಯ್ಯೋ, ಇದೇನು ಮಾಡಿದಿರಿ?
6: ಆಧಾರ್ ಸಿಂಗ್, ನಾನು ಯಾವಾಗಲೂ ನಂಬಿದ್ದು ಈ ಜೀವನ ಮತ್ತು ಮರಣದ ನಡುವೆ ಯಾವ ಗೋಡೆಯೂ ಇರುವುದಿಲ್ಲ ಎಂದು. ಮರಣವೂ ಈ ಅಮರ ಜೀವನದ ಒಂದು ಚಿಕ್ಕ ಭಾಗವೇ.
9: ಅಯ್ಯೋ.

0: ಅಯ್ಯೋ ಅಯ್ಯೋ ಮಹಾರಾಣಿಯವರೇ.
1: ಧನ್ಯ ಧನ್ಯ ನಿಮ್ಮ ಬಲಿದಾನ ಕೊಂಡವಾನ ಧನ್ಯ. ಈ ಮಾತೃಭೂಮಿ ಎಂದಿಗೂ ನಿಮ್ಮ ಋಣವನ್ನು ತೀರಿಸಲಾಗದು.

ರಾಣಿ ದುರ್ಗಾವತಿ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ. ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಕುಲದೀಪ್ ಎನ್. ಪಾತ್ರವರ್ಗದಲ್ಲಿ ರಾಣಿ ದುರ್ಗಾವತಿ ನಂದಿನಿ ಕೆಆರ್, ರಾಜಮಾತೆ ಪದ್ಮಾವತಿ ವನಿತಾ ಎಸ್ಎಸ್, ರಾಜಪುರೋಹಿತರು ಪಿ ನಾಗಭೂಷಣ, ಆಧಾರ್ ಸಿಂಗ್, ಮಂಜು ಉಪಾಧ್ಯಾಯ್, ಅಕ್ಬರ್ ಪ್ರಶಾಂತ್ ಹಿರೇಮಠ್, ಬೀರ್ಬಲ್ ಎನ್ ಕೇಶವಮೂರ್ತಿ, ಚಂದ್ರಶಾ ಕಾರ್ತಿಕ್ ಎಂಎಸ್, ಸೈನಿಕ ಎಚ್ಎಲ್ ಶಿವಶಂಕರಸ್ವಾಮಿ, ದೂತ ಶ್ರೀಮಾನ್ ಎಸ್. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ರಾಣಿ ದುರ್ಗಾವತಿ ರಾಷ್ಟ್ರೀಯ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಕೇಳುಗರೇ ಗಮನಿಸಿ, ಮುಂದಿನ ಶನಿವಾರ 25ನೇ ತಾರೀಕು ರಾತ್ರಿ 8:15 ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿಯಲ್ಲಿ ಕೇಳಿ ಕಥಾನಾಟಕ ಗ್ರಸ್ತರು. ದೇವನೂರು ಮಹಾದೇವರ ರಚನೆಯನ್ನು ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಕೇಳಿ ಕಥಾನಾಟಕ ಗ್ರಸ್ತರು.

ನೀವು ಟ್ಯೂನ್ ಇನ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮಗಳನ್ನು ಎಫ್ಎಂ 100.6 ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಇದೀಗ ಸಮಯ 8:31. ಹಿಂದಿ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಇಂದಿನ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರು ಹಾಡಿರುವ ಘಾಯಲ್ ಚಿತ್ರದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಅಂಜಾನ್ ಅವರ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಈ ಗೀತೆ.

ಇನ್ನು ಮುಂದೆ ಕೇಳಿ ಅಂಜಾನ್ ಅವರ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ ಸಂಯೋಜನೆಯಲ್ಲಿ ಘಾಯಲ್ ಚಿತ್ರದ ಗೀತೆ, ಎಸ್ ಜಾನಕಿ ಹಾಗೂ ಅಮಿತ್ ಕುಮಾರ್ ಅವರ ಯುಗಳಧ್ವನಿಯಲ್ಲಿ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರು ಹಾಡಿದ ಕೆಲವು ಚಿತ್ರಗೀತೆಗಳನ್ನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಕ್ರಮವಾಗಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 11 ಗಂಟೆ. ಇದೀಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ವೆಂಕಣಗೌಡ ಪಾಟೀಲ್ ವಟಗಲ್ ಅವರಿಂದ. ಈ ಕಾರ್ಯಕ್ರಮ ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಕಾರ್ಯಕ್ರಮದ ಮರುಪ್ರಸಾರ ಅಂದೇ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಎಂಎಸ್ ಶೀಲಾ ಅವರಿಂದ. ಸೇವಾವಾಹಿನಿ 7:30, ಬೆಳಿಗ್ಗೆ 7:45, 8:30, 9:25, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳು. 9:00 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಚಿತ್ರಕಲಾವಿದ ಕುಣಿಗಲ್ ನಾಗಭೂಷಣ್ ಅವರೊಂದಿಗೆ ಎನ್ ವಿ ರಮೇಶ್ ಅವರು ನಡೆಸಿದ್ದ ಸಂವಾದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿ ಎ ಶ್ರೀಧರ್ ಅವರ ವೇಣುವಾದನ, ವಯೋಲಿನ್ ಕೇಶವ ಮೋಹನ್ ಕುಮಾರ್, ಮೃದಂಗ ಎಚ್ ಎಲ್ ಶಿವಶಂಕರ ಸ್ವಾಮಿ, ಘಟ ತುಮಕೂರು ಬಿ ರವೀಶ್ ಶಶಿಶಂಕರ್. 10:30 ಹಾಗೂ ಸಂಜೆ 4:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ ಕೀರ್ತನ ಹಾಗೂ ಚಿನ್ಮಯಿ. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ, ಲೇಖಕಿ ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತ್

0: ಗೀತಾ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ದೇವರನಾಮ, 12:45 ನಮ್ಮ ಆರೋಗ್ಯ, ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ಸಿಪಿಆರ್ ದಿನದ ಮಹತ್ವ, ಧ್ಯೇಯ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ಕೇ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1 ಗಂಟೆಗೆ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಭಿಯಾನ ಕುರಿತು ಮಾಹಿತಿ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಭಾವಗೀತೆಗಳು, 1:30 ಹಾಗೂ 5:20 ಸಂದೇಶಗಳನ್ನಾಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ರಾಮ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್. ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4 ಗಂಟೆಗೆ ಮಹಿಳಾರಂಗದಲ್ಲಿ ಚರ್ಚೆ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಪಾಶ್ 2013. ಭಾಗವಹಿಸುತ್ತಾರೆ ವಕೀಲರಾದ ಸಿರಿ ವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಮಾಲಿನಿ ಆರ್ ಪಾಲಾಕ್ಷ. ನಡೆಸಿಕೊಡುತ್ತಾರೆ ಸಹನ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5 ಗಂಟೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಯಶವಂತ್ ಕುಮಾರ್ ನೇತ್ರ ತಜ್ಞರು, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಜಯಲಕ್ಷ್ಮೀಪುರಂ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳು ಕುರಿತು ಮಂಡ್ಯದ ವಿಸಿ ಫಾರ್ಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. 8 ಗಂಟೆಗೆ ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:15 ನಮ್ಮ ನಿಲಯದಿಂದ ಯುವವಾಣಿ ಮಳೆಗಾಲದ ನೆನಪುಗಳು ವಿಶೇಷ ಚಿತ್ರಚಿತ್ತಾರ, ಪ್ರಸ್ತುತಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಸ್ ರಾಜಲಕ್ಷ್ಮಿ ಅವರ ವೀಣಾ ವಾದನ. 10 ಗಂಟೆಗೆ ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ಈವರೆಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಷ್ಮಾ ತಿವಾರಿ. The monsoon session of Parliament will commence tomorrow and continue till the 13th of next month. During the session, several important legislations are scheduled to be taken up for discussion and passage. On the eve of the monsoon session, the government today convened an all-party meeting at Parliament House Annex. The meeting was chaired by Defence Minister Rajnath Singh. Over 50 leaders from 40 political parties attended the meeting. Just after the meeting began, opposition parties staged a symbolic walkout from the meeting over the participation of Nationalist Citizens Party of India, NCPI. The NCPI is a registered party that has participated in the West Bengal Assembly elections, and recently several rebel Trinamool Congress MPs have joined it. However, after registering their protest, the opposition members attended the meeting. Speaking to media after the meeting, Mr. Kiran Rijiju urged all political parties to ensure the smooth functioning of Parliament and engaging in constructive discussions on key issues.
2: There are various demands by various political parties for discussion. We have said that let Parliament function smoothly. Exactly what are the issues to be discussed, that has to be decided in the Business Advisory Committee.
1: Talking to media, TMC MP Mahua Moitra said that the entire opposition, including Congress, Samajwadi Party, DMK, JMM and Aam Aadmi Party, walked out from the meeting. She also alleged that NCPI is not a recognized parliamentary party. Lok Sabha Speaker Om Birla called on the Business Advisory Committee meeting ahead of the monsoon session of Parliament. During the meeting, members representing the government as well as various political parties